0: ಮಾತ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನನ್ನೊಟ್ಟಿಗೆ ಇವತ್ತು ಅತಿಥಿ ವಿಜ್ಯೋತಿಯಲ್ಲಿ ಯಾರಿದ್ರಂತ ಕೇಳಿದ್ರೆ, ಇವರು ಇತಿಹಾಸಕಾರರು. ಇತಿಹಾಸಕಾರರು ಎಂತ ಬೇಕು ಮಾರ್ರೆ, ಆದದನ್ನೇ ಹೇಳ್ತಾ ಕೇಂತ ಕೂಕಂಗೆ ಎಂತ ಅದು ಅಂತ ಕೇಳಿದ್ರೆ, ನಾವು ಇತಿಹಾಸನ ತಿಳ್ಕೊಳ್ಲೇಬೇಕತ್ತು. ಯಾಕಂದ್ರೆ ಹಿಸ್ಟ್ರಿ ರಿಪೀಟ್ಸ್, ಇತಿಹಾಸ ಮರುಕಳಿಸುತ್ತೆ ಅಂತ ಹೇಳ್ತಾರೆ. ಅದೇ ಇತಿಹಾಸನ ತಿಳ್ಕೊಂಬಕ್ಕೆ ಬಹಳಷ್ಟು ವಿಧಾನಗಳು ಸುಲಭದ್ದೇನಲ್ಲ, ಅಂಥದಕ್ಕೆ ತುಂಬಾ ಪ್ರಯತ್ನ ಪಟ್ಟವರು ಇದ್ದಾರೆ. ಅದರಲ್ಲಿ ಆರ್ಕಿಯಾಲಜಿ ಅಂತ ನೀವು ಕೇಳಿಬಿಟ್ಟು ಸಾಕು. ಆರ್ಕಿಯಾಲಜಿ ಅಂದ್ರೆ ಕನ್ನಡದಲ್ಲಿ ಪುರಾತತ್ವ ಶಾಸ್ತ್ರ. ಅಯ್ಯೋ, ಪುರಾತನ ಪುರಾತತ್ವ ಮತ್ ವಾಪಸ್ ಹಳತಿ ಅಂತ ಕಂದ್ಕೇಂಡ್ರೆ, ಅಫ್ಕೋರ್ಸ್ ನಾವು ಹಳತಿ ತಿಳ್ಕೊಂಡ್ರೆ ಆ ಹಳತಿ ಇರೋ ಅಲ್ಲಿಗೆ ಹೋಗಿ, ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ

0: ಪುಟ್ಟ ಕುರುಗಳು ಬಿಟ್ಟು ಹೋಯ್ದು ಅಂತೇಳಿ ಹುಡ್ಕಕ್ಕಾತ್. ಹೆಚ್ಚಾಗಿ ಆರ್ಕಿಯಾಲಜಿಯಲ್ಲಿ ಅಥವಾ ಪುರಾತತ್ವ ಶಾಸ್ತ್ರದಲ್ಲಿ ಮಾಡುದು ಇದನ್ನೇ, ಯಾವುದೋ ಒಂದು ಪ್ರದೇಶದ ಬಗ್ಗೆ ಒಂಚೂರು ಇಲ್ಲೇನೋ ಒಂದು ಇತಿಹಾಸ ಆಯಿರ್ಕ ಎಂಥದ್ದು ನಮಗೆ ಸಿಗತ್ತ ಅಂತ ಗೊತ್ತಾರ ಕೂಡಲೇ ಇತಿಹಾಸಜ್ಞರು ಅಲ್ಲಿಗೆ ಹೋತ್ರ ಹೋಗಿ ಹುಡ್ಕತ್ರಿ ಯಾವ ಕುರು ಒಂದು ಶಾಸನ ಸಿಕ್ಕತ್ತ ಅಥವಾ ಅಲ್ಲೇನೋ ಗೋಡಿ ಮೇಲೆ ಅಥವಾ ಕಲ್ ಮೇಲೆ ಚಪ್ಪಡಿ ಕಲ್ ಮೇಲೆ ಎಂತಾರು ಬರ್ದದಿತ್ತ ಅಥವಾ ದೇವಸ್ಥಾನಗಳು ಹ್ಯಾಂಗಿತ್ತ ಅಲ್ಲೇನಾದ್ರೂ ಬರ್ದಿದಾರ ನಾಣ್ಯಗಳು ಏನಾದ್ರೂ ಸಿಕ್ಕತ್ತ ಚೂರಾದ ಮಡಕೆ ಮತ್ತೊಂದು ಸಿಕ್ಕತ್ತ ಹಿಂಗೆಲ್ಲ ಹುಡುಕುದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಹೆಚ್ಚಾಗಿ ಮಾಡೋದು ಇದನ್ನೇ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡುವ, ನಮ್ಮ ಕರಾವಳಿಯಲ್ಲಿ ಎಲ್ಲೆಲ್ಲ ಈ ತರದ್ದೆಲ್ಲ ಹುಡುಕಾಟ ನಡೆದಿದೆ ಪುರಾತತ್ವವಾಗಿ ಅಂದ್ರೆ ಆರ್ಕಿಯಾಲಜಿಕಲಿ ನಾವು ಎಲ್ಲೆಲ್ಲ ಏನೆಲ್ಲ ಗುರುತಿಸಿಕೊಂಡಿತ್ತು ಒಂಚೂರು ಕೇಂಬ. ಇದು ಕೇಂಬಕ್ಕೆ ನಮ್ಮೊಟ್ಟಿಗೆ ಆರ್ಕಿಯಾಲಜಿಸ್ಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಆರ್ಕಿಯಾಲಜಿ ವಿಭಾಗದಲ್ಲಿ ಬಹಳಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲೂ ಕೆಲಸ ಮಾಡಿದವರು, ನಮ್ಮೂರಲ್ಲೇ ಇದ್ದವರು, ಇವರ ಹೆಸರು ಅದ್ರ ಬಗ್ಗೆ ಬಹಳ ಪುಸ್ತಕಗಳನ್ನ ಬರೆದವರು ಪ್ರೊಫೆಸರ್ ಟಿ ಮುರುಗೇಶ್ ಅವರಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಹೇಗಿದ್ರಿ ಸರ್, ಹುಷಾರಿದ್ರ್ಯಾ?
1: ಲೈಕ್ ಇದ್ರೆ
0: ಕುಂದಾಪುರ ಕನ್ನಡ ಮಾತಾಡ್ತೀರಿ ಸರ್ ನೀವು ಹೇಗೆ?
1: ನನ್ನ ಹೆಚ್ಚಿನ ಸಂಶೋಧನೆಗಳು ಕುಂದಾಪುರ ತಾಲೂಕಲ್ಲೇ ಇರೋದು.
0: ಹೌದಾ? ವಾವ್. ನಾ ಯಾಕೆ ಅಂದ್ರೆ ನೀವು ಮೂಲತಃ ಶಿವಮೊಗ್ಗ ಕಡೆಯವರಲ್ಲ,
1: ಚಿಕ್ಕಮಂಗ್ಳೂರು
0: ಕಡೆಯವರು ಹೇಳಿದ್ರೆ ಅದೇ ಚಿಕ್ಕಮಂಗ್ಳೂರು ಮದ್ವೆ ಆಗಿರೋರು ಕೂಡ ಶಿವಮೊಗ್ಗದವರು, ಹಾಂಗಾಗಿ ನೀವು ಕರಾವಳಿಯವರು ಮೂಲತಃ ಅಲ್ಲ, ಆದ್ರೆ ಅದೆಷ್ಟೋ ವರ್ಷಗಳಿಂದ ಕರಾವಳಿಯ ನೀರು, ಕರಾವಳಿಯ ಮಣ್ಣು, ಕರಾವಳಿಯ ಬದುಕಿನಲ್ಲಿ ಕರಾವಳಿ ಒಟ್ಟಿಗೆ ಬರ್ತಾ ಹೋಗಿಪ್ಪಾರಲ್ಲ, ಹಾಂಗಾಗಿ ನಂಗೆ ಖುಷಿ ಆದ್ಯಂತ ಕೇಂದ್ರೆ ಕುಂದಾಪುರ ಕನ್ನಡನೇ ಹೇಳಿಬಿಟ್ರಲ್ಲ. ಸೊ ನಮ್ ಕುಂದಾಪುರ ತಾಲೂಕಲ್ಲಿ ಎಲ್ಲೆಲ್ಲ ನೀವು ಈ ತರ ಗುರುತಿಸಿದ್ರಿ, ಆರ್ಕಿಯಾಲಜಿಕಲಿ ಹುಡ್ಕೊಂಡು ಹೋಗಿ ಈ ಪ್ಲೇಸು ಆ ಪ್ಲೇಸು ಅಂತ ಹೇಳಿ ಹೇಳುದಾರೆ?
1: ಕುಂದಾಪುರದಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡಿದಂತ ಸಂಶೋಧನೆ ಅಂದ್ರೆ ಅದು ಈಗಿನ ಅವಲಕ್ಕಿ ಪಾರೆ ಅನ್ನುವಂಥದ್ದು. ಅವಲಕ್ಕಿ ಪಾರೆ ಅಂತ ಹೇಳಿದ್ರೆ ನೀವು ಕೊಲ್ಲೂರಿಗೆ ಹೋಗುವ, ಕುಂದಾಪುರದಿಂದ ಕೊಲ್ಲೂರಿಗೆ ಹೋಗುವ ರಸ್ತೆಯಲ್ಲಿ ಅಲ್ಲಿ ನಿಮಗೆ ಆ ಒಂದು ಸೈಟ್ ಜಾಗ ಸಿಗುತ್ತೆ. ಅಂದ್ರೆ ಅದು ಅಭಯಾರಣ್ಯದಲ್ಲಿದೆ,
0: ಅಭಯಾರಣ್ಯದ ಒಳಗ
1: ವನ್ಯಜೀವಿ ಅಭಯಾರಣ್ಯದಲ್ಲಿ, ಅದರಲ್ಲೂ
0: ಆಯ್ತಾ
1: ಅಲ್ಲಿದೆ. ಇದನ್ನ 2019 ಫೆಬ್ರವರಿ 17 ಈ ಒಂದು ಸೈಟ್ ಅನ್ನು ನಾವು ಕಂಡಿಡಿದ್ವಿ.
0: ಅಲ್ಲ ನಿಮ್ಗೆ ಅದು ಹ್ಯಾಂಗ ಗೊತ್ತಾಯ್ತು? ಊರು ಇಷ್ಟಪ್ಪ ಇತ್ತು ಅದ್ರಲ್ಲಿ ಅಲ್ಲಿಗೆ ಹೋಗಿ ಹುಡ್ಕೋಕೆ ಹ್ಯಾಂಗ ಗೊತ್ತಾತ?
1: ಅದೇ ನಾವು ಅಂದ್ರೆ ಜನರ ಸಂಪರ್ಕವನ್ನ ಮುಖ್ಯವಾಗಿ ಇಟ್ಕೊಳ್ತೇವೆ. ಅಂದ್ರೆ ಯಾವುದೇ ಸಂಶೋಧನೆ ಮಾಡಬೇಕಾದ್ರೂ ಕೂಡ ಸ್ಥಳೀಯರ ಸಹಕಾರ ಇಲ್ಲದೆ ಹೋದ್ರೆ ಯಾವ ಸಂಶೋಧನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಪಾಠ ಮಾಡುವಾಗ ಶಾಸನಗಳು ಅಂತೇಳಿ ವಿದ್ಯಾರ್ಥಿಗಳು ಹೇಳ್ತೇನೆ, ಅವ್ರಿಗೆ ತೋರಿಸ್ತೇನೆ, ಅದ್ರ ವಿಷಯ ಮಾಹಿತಿ ಕೊಡ್ತೇನೆ. ಅವ್ರ ಮಕ್ಕಳಿಗೆ ಒಂದು ಈ ತರ ಬರ್ದದ್ದು ಕಲ್ ಮೇಲೆ ಬರ್ದದ್ದಿದ್ರೆ ಅದಕ್ಕೆ ಶಾಸನ ಅಂತ ಹೇಳ್ತಾರೆ ಅಂತ ಒಂದು ಕಲ್ಪನೆ ಬರುತ್ತೆ,
0: ಎಪಿಗ್ರಫಿ.
1: ಆದ್ರೆ ನಮ್ಮ ಸಾಮಾನ್ಯ ಜನರಿಗೆ ಅದು ಗೊತ್ತಾಗ್ತಿಲ್ಲ.
0: ಕರೆಕ್ಟ್.
1: ಅವರು ಇಲ್ಲಿ ಸ್ಥಳೀಯವಾಗಿ ಅದಕ್ಕೆ ಶಾಸನಕ್ಕೆಲ್ಲ ಇಲ್ಲಿ ಸ್ಥಳೀಯ ಜನರು ಉಪಯೋಗಿಸುವಂತ ಭಾಷೆ ಏನು ಅಂತ ಹೇಳಿದ್ರೆ ಬರದ ಕಲ್ಲು, ಬರದ ಕಲ್ಲು ಬೋಳೆ. ನಾವು ಅದೇ ಇದನ್ನು ಕೇಳಬೇಕು ಅವರಿಗೆ,
0: ಅದೇ ಭಾಷೆಗೆ ಕೇಳ್ಕೊ,
1: ಇಲ್ಲಿ ಬರದ ಕಲ್ಲೆಲ್ಲ ಇತ್ತ ಈ ತರ ಕೇಳುವಾಗ, ಓ ಅಲ್ಲಿತ್ತು ಮರ್ರ, ನಾ ಅಲ್ಲಿ ಕಂಡಿದ್ದೆ ಮರ್ರ.
0: ಅದರೊಟ್ಟಿಗೆ ಕೆಲವು ಗಡಿಕಲ್ಲು ಇರುತ್ತಲ್ಲ ಸರ್?
1: ಗಡಿಕಲ್ಲು ಇರುತ್ತೆ ಆಯ್ತಾ. ಸೊ ಆ ರೀತಿಯಲ್ಲಿ ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗ ಸ್ಥಳೀಯ ಜನರನ್ನ ವಿಚಾರಿಸ್ತಾ ಇದ್ವಿ. ಹಾಗೆ ವಿಚಾರಿಸುವಾಗ ಲೋಕಲ್ ಜನರನ್ನ ನಮ್ಮ ಹತ್ರ ಇರತಕ್ಕಂತ ಕೆಲವು ಚಿತ್ರಗಳನ್ನ ಅವ್ರಿಗೆ ತೋರಿಸ್ತಾ ಇದ್ವಿ.
0: ನಿಮ್ಗೆ ಆ ಚಿತ್ರ ಎಲ್ಲಿ ಸಿಕ್ತಿತ್ತು?
1: ಬೇರೆ ಕಡೆ, ಕರ್ನಾಟಕದ ಬೇರೆ ಕಡೆ ಇರುವಂತಹದನ್ನೇ ನಾವಿಲ್ಲಿ ತೋರಿಸ್ತಾ ಇದ್ವಿ. ಇಂಥದ್ದೆಲ್ಲ ಇತ್ತ ಮಾರ್ರ, ಇತ್ತ ಮಾರ್ರ ಅಂದ್ರೆ ಅದು ಚಿತ್ರ ನೋಡಿದ ಕೂಡಲೇ ಅವ್ರಿಗೆ ಫ್ಲಾಶ್ ಆಗ್ತಾ ಇತ್ತು. ಆಯ್ತಾ, ಓ ಇದಿತ್ತು ಮರ್ರ, ಇಲ್ಲಿ ನಮ್ಮ ಪಾರೆ ಹೆಂಗಿತ್ತು ಒಂದು, ಇಲ್ಲಿ ಪಾರೆ ಮರ್ರ, ಇಲ್ಲಿ ಅವಲಕ್ಕಿ ಪಾರೆ ಅಂತ ಇತ್ತು ಮರ್ರ, ಬನ್ನಿ ವಾಪ ಅಂತ
0: ಕರ್ಕೋತು.
1: ಅಲ್ಲಿ ಹೋಗಿ ನೋಡಿದ್ರೆ ವಿ ಆರ್ ಶಾಕಿಂಗ್. ಯಾಕೆಂದ್ರೆ ಅಲ್ಲಿ ಕಂಡು ಬಂದಂತ ಚಿತ್ರಗಳು ಇಡೀ ಕರ್ನಾಟಕದ ಅತ್ಯಂತ ಪ್ರಾಚೀನ ಶಿಲಾಯುಗದ ಚಿತ್ರಗಳಾಗಿದ್ದು,
0: ಪ್ರೀ ಹಿಸ್ಟಾರಿಕ್ ಏಜ್
1: ಅಂದ್ರೆ ಕನಿಷ್ಠ ಕ್ರಿಸ್ತಪೂರ್ವ 6000 ಹಳೆಯ ಚಿತ್ರಗಳು.
0: ಓ ಎಂತ ಚಿತ್ರ ಅದು ಸರ್?
1: ಸುಮಾರು 50 ಚಿತ್ರಗಳವರೆಗೆ ಅಲ್ಲಿ ನಾವು ಗುರುತಿಸಿದ್ದೇವೆ. ಅಂದ್ರೆ ಸುಮಾರು ನಾವು ನಿವೇಶನ ಕಂಡುಹಿಡಿದ ನಂತರ 2022-23 ಕಂಟಿನ್ಯೂಸ್ ಅಲ್ಲಿ ಆ ನಿವೇಶ ಸೈಟ್ ವರ್ಕ್ ಮಾಡಿದ್ದೇವೆ. ವರ್ಕ್ ಮಾಡಿ ಅಲ್ಲಿ ಸುಮಾರು 50 ಚಿತ್ರಗಳನ್ನ ಹೊರತಗಿದೆ. ಅಲ್ಲಿ ಮೇನ್ ನಮಗೆ ಕಂಡು ಬಂದಂತ ಚಿತ್ರಗಳು ಅಂತ ಹೇಳಿದ್ರೆ ಮನುಷ್ಯನ ಚಿತ್ರಗಳು.
0: ಓಕೆ, ಅದು ಎಲ್ಲಿ ಬರೆದಿದ್ರು?
1: ನಾವೇನು ಕೆಂಪು ಕಲ್ಲು ಮುರುಕಲ್ ಅಂತ ಕರಿತೇವೆ, ಆ ಮುರುಕಲ್ಲು ಹಾಸಿನ ಮೇಲೆ, ನೆಲ ಹಾಸಿನ ಮೇಲೆ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತ ಚಿತ್ರಗಳು.
0: ಓಕೆ
1: ಆಯ್ತಾ. ಅದು ಎಲ್ಲ ದೊಡ್ಡ ದೊಡ್ಡ ಸೈಜಿನ ಚಿತ್ರಗಳು, ಸಣ್ಣ ಚಿತ್ರಗಳಲ್ಲ.
0: ದೊಡ್ಡ ಸೈಜ್ ಅಂದ್ರೆ ಎಷ್ಟು ಫೀಟ್?
1: ಒಂದು ಸಾಧಾರಣ ಒಂದು 4 ಫೀಟ್, 5 ಫೀಟ್.
0: ಓ, ಸಣ್ಣ ಸಣ್ಣದಲ್ಲ,
1: ಸಣ್ಣ ಸಣ್ಣದಲ್ಲ ಆಯ್ತಾ, ಹ್ಯೂಮನ್ ಸೈಜ್ ಅಂತಾನೆ ಹೇಳ್ಬಹುದು
0: ನಮ್ಮಷ್ಟೇ ಎತ್ತರ.
1: ಹೌದು,
0: ಓಕೆ
1: ಆಯ್ತಾ. ಅಷ್ಟು ದೊಡ್ಡ ದೊಡ್ಡ ಚಿತ್ರಗಳನ್ನ ಅವ್ರ ಕಲ್ಲಲ್ಲಿ ಕುಟ್ಟಿ ಮಾಡಿ. ಮತ್ತೆ ಈ ಅವಲಕ್ಕಿ ಪಾರೆದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಮಗೆ ಅವಲಕ್ಕಿ ಪಾರಿನ ಥರದ್ದೇ ಚಿತ್ರಗಳು ಗೋವಾದಲ್ಲಿ ನಮಗೆ ಒಂದು 2-3 ಕಡೆ ಗೋವಾದಲ್ಲಿ ಸಿಗುತ್ತೆ ಆಯ್ತಾ. ಗೋವಾ ಆದಮೇಲೆ ನೆಕ್ಸ್ಟು ನಮಗೆ ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ಆಯ್ತಾ, ಕೊಂಕಣ್ ಪ್ರದೇಶ ಅಂತ ಕರೀತಾರೆ, ರತ್ನಗಿರಿ ಡಿಸ್ಟಿಕ್, ಅಲ್ಲಿ ಕೂಡ ತುಂಬ ನಮಗೆ ಸಿಗ್ತವೆ. ಆದರೆ ಇಲ್ಲಿ ಇಲ್ಲಿ ಟೋಟ ಮತ್ತು ಈವನ್ ಕೇರಳದ ಕೆಲವು ಪ್ರದೇಶದಲ್ಲಿ ಕೂಡ ಸಿಗುತ್ತೆ. ಎಡಕಲ್ ಗುಡ್ಡ ಅಂತ ನೀವು ಕೇಳಿರ್ಬೋದು, ಅಲ್ಲಿ ಕೂಡ ನಮಗೆ ಸಿಗ್ತವೆ. ಆದರೆ ಅಲ್ಲೆಲ್ಲ ಹ್ಯೂಮನ್ ಫಿಗರ್ ಸಿಗುವಂಥದ್ದು ಭಾಳ ಒಂದು ಎರಡು ಈ ಥರ. ಆದರೆ ಆಶ್ಚರ್ಯ ಅಂದರೆ ಅವಲಕ್ಕಿ ಪಾರೆಯಲ್ಲಿ 8 ಮನುಷ್ಯನ ಆಕೃತಿ ಚಿತ್ರಗಳು, ಅಂದರೆ ಅದನ್ನು ನಾವು ಮೇಲ್ ಫಿಗರ್ಸ್ ಅಂತ ಐಡೆಂಟಿಫೈ ಮಾಡಿದ್ದೇವೆ. ಒಂದು ಹೆಣ್ಣಿನ ಫಿಗರು, ಅಂದರೆ ಹೆಣ್ಣಿನ ಚಿತ್ರ ಅಂತೇಳಿ, ಮತ್ತೊಂದು ಮಗುವಿನ ಒಂದು ಚಿತ್ರ, ಮತ್ತು ಆನೆಯದ್ದು, ಮರಿ ಆನೆಯದ್ದು ಒಂದು ಚಿತ್ರ, ಆ ಥರದ ಚಿತ್ರಗಳು ಅಲ್ಲಿದ್ದಾವೆ. ಮತ್ತು 2 ದೊಡ್ಡ ಗೂಳಿಗಳು, ಈ ಹರಪ್ಪ ನಾಗರಿಕತೆಯಲ್ಲಿ ನೋಡ್ತಕ್ಕಂಥ ನಾವು ಸೀಲ್ ಮೇಲೆ ಏನು ಗೂಳಿಯ ಚಿತ್ರ ನೋಡ್ತೇವೆ, ಯಥಾವತ್ ಅದೇ ರೀತಿ ಇರತಕ್ಕಂಥ 2 ದೊಡ್ಡ ಗೂಳಿಯ ಚಿತ್ರಗಳಿದಾವೆ ಅಲ್ಲಿ ಆಯ್ತಾ. ಮತ್ತು ಜಿಂಕೆಯ ಚಿತ್ರ ಇದೆ, ಬೇಟೆ ನಾಯಿ ಚಿತ್ರ ಇದೆ. ಸೊ ಇಂಥ ಅಪರೂಪದ ಚಿತ್ರಗಳಿರ್ತಕ್ಕಂಥ ಒಂದು ನಿವೇಶನ ನಾವಲ್ಲಿ ಕಂಡುಹಿಡಿದ್ವಿ. ಆ ಚಿತ್ರ ಕಂಡುಹಿಡಿದ ಮೇಲೆ ನಮಗೇನಿಸ್ತು ಅಂತ ಹೇಳಿದರೆ, ನಾವು ಜನರಿಗೆ ಈ ಚಿತ್ರಗಳ ಬಗ್ಗೆ ಗೊತ್ತಾಗಬೇಕು, ಬರೀ ವಿದ್ವಾಂಸರಿಗಲ್ಲ,
0: ಜನರಿಗೆ ಅಂತ ಗೊತ್ತಾಯ್ತು ಸರ್. ಅಂದರೆ ಅದರಿಂದ ಏನು ಉಪಯೋಗ ಇದೆ
1: ಹೇಳ್ತೇನೆ. ಯಾಕೆಂದರೆ ಹೇಳಿದ್ನಲ್ಲ ನಿಮಗೆ, ಕ್ರಿಸ್ತಪೂರ್ವ 6,000 ವರ್ಷಗಳಷ್ಟು ಹಳೆಯ ಚಿತ್ರಗಳು ಅಂತ ಹೇಳಿ.
0: ಅದು ನಿಮ್ಗೆ ಹೆಂಗೆ ಗೊತ್ತಾಯ್ತು ಇದು ಕ್ರಿಸ್ತಪೂರ್ವ 6,000 ವರ್ಷ ಹಿಂದೆ?
1: ಅದು ನಾವು ತೌಲನಿಕವಾಗಿ ಅಧ್ಯಯನವನ್ನು ಮಾಡಿ ಅದು ಕನಿಷ್ಠ ಡೇಟಿಂಗ್ ನಾವು ಮಾಡಿರೋದು. ಆಕ್ಚುಲಿ ನಮ್ಮ ಪ್ರಕಾರ ಅದು 10,000 ವರ್ಷಗಳಷ್ಟು ಪುರಾತನ.
0: ಓಕೆ,
1: ಬಟ್ ಅದರ ಲೋವೆಸ್ಟ್ ಇದನ್ನ ನಾವು ಹೇಳ್ತಾ ಇದ್ದೇವೆ ನಿಮಗೆ, ಕ್ರಿಸ್ತಪೂರ್ವ 6,000 ಅಂತೇಳಿ.
0: ನಿಖರವಾಗಿ ಅಲ್ಲ ಇದು, ಅಂದಾಜು.
1: ಬಟ್ 6,000 ಇತ್ತೀಚಿನದಲ್ಲ
0: ಅಲ್ವೇ,
1: ಅದಂತೂ 100% ಗ್ಯಾರಂಟಿ ಅದು.
0: ಓಕೆ
1: ಆಯ್ತಾ. ಅಷ್ಟು ಮುಖ್ಯವಾಗಿರ್ತಕ್ಕಂಥ ಚಿತ್ರಗಳು ನಮ್ಮ ಮುಂದಿನ ಜನಾಂಗಕ್ಕೆ ಉಳಿಬೇಕಲ್ವ. ಅದು ಮುಂದಿನ ಜನಾಂಗಕ್ಕೆ ಉಳಿಬೇಕು ಹೇಳಿದರೆ, ನಾವು ಈಗಿರುವಂಥ ನಮ್ಮ ಯುವಕರನ್ನ ಅಥವಾ ಅಲ್ಲಿ ಸ್ಥಳೀಯ ಜನರಿಗೆ ಆ ಬಗ್ಗೆ ಮಾಹಿತಿ ಸಿಗಬೇಕು, ಅದು ಎಷ್ಟು ಮಹತ್ವ ಅವು.
0: ಇದನ್ನೇ ನಾನು ನಿಮ್ಗೆ ಕೇಳಕ. ಈಗ ನಾವು ಇದನ್ನ ಈಗಿನ ಜನಾಂಗಕ್ಕೆ ಕಾಣಿ, ನೀವು ಅದು ಪ್ರೀ ಹಿಸ್ಟಾರಿಕ್ ಏಜ್ ದ ಆ ಚಿತ್ರಗಳನ್ನ ಕಾಣ್ಕ, ನೀವು ಇದನ್ನ ಅರ್ಥ ಮಾಡ್ಕೊಣ್ಕ, ತಿಳ್ಕೊಣ್ಕ ಅಂತ ಹೇಳ್ರೆ, ಅವ್ರಿಗೆ ನೆಕ್ಸ್ಟ್ ಪ್ರಶ್ನೆ ಅಂತ ಗೊತ್ತಾ, ನಮ್ಗೆ ಇದು ಎಂತ ಉಪಯೋಗ ಆಗ್ತ,
1: ಆ ಚಿತ್ರಗಳು ಎಂತ ಉಪಯೋಗ ಆಗ್ತದೆ? ಅದಕ್ಕೋಸ್ಕರ ಏನು ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರವೇ ನಾನೇನ್ ಮಾಡಿದೆ ಅಲ್ಲಿ ಅಂತ ಹೇಳಿದ್ರೆ, ಆಶ್ಚರ್ಯ ಪಡುವುದು ನಿಮಗೆ, ಯಾಕೆಂದ್ರೆ ಇದು ಇಡೀ ಇಂಡಿಯಾದಲ್ಲೇ ಅಪರೂಪವಾದ ಒಂದು ಕೆಲಸ ನಾವು ಮಾಡಿದ್ದು. ಇಂಡಿಯಾದಲ್ಲಿ, ಥ್ರೂಔಟ್ ಇಂಡಿಯಾದಲ್ಲಿ ಬೇಕಾದಷ್ಟು ರಾಕ್ ಆರ್ಟ್ ಸೈಟ್ಗಳಿದಾವೆ ಆಯ್ತಾ.
0: ಇದನ್ನ ನೀವು ರಾಕ್ ಆರ್ಟ್ ಅಂತ ಕರಿತೀರಿ, ಅಂದ್ರೆ ಕನ್ನಡದಲ್ಲಿ
1: ಆದಿಮ ಕಲೆ, ರಾಕ್ ಆರ್ಟ್ಸ್

0: ಸ್ವತಃ ನಾನು ಕೂಡ ಭಾಗವಹಿಸಿದ್ದೇನೆ. ಆದರೆ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ ಒಂದು ರಾಕಾರ್ಡ್ ಸೈಟಿನಲ್ಲಿಯೇ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡಿದ್ದು ನಾವು. ಇದು ಒಂದನೇ ಅಂಶ. ಎರಡನೇ ಅಂಶ ಅಂತ ಹೇಳಿದರೆ ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಯಾವುದೇ ಸರ್ಕಾರದ ಅನುದಾನವನ್ನು ನಾವು ಪಡ್ಕೊಂಡಿಲ್ಲ. ಈವನ್ ಕಾಲೇಜಿನಿಂದ ಕೂಡ ನಾವು ಯಾವುದೇ ಸಹಾಯವನ್ನು ನಾವು ಪಡ್ಕೊಳ್ಳಿಲ್ಲ. ಸಂಪೂರ್ಣವಾಗಿ ಪಬ್ಲಿಕ್ ಫಂಡೆಡ್, ಕಂಪ್ಲೀಟ್
1: ಪಬ್ಲಿಕ್. ಅಂದ್ರೆ ಯಾರ ಊರಿನವರ?
0: ಅಲ್ಲ, ಕುಂದಾಪುರದ ಜನ ಎಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಹೇಳಿದ್ರೆ ಒಂದು 4-5 ಲಕ್ಷ ರೂಪಾಯಿ ಖರ್ಚಾಗಿದೆ ನಮಗೆ ಆ 2 ಡೇಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ. ಅಷ್ಟು ಹಣವನ್ನು ಕೂಡ ಕುಂದಾಪುರದ ಜನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ.
1: ಚಪ್ಪಾಳೆ ಎಲ್ರಿಗೂ.
0: ಆಯ್ತಾ, ಇದು ನಮಗೆ ಸಿಕ್ಕಿರುವಂತಹ ಜನ ಬೆಂಬಲ. ಆ ಕಾನ್ಫರೆನ್ಸ್ ಮಾಡಿದಾಗ ನಾವೇನ್ ಮಾಡಿದ್ವಿ ಅಂತೇಳಿದ್ರೆ ಅಂತಾರಾಷ್ಟ್ರೀಯ ಅದರಲ್ಲಿ ಒಬ್ರು ಇರ್ವಿನ್ ನ್ಯೂಮೇಯರ್ ಅನ್ನುವಂತ ಫಾರಿನ್ ಡೆಲಿಗೇಟ್ ಕೂಡ ಇಬ್ರು ಗಂಡ ಹೆಂಡತಿ ಭಾಗವಹಿಸಿದ್ರು. ಅವರೇ ಕಾನ್ಫರೆನ್ಸಿನ ಅಧ್ಯಕ್ಷತೆ ವಹಿಸಿಕೊಂಡಿದ್ರು. ಆಯ್ತಾ, ಮತ್ತೆ ಇಂಡಿಯಾದಿಂದ ಬೇರೆ ಬೇರೆ ಸ್ಕಾಲರ್ಸ್ ಕೂಡ ಅದರಲ್ಲಿ ಭಾಗವಹಿಸಿದ್ರು. ಮತ್ತೆ ನಾವು ಭಾರತದ ಕೆಲವು ಪ್ರಖ್ಯಾತ ಆರ್ಟಿಸ್ಟ್ಗಳನ್ನ ಇನ್ವೈಟ್ ಮಾಡಿದ್ವಿ, ಕಲಾ ವಿಭಾಗದಲ್ಲಿ ಕಲೆಯಲ್ಲಿ ವರ್ಕ್ ಮಾಡ್ತಾ ಇರುವಂತವ್ರನ್ನ, ವೆಲ್ ನೋನ್ ಆರ್ಟಿಸ್ಟ್ಗಳು, ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಮತ್ತೆ ಅಲ್ಲಿಯ ಪಬ್ಲಿಕ್ಸ್ ಅನ್ನ ಇನ್ವಾಲ್ವ್ ಮಾಡ್ಕೊಂಡ್ವಿ. ಒಂದು ಇಂಟ್ರಾಕ್ಷನ್.
1: ಎಸ್,
0: ಅವು ಯಾಕೆ ಇಂಪಾರ್ಟೆಂಟ್, ಯಾಕೆ ಉಳಿಸ್ಕೊಳ್ಬೇಕು ನೋಡಿ. ಈಗ ಟೂರಿಸಂ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರಾವಳಿ ಟೂರಿಸಮ್ಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಹೆಚ್ಚಿನವರಿಗೆ ಟೂರಿಸಂ ಅಂದ ಕೂಡಲೇ ಇಲ್ಲಿವರಿಗೆ ಸರ್ಕಾರದವರಿಗೆ ಕಾಣ್ತಾ ಇರೋದೇನು ಅಂತ ಹೇಳಿದ್ರೆ ಖಾಲಿ ಬೀಚ್ ಅಷ್ಟೇ. ಆದರೆ ಬೀಚಿನ ಹೊರತಾಗಿ ನಮ್ಮಲ್ಲಿಂತ ಸ್ಥಳಗಳು ಇದಾವೆ ಅನ್ನುವಂಥದ್ದನ್ನ ನಾವು ಹೈಲೈಟ್ ಮಾಡಿದ್ರೆ, ಅದಕ್ಕೆ ಬೇಕಾದಂತ ಕೆಲವು ಮೂಲ ಸೌಕರ್ಯಗಳನ್ನ ನಾವು ಕೊಟ್ಟರೆ ಆಯ್ತಾ, ನಮ್ಮ ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತೆ ಸ್ಥಳೀಯ ಜನರಿಗೆ ಆದಾಯದ ಮೂಲ ಆಗುತ್ತೆ.
1: ಸರಿಯಾಗಿ ಹೇಳಿದ್ರೆ ಸರ್,
0: ಇದು ಸ್ಥಳೀಯರಿಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು ಆಯ್ತಾ, ಅವರಿಗೆ ಅದ್ರ ಬಗ್ಗೆ ಅದು ಇಂಪಾರ್ಟೆಂಟ್ ಏನು ಅಂತಂದೇಳಿ ಅವರಿಗೆ ತಿಳಿಸಿಕೊಟ್ರೆ ನಾಳೆ ಟೂರಿಸಮ್ಗೆ ಅದನ್ನು ನಾವು ಹೈಲೈಟ್ ಮಾಡಿದರೆ, ಫೋಕಸ್ ಮಾಡಿದರೆ ಆಯ್ತಾ, ಅವಾಗ ಸ್ಥಳೀಯ ಜನರಿಗೆ ಉದ್ಯೋಗಕ್ಕೆ ಒಂದು ಅವಕಾಶ ಆಗುತ್ತೆ, ಅವರ ಆರ್ಥಿಕ ಬೆಳವಣಿಗೆಗೆ ಅದು ಸಹಾಯ ಆಗುತ್ತೆ, ಮತ್ತು ಅದನ್ನ ಮುಂದಿನ ಜನಾಂಗಕ್ಕೆ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ಅದ್ರ ಬಗ್ಗೆ ಒಂದು ಅಭಿಮಾನನೂ ಇರುತ್ತೆ.
0: ಹೌದು, ಈಗ ಅವರಲ್ಲಿ ಸುತ್ತಮುತ್ತ ಇರತಕ್ಕಂತ ಅವಲಕ್ಕಿ ಪಾರಿ ಸುತ್ತಮುತ್ತ ಇರತಕ್ಕಂತ ಬಹುತೇಕ ಜನರಿಗೆ ಅವಲಕ್ಕಿ ಪಾರಿ ಗೊತ್ತಿದೆ. ಯಾಕೆಂದ್ರೆ ಒಂದು ಬ್ರೋಷರ್ಸ್ ಅನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಬ್ರೋಷರ್ಸ್ ಅನ್ನು ಮಾಡಿ ನಾವು ಹಂಚಿದ್ದೇವೆ.
1: ಅದು ಕಾಡಿನ ಮಧ್ಯದಲ್ಲಿರುವಂತ ಊರ?
0: ಊರಲ್ಲ, ಅದು
1: ಪ್ಲೇಸ್.
0: ಪ್ಲೇಸ್ ಬರೀ ಕಾಡಿನ ಮಧ್ಯ ಅಲ್ಲ, ಅದು ವನ್ಯಜೀವಿ ಸಂರಕ್ಷಿತ ಅರಣ್ಯ ಸ್ಪೆಷಲ್. ಅದು ಬರೀ ಅಭಯಾರಣ್ಯ ಅಲ್ಲ ಅದು.
1: ಓಕೆ,
0: ನಾವು ವರ್ಕ್ ಮಾಡುವಾಗ ನಮ್ಮ ಜೊತೆಯಲ್ಲಿ ಇದನ್ನೊಂದು ವಿಶೇಷವಾಗಿ ನಾವು ನೆನಪು ಮಾಡ್ಕೊಳ್ಬೇಕು. ಕರ್ನಾಟಕ ಅರಣ್ಯ ಇಲಾಖೆ, ವಿಶೇಷವಾಗಿ ಕುಂದಾಪುರದ ಅರಣ್ಯಾಧಿಕಾರಿಗಳು ಮತ್ತು ಕಾರ್ಕಳದ ವನ್ಯಜೀವಿ ಅಭಯಾರಣ್ಯದ ಅರಣ್ಯ ಮುಖ್ಯಸ್ಥರು ನಮಗಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಬರೀ ಅನುಮತಿ ಕೊಟ್ಟಿದ್ದಲ್ಲದೆ ನಮ್ಮ ಪ್ರೊಟೆಕ್ಷನ್ಗೆ ಗನ್ಮ್ಯಾನ್ಗಳನ್ನು ಕೊಟ್ಟಿದ್ರು ಬೆಳಗಿಂದ ಸಂಜೆವರೆಗೂ. ಮತ್ತು ಎಲ್ಲೂ ಕೂಡ ಈ ಒಂದು ವನ್ಯಜೀವಿ ಅಭಯಾರಣ್ಯದಲ್ಲಿ ಕಾನ್ಫರೆನ್ಸ್ ಅನ್ನ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ. ವಿಶೇಷವಾಗಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ನಾವು ಅವರ ನಿಯಮಗಳನ್ನು ಪರಿಪಾಲಿಸಿ 2 ದಿನ ಯಶಸ್ವಿಯಾಗಿ ನಾವಲ್ಲಿ ಕಾನ್ಫರೆನ್ಸ್ ಮಾಡಿದ್ದೇವೆ.
1: ಇದು ಯಾವ ವರ್ಷ ಸರ್?
0: ಇದು 2023.
1: ಓಕೆ, ಸೊ ಇದು ನಮ್ಮ ಕುಂದಾಪುರದ್ದಾಯ್ತು. ಅಂದ್ರೆ ಕುಂದಾಪುರದಲ್ಲಿ ಒಂದು ಸ್ಥಳ ಇದೆ, ಅದ್ ಬಿಟ್ಟು ಬೇರೆ ಯಾವ್ದಾದ್ರು ಸ್ಥಳ ಇದೆಯಾ?
0: ಹೌದು, ಕುಂದಾಪುರದಲ್ಲೇ ಇದೆ ಇನ್ನೊಂದು.
1: ಯಾವುದು?
0: ನನ್ನ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ, ಅದು ಬುದ್ಧನ ಜಡ್ಡು ಅಂತ ಹೇಳಿ.
1: ಬುದ್ಧನ ಜಡ್ಡು ಎಲ್ಲಿದು?
0: ಇದು ಬುದ್ಧನ ಜಡ್ಡು ಅಂತಂದು ಹೇಳಿದ್ರೆ ನಿಮ್ಗೆ ಅಗೈನ್ ವಣಸೆ ವಣಸೆಯಿಂದ ಮುಂದೆ ಕುಂದಾಪುರಕ್ಕೆ ಹೋಗುವಾಗ ನೆಕ್ಸ್ಟ್ ಒಂದು ಊರು
1: ಚಿತ್ತೂರು.
0: ಚಿತ್ತೂರು ಅಲ್ಲ, ಚಿತ್ತೂರಿಗಿಂತ ಮೊದಲು ಅದು ಬುದ್ಧನ ಜಡ್ಡು ಅಂತೇಳಿ. ನೇರಳೆ ಕಟ್ಟೆಯಿಂದ ಆಜರಿಗೆ ಹೋಗುವಂತ ರಸ್ತೆ.
1: ಓಕೆ,
0: ಆ ನೇರಳೆ ಕಟ್ಟೆಯಿಂದ ಆಜರಿಗೆ ಹೋಗುವಂತ ರಸ್ತೆಯಲ್ಲಿ ನಿಮ್ಗೆ ಕರ್ಕುಂಜೆ ಅಂತಂದೇಳಿ ಒಂದು ಗ್ರಾಮ ಸಿಗುತ್ತೆ.
1: ಹೌದು,
0: ಆ ಕರ್ಕುಂಜೆ ಗ್ರಾಮ ವ್ಯಾಪ್ತಿಯ ಈ ಮೂಕಾಂಬಿಕಾ ಅಭಯಾರಣ್ಯ ಅಂತ ಹೇಳಿದೆ. ಆ ಮೂಕಾಂಬಿಕಾ ಅಭಯಾರಣ್ಯದ ಒಳಗೆ ಇಂಪಾರ್ಟೆಂಟ್ ಅಂದ್ರೆ ನನಗೆ ಗೊತ್ತಿರಲಿಲ್ಲ, ಆಮೇಲೆ ನನಗೆ ಗೊತ್ತಾಯ್ತು. ಅದು ಅದನ್ನ 2009 ನಾವು ಡಿಸ್ಕವರ್ ಮಾಡಿದ್ವಿ ಆ ಸೈಟ್ ಅನ್ನ. ಆ ಭೀಮನ ಪಾರೆಯಲ್ಲಿ ಚಿತ್ರಗಳಿದ್ದಾವೆ, ಅವಲಕ್ಕಿ ಪಾರೆಯಲ್ಲಿ ನಾವೇನ್ ಚಿತ್ರಗಳನ್ನ ನೋಡಿದ್ವಿ ಅದೇ ರೀತಿ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತಹ ಚಿತ್ರಗಳು. ಆಯ್ತಾ, ಆದ್ರೆ ಅಲ್ಲಿರುವ ಚಿತ್ರ ಅವಲಕ್ಕಿ ಪಾರೆ ಚಿತ್ರಗಳಿಗೂ ಈ ಚಿತ್ರಗಳಿಗೂ ತುಂಬಾ ವ್ಯತ್ಯಾಸ ಇದೆ.
1: ಇದು ಯಾವ

0: ವರ್ಷದ್ದು ಅಂದ್ರೆ ಎಷ್ಟು ವರ್ಷ ಹಿಂದಿನ?
1: ಇದು ಒಂದು ನೂತನ ಶಿಲಾಯುಗ ಕಾಲ ಅಂತ ಕರಿತೇವೆ. ನೂತನ ಶಿಲಾಯುಗ ಅಂತ ಹೇಳಿ ಸಾಧಾರಣ ಒಂದು 2000 ಕ್ರಿಸ್ತಪೂರ್ವ 2500 ಅದು ಹೆಚ್ಚಂದ್ರೆ ಒಂದು 3000 ಅಂತ ಹೇಳ್ಬೋದು. ಆಯ್ತಾ? ಆದ್ರೆ ಅವಲಕ್ಕಿ ಪಾರದು ಅದಕ್ಕಿಂತ ಓಲ್ಡ್,
0: ಅದು 6000.
1: ಅದು 6000. ಆಯ್ತಾ? ಬಟ್ ಇದು ನೂತನ ಶಿಲಾಯುಗ ಕಾಲದವ್ರು, ಇದೇನು ಬಹಳ ಇತ್ತೀಚಿನದೇನಲ್ಲ ಇದು. ಆಯ್ತಾ? ಇದು ಕೂಡ ತುಂಬಾ ಪುರಾತನವಾದ್ದೇ. ಇಲ್ಲಿ ಈ ನಿವೇಶನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಿತ್ರ ನಮಗೆ ಫಸ್ಟಲ್ಲಿ ನಮಗೆ ಕಾಣಿಸಿದ್ದು ಅಂದರೆ ಹ್ಯೂಮನ್ ಫಿಗರ್ಸು ಇದಾವೆ ಅಲ್ಲಿ, ಮನುಷ್ಯನ ಚಿತ್ರಗಳು ಇದ್ದಾವೆ. ಆದರೆ ಮನುಷ್ಯನ ಚಿತ್ರಕ್ಕಿಂತ ಹೆಚ್ಚಾಗಿ ಈ ಸುರುಳಿ ಚಿತ್ರಗಳಿದ್ದಾವೆ.
0: ಸುರುಳಿ ಚಿತ್ರ ಅದೆಂತದ್ದು?
1: ಒಂದು ಈ ಋಷಿಗಳು ಇಟ್ಕೊಳ್ಳುವಂಥ ದಂಡ ಇರುತ್ತಲ್ವಾ, ಆತರ ದಂಡವನ್ನ ಕೊರೆದು ಮಾಡಿ ಆ ದಂಡದ ಎರಡು ಭಾಗದಲ್ಲಿ ಎರಡು ಕಡೆ ಈ ಸುರುಳಿಗಳನ್ನು ಮಾಡಿದ್ದಾರೆ. ಈ ಸುರುಳಿಗಳು ಇಡೀ ಭಾರತದಲ್ಲಿ ಬುದ್ಧನ ಜಡ್ಡು ಬಿಟ್ಟರೆ ನೆಕ್ಸ್ಟ್ ಕಂಡು ಬರುವಂತದ್ದು ಆ ತರದ್ದು ಬ್ರಿಟನ್ ಮತ್ತೆ ರಷ್ಯಾದಲ್ಲಿ. ಈ ಚಿತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡಿ, ಇಂಡಿಯಾದಲ್ಲಿ ಬೇರೆ ಕಡೆಯೂ ಇಲ್ಲ. ಬಟ್ ಆ ಚಿತ್ರದ ನಿಮಗೆ ನೇರವಾದಂತ ಹೋಲಿಕೆ ಇರುವಂತಹ ಚಿತ್ರಗಳು ಮತ್ತೆ ನಿಮಗೆ ಸಿಗುವಂತದ್ದು ಬ್ರಿಟನ್ನಿನಲ್ಲಿ ಮತ್ತೆ ರಷ್ಯಾದಲ್ಲಿ. ರಷ್ಯಾ ಮತ್ತೆ ಬ್ರಿಟನ್ನಿನಲ್ಲಿ ಆ ಚಿತ್ರಗಳ ಕಾಲವನ್ನ ಅವರು ಕ್ರಿಸ್ತಪೂರ್ವ 6000 ಅಂತೇಳಿ ಡೇಟಿಂಗ್ ಮಾಡಿದ್ದಾರೆ. ಆಯ್ತಾ? ಬಟ್ ನಮ್ದು ಅಷ್ಟು ಓಲ್ಡ್ ಅಲ್ಲ. ಬಟ್ ಆಶ್ಚರ್ಯ ಅಂದ್ರೆ ಅದನ್ನೇ ಹೋಲ್ತಕ್ಕಂಥ ಚಿತ್ರ ಒಂದು ಸುಮಾರು ಒಂದು 2500-3000 ಕ್ರಿಸ್ತಪೂರ್ವ ಅಷ್ಟು ಹಳೆಯ ಚಿತ್ರ ನಮ್ಮ ಬುದ್ಧಿನ ಜಡ್ಡಲ್ಲಿ ಕೂಡ.
0: ಅಲ್ಲ, ನಂಗೆ ಇಲ್ಲಿ ಒಂದು ಸಂದೇಹ ಬಪ್ಪುದು ಎಂತ ಕೇಂದ್ರೆ, ನಿಮ್ಗೆ ಈ ತರ ಸಿಕ್ಕಿದಾಗ ಇದು ಯಾವ ಕಾಲಮಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡ್ಬೇಕಾದ್ರೆ ನೀವು ಹಿಸ್ಟ್ರಿನ ಮತ್ತೊಮ್ಮೆ ನೆನಪು ಮಾಡ್ಕೋತೀವಿ, ಇದು ಬೇರೆ ಅಲ್ಲಿ ಸಿಕ್ಕಿದೆ ಅನ್ನೋ. ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ? ನೀವೀಗ ಹೇಳಿದ್ರಲ್ಲ ಬ್ರಿಟನ್ ಅಲ್ಲಿ ಸಿಕ್ಕಿತ್ತು ಮತ್ತೆ ರಷ್ಯಾದಲ್ಲಿ ಸಿಕ್ಕಿತ್ತು ಅಂತ ಹೇಳ್ಕೊಂಡು, ನಿಮ್ಗೆ ಅದ್ ಕಂಡು ಕೂಡಲೇ ನೆನಪಾತ್ತಾ? ಹಂಗೆ
1: ಇಲ್ಲ, ಇಲ್ಲಿ ನೆನಪಾಗುದಿಲ್ಲ. ಈಗ ನಾವು ಯಾವ್ದಾದ್ರು ನಿವೇಶನದಲ್ಲಿ ಈ ರೀತಿ ಚಿತ್ರ ಕಂಡು ಬಂದ್ರೆ ನಾವು ಆ ಬಗ್ಗೆ ಮೊದಲು ಒಂದು ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡ್ತೇವೆ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ. ಪ್ರತಿ ವರ್ಷ ಆದಿಮ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಬೇರೆ ಬೇರೆ ಭಾಗದಲ್ಲಿ ರಾಕ್ ಆರ್ಟ್ ಆಫ್ ಇಂಡಿಯಾ ಅಂತೇಳಿ ಒಂದು ಆರ್ಗನೈಸೇಷನ್, ಒಂದು ಸಂಘಟನೆ ಇದೆ. ಆಯ್ತಾ? ಅವರು ಆರ್ಗನೈಸ್ ಮಾಡ್ತಾರೆ. ಆ ಒಂದು ಕಾನ್ಫರೆನ್ಸಲ್ಲಿ ಫಾರಿನರ್ಸು ಮತ್ತು ಇಂಡಿಯನ್ ಸ್ಕಾಲರ್ಸ್ ಎಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬಹುತೇಕರು, ಈ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು ರಾಕ್ ಆರ್ಟಲ್ಲಿ. ಅಲ್ಲಿ ನಾವು ಹೋಗಿ ಪೇಪರ್ನ ಪ್ರೆಸೆಂಟೇಷನ್ ಮಾಡಿದಾಗ ಆಗ ಆ ಡಿಸ್ಕಷನ್ ಮಾಡುವಾಗ ಈ ಅವರು ಹೇಳ್ತಾರೆ ಈ ಚಿತ್ರ ಇಂಥ ಕಡೆ ಇದೆ, ಇದನ್ನೇ ಹೋಲ್ತಕ್ಕಂಥದ್ದು ಇಂಥ ಕಡೆ ಇದೆ ಮತ್ತು ಅವರು ಬರೀ ಹೇಳೋದಲ್ಲ, ತೋರಿಸ್ತಾರೆ ಸಿ ಸಿಮಿಲರ್ ಫಿಗರ್ ಹಿಯರ್ ಅಂತೇಳಿ. ಅವಾಗ ನಮಗೆ ಗೊತ್ತಾಗುತ್ತೆ ಓ ಇಷ್ಟು ಮುಖ್ಯವಾದ್ದು ಇಂಥ ಕಡೆನೂ ಇದೆ.
0: ಬಟ್ ಅದ್ರ ಕನೆಕ್ಷನ್ ಕಾಮಕಾತ್ತ ನಿಮಗೆ ಅಲ್ಲಿದ್ದಕ್ಕೂ ಇಲ್ಲಿದ್ದು ಸೇಮ್ ಟೈಪ್ ಅಂದ್ರೆ ಅವರಿಗೂ ಇವರಿಗೂ ಸಂಬಂಧ ಇತ್ತು ಅಲ್ಲಿಂದ ಅವ್ರು ಇಲ್ಲಿಗೆ ಎಲ್ಲರೂ ಬಂದಿರ ಇಲ್ಲಿಂದ ಅವ್ರು ಅಲ್ಲಿಗೆ?
1: ಇಲ್ಲ, ಇಲ್ಲ, ಅದಿಲ್ಲ. ಈಗ ಅದಕ್ಕೆ ಒಂದು ಉದಾಹರಣೆ ನಿಮ್ಗೆ ಏನು ಹೇಳುದು ಅಂತ ಹೇಳಿದ್ರೆ, ಈಗ ನೋಡಿ, ಈಗ ಅಮೇರಿಕದಲ್ಲಿ ಈಗ ನಮ್ಮ ಕಲ್ಚರಿಗೆ ಸಂಬಂಧವೇ ಇಲ್ಲದಂತವ್ರು ಅಮೇರಿಕ ಅಂದ್ಕೊಂಡು, ಆಯ್ತಾ? ನಾವು ಇಂಡಿಯಾದವ್ರು, ನಾವು ಇಲ್ಲಿದ್ದೇವೆ. ಆದ್ರೆ ನಾವೇನು ಯೋಚನೆ ಮಾಡ್ತೇವೆ ಅದೇ ತರ ಅಮೇರಿಕದವರು ಯೋಚನೆ ಮಾಡ್ತಾರೆ. ಭಾಷೆ ಗೊತ್ತಿಲ್ಲ, ನಮ್ಮ ಕಲ್ಚರ್ ಗೊತ್ತಿಲ್ಲ, ಆದ್ರೆ ನಾವೇನು ಯೋಚನೆ ಮಾಡ್ತೇವೆ ಹಾಗೆ ಅವ್ರು ಯೋಚನೆ ಮಾಡ್ತಾರೆ, ಅವ್ರೇನು ಯೋಚನೆ ಮಾಡ್ತಾರೆ ಹಾಗೆ ನಾವು ಯೋಚನೆ ಮಾಡ್ತೇವೆ. ಆಯ್ತಾ? ಇದು ಮನುಷ್ಯನ ಸ್ವಭಾವ. ಇದು ಸಂಪರ್ಕವೇ ಇರಬೇಕು ಅಂತ ಏನಿಲ್ಲ. ಅಫ್ಕೋರ್ಸ್ ಈಗಾದ್ರೆ ಬೇಕಾದ ಸಂಪರ್ಕ ಸಾಧ್ಯತೆ ಇದೆ.
0: ಹೌದು.
1: ಬಟ್ ಆಗ ಪ್ರಾಗೈತಿಹಾಸಿಕ ಕಾಲದಲ್ಲಿ ಆತರ ಯಾವುದೇ ಸಂಪರ್ಕಗಳು ಇರಲಿಲ್ಲ. ಬಟ್ ಆದ್ರೆ ಮನುಷ್ಯ ಈಕ್ವಲ್ ಆಗಿ ಯೋಚನೆ ಮಾಡ್ತಾ ಇದ್ದ.
0: ಕರೆಕ್ಟ್. ಈಗ ನೀವು ಹೇಳಿದ್ರಿ, ನಾನಾಗ ಒಂದು ಪ್ರಶ್ನೆ ಕೇಳಿ ನಿಮ್ಗೆ, ಅಲ್ಲ ನಾವು ಇದನ್ನ ಈಗಿನ ಜನರೇಷನ್ಗೆ ಹೇಳಕ್ಕಾರ ಇದನ್ನೆಲ್ಲ ಕಲ್ತ್ಕೊಂಡು ಎಂತ ಮಾಡೋಕಿತ್ತು ಅಂತ ಕೇಳ್ತಾರೆ ಅಲ್ಲ. ಸೊ ಯಾಕೆ ಅವರು ಇದನ್ನೆಲ್ಲ ತಿಳ್ಕೋಬೇಕು, ಏನ್ ಅಗತ್ಯ ಇದೆ ಒಂಚೂರು ಹೇಳ್ತ್ರೆ?
1: ನಾನು ಒಂದ್ ಹೇಳಿದೆ ನಿಮಗೆ, ನಾವು ಅದ್ರ ಬಗ್ಗೆ ಸರಿಯಾದ ಕ್ರಮದಲ್ಲಿ ಅವರಿಗೆ ಜನರಿಗೆ ತಿಳಿಸಿಕೊಟ್ರೆ ಅವರಿಗೆ ಆರ್ಥಿಕವಾಗಿ ಅವರಿಗೆ
0: ಪ್ರಾದೇಶಿಕವಾಗಿ ಸ್ಥಳೀಯರಿಗೆ ತುಂಬಾ
1: ಉದ್ಯೋಗಾವಕಾಶಗಳು ಸಿಗುತ್ತೆ, ಆರ್ಥಿಕವಾಗಿ ಬೆಳವಣಿಗೆ, ಒಂದು ಇಡೀ ಪ್ರದೇಶ ಆರ್ಥಿಕವಾಗಿ ಬೆಳವಣಿಗೆ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅಂತೇಳಿ. ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಮತ್ತು ಇನ್ನು ಈ ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾರಿಗೆ ಇತಿಹಾಸದ ಬಗ್ಗೆ ಚೆನ್ನಾದ ಅರಿವು ಇರ್ತದೆ ಅವನು ಮಾತ್ರ ವರ್ತಮಾನವನ್ನ ಮತ್ತು ಭವಿಷ್ಯವನ್ನ ಸರಿಯಾದ ಕ್ರಮದಲ್ಲಿ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ ಇತಿಹಾಸ ಗೊತ್ತಿರುವುದಿಲ್ಲ ಅವನು ವರ್ತಮಾನವನ್ನು ಸರಿಯಾಗಿ ರೂಪಿಸೋದಿಲ್ಲ, ಭವಿಷ್ಯವನ್ನು ಕೂಡ ಅವನು ಸರಿಯಾಗಿ ಕಟ್ಟೋದಕ್ಕೆ ಅವನ ಕೈಲಿ ಸಾಧ್ಯ ಆಗುದಿಲ್ಲ. ಅದಕ್ಕೆ ಒಳ್ಳೆ ಉದಾಹರಣೆ ಅಂತಂದು ಹೇಳಿದ್ರೆ ಜರ್ಮನಿ, ಅಲ್ಲಿಯೇ ಹಿಟ್ಲರ್.
0: ಹಿಟ್ಲರ್ ಎಕ್ಸಾಂಪಲ್. ಓಕೆ. ಈಗ ಕುಂದಾಪುರದ ಎರಡು ಕಡೆಗಳನ್ನ ನೀವು ಹೇಳಿದ್ರಿ ನಮ್ಗೆ, ಇದಾದ ಮೇಲೆ ಬೇರೆ ಯಾವ್ದಾದ್ರು ಸ್ಥಳ ಇದೆಯಾ? ಅದರೊಟ್ಟಿಗೆ ನೀವು ಕರಾವಳಿಯನ್ನೇ ತುಂಬಾ ತುಂಬಾ ತುಂಬಾ ಅಧ್ಯಯನ ಮಾಡಿದವರು. ನಿಮ್ಗಿಂತ ಮುಂಚೆ ನಮ್ಮ ಪಿ ಗುರುರಾಜ ಭಟ್ರು ಅವ್ರನ್ನ ಏನ್ ಹೇಳ್ತಾ ಇದ್ರು ಅಂದ್ರೆ ಫಾದರ್ ಆಫ್ ಸೌತ್ ಕೆನರಾ ಆರ್ಕಿಯಾಲಜಿ ಅಂತ ಕರೀತಾ ಇದ್ರು. ಅಷ್ಟು ತುಂಬಾ ಉತ್ಖನನಗಳು ಎಲ್ಲಾ ಕಡೆ ಹೋಗಿ ಅನ್ವೇಷಣೆಗಳು ತುಂಬಾ ಮಾಡಿದವರು, ಪುಸ್ತಕಗಳನ್ನ ಬರೆದವರು. ಅದ್ರ ಜೊತೆಗೆ ಸ್ಟಡೀಸ್ ಇನ್ ತುಳುವಾ ಹಿಸ್ಟ್ರಿ ಅಂಡ್ ಕಲ್ಚರ್ ಅನ್ನೋ ಪುಸ್ತಕವನ್ನ ಚಿನ್ನದಂತ ಪುಸ್ತಕದ ಆಕ್ಚುಲಿ ಅದನ್ನ ಬರೆದವರು. ಅದೆಷ್ಟೋ ಎಷ್ಟೋ ಇತಿಹಾಸ ಓದೋರಿಗೆ ಇವತ್ತಿಗೂ ಕೂಡ ಒಂದು ಬೆಸ್ಟ್ ರಿಸೋರ್ಸ್ ಬುಕ್ ಅದು ಅಲ್ಲ. ಅಂತ ಇದರಲ್ಲಿ ನೀವು ನಮ್ಮ ಸೌತ್ ಕೆನರಾದಲ್ಲಿ ಎಲ್ಲೆಲ್ಲ ಈ ತರನೇ ನಮ್ದು ಹೆಂಗ್ ಕುಂದಾಪುರ ಬದಿಗೆ ಮಾಡ್ರಿ ಅಲ್ಲ ಹಂಗೆ ಅಲ್ಲೂ ಎಲ್ಲ ಮಾಡ್ರಿ.
1: ನಾನು ಇಷ್ಟೊತ್ತು ಮಾತನಾಡಿದ್ದು ನೀವು ಕೇಳಿದ್ರಿ ಅನ್ನೋ ಕಾರಣಕ್ಕೋಸ್ಕರ ಬರೀ ರಾಕಾಟ್ ಬಗ್ಗೆ ಮಾತಾಡಿದೆ. ಆರ್ಕಿಯಾಲಜಿ ಅಂದ್ರೆ ಅಥವಾ ಹಿಸ್ಟ್ರಿ ಅಂತ ಹೇಳಿದ್ರೆ ಬರೀ ರಾಕಾಟ್ ಅಲ್ಲ, ಅದರಲ್ಲಿ ಶಾಸನಗಳು ಬರುತ್ತೆ. ಅಂದ್ರೆ ನಾವು ಸ್ಥಳೀಯವಾಗಿ ಹೇಳಿದ್ ನಿಮ್ಗೆ ಭರತ್ ಕಲ್ಲು ಅಂತ ಹೇಳಿ,
0: ಕರೆಕ್ಟ್
1: ಆಯ್ತಾ?
0: ಭರತ್ ಕಲ್
1: ಆಯ್ತಾ, ಅವು ಬರುತ್ತೆ ಅಂತ. ಮತ್ತೆ ದೇವಾಲಯಗಳು ಬರುತ್ತೆ, ಶಿಲ್ಪಗಳು ಬರುತ್ತೆ, ಶಿಲ್ಪಕಲೆ ಅದು ಬರುತ್ತೆ. ಮತ್ತೆ ಕಡತಗಳು, ಪ್ರಾಚೀನ ದಾಖಲೆಗಳು ಅವು ಬರುತ್ತೆ. ತಾಳೆ ಹೊಳಿಗಳು ಬರುತ್ತದೆ, ಎಷ್ಟೋ ಜನರ ಮನೆಯಲ್ಲಿ ತಾಳೆಗರಿಗಳು ಇದಾವೆ ಆಯ್ತಾ. ಎಷ್ಟೋ ಜನರ ಮನೆಯಲ್ಲಿ ಅವು ಇಟ್ಟಲ್ಲೇ ಹುಳ ತಿಂದು ಹಂಗೆ ಬರೀ ಗಂಟು ಮಾತ್ರ ಬಟ್ಟೆ ಗಂಟು ಮಾತ್ರ ಉಳ್ಕೊಂಡಿರುತ್ತೆ. ಸ್ವತಃ ನಾನು ನೋಡಿದ್ದೇನೆ.
0: ನೀವೇ ಕಂಡಿರಿ?
1: ನೋಡಿದ್ದೇನೆ.
0: ನಿಮ್ಗಾಗ ಫುಲ್ ಬೇಜಾರಾಗಿರತ್ತೆ.
1: ಅದೇ ಪ್ರಯೋಜನ ಇಲ್ಲ, ಏನ್ ಮಾಡ್ತೀರಿ, ಹಾಗೆ ಹೋಗಿದೆ. ಅದೇ ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇದ್ದಿದ್ರೆ.
0: ಎಸ್, ನಿಮ್ಗೊಂದು ಮಾತು ಹೇಳ್ತಾ ಇದ್ರು,
1: ಖಂಡಿತ ಅದನ್ನ ಅವರು ಕಾಪಾಡ್ಕೊಳ್ತಾ ಇದ್ರು.
0: ಕರೆಕ್ಟ್
1: ಆಯ್ತಾ. ಅವರಿಗೆ ತಿಳುವಳಿಕೆ ಕೊರತೆ ಇಲ್ಲದೆ ಇದ್ದದ್ರಿಂದ ನೋಡಿ ಅವರು ಅಮೂಲ್ಯವಾದಂತ ಒಂದು ಸಂಪತ್ತನ್ನು ಅವ್ರು ಕಳ್ಕೊಂಡ್ಬಿಟ್ರು.
0: ನಿಜ.
1: ಈ ದೃಷ್ಟಿಯಿಂದ ನೋಡಿ, ಕರಾವಳಿಯಲ್ಲಿ ಪ್ರಿಹಿಸ್ಟ್ರಿ ಅಂತ ಹೇಳಿದ ಕೂಡಲೇ ನಾವು ಹಳೆ ಶಿಲಾಯುಗ, ನೂತನ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ನೂತನ ಶಿಲಾಯುಗ, ಇಷ್ಟು ವಿಷಯ ನಾವು ಇಲ್ಲಿ ಅವಲಕ್ಕಿ ಪಾರೆ ಬುದ್ಧಿಂಜಿನ ಮೂಲಕ ಮಾತಾಡಿದ್ವಿ. ಇದಾದ ನಂತರ ನಿಜವಾಗಿಯೂ ಕರಾವಳಿಯ ಕಲ್ಚರ್ನ ರೂಪಿಸಿದಂತ ಒಂದು ಸಂಸ್ಕೃತಿ ಅಂದ್ರೆ ಅದು ಬೃಹತ್ ಶಿಲಾಯುಗ ಅಂತ.
0: ಬೃಹತ್ ಶಿಲಾಯುಗ, ಎಸ್
1: ಆಯ್ತಾ. ಈ ಬೃಹತ್ ಶಿಲಾಯುಗದ ಬಗ್ಗೆ ಬಹಳ ದೊಡ್ಡ ಆರಂಭಿಕ ಕೆಲಸ ಮಾಡಿದಂತವ್ರು ಅಂತಂದು ಹೇಳಿದ್ರೆ ನಮ್ಮ ಡಾಕ್ಟರ್ ಬಹಾದೂರ್ ಗುರುರಾಜ್ ಭಟ್ರು ಆಯ್ತಾ. ಬಹಳ ದೊಡ್ಡ ವಿದ್ವಾಂಸರು. ಮತ್ತೆ ನಾವಿಲ್ಲಿ ಏನು ರಿಸರ್ಚ್ ಅಂತ ಹೇಳಿ ನಾವು ಮಾಡ್ತೇವೆ, ಆ ರಿಸರ್ಚ್ ಮಾಡೋ ಮೊದಲು ನಾವು ಮೊದಲು ಗಮನಿಸುವಂತದ್ದು ಡಾಕ್ಟರ್ ಗುರುರಾಜ್ ಭಟ್ ಏನಾದ್ರು ಇದ್ರ ಬಗ್ಗೆ ಹೇಳಿದಾರಾ, ಗುರುರಾಜ್ ಭಟ್ ಏನಾದ್ರು ಮಾಡಿದಾರಾ. ಅಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿ ನಾವು ಹೊಸ ಸಂಶೋಧನೆ ಮಾಡ್ಬೇಕಾದ್ರೆ ಆ ಪ್ರದೇಶದಲ್ಲಿ ಯಾರಾದ್ರೂ ಈ ಮೊದಲು ವರ್ಕ್ ಮಾಡಿದಾರಾ, ಕೆಲಸ ಮಾಡಿದಾರಾ.
0: ಕರೆಕ್ಟ್. ನೀವು ಫಸ್ಟ್ ಚೆಕ್ ಮಾಡ್ಕಂತ್ರಿ?
1: ಅದನ್ನ ಮಾಡ್ತೆ, ಅದು ಮಾಡ್ಲೇಬೇಕು. ಇಲ್ಲದೆ ಹೋದ್ರೆ ಯಾರೋ ಮಾಡಿರೋದು ನಮ್ಮ ಅತ್ಪುನ ನಾನು ಮಾಡಿ ನಗೆ ಪಾಟ್ಲಿ ಗೀಡಾಗಬೇಕಾಗ. ಅದಕ್ಕೋಸ್ಕರ ಗುರುರಾಜ ಭಟ್ರು ಎಲ್ಲಾ ಸಂಶೋಧಕರು ದೊಡ್ಡ ಮಾರ್ಗದರ್ಶಕರು. ಅವ್ರು ಮುಂದೆ ಕೂಡ
0: ಡಾಕ್ಟರ್ ವಸಂತ ಶೆಟ್ರು
1: ಹೇಳಿದ್ನಲ್ಲ,
0: ನೀವು ಇವತ್ತು ಇವತ್ತು ಈ ತರ ಒಂದು ಆರ್ಕಿಯಾಲಜಿಯಲ್ಲೇ ಉಳ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಡಾಕ್ಟರ್ ವಸಂತ ಶೆಟ್ರು.
1: ಯಾಕೆಂದ್ರೆ ಆಕ್ಚುಲಿ ಗುರುರಾಜ ಭಟ್ರ ಪರಂಪರೆಯನ್ನ ಕಂಟಿನ್ಯೂ ಮುಂದುವರ್ಸ್ಕೊಂಡ್ ಬಂದ್ರು
0: ಅವ್ರ ಶಿಷ್ಯ ಅವರು
1: ಆಯ್ತಾ. ಅವ್ರ ನೇರವ ಶಿಷ್ಯರು, ಆ ಪರಂಪರೆಯನ್ನು ಬಹಳ ಸಮರ್ಥವಾಗಿ ಮುಂದುವರ್ಸ್ಕೊಂಡು ಬಂದ್ರು ಅವ್ರು. ಈಗ ನಾನು ನಿಮ್ಗೆ ಅವಲಕ್ಕಿ ಪಾರೆ ಬುದ್ಧನ ಜಡ್ಡು ಹೇಳಿದೆ ಆಯ್ತಾ, ಅಷ್ಟೇ ಪ್ರಾಮುಖ್ಯತೆ ಪಡ್ಕೊಂಡಿರ್ತಕ್ಕಂಥ ಮತ್ತೊಂದು ರೆಕಾರ್ಡ್ ಸೈಟ್ ಅನ್ನು ಕಂಡು ಹಿಡಿದಿದ್ದು ಡಾಕ್ಟರ್ ಬಿ ವಸಂತ ಶೆಟ್ಟಿ. ಅದು ಗಾವಳಿಯಲ್ಲಿ.
0: ಗಾವಳಿಯಲ್ಲಿ?
1: ಓ, ಅದು ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ನಿವೇಶನ. ಆ ಸೈಟ್ ಅನ್ನು ಕಂಡು ಹಿಡಿದು ಆ ನಂತರ ಅಲ್ಲಿಗೆ ಡಾಕ್ಟರ್ ಆ ಸುಂದರ ಅಂತಂದು ಹೇಳಿ ಆಯ್ತಾ, ಕರ್ನಾಟಕ ಮತ್ತು ಭಾರತದ ಬಹಳ ದೊಡ್ಡ ಪ್ರಿಹಿಸ್ಟೋರಿಯನ್ ಅವರು. ಅವರನ್ನ ಅಲ್ಲಿ ಕರ್ಕೊಂಡು ಬಂದು ಅವರಿಗೆ ಅದನ್ನ ತೋರಿಸಿ ಆಯ್ತಾ, ಅವರ ಸಹಾಯವನ್ನು ಪಡ್ಕೊಂಡು ಅದರ ಬಗ್ಗೆ ಫಸ್ಟ್ ಒಂದು ಒಳ್ಳೆ ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಿದ್ದು ಡಾಕ್ಟರ್ ಬಿ ವಸಂತ ಶೆಟ್ಟಿ.
0: ಓಕೆ
1: ಆಯ್ತಾ. ಮಿಥಿಕ್ ಸೊಸೈಟಿ ಜರ್ನಲ್ ಅಲ್ಲಿ ಆ ಆರ್ಟಿಕಲ್ ಪಬ್ಲಿಷ್ ಆಗಿದೆ ಅವರದ್ದು ಆಯ್ತಾ. ಸೊ ಇದಾದ ನಂತರ ಇಲ್ಲಿ ನಮಗೆ ಬೃಹಶಿಲಾಯ ಅಂತ ಹೇಳಿದೆ. ಬೃಹಶಿಲಾಯಿದ್ದು ಬಹಳಷ್ಟು ಸಂಶೋಧನೆಯನ್ನ ಗುರುರಾಜ ಭಟ್ರು ಆರಂಭ ಮಾಡಿದ್ರು. ಆ ಪರಂಪರೆಯನ್ನು ವಸಂತ ಶೆಟ್ಟರು ಕಂಟಿನ್ಯೂ ಮಾಡಿದ್ರು. ಆ ನಂತರ ವಸಂತ ಶೆಟ್ಟರ ಸಹೋದ್ಯೋಗಿ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಬಿ ಶಿವತಾರಕ್
0: ಅದನ್ನ ಕಂಟಿನ್ಯೂ ಮಾಡಿದ್ರು.
1: ಹೌದೌದು,
0: ನಮ್ಮ ಹಿಸ್ಟ್ರಿ ಪ್ರೊಫೆಸರ್ ಅವರು.
1: ಹೌದು ಆಯ್ತಾ, ಅವರು ಕೂಡ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಆ ನಂತರ ವಸಂತ ಶೆಟ್ಟರ ತಮ್ಮ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿ ಅವರು ಕೂಡ ಬಹಳಷ್ಟು ಸಂಶೋಧನೆಗಳನ್ನ ಮಾಡಿದ್ದಾರೆ. ಸೊ ಹೀಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಬಹಳಷ್ಟು ಜನ ವಿದ್ವಾಂಸರುಗಳಿದ್ದಾರೆ. ಆ ಎಲ್ಲ ಮಹನೀಯರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ನೆನಪು ಮಾಡ್ಕೊಳ್ತೇನೆ ಆಯ್ತಾ. ಅವರೆಲ್ಲರ ಸಹಕಾರ ಕೂಡ ನಾನು ತಗೊಂಡಿದ್ದೇನೆ ಅನ್ನುವಂಥ, ಅಂದ್ರೆ ಕೆಲವ್ರದ್ದು ನೇರವಾಗಿ, ಕೆಲವು ಗ್ರಂಥಗಳ ಮೂಲಕ, ಮತ್ತೆ ಈಗ ಬದುಕಿರೋರ್ದು ಮೌಖಿಕವಾಗಿ. ಸೊ ಈ ರೀತಿ ಅವರೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸವನ್ನು ಪಡ್ಕೊಂಡೇ ನಾವಿಲ್ಲಿ ಮುಂದುವರಿಯುವಂಥದ್ದು. ಈ ಬೃಹಶಿಲಾಯುಗದ್ದು ಅಧ್ಯಯನದಲ್ಲಿ ಆದಂತಹ ಬಹಳ ದೊಡ್ಡ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ, ಅಂದ್ರೆ ಈ ಎಲ್ಲ ವಿದ್ವಾಂಸರ ನಂತರದ ಮುಖ್ಯವಾಗಿರತಕ್ಕಂಥ ಬೆಳವಣಿಗೆ ಅಂತ ಹೇಳಿದ್ರೆ, ನೀವು ಮೂಡುಬಿದ್ರೆ ಜೈನ ಕಾಶಿ ಅಂತ ನಾವು ಕರಿತೇವೆ ಮೂಡುಬಿದ್ರೆಯನ್ನ. ಮತ್ತೆ ಅದು ಬರೀ ಹೇಳಿಕೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಗೊತ್ತಿದೆ ಅಲ್ಲಿ ಜೈನ ಕಮ್ಯುನಿಟಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ, ಅನೇಕ ಜೈನ ಅಲ್ಲಿ
0: ವಸತಿಗಳಿದ್ದಾವೆ,
1: ಮತ್ತೆ ಜೈನ ಮಠ ಇದೆ ಅಲ್ಲಿ, ಆಯ್ತಾ. ಹಾಗಾಗಿ ಅದು ಹೇಳಿಕೆ ಸತ್ಯವೇ, ಸತ್ಯವಾದ ಮಾತೆ. ಆ ಮೂಡುಬಿದ್ರೆ ಸಮೀಪದಲ್ಲಿ ಮೂಡು ಕೊಣಾಜೆ ಅಂತ ಒಂದು ಪ್ಲೇಸ್ ಇದೆ, ಸುಮಾರು ಮೂಡುಬಿದ್ರೆಯಿಂದ ಒಂದು 18-20 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಇದೆ ಅದು. ಆ ನಿವೇಶನದಲ್ಲಿ ನಾವು ಮರು ಅಧ್ಯಯನವನ್ನು ನಾವು ಮಾಡಿದ್ವಿ. ಯಾಕೆಂದ್ರೆ ಫಸ್ಟು ಅದನ್ನು ಐಡೆಂಟಿಫೈ ಮಾಡಿದ್ದು ಡಾಕ್ಟರ್ ಪಾದುರ್ಗುರುರಾಜ್ ಭಟ್. ಆ ನಂತರ ಆ ನಿವೇಶನದಲ್ಲಿ ಡಾಕ್ಟರ್ ಪುಂಡಿಕಾಯ್ ಗಣಪಯ್ಯ ಭಟ್ ಅನ್ನುವಂಥವ್ರು, ಆಯ್ತಾ, ಅದನ್ನ ಮತ್ತೆ ಅಧ್ಯಯನಕ್ಕೆ ಒಳಪಡಿಸಿ ಅವರು ಒಂದು ಒಳ್ಳೆ ಲೇಖನವನ್ನು ಕೂಡ ಬರೆದಿದ್ದಾರೆ. ಇದು ನಮ್ದು ನೆಕ್ಸ್ಟ್ 3ನೇ ಸ್ಟಡಿ ಇದು, ಆಯ್ತಾ. ನಾವು ಸ್ಟಡಿ ಮಾಡಿದ್ದ ಹೇಗೆ ಅಂತಂದು ಹೇಳಿದರೆ, ಆ ನಿವೇಶನದಲ್ಲಿರ್ತಕ್ಕಂಥ ಸಮಾಧಿಗಳು, ಅಂದರೆ ಕಂಪ್ಲೀಟ್ ಹಾಳಾಗಿ ಬಿದ್ದಿರತಕ್ಕಂಥ ಸಮಾಧಿಗಳೇನಿದ್ದಾವೆ, ಆ ಸಮಾಧಿಗಳನ್ನು ಕಂಪ್ಲೀಟ್ ಓಪನ್ ಮಾಡಿ ಅವುಗಳ ರಚನಾ ವಿನ್ಯಾಸ ಹೇಗಿದೆ, ಮತ್ತೆ ಅಲ್ಲಿರ್ತಕ್ಕಂಥ ಮಡಕೆ ಅವಶೇಷಗಳೇನಿದ್ದಾವೆ, ಯಾವ್ಯಾವ ರೀತಿಯ ಮಡಕೆ ಅವಶೇಷಗಳು ನಮಗಲ್ಲಿ ಸಿಗ್ತವೆ, ಅಥವಾ ಅಲ್ಲಿ ಸಿಕ್ಕಂಥ ಬೋನ್ಸ್ ಅಂದರೆ ಮೂಳೆಗಳು, ಆ ಮೂಳೆಗಳು ಮತ್ತೆ ಕೆಲವು ಮಣಿಗಳೆಲ್ಲ ಸಿಕ್ಕಿದಾವೆ ಅಲ್ಲಿ, ಆಯ್ತಾ. ಇಂಥವುಗಳನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಸ್ಟಡಿ ಮಾಡಿದ್ವಿ. ಆಶ್ಚರ್ಯಕರವಾಗಿ ಒಂದು ಸಮಾಧಿಯ ಒಳಗೆ ನಾವು ಓಪನ್ ಮಾಡಿದಾಗ ಎರಡು ಮಾತೃದೇವತೆಯ ಶಿಲ್ಪಗಳು, ಮಣ್ಣಿನ ಶಿಲ್ಪಗಳು ನಮಗೆ ಸಿಕ್ಕು, ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ಮಾತೃದೇವತೆ. ಬಹುಶಃ ದಕ್ಷಿಣ ಕನ್ನಡ ಅಂದರೆ ತುಳುನಾಡು, ನಾವು ಏನು ತುಳುನಾಡು ಅಂತ ಕರಿತೇವೆ, ಈ ತುಳುನಾಡಿನ ಅತ್ಯಂತ ಪ್ರಾಚೀನ ಮಾತೃದೇವತೆಯ ಶಿಲ್ಪಗಳು, ಆಯ್ತಾ. ನಾವು ಅಷ್ಟೇ ಅನ್ಕೊಂಡಿದ್ವಿ, ಇನ್ನಿತ್ತು, ಆಯ್ತಾ. ನಾನು ಅದರ ಬಗ್ಗೆ ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡಿದೆ. ನಾನು ಪೇಪರ್ ಪ್ರೆಸೆಂಟೇಷನ್ ಹೋಗುವಾಗ ಆಶ್ಚರ್ಯಕರವಾದ ಸಂಗತಿ ನನಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ನಾವು ಕಂಡಿಡಿದಂತಹ ಮಾತೃದೇವತೆ ಶಿಲ್ಪ ಮುಖಗಳೇನಿದ್ದಾವೆ ಅದು ಹ್ಯೂಮನ್ ಫೇಸ್ ಅಲ್ಲ, ಅದು ಕೌ ಫೇಸ್,
0: ದನ,
1: ಬಟ್ ಹ್ಯೂಮನ್ ಬಾಡಿ,
0: ಓಕೆ,
1: ಹ್ಯೂಮನ್ ಬಾಡಿ. ಮತ್ತು ಆ ತರದ ಶಿಲ್ಪಗಳು ಇಂಡಿಯಾದಲ್ಲಿ ಬೇರೆ ಎಲ್ಲೂ ಸಿಕ್ಕಲ್ಲ. ನೀವು ಕಂಡುಹಿಡಿದಿರತಕ್ಕಂಥ ಶಿಲ್ಪಗಳ ಪ್ರತಿಕೃತಿಗಳು ಅಥವಾ ಅದನ್ನೇ ಹೋಲ್ತಕ್ಕಂಥ ಶಿಲ್ಪಗಳು ಕಂಡು ಬರುವಂತದ್ದು ಈಜಿಪ್ಟಿನಲ್ಲಿ,
0: ಸ್ಪಿಂಕ್ಸ್ ತರದ್ದು,
1: ಸ್ಪಿಂಕ್ಸ್ ಅಲ್ಲ, ಇದೇ ತರದ ಅಲ್ಲಿ ಸಿಗ್ತದೆ,
0: ಅಲ್ಲಿ
1: ನಮಗೆ ಇಲ್ಲಿ ಏನ್ ಸಿಕ್ಕಿದೆ ಇದಕ್ಕಿಂತ ಹೈಯೆಸ್ಟ್ ಅಲ್ಲಿ ಸಿಕ್ಕಿದಾವೆ.
0: ಎತ್ತಣಿಂದ ಎತ್ತ ಸಂಬಂಧವಯ್ಯ,
1: ನನಗೆ ಆಗ ದೊಡ್ಡ ಆಶ್ಚರ್ಯ ಆಗೋಯ್ತು, ನನಗೆ ಶಾಕ್, ಬರೀ ಆಶ್ಚರ್ಯ, ನಂಗೆ ಶಾಕ್ ಆಯ್ತು ನನಗೆ, ಆಯ್ತಾ. ಈಜಿಪ್ಟು ಮತ್ತೆ ಉಡುಪಿ ಎಂತ ಆಗಿರೆ, ಅಥವಾ ದಕ್ಷಿಣ ಕನ್ನಡಕ್ಕೆ ರಿಲೇಷನ್ಶಿಪ್ಪು ಬೃಹಶಿಲಾಯ ಕಾಲದಲ್ಲಿ ಇತ್ತು. ನಾವು ಅದರ ಡೇಟ್ನ ಒಂದು ಕ್ರಿಸ್ತ 1200 BC-800 BC ಅಂತ ನಾನು ಡೇಟ್ ಮಾಡಿದ್ದೆ, ಆಯ್ತಾ. ಅಂದ್ರೆ ಆ ಕಾಲದಲ್ಲಿ ಈಜಿಪ್ಟು ಮತ್ತೆ ದಕ್ಷಿಣ ಕನ್ನಡ ನಡುವೆ ಸಂಬಂಧ ಇತ್ತು ಅನ್ನೋದು ನಾದು ಅದು ಈ ಒಂದು ಶಿಲ್ಪಗಳಿಂದ ನಮಗೆ.
0: ವೆರಿ ನೈಸ್. ಸೊ ನಿಮ್ ಮಾತು ಇದೆಲ್ಲ ಕೇಂಬತ್ತೆ, ನಂಗೆ ಒಂದು ಕ್ಯೂರಿಯಾಸಿಟಿ ಆತಿಪ್ಪದ, ನಿಮ್ಮ ಕಾಲದ ನಂತರ ಈಗ ಗುರುರಾಜ್ ಭಟ್ರ ಇದ್ದೀರ, ಅವ್ರ ನಂತರ ವಸಂತ್ ಶೆಟ್ರ್ ಇದ್ದೀರ, ಆ ನಂತರ ಈಗ ನೀವಿದ್ರೆ ನಮ್ಮ ಕೆ ಬಿ ಶಿವತಾರಕ್ ಅವರು ಇದ್ರು, ಆಮೇಲೆ ಜಗದೀಶ್ ಶೆಟ್ರ್ ಇದ್ರ, ಪುಂಡಿಕಾಯಿ ಗಣಪಯ್ಯ ಭಟ್ರ, ಸೊ ಇವರೆಲ್ಲ ನಿಮ್ ಜನರೇಷನ್ ಆದ್ಮೇಲೆ ನೆಕ್ಸ್ಟ್ ಹಿಂಗೆಲ್ಲ ಹುಡುಕು ಕೆರರು ಇದ್ರ
1: ನಮ್ಮಲ್ಲಿ
0: ಯಾರಿದ್ರು?
1: ನಾವೊಂದು ತಲೆಮಾರನ್ನೇ ಕ್ರಿಯೇಟ್ ಮಾಡಿದ್ದೇನೆ.
0: ವೆರಿ ನೈಸ್. ಹಾ,
1: ಅದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ,
0: ಖುಷಿ ಆಯ್ತು ನನಗೆ.
1: ನಾನು ಯಾಕೆ ನಿಮಗೆ ಆಗ್ಲೇ ಹೇಳಿದೆ, ನಾನೊಬ್ಬ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಿ ನಾನು ಪ್ರತಿ ಕಾನ್ಫರೆನ್ಸ್ ಹೋಗ ನನ್ನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ತಾನೆ ಅಂತೇಳಿ, ಇಬ್ಬಿಬ್ರು ಕರ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಫೀಲ್ಡ್ ವರ್ಕ್ ಮಾಡುವಾಗ ನನ್ನ ವಿದ್ಯಾರ್ಥಿಗಳನ್ನೇ ಬಳಸ್ಕೊಂಡು ನಾನು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದದ್ದು, ನಾನು ಒಬ್ಬನೇ ಹೋಗ್ತಾ ಇದ್ದಲ್ಲ. ಸೊ ಇದರಿಂದ ಇನ್ಸ್ಪಿರೇಷನ್ ತಕ್ಕೊಂಡು ನನ್ನ ಸಾಕಷ್ಟು ಜನ ಸ್ಟೂಡೆಂಟ್ಸು, ನೇರವಾಗಿ ನನ್ನ ಸ್ಟೂಡೆಂಟ್ಸು, ಇನ್ನು ಕೆಲವರು SMS ಕಾಲೇಜ್ ಬ್ರಹ್ಮಾವರದ ಸ್ಟೂಡೆಂಟ್ಸು, ಇನ್ನು ಕೆಲವರು ಮೂಡುಬಿದ್ರೆಯಲ್ಲಿ ಆರ್ಕಿಯಾಲಜಿ ಓದಿದಂಥ ಸ್ಟೂಡೆಂಟ್ಸು, ಆಯ್ತಾ, ಇನ್ನು ಕೆಲವು ಬೇರೆ ಕಡೆ ಯೂನಿವರ್ಸಿಟಿಯಲ್ಲಿ ಓದಿದಂಥ ಕೆಲವು ಸ್ಟೂಡೆಂಟ್ಸ್ಗಳು ಕೂಡ ಅವರು ಇವತ್ತು ಮಾಸ್ಟರ್ಸ್ ಡಿಗ್ರಿಯನ್ನು ಆರ್ಕಿಯಾಲಜಿಲಿ ಮಾಡಿ ಪಿ ಎಚ್ ಡಿಯನ್ನ ಮಾಡಿ ಆಯ್ತಾ ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರುಗಳನ್ನು ಮಾಡ್ತಾ ಇದ್ದಾರೆ.
0: ನೀವೇನ್ ಮಾಡ್ತಿದ್ರಿ ಅದನ್ನ ಅವರು ಮಾಡ್ತಿದ್ದಾರೆ ಈಗ.
1: ಹಂಗಾಗಿ ಇದೇನು ಇಲ್ಲಿ ನಿಲ್ಲುತ್ತೆ ಅನ್ನೋದೇ ನಮಗೆ ನಿರಾಶೆ ಆಗಬೇಕಾದಾಗತ್ತೆ ಇಲ್ಲ.
0: ಇದು ಆಯ್ಕಾದ್ ಯಾಕೆಂದ್ರೆ ಒಬ್ರು ಪ್ರೊಫೆಸರ್ ಪ್ರಾಧ್ಯಾಪಕರು ಜನರೇಷನ್ಗಳನ್ನ ಕ್ರಿಯೇಟ್ ಮಾಡಬೇಕು. ಜಸ್ಟ್ ಪಾಠನ ಪಾಠ ಅಂತ ಬೋಧಿಸಿ ಮನೆಗೆ ಹೋರೆ ಆ ಮಕ್ಕಳು ಪಾಠ ಅಂತಾನೆ ಓದಿ ಎಕ್ಸಾಮ್ ಪಾಸ್ ಆಗಿಬಿಡ್ತಾರೆ. ಅದು ಬರೀ ಪಾಠ ಅಲ್ಲ ಮಗ, ಪ್ಯಾಶನ್ ಅಂತ ಹೇಳುವಂತದ್ದೊಂದು ಪ್ರವೃತ್ತಿಯನ್ನಾಗಿ ಮಾಡಿಬಿಟ್ರೆ ಖಂಡಿತವಾಗ್ಲೂ ಅವ್ರಿಗೆ ಹಿಂದೂ ಹಾತ್ರ.
1: ಮತ್ತೆ ಈಗ ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಒಂದು ಫಾರ್ಮಲ್ ಆಗಿ ಆರ್ಕಿಯಾಲಜಿನ ಕಾಲೇಜಿಗೆ ಬಂದು ಕಲಿತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು, ಬಟ್ ಈ ಕ್ಷೇತ್ರಕ್ಕೂ ಅಥವಾ ಈ ಅಧ್ಯಯನಕ್ಕೂ ಸಂಬಂಧವೇ ಇಲ್ಲದಂತ ಕೆಲವು ವ್ಯಕ್ತಿಗಳು ನಮ್ಮ ಈ ಸಂಶೋಧನೆಗಳಿಂದ ಅವರು ಪ್ರಭಾವಿತರಾಗಿ ನನ್ನ ಜೊತೆ ಬಂದು ಕೆಲಸವನ್ನು ಮಾಡ್ತಾ ಈಗ ಅವರು ಕೂಡ ದೊಡ್ಡ ಒಬ್ಬ ಸಂಶೋಧಕರುಗಳಾಗಿದ್ದಾರೆ. ಆಕ್ಚುಲಿ ಅವ್ರ ಈ ಫೀಲ್ಡ್ ಅವರಲ್ಲ.
0: ಯಾರು ಸರ್ ಅವ್ರ ಹೆಸರು ಹೇಳಕ್ಕ?
1: ಬಸ್ರೂರು ಪ್ರದೀಪ್ ಬಸ್ರೂರು ಅಂತಂದ್ರೆ
0: ನಿಜವಾಗ್ಲೂ ಪ್ರದೀಪ್ ಕುಮಾರ್ ಬಸ್ರೂರು
1: ಪರಿಚಯ ಇತ್ತ ನಿಮಗೆ?
0: ಹೌದು, ಅವ್ರು ನಮ್ಮ ರೇಡಿಯೋ ಕುಂದಾಪುರ ಕರೆದಿದ್ದೀವಿ, ಅವರನ್ನು ತುಂಬಾ ಸಲ ಮಾತಾಡಿಸಿದೀವಿ. ಇತಿಹಾಸದ ಬಗ್ಗೆ ಆ ವ್ಯಕ್ತಿಯ ಆಸಕ್ತಿ ಅಂತೂ ಒಬ್ಬ
1: ಆಯ್ತಾ. ಅವರು ನನ್ನ ಇದರಿಂದಾಗಿ ನನ್ನ ಜೊತೆಯಲ್ಲೇ ಕೆಲಸ ಈಗಲೂ ಕೂಡ ನನ್ನೊಟ್ಟಿಗೆ ಇದ್ದಾರೆ. ಆಯ್ತಾ, ಈಗ ನನ್ನೊಟ್ಟಿಗೆ ಇದ್ದಾರೆ. ಈಗ ಮೊನ್ನೆ ನಾವೊಂದು ಇಲ್ಲೇ ವಕ್ವಾಡಿಯಲ್ಲಿ ಒಂದು
0: ಸಂಶೋಧನೆ ಸಿಕ್ಕಿದಂತೆ
1: ಅಲ್ಲಿ ಕೆಲಸ
0: ಮಾಡಿ ಹಾಕೊಂಡು ಹೋಗ್ತಾ ಇದ್ದೀರಂತೆ. ಏನಾಯ್ತು ಸರ್ ಆಮೇಲೆ?
1: ಹೌದು ನೋಡಿ, ಅದರಲ್ಲಿ ಅವರೇ ಕೂಡ ನೇರವಾಗಿ ಭಾಗಿ ಪಾಪ ಬಂದು ಭಾಗಿ ಆಗ್ತಾ
0: ಇದ್ರು.
1: ಅವರು ಬ್ಯಾಂಕ್ ಉದ್ಯೋಗಿ ಅವರು.
0: ಹೌದು ಹೌದು
1: ಆಯ್ತಾ. ಆದ್ರೂ ಆ ಮನುಷ್ಯನಿಗೆ ಅಷ್ಟು ಆಸಕ್ತಿ. ಅದೇ ತರ ಮುರಳೀಧರ ಹೆಗಡೆ ಅಂತ ಒಬ್ಬರಿದ್ದಾರೆ, ಅವರು ಸಿವಿಲ್ ಇಂಜಿನಿಯರ್. ಎಲ್ಲಿ? ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ರು, ಮತ್ತೆ ಕೆಲವು ಹೆಲ್ತ್ ಸಮಸ್ಯೆಯಿಂದಾಗಿ ಅದಕ್ಕೆ ರಿಸೈನ್ ಮಾಡಿ, ಬಟ್ ಈಗಲೂ ಸಿವಿಲ್ ಇಂಜಿನಿಯರ್ ಆಗಿ ಅವರು ಮನೆ ಹತ್ರವೇ ಕೆಲಸ ಮಾಡ್ತಾ ಇದ್ದಾರೆ. ಇಡು ಕುಂಜಾಡಿ ಅವರು,
0: ಇಡೂರ್ ಕುಂಜಾಡಿ
1: ಮುರಳೀಧರ್ ಹೆಗಡೆ ಅಂತೇಳಿ. ಅವರು ಈ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ಆಸಕ್ತಿ ವಾಸ್ತವ ನಿಜ ಹೇಳಬೇಕು ಅಂದ್ರೆ ಅವಲಕ್ಕಿ ಪಾರೆ ಸನ್ನಿವೇಶನ ಕಂಡುಹಿಡಿಯುವುದಕ್ಕೆ ಆಯ್ತಾ ನನಗೆ ನೇರವಾಗಿ ಸಹಾಯವನ್ನು ಮಾಡಿದಂತವರೇ ಮುರಳೀಧರ್ ಹೆಗಡೆ.
0: ಆಯ್ತಾ
1: ನೋಡಿ, ಅವರ ವೃತ್ತಿ ಬೇರೆ, ಪ್ರವೃತ್ತಿ ನೋಡಿ ಯಾವ ತರದ್ದು. ನಾನು ಕೊಲ್ಲೂರಿನಲ್ಲಿ ಒಂದು ಒಳ್ಳೆ ಮ್ಯೂಸಿಯಂ ಅನ್ನ ನಾವು ಮಾಡಿದ್ದೇವೆ ಆಯ್ತಾ. ನನ್ನನ್ನ ಉಡುಪಿ ಒಂದು ಧಾರ್ಮಿಕ ದತ್ತಿ ಇಲಾಖೆಯವರು ಕೊಲ್ಲೂರಿನ ವಿಶೇಷ ಒಂದು ಅಡ್ವೈಸರ್ ಅಂತೇಳಿ ನನ್ನ ನೇಮಕಾತಿಯನ್ನು ಮಾಡಿದ್ರು. ಆ ನೇಮಕಾತಿ ಈಗಲೂ ಕಂಟಿನ್ಯೂ ಇದೆ. ಮತ್ತೆ ಆರ್ಡರ್ ಅಲ್ಲಿ ಹಾಕಿದ್ರು ಅವರು, ನೀವು ಟಿ ಎ ಡಿ ಎ ಕ್ಲೈಮ್ ಮಾಡಿ ಅಫಿಷಿಯಲ್ ನೀವು ತಗೊಳ್ಬಹುದು ಅಂತೇಳಿ. ಬಟ್ ನಾನು ದೇವರ ಭಂಡಾರ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದೇ ನಮಗೊಂದು ಪುಣ್ಯದ ಕೆಲಸ ಆಯ್ತಾ. ಒಂದು ರೂಪಾಯಿ ನಾನು ದುಡ್ಡು ತಗೊಳಲ್ಲ, ನನ್ನ ಕೈಲಿ ಆದ ಕೆಲಸ ನಾನು ಮಾಡ್ತೇನೆ ಅಂತ ನಿರ್ಧಾರ ಮಾಡಿದೆ. ಒಂದು ರೂಪಾಯಿ ಕೂಡ ಅಲ್ಲಿಂದ ತಗೊಳ್ಳಲಿಲ್ಲ, ಊಟ ತಿಂಡಿ ಮಾಡಿದ್ದೇನೆ ಆಯ್ತಾ. ಪ್ರಸಾದ ಅಂತೇಳಿ ಊಟ ತಿಂಡಿ ತಗೊಂಡಿದ್ದೇನೆ. ಅಲ್ಲಿ ಉಳ್ಕೊಳ್ಳೋಕೆ ದೇವಸ್ಥಾನದ್ದು ವ್ಯವಸ್ಥೆ ರೂಮ್ ಎಲ್ಲ ಕೊಟ್ಟಿದ್ದಾರೆ, ಅಲ್ಲಿ ಉಳ್ಕೊಂಡಿದ್ದೇನೆ ಆಯ್ತಾ. ಅಲ್ಲಿ ಒಳ್ಳೆ ಒಂದು ಮ್ಯೂಸಿಯಂ ಅನ್ನು ಮಾಡಿದ್ದಾರೆ ಕೊಲ್ಲೂರಲ್ಲಿ.
0: ಇದೆಲ್ಲ ಆರ್ಕಿಯೋಲಾಜಿಕಲ್ ಮ್ಯೂಸಿಯಂ ಇದು?
1: ಅಲ್ಲ, ಟೆಂಪಲ್ ಅಲ್ಲಿ ಇದ್ದಂತ ಪ್ರಾಚೀನ ವಸ್ತುಗಳನ್ನೇ ಉಪಯೋಗಿಸಿಕೊಂಡು.
0: ಇದು ದೇವಸ್ಥಾನ ಪ್ರಾಂಗಣದ ಒಳಗೆ
1: ಒಳಗಿದೆ ಅಲ್ಲಿ ದೇವಸ್ಥಾನದಲ್ಲಿ ನಾವು ಫಸ್ಟ್ ಹೋಗಿ ನೋಡಿದಾಗ ಒಂದು ರೂಮ್ ಓಪನ್ ಮಾಡಿ ತೋರಿಸಿದ್ರು. ಈ ತಾಳೆ ಗರಿಗಳನ್ನ ರಾಶಿ ಹಾಕಿದ್ರು, ಹೀಗೆ ಯಾವ್ದು ಏನಂತೇಳಿ ಗೊತ್ತಿರಲಿಲ್ಲ. ತಿಂಗಳುಗಳ ಕಾಲ ಅವುಗಳನ್ನ ಒಂದೊಂದು ಪುಟ ಅವುಗಳನ್ನ
0: ಬಿಡಿಸಿ ಬಿಡಿಸಿ
1: ವಿಷಯ ಮತ್ತೆ ಪುಟಗಳನ್ನ ಪೇಜ್ ನಂಬರ್ ಎಲ್ಲ ನೋಡಿ ಜೋಡಿಸಿ ಆಯ್ತಾ 165 ತಾಳೆಗರಿ ಗ್ರಂಥಗಳನ್ನ ನಾನು ಕಟ್ಟುಗಳನ್ನ ಮಾಡಿ ಅಲ್ಲಿಗ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದೇನೆ.
0: ಓ, ಅದು ಯಾವ್ದ್ರ ಬಗ್ಗೆ ಇತ್ತು? ಬರ್ದದ್ ಓದು ಬತ್ತ ನಿಮ್ಗೆ?
1: ಅದು ತುಳು ಭಾಷೆಯಲ್ಲಿದೆ, ಮಲಯಾಳಂ ಭಾಷೆ ಲಿಪಿಯಲ್ಲಿದೆ,
0: ಕನ್ನಡದಲ್ಲಿ
1: ಕನ್ನಡ ಲಿಪಿಯಲ್ಲಿದೆ.
0: ಅದು ಹೆಂಗೆ ತುಳು ಮಲಯಾಳಂ ಕನ್ನಡ ಎಲ್ಲ
1: ಲಿಪಿ ಬೇರೆ ಬೇರೆ? ತುಳುವಿಗೂ ಲಿಪಿ ಇದೆ, ಮಲಯಾಳಂಗೂ ಲಿಪಿ ಇದೆ, ಬೇರೆ ಇದೆ ಆಯ್ತಾ. ಮತ್ತೆ ಭಾಷೆ ಕೂಡ ಬೇರೆ. ತುಳು ಲಿಪಿ ಅಂದ ಕೂಡಲೇ ತುಳು ಭಾಷೆ ಬೇರೆ, ಮಲಯಾಳಂ ಲಿಪಿ ಅಂದ್ರೆ ಅಲ್ಲಿ ಮಲಯಾಳಂ ಭಾಷೆ ಕೂಡ ಬೇರೆ, ಕನ್ನಡ ಲಿಪಿ ಮತ್ತು ಕನ್ನಡ ಭಾಷೆ ಬೇರೆ. ಅವುಗಳನ್ನ ನಾವು ಲಿಸ್ಟ್ ಮಾಡಿ ಇಟ್ಟಿದೆ ಹಾಕಿದ್ದೇನೆ ನಾನು, ಯಾವ ತಾಳೆ ಗ್ರಂಥ ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು. ಬಟ್ ಆದ್ರೆ ಅವುಗಳನ್ನ ಪೂರ್ತಿಯಾಗಿ ಓದಿ ಅವುಗಳನ್ನ ಇನ್ನೂ ಪ್ರಕಟ ಮಾಡಿಲ್ಲ.
0: ಯಾವ್ದಕ್ಕೆ ಸಂಬಂಧಪಟ್ಟಿದ್ದು?
1: ತುಂಬಾ ವಿಷಯಗಳು, ಯಕ್ಷಗಾನ ಇದಾವೆ
0: ದೇವಸ್ಥಾನಕ್ಕೆ,
1: ಆಮೇಲೆ ದೇವಸ್ಥಾನದ ದೇವಿ ಪುರಾಣಗಳಿದಾವೆ ಆಯ್ತಾ, ಏನು ಆಯುರ್ವೇದಿಕ್ ವೈದ್ಯಕೀಯಕ್ಕೆ ಸಂಬಂಧಪಟ್ಟವಿದಾವೆ, ಮಾಟ ಮಂತ್ರಕ್ಕೆ ಸಂಬಂಧಪಟ್ಟವಿದ್ದಾವೆ.
0: ಓಹೋ,
1: ಈಗೆಲ್ಲ ಜ್ಯೋತಿಷಿಗಳೆಲ್ಲ ನಾವು ಹೇಳ್ತಾರಲ್ಲ, ಆ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟವಿದ್ದಾವೆ. ಅವುಗಳನ್ನ ಪೂರ್ತಿಯಾಗಿ ಓದಿ ಅವುಗಳನ್ನ ಪಬ್ಲಿಷ್ ಮಾಡಿದ್ರು ಮತ್ತು ಮುಂದಿನ ಜನ ಬಹಳ ದೊಡ್ಡ ಕೊಡುಗೆ ಅದು. ಬಟ್ ನಾನೀಗ ಅಷ್ಟು ಮಾಡಿಟ್ಟಿರುವಂತದ್ದೇ ಒಂದು ದೊಡ್ಡ ಒಂದು ಕೆಲಸ ಅದು. ಇಲ್ಲ ಅಂತೇಳಿದ್ರೆ ಅವು ಜಿರಲೆ ತಿಂದು ಅಥವಾ ಕಂಪ್ಲೀಟ್ ನಾಶ ಆಗಿ ಹೋಗ್ತಾ ಇತ್ತು. ಮತ್ತೆ ಚಿನ್ನದ ಲೇಪನ ಇರತಕ್ಕಂಥ ಅನೇಕ ವಸ್ತುಗಳು, ದೇವಿಗೆ ಕೊಟ್ಟಂತ ವಸ್ತುಗಳು, ರಾಜಮಹಾರಾಜರ ಕಾಲದಲ್ಲಿ, ಈಗಲ್ಲ. ಅಂಥವೆಲ್ಲ ಮೂಲೆಗೆ ಬಿದ್ದಿದ್ದು, ಅವುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅವುಗಳನ್ನ ಇವತ್ತು ಡಿಸ್ಪ್ಲೇ ಇಟ್ಟಿದ್ದೇವೆ ನಾವಲ್ಲಿ.
0: ನನ್ಗೆ ಇದು ವಿಷಯನೆ ಗೊತ್ತಿಲ್ಲ ಸರ್, ಇನ್ನೊಂದ್ಸಲ
1: ನಿಮಗಲ್ಲ, ಈ ತುಂಬಾ ಜನರಿಗೆ ಗೊತ್ತಿಲ್ಲ. ಒಂದು ಮ್ಯೂಸಿಯಂ ಇದೆ ಅಂತ ಹೇಳಿ.
0: ಇಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ನಾವು ಒಂದ್ಸಲ ಹೋಗಿ ಕಣ್ಕ ಬರ್ತೀವಿ
1: ಕೇಳಿ.
0: ಬಹುಶಃ ನಮ್ಮ ಆರ್ಕಿಯಾಲಜಿಸ್ಟ್ ಪ್ರೊಫೆಸರ್ ಟಿ ಮುರುಗೇಶ್ ಅವ್ರ ಹತ್ರ ಮಾತಾಡ್ತಾ ಹೋರೆ ವಿಷಯಗಳು. ಈಗ ಇವರು ಉತ್ಖನನ ಮಾಡ್ತಾರಲ್ಲ, ಎಕ್ಸ್ಕವೇಷನ್ ಅಷ್ಟೇ, ಬಗ್ದಷ್ಟು ಏನದು ಸಿಕ್ಕತ್ತಂತ ಹೋತಲ್ಲ, ಹಾಂಗೆ ವಿಷಯ ಕೂಡ ಇವ್ರ ಹತ್ರ ಹಾಂಗೆ ಇತ್ತ. ಅದು ನಮ್ಮ ಸಮಯ ಅಂತೂ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ನೀವು ಪುಸ್ತಕಗಳನ್ನ ಬರೀತಿದ್ರಿ ಹೇಳ್ರಿ, ಈಗ ನೀವು ರಿಟೈರ್ಡ್ ಪ್ರೊಫೆಸರ್, ಈ ಅವಧಿಯಲ್ಲಿ ನೀವು ಪುಸ್ತಕಗಳನ್ನ ಬರೀತಾ ಇದ್ರಿ, ಅದು ಕೂಡ ಆರ್ಕಿಯಾಲಜಿ ಸಂಬಂಧಪಟ್ಟದ್ದು.
1: ಆರ್ಕಿಯಾಲಜಿ ಅಲ್ಲ, ಈಗ ಉಡುಪಿ ಜಿಲ್ಲೆ ಇತಿಹಾಸ ಮತ್ತೆ ಸಂಸ್ಕೃತಿ ಅಂತ ಒಂದು ಪುಸ್ತಕ ಈಗ ಕೊನೆಯ ಹಂತದಲ್ಲಿ ಇದೆ,
0: ಪ್ರಕಟ ಆಗ್ಲಿಕ್ಕೆ. ಮತ್ತೆ ಬೇರೆ ಇನ್ನೊಂದು ಬರೆದಿದ್ದಾರಲ್ಲ,
1: ಉಡುಪಿ ಜಿಲ್ಲೆ ಆಗಿ 30 ವರ್ಷದ ಹತ್ತಿರ ಆಯ್ತು, ಬಟ್ ಉಡುಪಿ ಜಿಲ್ಲೆಗೆ ಸಂಬಂಧ ಒಂದು ಪುಸ್ತಕ ಇಲ್ಲ, ಹಿಸ್ಟ್ರಿ ಪುಸ್ತಕ ಇಲ್ಲ. ಸೊ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಉಡುಪಿ ಜಿಲ್ಲೆ ಇತಿಹಾಸ ಮತ್ತೆ ಸಂಸ್ಕೃತಿ ಅಂತ ಒಂದು ಪುಸ್ತಕ ಮಾಡ್ತಾ ಇದ್ದೇನೆ. ಹಾಗೆ ಕರ್ನಾಟಕ ಕರಾವಳಿಯ ಬೃಹಶಿಲಾಯ ಸಂಸ್ಕೃತಿ ಅಂತ ಒಂದು ಪುಸ್ತಕವನ್ನು ಮಾಡ್ತಾ ಇದ್ದೇನೆ. ಸೊ ಈಗ ಬೇರೆ ಬೇರೆ
0: ಪುಸ್ತಕಗಳು ಪ್ರಕಟಗೊಳ್ತಾ
1: ಇದೆ, ಈಗ ಸ್ವಲ್ಪ ಫ್ರೀ ಸಿಕ್ಕಿರೋದ್ರಿಂದ ಬರವಣಿಗೆ ಕಡೆ ಗಮನ ಕೊಟ್ಟಿದ್ದೇನೆ.
0: ಅದೇ
1: ಹಾಗಂತ ಈಗಲೂ ಏನು ಫೀಲ್ಡ್ ವರ್ಕ್ ಇಲ್ಲಿ ಮಾಡದೆ ಸುಮ್ಮನೆ ಕೂತಿಲ್ಲ,
0: ಫೀಲ್ಡ್ ವರ್ಕ್ ಅಲ್ಲಿ ನೀವಿದ್ರಿ,
1: ಈಗಲೂ
0: ಉತ್ಖನನ ಆಗ್ತಾನೆ ಇದೆ ಅಲ್ಲ. ಇಲ್ಲಿ ಈ ಕಡೆಗೆ ಅಂತ ಇತ್ತು ನಿಮ್ಗಲ್ಲಿ ಒಕ್ಕವಾಡಿಯಲ್ಲಿ
1: ಅಲ್ಲಿ ಒಂದು ಬಹಳ ಅಪರೂಪದ ಒಂದು ಜಿಂಕೆ ಬೇಟೆ ವೀರಗಲ್ಲೊಂದು ಸಿಕ್ತು, ಅದನ್ನೆಲ್ಲ ಮಾಧ್ಯಮಗಳು ನೀವು ಬಂದಿರೋದು ನೋಡಿರ್ಬೋದು, ಗಮನಿಸಿರ್ಬೋದು. ಆಯ್ತಾ, ಆಮೇಲೆ ಅಲ್ಲಿ ಒಂದು ಗುಹೆ ಸಿಕ್ತು ಅಂತಂದೇಳಿ ಒಂದು ಸುದ್ದಿ ಆಯಿತು. ಅದನ್ನ ವೈಜ್ಞಾನಿಕವಾಗಿ ಅದೇನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಆ ಗುಹೆಯನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿ ಅಂದರೆ ಮೇಲಿಂದ ಅಲ್ಲ, ಹಾಗೆ ಕೆಳಗೆ ಏನು ಓಪನ್ ಆಗಿತ್ತು ಹಾಗೆಯೇ ಅದನ್ನ ಎಕ್ಸ್ಟೆನ್ಷನ್ ಮಾಡ್ತಾ ಹೋದ್ವಿ ಒಳಗೆ. ಸುಮಾರೊಂದು 8-10 ದಿವಸದ ಕೆಲಸ ಅದಕ್ಕೆ ಜಾಸ್ತಿ ಆಗಿರ್ಬೋದು. ಆಯಿತಾ, ನಿರಂತರವಾಗಿ ನಾವು ಮಾಡಿದ್ವಿ ಅಲ್ಲಿ. ಮಾಡುವಾಗ ನಮಗೆ ಅದು ಈ ಒಂದು ಬೂತ್ ಕನ್ನಡಿ ನೆಲದ ಮೇಲೆ ಇಟ್ಟರೆ ಹೇಗೆ ಕಾಣ್ತದೆ ಆ ರೀತಿ ರಚನೆ ಅದು.
0: ಓಕೆ,
1: ಅಂದರೆ ಮುರುಕಲ್ನಲ್ಲಿ ಕೊರೆದು ಮಾಡಿರುವಂಥದ್ದು. ಆಯಿತಾ, ಕೊನೆಗೆ ಈ ರೀತಿಯಲ್ಲಿ ಯಾಕೆ ರಚನೆ ಮಾಡಿದ್ದಾರೆ ಅಂತ ಯೋಚನೆ ಮಾಡುವಾಗ ನಮ್ಮ ಕುಂದಾಪುರ ಬದಿಯೆಲ್ಲ ಈ ಕುಂಬಾರರುಗಳು ಆಯ್ತಾ ಅಗಿಸಲ ಅಂತ ಕರೀತಾರೆ.
0: ಹಾಗಂದ್ರೆ
1: ಅಗಿಸಲ ಅಂತಂದೇಳಿದ್ರೆ ಅಗ್ನಿಸ್ಥಳ ಅಂದರೆ ಈ ಮಡಕೆಗಳನ್ನು ಸುಡ್ತಕ್ಕಂಥ
0: ಸ್ಥಳ,
1: ಕುಲುಮೆ. ಅಂದರೆ ಸುಮಾರು ಒಂದು 200-250 ವರ್ಷದ ಹಿಂದೆ ಅಲ್ಲಿದ್ದಂಥ ಕುಂಬಾರರು ಮಡಿಕೆಯನ್ನ ಬೇಯಿಸುವುದಕ್ಕೋಸ್ಕರ ಮಾಡಿಕೊಂಡಿದ್ದಂಥ ಕುಲುಮೆ ಅದು. ಅಲ್ಲಿ ಸಿಕ್ಕಂಥ ಮಡಿಕೆ ಅವಶೇಷಗಳು ಸಿಕ್ತು. ಆ ಮಡಿಕೆ ಅವಶೇಷಗಳನ್ನು ನಾವು ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸಿದಾಗ ಸುಮಾರು 200 ವರ್ಷ ಹಳೆಯ ಮಡಿಕೆ ಅವಶೇಷಗಳು ಅಂದ್ರೆ ನಮಗೆ ಗೊತ್ತಾಯ್ತು.
0: ಸೊ ಕಾಲಾಂತರದಲ್ಲಿ ಅದೆಲ್ಲ ಮುಚ್ಚಿ ಹೋಗಿತ್ತು. ನಿಮ್ಗೆ ಈ ಗುಹೆ ಗಿಹೆಯಲ್ಲಿ ಆಗೋತಿಗೆ ಹೆದರಿಕೆ ಆತಿಲ್ಲ, ಅದ್ರೊಳಗೆ ಹಾವು ಅದಿದ್ದೆಲ್ಲ ಇರುತ್ತೋ ಹ್ಯಾಂಗ್ ಹಾಪದಪ್ಪ ಒಳಗೆ ಈ ತರ ಎಲ್ಲ ಭಯ ಅಂತ ಆತಿಲ್ಲ ಸರ್ ನಿಮಗೆ?
1: ನಮಗೆ ಭಯ ಅನ್ನೋದು ಖಂಡಿತ ಇಲ್ಲ,
0: ಇಲ್ಲ.
1: ಒಂದು, ಎರಡನೇದು, ನೀವು ಹಾವು ಗೀವು ಅಂದ್ರಲ್ಲ ಬಹುಶಃ ಒಳ್ಳೆ ಕೆಲಸ ಮಾಡೋರು ಹತ್ರ ಅವು ಬರುದಿಲ್ಲ ಅನ್ಸುತ್ತೆ.
0: ಆ ನಂಬಿಕೆ
1: ಬರೀ ನಂಬಿಕೆ ಅಲ್ಲ,
0: ನಿಜ
1: ಕೂಡ. ಯಾಕೆಂದ್ರೆ ನಾನು ಮಣಿಪಾಲದ ಹತ್ರ ಒಂದು ಬಹಳ ಪ್ರಾಚೀನ ದೇವಾಲಯ ಇತ್ತು, ಹಾಳುಬಿದ್ದಿತ್ತು, ಅದ್ರ ಪಕ್ಕ ಒಂದು ಬಾವಿ ಇತ್ತು. ನಾನು ವಿದ್ಯಾರ್ಥಿಗಳು ಕರ್ಕೊಂಡೋಗಿ ಸುಮಾರು 3 ತಿಂಗಳು ಆ ಬಾವಿಯನ್ನ ಓಪನ್ ಅದರಲ್ಲಿ ಹಾಕಿದ್ದಂತ ರಾಶಿ ಹಾಕಿದ್ದಂತ ಇವುಗಳನ್ನ ತೆಗೆಸ್ತಾ ಹೋದೆ. ಬರೀ ನಮಗೆ ಇಟ್ಟಿಗೆಯ ತುಂಡುಗಳೇ ನಮಗೆ ಸಿಗ್ತಾ ಹೌದು, ಎಲ್ಲಿವರೆಗೆ 21 ಅಡಿ ಆಳದವರೆಗೆ.
0: ಓ ದೇವ, ಕಡಿಕೆ
1: ಆದ್ರೂ ಬಿಡ್ಲಿಲ್ಲ ನಾವು, ಅದು ಎಂಡು ತಳ ಸಿಗಬೇಕು, ಅಲ್ಲಿವರೆಗೂ ನಾವು ಕೆಲಸ ಮಾಡಲೇಬೇಕು ಅಂತ ಹಠ ಹಿಡಿದು ನಾವು ಮಾಡಿದ್ವಿ. ಒಂದು ಫೈನ್ ಡೇ ಬಂತು
0: ಹಾವು,
1: ಆಯ್ತಾ,
0: ಕಡಿಕೆ
1: ಬಂತು, ಸ್ವಲ್ಪ ಹೊತ್ತು ನಿಂತ್ಕೊಳ್ತು. ಆಯ್ತಾ, ನಾನು ಮಕ್ಕಳಿಗೆ ಹೇಳಿದೆ, ಮಕ್ಕಳ ನೋಡಿ ಬಂದಿದ್ದಾನೆ, ಆಯ್ತಾ, ಇವತ್ತು 100% ನಮಗೆ
0: ಸಿಗುತ್ತೆ,
1: ರಿಸಲ್ಟ್ ಸಿಗ್ತದೆ. ಆಯ್ತಾ, ಮಾಡಿ ಕಂಟಿನ್ಯೂ ಮಾಡಿ ಅಂದೆ. ವಿತ್ ಇನ್ ಹಾಫ್ ಎನ್ ಅವರ್ ಬ್ಯೂಟಿಫುಲ್ ಜನಾರ್ದನ ಶಿಲ್ಪ, ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್. ಇವತ್ತದು ನಮ್ಮ ಮುಲ್ಕಿ ಸುಂದರಾಮ್ ಶೆಟ್ಟಿ ಕಾಲೇಜಿನ ಮ್ಯೂಸಿಯಂ ನಲ್ಲಿದೆ.
0: ಅಲ್ಲ, ನಿಮ್ಗದು ಸೆನ್ಸ್ ಆಗ್ಬೋದು ಹೆಂಗೆ, ಎಷ್ಟೊಂದು ಹಾಳು ಬಿದ್ದ ದೇವಸ್ಥಾನ, ಎಷ್ಟೊಂದು ಹಾಳು ಬಿದ್ದ ಬಾಮಿ, ಎಷ್ಟೊಂದು ಕ್ಯಾರಿ ಎಲ್ಲ ಇರುತ್ತ, ನಿಮ್ಗೆ ಹೆಂಗ್ ಸೆನ್ಸ್ ಆಗ್ತದೆ, ಹೋ ಇದನ್ನೇ ಮಾಡ್ಕೊಂತ ಹೆಂಗ್ ಗೊತ್ತಾಗ್ತದ ನಿಮ್ಗೆ?
1: ನಾವು ಅಲ್ಲಿ ಹೋಗಿ ವೆರಿಫೈ ಮಾಡ್ತೇವಲ್ವಾ, ಸ್ಥಳ ಪರಿಶೀಲನೆಯನ್ನು ಮಾಡಿದಾಗ ಆಗ ನಮ್ಗೊಂದು ಕೆಲವು ಕ್ಲೂಗಳು ಸಿಗುತ್ತೆ.
0: ಓಕೆ,
1: ಆಯ್ತಾ. ಈಗ ನಾನು ಏನು ಮಣಿಪಾಲದ ಕತೆ ಹೇಳಿದೆ, ಅಲ್ಲಿ ಭಾರಿ ಹಳೆ ದೇವಾಲಯ ಒಂದಲ್ಲಿ ಪಾಳು ಬಿದ್ದಿದೆ, ಆ ಪಾಳು ಬಿದ್ದ ಗರ್ಭಗುಡಿ ಒಳಗಡೆ ಬರೀ ತುಂಡಾಗಿರ್ತಕ್ಕಂಥ ಪಾದದ ಇದು ಮಾತ್ರ ಉಳ್ಕೊಂಡಿದೆ. ಹಾಗಿದ್ರೆ ಮೂರ್ತಿ ಎಲ್ಲೋಯ್ತು?
0: ಕರೆಕ್ಟ್
1: ಪ್ರಶ್ನೆ ಬಂತ. ಅಲ್ಲೇ ಎಲ್ಲೋ ಇರಬೇಕು, ಸುತ್ತ ನೋಡಿದ್ವಿ ಭೂಮಿ ಮೇಲೆಲ್ಲೂ ಕಾಣಲಿಲ್ಲ, ಹಾಳು ಬಾವಿ ಕಾಣ್ತು, ಅದು ಎಲ್ಲ ಮುಚ್ಚಿ ಹೋಗಿತ್ತು ಕಲ್ಲು ಮಣ್ಣಿಂದ. ಹಾಗಿದ್ರೆ ಇದರಲ್ಲೇ ಎಲ್ಲೋ ಇರಬಹುದು. ಆ ಇದರಿಂದ ನಾವು ಶುರು ಮಾಡಿದ್ವಿ, ಕೆಲಸ ಶುರು ಮಾಡಿದ್ವಿ.
0: ಅನ್ವೇಷಣೆ
1: ಅನ್ವೇಷಣೆ
0: ಅಲ್ಲ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಒಟ್ಟಿಗೆ ಮಾತಾಡಿ. ಲಾಯ್ಕಿತ್ತ ಮಾತು ಮುಗ್ಸಕ್ ಮನ್ಸಿಲ್ಲ, ಅದು ಟೈಮ್ ಆಯ್ತು. ಹಾಗೆ ಮುಗ್ಸಕ್ಕೆ ಮತ್ತೊಮ್ಮೆ ಸಿಕ್ವ ಸರ್, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ಸ್ ಮೇಡಮ್.
0: ಕೇಳಿದ್ರೆ ಇಷ್ಟು ತನಕ ನಾವು ಮಾತಾಡಿದ ಯಾರ ಹತ್ರ ಕೇಂದ್ರ, ಇವರು ಪ್ರೊಫೆಸರ್ ಟಿ ಮುರುಗೇಶಿ ಅವರು, ಇತಿಹಾಸ ತಜ್ಞರು, ಆರ್ಕಿಯಾಲಜಿ ಪುರಾತತ್ವ ಶಾಸ್ತ್ರವನ್ನ ಅದರಲ್ಲೇ ಬದುಕದವರು, ಅದನ್ನೇ ಉಸಿರಾಡುವವರು, ಮೋಸ್ಟ್ಲಿ ಅವರ ಕೊನೆ ಉಸಿರು ಇರುವವರೆಗೂ ಆರ್ಕಿಯಾಲಜಿಯಲ್ಲೇ ಇರ್ತಾರವರು, ಅಷ್ಟು ಪ್ರೀತಿ ಅದರ ಬಗ್ಗೆ. ಸೊ ಇಂಥವ್ರ ಇಪ್ಪು ಕೋಯ್ ನಮಗೆ ನಮ್ಮ ಹಿರಿಯರು ಪೂರ್ವಜರು ಪ್ರೀ ಹಿಸ್ಟಾರಿಕ್ ಮೆನ್ ಗಳೆಲ್ಲ ಏನು ನಡೆದು ಬಂದ ದಾರಿ ಇತ್ತು, ಬಿಟ್ಟು ಹೋದ ಕುರುಗಳಿತ್ತು, ಇವರಿಂದ ನಮ್ಗೆ ಗೊತ್ತಾತು ಇಪ್ಪುದ. ಇನ್ನೊಮ್ಮೆ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in.

ಈಗ ಕೇಳಿ ಪ್ರೇಮ ರಾಗ, ಸಾಹಿತ್ಯ ಉಷಾ ದಿನೇಶ್ ಶೇಠ್, ರಾಗ ಸಂಯೋಜನೆ ಪರ್ಣಶಾ ಗೋಖಲೆ, ಸಂಗೀತ ನಾದಪ್ರಿಯ ಚನ್ನಗಿರಿ ಮತ್ತು ಗಾಯನ ಸುಮಿತಾ ಪಿ ಶೆಟ್ಟಿ ಉಪ್ಪುಂದ.

ರವಿ ಬಸ್ತೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಇವತ್ತಿನ ಈ ಕಾರ್ಯಕ್ರಮ ಆರೋಗ್ಯವೇ ಭಾಗ್ಯ. ಹೌದು, ಆರೋಗ್ಯವೇ ಭಾಗ್ಯ, ಇದ್ರ ಬಗ್ಗೆ ಒಂದ್ ಬೇರೆ ಮಾತಿಲ್ಲ. ಆದ್ರೆ ಈ ತಂಬಾಕು ಸೇವನೆ ಇದೆಯಲ್ಲ, ಪ್ರತಿ ವರ್ಷ ನಾವ್ ಇದ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇರತ್ತ, ಆದ್ರೆ ಪ್ರತಿ ವರ್ಷ ನೆನ್ಪ್ ಮಾಡ್ಕತ್ ನೀವ್ ತಿಂತಿದ್ರೆ ಚೂರು ಜಾಗೃತಿ ಮಾಡ್ಕಣಿ. ಯಾಕೆಂದ್ರೆ ನಿಮ್ಮ ಆರೋಗ್ಯ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಅಂತ ಹೇಳುದು. ಈ ಮೇ 31 ತಾರೀಕು ವಿಶ್ವ ತಂಬಾಕು ರಹಿತ ದಿನ ಪ್ರತಿ ವರ್ಷ ಆಚರಿಸಲ್ಪಡುತ್ತೆ. ಅವತ್ತು ತುಂಬಾ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ. ಈ ಬಾರಿಯೂ ಆರೋಗ್ಯ ಇಲಾಖೆಯಿಂದ ಇದ್ರ ಬಗ್ಗೆ ಇನ್ನಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಜೂನ್ ತಿಂಗಳಲ್ಲೂ ಆತಾ ಇತ್ತು. ಅದಕ್ಕಾಗಿ ನಮ್ಮೊಟ್ಟಿಗೆ ಇದ್ದಾರೆ ಈಗ ಡಾಕ್ಟರ್ ಪ್ರೇಮಾನಂದ ಕೆ ಅವರು, ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು, ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಂನ ಮಂಜುಳಾ ಶೆಟ್ಟಿ ಅವರಿದ್ರು. ಇವರಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ. ನಿಮಗೂ ಕೂಡ ಇವತ್ತಿನ ದಿವಸ ರೇಡಿಯೋ ಕುಂದಾಪುರದ ಎಲ್ಲ ಕೇಳುಗರೊಂದಿಗೆ ನೀವು ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಿ. ಜನರಿಗೆ ಅಗತ್ಯವಾದ ಮಾಹಿತಿಯನ್ನ ನಾವು ಇಬ್ರು ಸೇರ್ಕೊಂಡು ಕೊಡ್ಲಿಕ್ಕಿದ್ದೇವೆ.
1: ಈಗ ನಂಗೆ ಎಂತ ಕೆಮ್ಮಿತ್ತು ಅಂತ ಕೇಳಿದ್ರೆ, ಈಗ ತಂಬಾಕು ರಹಿತ ದಿನ, ವಿಶ್ವ ತಂಬಾಕು ರಹಿತ ದಿನ, ಪ್ರತಿ ಸಲ ನಾವು ಆಚರಿಸ್ತಾನೆ ಇರುತ್ತೆ. ಆದ್ರೆ ಇಷ್ಟು ಸಲ ಆಚರಿಸಿ ನಮ್ಮ ಈ ರೇಟ್ ಹೆಂಗಿದೆ? ಈಗ ಎಷ್ಟು ಅಂಕಿ ಅಂಶದಲ್ಲಿ ನಾವು ಹೆಂಗಿತ್ತು? ಈಗ ಎಲ್ಲಿದ್ದೀವಿ? ಈಗ ಇಷ್ಟೆಲ್ಲ ಆಚರಣೆ ಇದೆ, ಸುಮ್ಮನೆ ಮಾಡುದು ಎಂತ ಉಪಯೋಗ ಇಲ್ಲ, ತಿಂಬಾ ತಿಂತಿರ್ತಾರೆ ಹಂಗ. ಅಥವಾ ಇದ್ರಲ್ಲಿ ಏನಾದ್ರು ಕಡಿಮೆ ಆಗಿದೆ ಈಗ ಅಂಕಿಅಂಶದಲ್ಲಿ?
3: ಅಂಕಿಅಂಶದಲ್ಲಿ ಲಾಸ್ಟ್ ಈಗ ಏನು ಗ್ಲೋಬಲ್ ಲೆಡಲ್ ಸರ್ವೆ ಆಗಿದೆಯಲ್ಲ, ಅದ್ರ ಪ್ರಕಾರ ತುಂಬಾ ಕಡಿಮೆ ಆಗಿದೆ. ಈ ವರ್ಷ ಕೂಡ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಗೇನ್, ಅಂದ್ರೆ ಅದು ಆಗಿರೋ 2016 ಅಲ್ಲಿ. ಸೊ ಈಗ ಪುನಃ ಅಗೇನ್ ಈ ವರ್ಷ ಮಾಡ್ತಾ ಇದ್ದಾರೆ. ಎಲ್ಲಾ ಡಿಸ್ಟ್ರಿಕ್ಟ್ಗಳಲ್ಲಿ ಗ್ಲೋಬಲ್ ಅಡಲ್ಟ್ ಟೊಬ್ಯಾಕೋ ಸರ್ವೆ ನಡೀತಾ ಇದೆ. ಅದರ ಅಂಕಿಅಂಶ ಐ ತಿಂಕ್ ನೆಕ್ಸ್ಟ್ ಇಯರ್ ಅಲ್ಲಿ ನಾವು ನೋಡಬಹುದು, ಕಡಿಮೆ ಆಗ್ತಾ ಇದೆ. ಮುಂಚೆಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಕಡಿಮೆ ಆಗಿದೆ.
1: ತಂಬಾಕು ವಿಶ್ವ ತಂಬಾಕು ರಹಿತ ದಿನದಂದು ಒಂದು ಥೀಮ್ ಇಟ್ಕಂತ್ರೆ ಹಿಂಗೆ ಹಂಗೆ ಅಂತ ಹೇಳ್ಕೊಂಡ್ರೆ, ಈ ಸಲದ ಥೀಮ್ ಎಂತ ಇರುತ್ತೆ ಸರ್, ನೀವ್ ಹೇಳಿ.
2: ಅದೆಲ್ಲಕ್ಕಿಂತ ಮುಖ್ಯವಾಗಿ ಮೇಡಮ್, ನೀವು ಅಂಕಿಅಂಶವನ್ನ ಕೇಳಿದ್ದೀರಿ. ಅಂಕಿಅಂಶವನ್ನ ಹೊರತುಪಡಿಸಿ ನಾವು ನೋಡಬಹುದು ದಿನನಿತ್ಯದ ಜೀವನದಲ್ಲಿ ನಮ್ಮ ಎದುರುಗಡೆ ಈ ಬಿಡಿ ಸಿಗರೇಟ್ ಅಥವಾ ತಂಬಾಕು ಸೇವನೆ ಯಾರು ಮಾಡ್ತಾ ಇದ್ದಾರೆ ಅದನ್ನು ನೋಡ್ಲಿಕ್ಕೆ ಹೋದ್ರೆ, ಮೊದಲೆಲ್ಲ ಫಿಲ್ಮ್ ಥಿಯೇಟರ್ ಅಲ್ಲಿ ಹಾಗೆ ಬಸ್ಗಳಲ್ಲಿ ಮತ್ತು ಸಾರ್ವಜನಿಕ ಹೆಚ್ಚಿನ ಪ್ರದೇಶಗಳಲ್ಲಿ ಬಿಡಿ ಸಿಗರೇಟ್ ಅನ್ನ ಸೇದುವುದನ್ನ ನಾವು ನೋಡಿದ್ದೇವೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಇದು ಗಣನೀಯವಾಗಿ ಕಡಿಮೆ ಆಗಿದೆ. ಇದು ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಅಂತೇಳಿ ಹೇಳಬಹುದು. ಹಾಗೆಯೇ ಅದೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಬದಲಾವಣೆ ಆಗಿದೆ, ಅದೇನಂದ್ರೆ ಈ ಸೇದುವಂತದ್ದೇನಿದೆ, ಹೊಗೆ ಇರುವಂತ ವಸ್ತುಗಳ ಸೇವನೆ ಕಡಿಮೆ ಆಗ್ತಾ ಹೋಗಿದೆ. ಅಂದ್ರೆ ಚೀವೇಬಲ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಎಲ್ಲಿ ಬೇಕಿದ್ರೆ ಅದನ್ನ ತಿನ್ಬಹುದು, ಅದನ್ನ ಬಾಯಲ್ಲಿ ಇಟ್ಕೊಳ್ಳೋದು ಏನೋ ಮಾಡ್ತಾರಲ್ಲ, ಅದನ್ನ ಕಂಡು ಕಂಡಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ ಅವರಿಗೆ. ಹಾಗಾಗಿ ಅದು ಜಾಸ್ತಿ ಆಗಿದೆ.
1: ಸೊ ಚೂಯಿಂಗ್ ಜಾಸ್ತಿ ಆಗಿತ್ತು ಸೇದುಕ್ಕಿಂತ, ಸೇದುವರಿಗಿಂತ ಅಂತ ಹೇಳ್ತೇನೆ.
2: ಹೌದು ಮೇಡಮ್.
1: ಓಕೆ, ಅದ್ರ ಬಗ್ಗೆ ಏನ್ ಕಂಟ್ರೋಲ್, ಅದ್ರ ಬಗ್ಗೆ ಎಲ್ಲ ಕಡಿಮೆ ಮಾತಾಡುವ. ಅದಕ್ಕಿಂತ ಮುಂಚೆ ಈ ಸಲದ ವಿಶ್ವ ತಂಬಾಕು ರಹಿತ ದಿನದ ಥೀಮ್ ಎಂತ ಇತ್ತು ಸರ್?
2: ಥೀಮ್ ಇದು 2026 ಇಸ್ವಿಯಲ್ಲಿ ಆಕರ್ಷಣೆಯನ್ನು ಬಹಿರಂಗಪಡಿಸುವುದು, ಅದರಲ್ಲಿ ಮುಖ್ಯವಾಗಿ ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ಎದುರಿಸುವುದು ಅಂತೇಳಿ ಇದೆ. ಇದರ ಅರ್ಥ ಏನಂದ್ರೆ, ಈಗ ಬೇರೆ ಬೇರೆ ವಿಧದಲ್ಲಿ ನಮ್ಮ ಈ ತಂಬಾಕುವಿನ ಕಂಪನಿಗಳೇನಿದೆ ಅವರು ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡ್ತಾರೆ, ಮತ್ತು ಅದನ್ನ ಎಲ್ಲೆಲ್ಲಿ ಅವರು ಹಾಕ್ತಾರೋ ಅದನ್ನ ಅವರು ಜನರಿಗೆ ತಿಳಿಯುವಂತೆ ಮಾಡಬೇಕು. ತಾವು ಯಾವ ಇದನ್ನ ಬಳಸ್ತಾ ಇದ್ದೇವೆ ಅಂತೇಳಿ ಜನರಿಗೆ ತಿಳಿಸುವುದು, ಮತ್ತು ಸರ್ಕಾರದ ಬೇರೆ ಬೇರೆ ಇಲಾಖೆಗಳೇನಿದೆ ಅವರಿಗೆ ತಿಳಿಸುವಂತದ್ದನ್ನ ಮಾಡಬೇಕು, ಅದನ್ನ ಈ ಥೀಮ್ ನಲ್ಲಿ ಹಾಕೊಂಡಿದ್ದೇವೆ. ಮತ್ತು ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನ ಎದುರಿಸುವುದು, ಈಗ ಮುಖ್ಯವಾಗಿ ಏನಾಗ್ತದೆ ಅಂದ್ರೆ, ಯಾರಾದರೂ ಒಬ್ಬರು ವ್ಯಸನಿಯಾಗಿದ್ದಿದ್ರೆ ಇಲ್ಲ ಆಕಸ್ಮಿಕವಾಗಿ ಆ ಸೆಳೆತಕ್ಕೆ ಎಲ್ಲಾದರೂ ಅವರು ಉಂಟಾಗಿದ್ದಿದ್ರೆ ಅಂತ ಸಂದರ್ಭದಲ್ಲಿ ಅವರಿಗೆ ಬೇಕಾಗುವಂತ ಈ ಡಿ ಅಡಿಕ್ಷನ್ ಅಂತೇಳಿ ಹೇಳ್ತೇವೆ ನಾವು, ಅದನ್ನ ಹೊರಗೆ ಬರುವಂತದ್ದು ಆ ವ್ಯಸನದಿಂದ, ಅದಕ್ಕೆ ಬೇಕಾಗುವಂತ ಸಲಹೆ ಮತ್ತು ಚಿಕಿತ್ಸೆಗಳೇನಿದೆ ಅದನ್ನ ಗ್ರಾಮ ಮಟ್ಟದಲ್ಲಿ ನಾವು ಒದಗಿಸುವಂತೆ ಆರೋಗ್ಯ ಇಲಾಖೆಯಿಂದ ಮಾಡ್ತೇವೆ. ನಾವು ಅದನ್ನ ಮುಖ್ಯವಾಗಿ ನಮ್ಮಲ್ಲಿ ಕೆಳಗಿನ ಹಂತದ ಆಸ್ಪತ್ರೆಗಳಲ್ಲಿ, ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬಹುದು ಅಥವಾ ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಮುಖ್ಯವಾಗಿ ಕೌನ್ಸಿಲಿಂಗ್ ಮಾಡುವಂತದ್ದು, ಮತ್ತು ನಿಕೋಟಿನ್ ಗಮ್ಗಳೇನಿದೆ ಅದನ್ನ ನೀಡಿ ಅವರಿಗೆ ಆ ಕ್ರೇವಿಂಗ್ ಅಂತೇಳಿ ಹೇಳ್ತೇವೆ. ಅಂದ್ರೆ ಆ ನಿಕೋಟಿನ್ ಏನ್ ಹೇಳ್ತದೆ ಅಂದ್ರೆ, ಒಂದ್ ಸಾರಿ ಸೇವನೆ ಆದ ನಂತರ ಇಂತಿಷ್ಟು ಗಂಟೆ ನಂತರ ನೀನು ನನ್ನನ್ನ ದೇಹಕ್ಕೆ ವಾಪಸ್ ತಗೊಳ್ಳ ಅಂತೇಳಿ ಹೇಳ್ತದೆ. ಅದನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ಆ ನಿಕೋಟಿನ್ ಗಮ್ಸ್ ಗಳನ್ನ ಕೊಡುವಂತದ್ದು ಇದನ್ನ ಮಾಡ್ತೇವೆ. ಒಟ್ಟಾರೆ ಹೇಳಬೇಕಾದ್ರೆ ಅವರಿಗೆ ಮನಸ್ಥೈರ್ಯವನ್ನ ತುಂಬಿಸುವಂತದ್ದನ್ನ ನಾವು ಮಾಡ್ತೇವೆ. ಇದಲ್ಲದೆ ಫ್ಯಾಮಿಲಿ ಕೌನ್ಸಿಲಿಂಗ್ ಅಥವಾ ಪಿಯರ್ ಕೌನ್ಸಿಲಿಂಗ್ ಅಂತೇಳಿ ಕೂಡ ಮಾಡ್ತೇವೆ. ಮುಖ್ಯವಾಗಿ ಶಾಲೆಗಳಲ್ಲಿ ಹೋಗಿ ಕಾರ್ಯಕ್ರಮಗಳನ್ನ ಮಾಡುವಂತದ್ದು, ಒಬ್ಬ ವ್ಯಸನಿಯನ್ನ ಮನೆಯವರು ಕರ್ಕೊಂಡು ಬಂದ್ರೆ ಅವನಿಗೆ ಹೇಗೆ ಸಪೋರ್ಟ್ ಮಾಡ್ಬೇಕಂತೇಳಿ ಹೇಳುವಂತದ್ದು, ಇದನ್ನು ಕೂಡ ನಾವು ಮಾಡ್ತೇವೆ.
1: ಇಷ್ಟೆಲ್ಲ ಮಾಡ್ತಾ ಇರುವ ನಾವು ಈಗ ಯಾವ ತರ ಕಾರ್ಯಕ್ರಮಗಳನ್ನ ಈ ವರ್ಷಕ್ಕೆ 2026 ಹೊಸದಾಗಿ ಏನಾದ್ರು ಆಡ್ ಮಾಡಿದ್ಯಾ? ಈಗ ಸುಮಾರು ಕಾರ್ಯಕ್ರಮ ಇದ್ದಿದ್ದ ಆಲ್ರೆಡಿ, ಈಗ ನಿಕೋಟಿನ್ ಅಂದ್ರೆ ತಂಬಾಕು ಮುಕ್ತ ಗ್ರಾಮ, ತಂಬಾಕು ಮುಕ್ತ ಅಪಾರ್ಟ್ಮೆಂಟ್ಗಳು ನಮ್ಮ ಕುಂದಾಪುರದಲ್ಲೇ ಇದ್ದಿತ್ತು, ಅದ್ ಯಾವ್ದೊಂದು ಮೆನ್ಷನ್ ಮಾಡಿ.
3: ಸ್ವಸ್ತಿಕ್ ಎನ್ಕ್ಲೇವ್ ಅಂತ ಹೇಳಿ ಕುಂದಾಪುರ ತಾಲೂಕಿನಲ್ಲೇ ಮೊದಲನೇ ಸಲ ನಾವು ಮಾಡಿರುವಂತದ್ದು ತಂಬಾಕು ಮುಕ್ತ ಅಪಾರ್ಟ್ಮೆಂಟ್ ಕಳಸಲ ಬಂದ
2: ರಾಜ್ಯದಲ್ಲೇ ಪ್ರಥಮವಾಗಿ ಮಾಡಿರುವಂತ.
1: ಅದು ನಿಮ್ಗೆ ಈಗಲೂ ಅದನ್ನೇ ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋದು ಹೆಂಗ್ ಗೊತ್ತಾಗ್ತದೆ?
3: ಅಲ್ಲಿ ನಮ್ಮ ಇದರಿಂದ ಯಾರಾದ್ರೂ ತಾಲೂಕು ಲೆವೆಲ್ ಇಂದ ವಿಸಿಟ್ ಮಾಡ್ತಾರೆ, ಅಲ್ಲಿ ಮಾನಿಟರ್ ಮಾಡ್ತಾರೆ, ಅಥವಾ ಅಲ್ಲಿ ಅಸೋಸಿಯೇಷನ್ ಇರುತ್ತೆ ಸರ್, ಇದು ಕುಂದಾಪುರ ತಾಲೂಕು ಆರೋಗ್ಯ ಅಧಿಕಾರಿಗಳ ಇದರಲ್ಲಿ ಮಾನಿಟರಿಂಗ್ ಆಗ್ತದೆ.
1: ಈ ಸಲಕ್ಕೆ ಈ 2026 ನಿಮ್ಮ ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ಆಗಿ ಟೊಬ್ಯಾಕೋ ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್ ನಲ್ಲಿ ಎಂತೆಲ್ಲ ಕಾರ್ಯಕ್ರಮ ಕುಂದಾಪುರ ತಾಲೂಕಿಗೆ ಹಾಕಿದ್ರೆ?
3: ನಾವು ಈಗ ತಾಲೂಕ ಅಂತ ಹೇಳಿ ತಗೊಳ್ಳೋದು, ಡಿಸ್ಟ್ರಿಕ್ಟ್ಗೆ ಒಂದು ಆಕ್ಷನ್ ಪ್ಲಾನ್ ಅಂತ ಮಾಡ್ತೇವೆ, ಅದು ಪ್ರತಿ ತಾಲೂಕದಲ್ಲಿ ಮಾಡ್ತಾರೆ. ಈಗ ತಾಲೂಕು ಆರೋಗ್ಯ ಅಧಿಕಾರಿಗಳಿಂದ ಏನಾಗುತ್ತೆ, ಕೋರ್ಟ್ ಎನ್ಫೋರ್ಸ್ಮೆಂಟ್ ಟೀಮ್ ಅವ್ರ ಅಂಡರ್ ಅಲ್ಲಿ ಇರ್ತದೆ, ಆ ಟೀಮ್ ಏನು ಮೆಂಬರ್ಸ್ ಗಳಿದ್ದಾರೆ ಅದು ಇದನ್ನೊಂದು ಮೆನ್ಷನ್ ಮಾಡಬೇಕು ಸರ್. ಅವಾಗಲೇ ಹೇಳಿದ್ರು ಏನು ಜಗಿಯುವ ತಂಬಾಕನ್ನು ಜಾಸ್ತಿ ಉಪಯೋಗಿಸ್ತಾರೆ, ಎಲ್ಲೆಂದ್ರಲ್ಲಿ ಉಪಯೋಗಿಸ್ತಾರೆ ಅಂತೇಳಿ. ಈ ಸಲ ನಮ್ದು 2024 ನಮ್ಮ ಏನ್ ಆಕ್ಟ್ ಇದೆ, ಕೋಟ್ಪ ಆಕ್ಟ್ ಏನಿದೆ ಅದೇ ತಿದ್ದುಪಡಿ ಆಗಿದೆ, ಅದರಲ್ಲಿ ಸೇರಿಸಿದೆ. ಮುಂಚೆ ಏನಿದೆ, ಧೂಮಪಾನ ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ಮಾಡುವುದು ನಿಷೇಧ ಅಂತ ಇದೆ, ಈಗ ಅದಕ್ಕೆ ಧೂಮಪಾನ ಮತ್ತು ಜಗಿಯುವ ತಂಬಾಕು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡುವುದು ಸೆಕ್ಷನ್ 4 ಏನಿದೆ ಅದರ ಅಂಡರ್ ಅಲ್ಲಿ ಬರ್ತದೆ, ಮಾಡುವುದು ಅಪರಾಧ ಅಂತ ಹೇಳಿ ಬಂದಿದೆ. ಮುಂಚೆ ಜನಗಳು ಸಹ ಕೇಳ್ತಿದ್ರು ಧೂಮಪಾನ ಮಾತ್ರ ಉಂಟು, ಜಿಗಿಯ ತಂಬಾಕಕ್ಕೆ ಆಕ್ಟ್ ಅಲ್ಲಿ ಇಲ್ಲ ಅಂತ ಹೇಳಿ, ಬಟ್ ಅದನ್ನ ಸೇರಿಸಿದ್ದಾರೆ. ಅದಲ್ಲದೆ ಇನ್ನೊಂದು ಒಳ್ಳೆ ವಿಷಯ ಅಂತ ಏನ್ ಹೇಳಿದ್ರೆ, ಮುಂಚೆ ನಮ್ಗೆ ತುಂಬಾ ಜನ ಕ್ವಶನ್ ಮಾಡ್ತಾ ಇದ್ರು, ಏನ್ 200 ರೂಪಾಯಿ ಫೈನ್ ಹಾಕೊಂಡು ಬರ್ತಾರೆ, ಆರಾಮ್ಸೆ ಅಂಗಡಿ ಅವ್ರು ಕೊಡ್ತಾರೆ ಅಥವಾ ಯಾರು ಸೇದುವನ್ನು ಸಹಿತ ಕೊಡ್ತಾನೆ, ಮತ್ತೆ ಪುನಃ ಅವರು ವಯೋಲೇಷನ್ ಮಾಡ್ತಾರೆ ಅಂತ ಹೇಳಿ. ಈಗ ಏನಿಲ್ಲ, ಏಕದಮ್ 1000 ಫೈನ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಒಂದು ವಯೋಲೇಷನ್ ಗೆ ಸೆಕ್ಷನ್ 4 ಆಗಿರ್ಬೋದು, 6C ಅಥವಾ 6B ಆಗಿರ್ಬೋದು, ಯಾವುದೇ ಉಲ್ಲಂಘನೆ ಆದ್ರೂ ಸಹಿತ 1000 ಫೈನ್ ಇರ್ತದೆ. ಸೊ ಇದು ಖಂಡಿತವಾಗ್ಲೂ ಚೇಂಜಸ್ ತರ್ತದೆ ಕಮ್ಯುನಿಟಿಯಲ್ಲಿ ಅಂತ ಹೇಳಿ ನಮಗೆ ಭರವಸೆ ಇದೆ. ಸೊ ಅದನ್ನ ಕೂಡ ಮಾಡ್ತಾ ಇದ್ದೀವಿ ನಾವು.
2: ಮೇಡಮ್, ಈಗ ಕಾರ್ಯಕ್ರಮಗಳನ್ನ ತಾವು ಕೇಳಿದ್ರೆ, ಅವಾಗಲೇ ಕಾರ್ಯಕ್ರಮಗಳಲ್ಲಿ ನಾವು ಏನು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಕುಂದಾಪುರ ತಾಲೂಕಿನಲ್ಲಿ ಒಂದು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ ಏನಿದೆ ಅದು ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ. ನಮ್ಮ ಟೀಮ್ ಏನಿದೆ ಹೋಗಿ ಮುಖ್ಯವಾಗಿ 6B ವಯೋಲೇಷನ್ ಏನಾಗ್ತಾ ಇದೆಯಾ ಅಂತೇಳಿ ನೋಡುವಂತದ್ದು ಏನಿದೆ ಅದನ್ನ ಮಾಡ್ತಾ ಇರ್ತಾರೆ. ಇವತ್ತು ಕೂಡ ಹೋಗಿದ್ದಾರೆ, ಬೇರೆ ಬೇರೆ ಕಡೆ ಹೋಗಿ ಶಾಲೆಯ ಸುತ್ತಮುತ್ತು ಎಲ್ಲಾದ್ರೂ ಈ ತಂಬಾಕು ಪದಾರ್ಥಗಳನ್ನ ಸೇಲ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತೇಳಿ ನೋಡುವಂತದ್ದು, ಅಂಗಡಿಗಳಿಗೆ ಭೇಟಿ ಕೊಟ್ಟು ಮತ್ತು ಅಲ್ಲಿ ಹೋಗಿ ಅವರಿಗೆ ಪೆನಾಲ್ಟಿ ಹಾಕುವಂತದ್ದು, ಇಲ್ಲ ಅವರು ಕಂಟಿನ್ಯೂಸ್ ಆಗಿ ಅದನ್ನ ವಯೋಲೇಷನ್ ಮಾಡ್ತಾ ಇದ್ರೆ, ಕಾನೂನನ್ನ ಮೀರ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಅವರ ಅಂಗಡಿಯನ್ನ ಸೀಸ್ ಮಾಡುವಂತದ್ದು ಕೂಡ ಮೊನ್ನೆ ಜಿಲ್ಲಾಧಿಕಾರಿ ಅವರ ಹಂತದಲ್ಲಿ ಆಗ್ತದೆ. ಈಗಾಗಲೇ ಕೆಲವೊಂದು ಅಂಗಡಿಗಳನ್ನ ಕ್ಲೋಸ್ ಮಾಡಿರೋದು ಕೂಡ ಇದೆ, ಬೇರೆ ಬೇರೆ ತಾಲೂಕುಗಳಲ್ಲಿ ನಮ್ಮ ತಾಲೂಕಿನಲ್ಲೂ ಕೂಡ ಆಗಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇತ್ತೀಚೆಗೆ ನಾವು ಒಂದು ಕಾರ್ಯಕ್ರಮವನ್ನ ಕುಂದಾಪುರದ ಬೋರ್ಡ್ ಹೈಸ್ಕೂಲ್ನ ಕಲಾಮಂದಿರದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದನ್ನ ಕಾರ್ಯಕ್ರಮವನ್ನು ನಾವು ನಮ್ಮ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಕಾನೂನು ಇಲಾಖೆ ಮತ್ತು ಅಭಿಯೋಜನಾ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಇದೆ, ಇವರೆಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿ, ಅದರಲ್ಲಿ ಮುಖ್ಯವಾಗಿ ಈ ಯಂಗ್ ಯಾರಿದ್ದಾರೆ ಅವರಿಗೆ ಶುರುವಿನ ಹಂತದಲ್ಲೇ ನಾವು ಅವರಿಗೆ ಎಜುಕೇಶನ್ ಅನ್ನ ಕೊಡಬೇಕು, ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತೇಳಿ. ಅಂದ್ರೆ ನಾವು ಯಾರು ಹಿರಿಯರಿರ್ತಾರೆ ನಾವು ಅವರಿಗೆ ಮಾದರಿಯಾಗಿರ್ಬೇಕು. ಆ ದೃಷ್ಟಿಯಲ್ಲಿ ನಮ್ಮ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಬಂದು ಒಂದು ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಟ್ಟರು. ಅದಲ್ಲದೆ ನಮ್ಮ DYSP ಅವರು ಕೂಡ ಬಂದು ಮಾರ್ಗದರ್ಶನ ಕೊಟ್ಟರು, ವಕೀಲರು ಬಂದು ಮಾರ್ಗದರ್ಶನವನ್ನು ಕೊಟ್ಟರು. ಮತ್ತು ಜನರಿಗೆ ಏನಾಗ್ತದೆ ಅಂದ್ರೆ ಶುರುವಿನ ಹಂತದಲ್ಲೇ ಅವರಿಗೆ ಒಂದು ಸೂಕ್ತವಾದ

0: ಬರುವಂತದ್ದು ಅದಿರಬಹುದು, ಅಥವಾ ಹುಟ್ಟುವ ಮಕ್ಕಳಲ್ಲಿ ಲೆಫ್ಟ್ ಪ್ಯಾಲೆಟ್ ಆಗಿ ಹುಟ್ಟುವಂತದ್ದು, ಅಥವಾ ಅವಧಿಪೂರ್ವ ಜನನಾಗುವಂತದ್ದು, ಸತ್ತು ಹುಟ್ಟುವ ಮಕ್ಕಳಾಗುವಂತದ್ದು, ಇದೆಲ್ಲವನ್ನ ಕೂಡ ನಮ್ಮ ಜನರಿಗೆ ಮಾಹಿತಿಯನ್ನ ಕೊಡ್ತಾರೆ. ಈ ಮಾಹಿತಿಯನ್ನ ಪ್ರತಿ ಹಂತದಲ್ಲಿ ನಾವು ಬೇರೆ ಬೇರೆ ಜನರಿಗೆ ಕೊಡ್ತಾ ಇರ್ತೇವೆ. ಅಂದ್ರೆ ಖಾಲಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಕೊಡುವಂತದ್ದಲ್ಲ, ಪ್ರತಿ ಹಂತದಲ್ಲೂ ಬೇರೆ ಬೇರೆಯವರಿಗೆ ಕೊಡ್ತಾ ಇರ್ತೇವೆ. ಆದರೂ ಕೂಡ ಏನಾಗ್ತದೆ ಅಂದ್ರೆ ಜನರಿಗೆ ಅವರೇ ಅಭ್ಯಾಸಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಇರ್ತದೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಇದು ಮುಕ್ತವಾಗಿ ಸಿಗ್ತಾ ಇರುವಾಗ ಅವರು ಆ ವ್ಯಸನಗಳಿಗೆ ಒಳಗಾಗುವಂತದ್ದೇನಿದೆ ಅದು ಆಗ್ತಾ ಇದೆ. ಅದನ್ನ ನಾವು ಅಂದ್ರೆ ನಿರಂತರವಾಗಿ ಅವರಿಗೆ ಶಿಕ್ಷಣವನ್ನ ಕೊಡುವುದರ ಮುಖಾಂತರ ಮತ್ತು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ ಅನ್ನ ಮಾಡುವುದರ ಮುಖಾಂತರ ಅವರಿಗೆ ಆ ನಿಕೋಟಿನ್ ವಸ್ತು ಏನಿದೆ ಅದಕ್ಕೆ ಒಂದು ಎಕ್ಸ್ಪೋಸ್ ಆಗುವಂತದನ್ನ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ.
1: ಸೊ ಈ ಮೂಲಕ ನಾವು ಯುವ ಜನಾಂಗ ಅವರು ಅದಕ್ಕೆ ಜಾಸ್ತಿ ಬೀಳದಂಗೆ ಮಾಡ್ಲಕ್ ಅಂತ ಹೇಳ್ತೇವೆ. ಆದ್ರೆ ಇದ್ರ ಬಗ್ಗೆ ಸಿನಿಮಾಗಳಲ್ಲಿ ಈಗ ಮಕ್ಕಳು ಹೆಚ್ಚು ಇನ್ಫ್ಲೂಯೆನ್ಸ್ ಆಗೋದೇ ಆದ್ರಿಂದ ಅವ್ರ ಎಂತ ಕಾಂತರ ಅದ್ರಿಂದ ಒಂದೇ ಸುತ್ತಮುತ್ತ ಕಾಂತ, ಇಲ್ಲಾಂದ್ರೆ ಈ ಸಿನಿಮಾದಲ್ಲಿ ಅವ್ರ ಫೇವ್ರೇಟ್ ಹೀರೋ ಯಾರೋ ಹಿಂಗೆ ದಮ್ಮೆ ಅಡಿಯೋದನ್ನ ಕಾಂಬದ, ಅದಕ್ಕೆಲ್ಲ ಯಾವ ತರದ ಕಂಟ್ರೋಲ್? ಈಗ ಅವ್ರು ದಮ್ಮೆ ಅಡಿಯೋದು ತೋರಿಸಿದ್ರ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ, ಹೆಲ್ಮೆಟ್ ಕಡ್ಡಾಯ, ಹೆಲ್ಮೆಟ್ ಹಾಕ್ದಿದ್ದು ಹೀರೋ ಹಾತಿರ್ತ ಹೆಲ್ಮೆಟ್ ಕಡ್ಡಾಯ ಅಂತ ಕೇಳ್ಕೊಂಡ್ರೆ ನಾ ಲೈನ್ ಅಲ್ಲಿ ಯಾರ ತಕಂತ್ರ. ಮತ್ತೆ ನೀವ್ ಈವನ್ ಫಿಲ್ಮ್ ಥಿಯೇಟರ್ ನಾವು ಕೂತ್ರೆ ಅವನೊಂದು ಯಾರನ್ನೋ ಒಂದು ತೋರಿಸ್ಕೊಂಡ ಹೇಳ್ತಾರಲ್ಲ ಯಪ್ಪ ಅದು ಕಂಡ್ರೆ ಹೆದರಿಕೆ ಅತ್ಯಾರು ಕಾಂಕೋತಿಲ್ಲ ಅಂತದ್ದು. ಸೊ ನೀವು ಇದನ್ನ ಹೇಗ್ ಇನ್ಫ್ಲೂಯೆನ್ಸ್ ಮಾಡ್ತೀರಿ, ಈ ತರ ಇನ್ಫ್ಲೂಯೆನ್ಸ್ ಗಳನ್ನ ನೀವ್ ಹೇಗೆ ಕಡಿವಾಣ ಹಾಕ್ತೀರಿ?
0: ಮುಖ್ಯವಾಗಿ ಈ ಮಾಧ್ಯಮಗಳಲ್ಲಿ ಬರುವಂತ ಅಡ್ವರ್ಟೈಸ್ಮೆಂಟ್ ಏನಿದೆ ಅದು ದೃಶ್ಯ ಮಾಧ್ಯಮಗಳಲ್ಲಿ ಬರುವಂತದ್ದೇನಿದೆ ಅದಕ್ಕೆ ಬರುವಾಗ ಒಂದು ಸಣ್ಣ ಕ್ಯಾಪ್ಷನ್ ಹಾಕ್ತಾರೆ, ಅಂದ್ರೆ ಕೆಳಗಡೆ ಧೂಮಪಾನ ಮಾಡುವುದರಿಂದ ಆರೋಗ್ಯಕ್ಕೆ ಹಾನಿಕರ, ಮದ್ಯಪಾನದಿಂದ ಹಾನಿಕರ ಅಂತೇಳಿ ಹಾಕ್ತಾರೆ. ಅದು ಚಿಕ್ಕದಿರ್ತದೆ, ಅದನ್ನ ಯಾರು ನೋಡ್ಲಿಕ್ಕೆ ಹೋಗುದಿಲ್ಲ. ಆದರೆ ನೀವೀಗ ನೋಡಿರ್ಬೋದು ಫಿಲ್ಮ್ ಥಿಯೇಟರ್ ಗಳಲ್ಲಿ ಶುರುವಿನಲ್ಲೇ ಆ ಕ್ಯಾನ್ಸರ್ ಇರುವಂತದ್ದು, ಅವರ ಬಾಯಿ ಆಪರೇಷನ್ ಮೊದಲು ಇರುವಂತದ್ದು, ಅದರ ನಂತರ ಆಗುವಂತದ್ದು, ಇದಲ್ಲದೆ ನೀವು ಒಂದು ಆಡ್ ಅನ್ನು ನೋಡಿರ್ಬೋದು, ಅಕ್ಷಯ್ ಕುಮಾರ್ ಬಂದು ಒಬ್ಬ ಬಿಡಿ ಸೇದು ಅವನಿಗೆ ಮೆನ್ಸುರಲ್ ಹೈಜೀನ್ ಬಗ್ಗೆ ಹೇಳುವಂತದ್ದು ಏನಿದೆ ಅದನ್ನೆಲ್ಲ ಮಾಡ್ತಾರೆ. ಇದರಿಂದ ಏನಾಗ್ತದೆ ಅಂದ್ರೆ ಒಂದು ಯಾರು ಈ ಅಭ್ಯಾಸಕ್ಕೆ ಒಳಪಟ್ಟಿಲ್ವೋ ಅವರಿಗೆ ಒಂದು ಮಾರ್ಗದರ್ಶನ ನೀಡಿದಾಗ, ಇದಲ್ಲದೆ ಇನ್ನೂ ಒಂದ್ ಏನಂದ್ರೆ ಅದರಲ್ಲೂ ಹೇಳ್ತಾರೆ ಅವ್ರು, ಯಾರಾದ್ರೂ ಈ ವ್ಯಸನಕ್ಕೆ ಒಳಪಟ್ಟದಿದ್ರೆ ನಿನ್ಗೆ ಏನು ಪರಿಹಾರ ಕಂಡುಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಅದು ಜನರ ಚಾಯ್ಸ್ ಇರ್ತದೆ, ಯಾರು ವ್ಯಸನಗಳೇ ಆಗಿರ್ತಾರೆ ಅವರ ಚಾಯ್ಸ್ ಇರ್ತದೆ. ಇನ್ನು ಮನೆಯವರು ಕೂಡ ಇರ್ತದೆ, ಅವರಿಗೆ ಯಾರು ಅವರ ಪ್ರೀತಿಪಾತ್ರರು ಯಾರು ಇರ್ತಾರೆ ಅವರು ಅಥವಾ ಸ್ನೇಹಿತರು ಅವರನ್ನ ಕರ್ಕೊಂಡು ಹೋಗಿ ಇವನು ಈ ತರ ಸಮಸ್ಯೆಗೆ ಒಳಪಟ್ಟಿದ್ದಾನ ಅಂತ ಹೇಳಿ ಅವರನ್ನ ಕರ್ಕೊಂಡು ಹೋಗಿ ಅವರಿಗೆ ಒಂದು ಚಿಕಿತ್ಸೆಯನ್ನು ಆಪ್ತ ಸಮಾಲೋಚನೆಯನ್ನ ಮಾಡುವಂತದ್ದೇನಿದೆ ಅದನ್ನ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಕುಂದಾಪುರ ತಾಲೂಕಿನಲ್ಲಿ ನಮ್ಮ ಕುಂದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಆಪ್ತ ಸಮಾಲೋಚಕರು ಇದ್ದಾರೆ, ಅವ್ರು ಮಾಡ್ತಾರೆ. ಅಲ್ಲದೆ ಅಲ್ಲಿ ಆ ನಿಕೋಟಿನ್ ಗಮ್ಸ್ ಗಳೇನಿದೆ ಅದು ಕೂಡ ಇದೆ. ಇದಲ್ಲದೆ ಎನ್ಸಿಡಿ ನಮ್ಮ ಈ NTCP ಸೆಲ್ ಏನಿದೆ ಇವರು ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಒಂದು ಕೌನ್ಸಿಲರ್ ಯಾರಿದ್ದಾರೆ ಆಪ್ತ ಸಮಾಲೋಚಕರು ಅವರನ್ನ ಇಟ್ಕೊಂಡಿದ್ದಾರೆ, ಅಲ್ಲಿಯೂ ಕೂಡ ಮಾಡ್ತಾರೆ. ಇನ್ನೊಂದೇನಂದ್ರೆ ಜನರಿಗೆ ಇದು ಗೊತ್ತಿರುವುದಿಲ್ಲ, ನಮ್ಮಲ್ಲಿ ಕೌನ್ಸಿಲಿಂಗ್ ಡೈಲಿ ನಡೀತದೆ, ಡೈಲಿ ಬರ್ತಾರೆ. ಅದಕ್ಕೆ ಜನರು ಬಂದು ಈ ನಿಕೋಟಿನ್ ಗಮ್ಸ್ ಗಳನ್ನ ತಗೊಂಡು ಹೋಗುವಂತದ್ದು ಇದು ಡೈಲಿ ನಡೀತಾ ಇದೆ. ಇದನ್ನ ಯಾರು ಹೇಳುದಿಲ್ಲ, ನಾನು ಏನು ತಂಬಾಕು ವ್ಯಸನಿಯಾಗಿದ್ದೆ, ನಾನು ಚಿಕಿತ್ಸೆಯನ್ನ ಪಡೀತಾ ಇದ್ದೇನೆ ಅಂತೇಳಿ ಯಾರು ಹೇಳುದಿಲ್ಲ. ಯಾಕಂದ್ರೆ ವ್ಯಸನಿಗಳು ಯಾರು ಇರ್ತಾರೆ ಅವ್ರು ಹೇಳುದಿಲ್ಲ ನಾನು ಈ ತರ ಇದ್ದೇನೆ ಟ್ರೀಟ್ಮೆಂಟ್ ಅಲ್ಲಿ ಇದ್ದೇನೆ ಅಂತೇಳಿ ಯಾರು ಹೇಳುದಿಲ್ಲ. ಆದ್ರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗುವಂತದ್ದು ಜನರ ಒಂದು ಸಹಕಾರ. ಆ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅಥವಾ ಫ್ರೆಂಡ್ಸ್ ಯಾರಿದ್ದಾರೆ ಅವರು ಅವನಿಗೆ ಒಂದು ಸಹಕಾರವನ್ನ ಕೊಡಬೇಕು ಅವನು ಆ ವ್ಯಸನದಿಂದ ಹೊರಬರ್ಬೇಕಾದ್ರೆ, ಇದು ಇಂಪಾರ್ಟೆಂಟ್ ಇರುವಂತದ್ದು.
1: ನನ್ಗೆ ಇನ್ನೊಂದು ಕೇಳಿತ್ತು ಮಂಜುಳಾ ಶೆಟ್ಟಿ ಅವ್ರ ಹತ್ರ ಎಂತ ಕೇಂದ್ರ, ನೀವು ಲಾಸ್ಟ್ ಟೈಮ್ ಬಂದಾಗ್ಲೂ ಹೇಳಿದ್ದೆ ಕೆಲವು ಗ್ರಾಮಗಳನ್ನ ಅಡಾಪ್ಟ್ ಮಾಡಿದಿರಿ ಅಂತ, ಈ ತಂಬಾಕು ಮುಕ್ತ ಗ್ರಾಮವನ್ನ ಮಾಡೋಕೆ, ಅದ್ರ ಬಗ್ಗೆ ಈಗ ಸ್ಟೇಟಸ್ ಹೆಂಗಿತ್ತು, ಏನ್ ಆಗಿತ್ತಲ್ಲ ಅದನ್ನೊಂಚೂರು ಅಪ್ಡೇಟ್ ಮಾಡ್ತೀವಿ.
2: ಹೌದು, ಈಗ ತಂಬಾಕು ಮುಕ್ತ ಗ್ರಾಮನ ಫಸ್ಟ್ ಗೆ ಕೋಡಿ ಬೆಂಗ್ರೆ ಮಾಡಿದ್ದು ಹೇಳಿದ್ದೇವೆ ನಿಮ್ಗೆ ಲಾಸ್ಟ್ ಇಯರ್ ಬಂದಾಗ. ಆವಾಗ ಕ್ರೈಟೀರಿಯಾ ಬೇರೆ ತರ ಇತ್ತು, ಅಂದ್ರೆ ಆ ಊರಿನಲ್ಲಿ ತಂಬಾಕು ಏನು ಮಾರಾಟನೇ ಮಾಡ್ಲಿಕ್ಕಿಲ್ಲ, ಕಂಪ್ಲೀಟ್ ಆಗಿ ಇರ್ಲಿಕ್ಕಿಲ್ಲ ಅಂತ ಹೇಳಿ. ಈವನ್ ಕೋಡಿ ಬೆಂಗ್ರೆ ಎಲ್ಲ ತುಂಬಾ ಅದು ಇದ್ ಮಾಡ್ಕೊಂಡು ಸ್ಟೆಪ್ ತಕೊಂಡು ಅವರು ಎಲ್ಲ ಅಂಗಡಿಯವರು ಸ್ಟಾಪ್ ಮಾಡಿ, ಈಗ ಕ್ರೈಟೀರಿಯಾ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಗೈಡ್ಲೈನ್ ಅಲ್ಲಿ. ಅಂದ್ರೆ ಕಂಪ್ಲೇಂಟ್ಸ್ ಆಗಿರ್ಬೇಕು ಅಂತ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ, ಎಲ್ಲಾದ್ರೂ ಅಲ್ಲಿ ಅಲ್ಲಿ ಇಲ್ಲಿ ಇದ್ದೆ ಅನ್ನೋದಿದ್ರು ಸಹಿತ ನಾವು ಮಾಡಬಹುದು. ಬಟ್ ಅದರಲ್ಲಿ ಮ್ಯಾಕ್ಸಿಮಮ್ ಏನು ಕಂಪ್ಲೇಂಟ್ಸ್ ಆಗಿದ್ರೆ ಅದನ್ನ ನಾವು ತಂಬಾಕು ಮುಕ್ತ ಗ್ರಾಮ ಅಂತ ಮಾಡಬಹುದು ಅಂತ ಹೇಳಿ ಇದೆ. ಆ ನಿಟ್ಟಿನಲ್ಲಿ ಈ ವರ್ಷ ನಾವು ಒಂದು 7 ಗ್ರಾಮನ ಸೆಲೆಕ್ಟ್ ಮಾಡಿದ್ದೇವೆ. ಅಲ್ಲಿ ಆಗ್ತಾ ಉಂಟು, ಏನು ಅಲ್ಲಿ ಬೇರೆ ಬೇರೆ ತರ ಇದೆ. ಲೈಕ್ ಈಗ ಫಸ್ಟ್ ಗೆ ನಾವು ಹೋಗಿ ಹಾಗೆ ಡಿಕ್ಲೇರ್ ಮಾಡ್ಲಿಕ್ಕೆ ಆಗುದಿಲ್ಲ, ಗ್ರಾಮ ಪಂಚಾಯತ್ ಮುಖಾಂತರನೇ ಆಗ್ಬೇಕು ಅಂತ ಹೇಳಿ RDPR ಏನಿದೆ ಡಿಪಾರ್ಟ್ಮೆಂಟ್ ಇದೆ ಅವರೇ ಅದನ್ನ ಇನಿಷಿಯೇಟಿವ್ ತಗೊಂಡ್ ಮಾಡ್ಬೇಕು ಅಂತ ನಮ್ಮ ಸ್ಟೇಟ್ ಇಂದ ಆರ್ಡರ್ ಬಂದಿದೆ, ಅವ್ರ ಮುಖಾಂತರ ಯಾವ್ದು ಫಿಸಿಬಲ್ ಇದೆ ಆ ಗ್ರಾಮವನ್ನ ಅಥವಾ ಹಳ್ಳಿಯನ್ನ ಸೆಲೆಕ್ಟ್ ಮಾಡ್ಬೇಕಂತ ಇದೆ. ಮತ್ತೆ ಅಲ್ಲಿ ಒಂದು ಕಮಿಟಿ ಫಾರ್ಮೇಶನ್ ಮಾಡ್ಬೇಕಂತ ಇರ್ತದೆ. ಮೆಂಬರ್ಸ್ ಆಗಿರ್ಬೋದು ಅಥವಾ ಪಂಚಾಯತ್ ಮೆಂಬರ್ಸ್ ಆಗಿರ್ಬೋದು ಅಧ್ಯಕ್ಷರನ್ನ ಒಳಗೊಂಡಿರುವಂತ ಒಂದು ಕಮಿಟಿನ ಫಾರ್ಮೇಶನ್ ಮಾಡ್ಬೇಕಾಗತ್ತೆ. ಆ ಗ್ರಾಮದಲ್ಲಿ ಒಬ್ಬ ರಾಯಭಾರಿಯನ್ನ ನೇಮಕ ಮಾಡ್ಬೇಕಂತ ಕೂಡ ಉಂಟು. ಯಾಕಂತ ಹೇಳಿದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಸೂಪರ್ವಿಷನ್ ಆಗ್ತಾ ಇರ್ಬೇಕು, ಯಾರೋ ಹೊರಗಡೆಯಿಂದ ಬಂದು ಅಲ್ಲಿ ಮಾಡುವಂತ

0: ಅದು ವೈಲೇಷನ್ ತುಂಬಾ ಮಾಡುವಂತದ್ದು, ಸ್ಕೂಲ್ ಕಾಲೇಜ್ಗಳಿದ್ರೆ ಅದ್ರ ಹತ್ರ ಮಾರಾಟ ಮಾಡ್ಲಿಕ್ಕೆ ಇಲ್ಲ, ಆ ತರದೆಲ್ಲ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಅದಕ್ಕೋಸ್ಕರ ರಾಯಭಾರಿ ಅಂತ ಒಬ್ಬರನ್ನಲ್ಲಿ ಮಾಡ್ತೇವೆ. ಹಾಗೆ ಅಟ್ ದಿ ಎಂಡ್ ಆಫ್ ದಿ ಇದರಲ್ಲಿ ಜಿಲ್ಲಾಡಳಿತದಿಂದ ಅದನ್ನ ಡಿಕ್ಲೇರ್ ಮಾಡುವಂತ ಕಾರ್ಯಕ್ರಮ ಮಾಡ ಕೆಲವೊಂದು ಇದು ನಾವೇನ್ ಸೆಲೆಕ್ಟ್ ಮಾಡಿದ್ದೇವೆ 7 ಗ್ರಾಮಗಳನ್ನ, ಅಲ್ಲಿ ಪ್ರೊಸೆಸ್ ಅಲ್ಲಿ ಇದೆ, ಯಾವ್ದು ಸಹ ಕಂಪ್ಲೀಟ್ ಆಗ್ಲಿಲ್ಲ. ಈಗ ಕೋಟದಲ್ಲಿ ಮಣೂರ್ ಅಂತ ಒಂದು ಗ್ರಾಮನ ಸೆಲೆಕ್ಟ್ ಮಾಡಿದ್ದಾರೆ, ಅಲ್ಲಿ ಆಲ್ಮೋಸ್ಟ್ ಆಗಿದೆ ಎಲ್ಲ, ರಾಯಭಾರಿ ಸೆಲೆಕ್ಷನ್ ಆಗಿದೆ, ಕಮಿಟಿ ಫಾರ್ಮೇಶನ್ ಆಗಿದೆ. ಅದೇ ಅಲ್ಲಿದು ಒಂದು ಆಕ್ಟಿವ್ ಪರ್ಸನ್ ಆಗಿರ್ತಾರೆ, ಸಂಘ ಸಂಸ್ಥೆ ಲೀಡರ್ಸ್ ಗಳೆಲ್ಲ ಆಕ್ಟಿವ್ ಆಗಿರ್ತಾರೆ, ಅವ್ರನ್ನ ಆ ಪಂಚಾಯತಿಯವರು ಗುರುತಿಸಿ ಮಾಡುವಂತದ್ದು. ಅಲ್ಲಿ ಯಾವ್ದಾದ್ರು ವೈಲೇಷನ್, ಈಗ ನಾವು ಕೋಡಿ ಬೆಂಗ್ರಲ್ ಸಹ ಒಂದು ಮಾನಿಟರಿಂಗ್ ಟೀಮ್ ಅಂತ ಇದೆ, ಸೊ ಅಲ್ಲಿ ಏನು ವೈಲೇಷನ್ ಯಾರಾದ್ರೂ ಬಂದು ಮಾಡ್ತಾರೆ ಅಂತ ಆದ್ರೆ ಅವ್ರ ಟೀಮ್ ಅವ್ರಲ್ಲಿ ಯಾರಾದ್ರೂ ಅಲ್ಲಿ ಅದನ್ನ ನೋಡ್ಕೊಳ್ತಾರೆ ಹಾಗಿರ್ತದೆ. ಸೊ ಇಲ್ಲಿ ಸಹ ಆ ಊರಲ್ಲಿ ಸಹ ಒಂದು ಮಾಡ್ಬೇಕಂತ
1: ಹೇಳಿ
0: ಮಣೂರು ಗ್ರಾಮವನ್ನ ಸದ್ಯದಲ್ಲಿ ಮಾಡ್ತಾ ಇದ್ದೀವಿ, ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಪ್ರೊಸೆಸ್ ಆಗಿದೆ. ಇನ್ನು ಅವರು ಇಒ ಅವರಿಗೆ ಒಂದು ಇಂಟಿಮೇಷನ್ ಕೊಟ್ಟು ಒಂದು ಸ್ಕೋರ್ ಕಾರ್ಡ್ ಇರ್ತದೆ, ಆ ಆರೋಗ್ಯ ಇಲಾಖೆಯವರು, ಗ್ರಾಮ ಪಂಚಾಯತ್ ಇಒ ಇವರೆಲ್ಲರೂ ಸೇರಿ ಅದಕ್ಕೆ ಒಂದು ಸ್ಕೋರ್ ಹಾಕ್ಲಿಕ್ಕೆ ಇರ್ತದೆ. ಅದಾದ ನಂತರ ಜಿಲ್ಲಾಡಳಿತದಿಂದ ಅದನ್ನ ಫಾರ್ಮಲ್ ಆಗಿ ಡಿಕ್ಲರೇಷನ್ ಮಾಡುವಂತೆ. ಹೌದೌದು, ಅದಕ್ಕೋಸ್ಕರನೇ ಅದಕ್ಕೆ ಈಗ ಕಮಿಟಿ ಮಾಡುವಂತದ್ದಾಗಿರ್ಬೋದು. ಈಗ ಪ್ರತಿ ಸಲ ನಾವೇ ಹೋಗಿ ನೋಡ್ತೇವೆ ಅಂತ ಅಲ್ಲ, ಅಲ್ಲಿ ಆ ಊರಿನಲ್ಲಿ ಒಂದು ರಾಯಭಾರಿ ಅಥವಾ ಕಮಿಟಿ ಫಾರ್ಮೇಶನ್ ಮಾಡಿರ್ತೇವೆ, ಅದು ಅವರದ್ದು ಜವಾಬ್ದಾರಿ ಆಗಿರ್ತದೆ ಅದು ಮಾಡ್ಲಿಕ್ಕೆ.
1: ಕುಂದಾಪುರ ಬದಿಗೆ ಯಾವ ಗ್ರಾಮ ಇಲ್ಲಿಯಾ?
0: ಕುಂದಾಪುರದಲ್ಲಿ ಗ್ರಾಮ ಪಂಚಾಯತ್ಗಳನ್ನು ವಿಸಿಟ್ ಮಾಡ್ತಿದ್ದೀವಿ, ಕೊರ್ಗಿಯನ್ನು ಹಿಂದೆ ಮಾಡಿದ್ದೀವಿ, ಅದು ಕೊರ್ಗಿ ಗ್ರಾಮದಲ್ಲಿ ಪ್ರೊಸೆಸ್ ಅಲ್ಲಿ ಇದೆ ಇನ್ನೂ ಸಹಿತ, ಅದು ಒಂದು ಮಾಡ್ಲಿಕ್ಕೆ ಉಂಟು.
1: ಓಕೆ, ಈ ಗ್ರಾಮ ಗ್ರಾಮಗಳಿಗೆ ಹೋಗಿ ನೀವೀಗ ಏನಂತ ಈ ತರದೊಂದು ಅವೇರ್ನೆಸ್ ಕೊಡ್ತಾ ಇದ್ದೀರಲ್ಲ, ಒಂದು ಗ್ರಾಮಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಒಂದೊಂದು ಗ್ರಾಮನೇ ತಂಬಾಕು ಮುಕ್ತ ಆದ್ರೆ ಒಂದು ವರ್ಷಕ್ಕೆ ಒಂದ್ 2, 4, 5, 6 ಗ್ರಾಮ ಆದ್ರೆ ಪ್ರತಿ ವರ್ಷಕ್ಕೆ ಹಿಂಗೆ ಆದ್ರೆ ಆ ಗ್ರಾಮಗಳ ಸಂಖ್ಯೆ ಹೆಚ್ಚಾಗುತ್ತ ತಂಬಾಕು ಮುಕ್ತ ಅಂತ ಹೇಳ್ಕೊಂಡ. ಆದ್ರೆ ನೀವು ಇದನ್ನ ಮಾಡೋ ಪ್ರೊಸೆಸ್ ಅಲ್ಲಿ ಈ ಪಟ್ಟಣಗಳಿದಾವೆ
0: ಹೌದು, ಕರೆಕ್ಟ್ ಮೇಡಮ್, ನೀವು ಹೇಳಿರೋ ಪಾಯಿಂಟ್ ಕರೆಕ್ಟ್ ಉಂಟು. ಆದ್ರೆ ಏನಂತ ಹೇಳಿದ್ರೆ, ಈಗ ಫಸ್ಟ್ ತಂಬಾಕು ಇದು ನಿಷೇಧ ಅಲ್ಲ, ನಿಯಂತ್ರಣ ಕಾರ್ಯಕ್ರಮ. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಏನು ಗ್ರಾಸ್ ರೂಟ್ ಇಂದ ಬರ್ತಾ ಇದ್ದೀವಿ ಅಂದ್ರೆ ಪಟ್ಟಣ ನಿಮ್ಗೆ ಗೊತ್ತಿದೆ, ಪಟ್ಟಣ ಅಥವಾ ನಗರ ಏನಿದೆ ಅದು ಕಂಪ್ಲೀಟ್ ಆಗಿ ಹಾಟ್ಸ್ಪಾಟ್ ಆಗಿರುತ್ತೆ ತಂಬಾಕು ಮಾರಾಟ ಆಗಿರ್ಬೋದು ಅಥವಾ ಉಪಯೋಗಿಸುವಂತದ್ದಾಗಿರ್ಬೋದು. ಈಗ ಗ್ರಾಮಗಳಿಂದ ಯಾಕೆ ಬರ್ತಿದ್ದೀವಿ ಅಂದ್ರೆ ಅಲ್ಲಿಂದಾನೇ ಸ್ಟಾರ್ಟ್ ಆಗ್ಲಿ ಅಂತ ಹೇಳಿ, ಅಲ್ಲಿ ಆಲ್ಮೋಸ್ಟ್ ಕಡಿಮೆನೇ ಇರುತ್ತೆ, ಯೂಸರ್ಸ್ ಕಡಿಮೆ ಇರ್ತಾರೆ ಅಥವಾ ಅಂಗಡಿಗಳು ಕಡಿಮೆ ಇರ್ತದೆ. ಸೊ ಅದನ್ನ ಮಾಡ್ತಾ ಮಾಡ್ತಾ ಒಂದ್ ದಿವಸ ಏನು ನಗರವನ್ನ ಟಚ್ ಮಾಡುವಂತ ಕೆಲಸ ಕೂಡ ಆಗ್ತದೆ ಮುಂದಿನ ಹಂತದಲ್ಲಿ ಅಂತ ಹೇಳ್ಬಹುದು.
2: ಮೇಡಮ್, ಇನ್ನೊಂದು ನಗರ ಮಟ್ಟದಲ್ಲಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಟೊಬ್ಯಾಕೋ ವೆಂಡರ್ ಲೈಸೆನ್ಸ್ ಅಂತೇಳಿ ಒಂದು ಮಾಡ್ತಾ ಇದ್ದಾಗ, ಅದನ್ನ ಮುನ್ಸಿಪಾಲಿಟಿಗಳು ಏನಿದೆ ಅವರು ಲೈಸೆನ್ಸ್ ಗಳನ್ನ ಕೊಡುವಾಗ ಶಾಲಾ ಕಾಲೇಜುಗಳ ವ್ಯಾಪ್ತಿಯಿಂದ 100 ಮೀಟರ್ ದೂರದಲ್ಲಿ ಅವರು ಬೀಡಿ ಸಿಗರೇಟ್ ಅಥವಾ ತಂಬಾಕು ಪದಾರ್ಥಗಳೇನಿದೆ ಅದನ್ನ ಸೇಲ್ ಮಾಡಬಾರ್ದು ಅಂತೇಳಿ ಅಂತವ್ರಿದ್ರೆ ಅವರಿಗೆ ಲೈಸೆನ್ಸ್ ಅನ್ನ ಕೊಡುವುದಿಲ್ಲ. ಅಂದ್ರೆ ಸೆಲ್ಲಿಂಗ್ ಏನಿದೆ ಅದನ್ನ 100 ಮೀಟರ್ಸ್ ಹೊರಗಡೆನೆ ಮಾಡಬೇಕು, ಅದು ಇಂಪಾರ್ಟೆಂಟ್. ಇದಲ್ಲದೆ ಇನ್ನೊಂದ್ ಏನಂದ್ರೆ, ಒಂದ್ ವೇಳೆ ಯಾರು ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಅಂದ್ರೆ ಬೇರೆ ಲೈಸೆನ್ಸ್ ಟೊಬ್ಯಾಕೋ ವೆಂಡರ್ ಅಲ್ಲ, ಬೇರೆ ಇತರ ಲೈಸೆನ್ಸ್ ಹೋಲ್ಡರ್ ಇರುವಂತವರು ಕೂಡ ಅಲ್ಲಿ ಅವರು ಒಂದ್ ವೇಳೆ ಟೊಬ್ಯಾಕೋ ಪದಾರ್ಥಗಳನ್ನ ಸೇಲ್ ಮಾಡ್ತಾ ಇದ್ರೆ ಅವರಿಗೆ ಅಂಗಡಿಗೆ ಪೆನಾಲ್ಟಿ ಹಾಕುವಂತದ್ದು, ಸೀಸ್ ಮಾಡುವಂತದ್ದು, ಇದು ಎರಡು ಕೂಡ ಆಗ್ತದೆ. ಅಂದ್ರೆ ಅರ್ಬನ್ ಏರಿಯಾದಲ್ಲಿ ಇದೀಗ ಇಂಪ್ಲಿಮೆಂಟೇಷನ್ ಅಲ್ಲೇ ಇದೆ, ಇದು ಆಗ್ತಾ ಇದೆ. ಮತ್ತೆ ಮುಖ್ಯವಾಗಿ ಏನಂದ್ರೆ ಜನರಿಗೆ ಇದು ಅರಿವಿರಬೇಕು. ಹೆಚ್ಚಾಗಿ ಏನಾಗ್ತದೆ ಅಂದ್ರೆ ಇದನ್ನ ನಾವು ಹೇಳ್ತೇವೆ ಈ ತರ ಕಾನೂನು ಇದೆ ಅಂತೇಳಿ, ಆದ್ರೆ ಕೆಲವರಿಗೆ ಈ ಕಾನೂನಿನ ಅರಿವೇ ಇರುವುದಿಲ್ಲ. ಪೆನಾಲ್ಟಿ ಎಲ್ಲ ಬಂದಾಗ ನಾವು ನೋಡುವ ಅಂತೇಳಿ ಹೇಳುವಂತ ಅದನ್ನೆಲ್ಲ ಮಾಡ್ತಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಕನ್ಸರ್ನ್ ನಮ್ಗೆ ಇರಬೇಕು ಏನಂತ ಹೇಳಿದ್ರೆ, ಈ ತಂಬಾಕು ಪದಾರ್ಥಗಳ ಇಂದಾಗಿ ವರ್ಷಕ್ಕೆ ಸುಮಾರು 8 ಮಿಲಿಯನ್ ಅಂದ್ರೆ 80 ಲಕ್ಷದಷ್ಟು ಜನ ಸಾಯ್ತಾ ಇದ್ದಾರೆ. ಪ್ರತಿ ಒಂದು 6 ಸೆಕೆಂಡಿಗೆ ಒಬ್ಬ ವ್ಯಕ್ತಿ ಸಾಯ್ತಾ ಇದ್ದಾನೆ ಈ ತಂಬಾಕಿನ ಒಂದು ಇದರಿಂದಾಗಿ. ಮತ್ತು ಪ್ರತಿ ವರ್ಷ 7 ಮಿಲಿಯನ್ ಡೆತ್ಸ್ ಆಗ್ತಾ ಇದೆ ಪ್ರತಿ ವರ್ಷ, ಆಯ್ತಾ. ಇದೆಲ್ಲ ಅಲ್ಲದೆ ಈಗ ನಾವೇನ್ ಹೇಳ್ತೇವೆ ಅಂದ್ರೆ, ಈ ನೀವು ಫಿಲ್ಮ್ ಯಾವ್ದೇ ಫಿಲ್ಮ್ ಇರ್ಬೋದು, ಸ್ಟಾರ್ಟ್ ಆಗುವಾಗ ಒಂದು ಕ್ಯಾನ್ಸರ್ ನ ಬಗ್ಗೆ ಒಂದು ಕೊಡುವಂತದ್ದಿದೆ. ನಮ್ಮಲ್ಲಿ ಆಸ್ಪತ್ರೆಗಳಲ್ಲಿ ಪ್ರತಿ ಹಂತದಲ್ಲೂ ನಾವು ನೋಡ್ತೇವೆ, ಈ ಟೊಬ್ಯಾಕೋ ಯಾರು ಯೂಸ್ ಮಾಡ್ತಾರೆ ಅವರ ಬಾಯಿಯನ್ನ ಓಪನ್ ಮಾಡಿ ನೋಡಿದಾಗ ಆ ಬಾಯಿಯಲ್ಲಿ ಇರುವಂತಹ ಹಲ್ಲುಗಳು, ಒಸಡುಗಳು ಮತ್ತು ನಾಲಿಗೆ ಇರ್ಬೋದು, ಒಳ ಏನಿದೆ ಭಾಗ ಏನಿದೆ ಅಲ್ಲೆಲ್ಲ ಕಡೆ ಬದಲಾವಣೆ ಆಗಿರುವಂತದ್ದು, ಮತ್ತು ಎಕ್ಸ್ರೇ ತೆಗೆದು ನೋಡಿದಾಗ ಲಂಗ್ಸ್ ಗಳಲ್ಲಿ ಪ್ಯಾಚಸ್ ಇರುವಂತದ್ದು ನಾವು ಇದನ್ನೆಲ್ಲ ನೋಡ್ತೇವೆ. ಇನ್ನು ಮುಖ್ಯವಾಗಿ ಹೇಳ್ಬೇಕೇನಂದ್ರೆ, ಈ ತಂಬಾಕು ವ್ಯಸನಿಗಳು ಯಾರಿರ್ತಾರೆ ಅವರಲ್ಲಿ ಕ್ಯಾನ್ಸರ್ ಇರ್ಬೋದು, ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು, ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಏನಿದೆ ಅದೆಲ್ಲವೂ ಕೂಡ ಜಾಸ್ತಿ ಇರ್ತದೆ. ಇದಲ್ಲದೆ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಇದ್ರೆ ಆ ಕಾಯಿಲೆ ಕೂಡ ಜಾಸ್ತಿ ಇರ್ತದೆ, ಮತ್ತು ಹೊಟ್ಟೆಯ ಏನಾದರೂ ಅಲ್ಸರ್ಗಳೇನಾದರೂ ಇದ್ರೆ ಅದು ಜಾಸ್ತಿ ಆಗ್ತದೆ. ಅಂದ್ರೆ ನೀವು ಯಾವುದೇ ಅಂಗಾಂಗವನ್ನ ತೆಗೆದುಕೊಂಡ್ರೆ ಅಲ್ಲಿ ಇದು ಇಫೆಕ್ಟ್ ಅನ್ನ ಕೊಡ್ತದೆ. ಕೂದಲು ಉದುರುವಂತದ್ದಾಗ್ತದೆ, ಬೆರಳಿನ ಉಗುರುಗಳೇನಿದೆ ಅದು ಹಾಳಾಗ್ತದೆ, ಮೈಯ ಚರ್ಮದ ಕಾಂತಿ ಏನಿದೆ ಅದು ಹಾಳಾಗ್ತದೆ, ಬಣ್ಣ ಬದಲಾಗ್ತದೆ, ಹಲವಾರು ಸಮಸ್ಯೆಗಳು ಈ ತಂಬಾಕಿನಿಂದ ಇರ್ತದೆ. ಸುಮಾರು 5,800 ಈ ತಂಬಾಕಿನ ಸೇರ್ತೇವೆ, ಅದರಲ್ಲಿ 5,800 ವಿಷಕಾರಿ ವಸ್ತುಗಳಿರ್ತದೆ. ಅಂದ್ರೆ ಅದರಲ್ಲಿ ಸುಮಾರು ವಸ್ತುಗಳೇನಿದೆ ಅದು ನೇರವಾಗಿ ಕ್ಯಾನ್ಸರ್ ಅನ್ನೇ ಉಂಟು ಮಾಡುವಂತದ್ದು. ಹಾಗಾಗಿ ಇದರ ಬಗ್ಗೆ ಜನರು ತಾವು ತಿಳ್ಕೊಂಡು ಖಾಲಿ ಒಂದು ಒಂದು ಸಿಗರೇಟ್ ಮಾರಿದ್ರೆ ಅಥವಾ ಒಂದು ಬೀಡಿ ಮಾರಿದ್ರೆ ಆಗುವ ಲಾಭ ಏನಿದೆ ಅತಿ ಕಡಿಮೆ ಲಾಭ. ಯಾಕಂತೇಳಿ ಹೇಳಿದ್ರೆ ಅವರು ಇತ್ತೀಚಿನ ವರ್ಷಗಳಲ್ಲಿ ಆ ಕಾಸ್ಟ್ ಏನಿದೆ ಜಾಸ್ತಿ ಆಗ್ತಿದೆ. ಮೊದಲೆಲ್ಲ ಎಲ್ಲಾ ಊರುಗಳಲ್ಲಿ ತಂಬಾಕು ಪದಾರ್ಥಗಳನ್ನ ಈ ತಂಬಾಕಿನ ಎಲೆ ಏನಿದೆ ಅದನ್ನ ಉತ್ಪತ್ತಿ ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅದು ಲಿಮಿಟೆಡ್ ಇದೆ. ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲೇ ಕೂಡ ಇದನ್ನ ಬೆಳೀತಾ ಇದ್ರು. ಅದು ಅಷ್ಟು ಸುಲಭದಲ್ಲಿ ಬೆಳಲಿಕ್ಕೂ ಕೂಡ ಆಗುದಿಲ್ಲ, ವಾತಾವರಣ ಆತರ ಇರಬೇಕು. ಹಾಗಾಗಿ ಆ ಇದನ್ನ ಗಿಡವನ್ನ ಬೆಳೀಲಿಕ್ಕೆ ಕಾಸ್ಟ್ ಕೂಡ ಜಾಸ್ತಿ ಆಗಿದೆ, ಬಿಡಿ ಸಿಗರೇಟ್ ನ ಒಂದು ಕಾಸ್ಟ್ ಕೂಡ ಜಾಸ್ತಿ ಆಗಿದೆ. ಮತ್ತು ಇದನ್ನ ನಿಯಂತ್ರಣ ಮಾಡ್ಬೇಕಂತೇಳಿನೇ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಟ್ಯಾಕ್ಸ್ ಗಳನ್ನ ಹಾಕುವಂತದ್ದು, ಹೆಚ್ಚು ಟ್ಯಾಕ್ಸ್ ಅನ್ನ ಹಾಕುವಂತದ್ದು. ಆದರೂ ಕೂಡ ಜನರು ಅದನ್ನ ಸೇವನೆ ಮಾಡ್ತಾರೆ. ಇನ್ನು ಮುಖ್ಯವಾಗಿ ಒಂದು ಈ ತಿನ್ನುವಂತ ಏನು ಅಡಿಕೆ ಏನಿದೆ ಅದಕ್ಕೆ ಮಿಕ್ಸ್ ಮಾಡಿ ಮೊದಲು ಕೊಡ್ತಾ ಇದ್ರು, ಅದನ್ನ ನಿಷೇಧ ಮಾಡಿದೆ ಈಗ ಸರ್ಕಾರ. ಅಂದ್ರೆ ಅಡಿಕೆ ಒಟ್ಟಿಗೆ ಮಿಕ್ಸ್ ಮಾಡಿ ಕೊಡಬಾರ್ದು ಅಂತೇಳಿ. ಈಗ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಡಿಕೆ ಬೇರೆ ಮತ್ತು ಈ ತಂಬಾಕು ವಸ್ತುಗಳೇನಿದೆ ಬೇರೆ ಬೇರೆ ಮಾಡಿ ಸೇಲ್ ಮಾಡುವಂತದ್ದು, ಅದನ್ನು ಕೂಡ ಉಪಯೋಗಿಸುವಂತದ್ದು ಏನಿದೆ ಅದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆ ಹೇಳಬೇಕಾದ್ರೆ ಕಾನೂನು ಎಲ್ಲ ದೃಷ್ಟಿಯಲ್ಲೂ ಇದೆ. ಅದನ್ನ ನಾವು ಜನರು ಅರ್ಥ ಮಾಡ್ಕೊಳ್ಬೇಕು. ಖಾಲಿ ಕಾನೂನಿಂದ ಎಲ್ಲವನ್ನ ಮಾಡ್ಲಿಕ್ಕೆ ಆಗ್ತದ, ನಿಯಂತ್ರಣವನ್ನ ನಾವು ಮಾಡ್ಬೇಕು ಅಂತೇಳಿ ಜನರು ಅರ್ಥಕೊಳ್ಬೇಕು. ಇದು ವೆರಿ ಇಂಪಾರ್ಟೆಂಟ್ ಇರುವಂತದ್ದು.
1: ಸರ್, ನಮ್ಗೆ ಅನ್ಸುತ್ತೆ ತಂಬಾಕಲ್ಲಿ ಬರೀ ತಂಬಾಕು ಅಂದ್ರೆ ಈಗ ನಾವು ಹೆಸರು ಕೇಂದ್ರ ಕೂಡ ಅಯ್ಯೋ ತಂಬಾಕು ಎಂತ ತಿನ್ಬಿದ್ರು ಬಾಯೆಲ್ಲ ಕಪ್ಪು ಕರಿ ಮಸಿ ಇರುತ್ತೆ, ಕಂಡ್ರ ಸಾಕಂಬರಿ ಇರುತ್ತೆ, ಅದ ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ ಮತ್ತೆ ಜರಿ ಕೊಟ್ಟು ಎರಡು ಟೆಂಪ್ಟಿಂಗ್ ತರ ಇರುತ್ತೆ. ಅದ್ ನೋಡಿ ನಂಗೆ ಇನ್ನೊಂದು ಹೇಳಿ ಸರ್, ನೀವು ಲೈಸೆನ್ಸ್ ಅಂತ ಹೇಳ್ರಿ ಅಲ್ಲ, ಈ ಜಾಮಾರು ಅಂಗಡಿ ಇರಲ್ಲ, ಸಣ್ಣ ಸಣ್ಣ ಶಾಪ್ ಇಟ್ಕೊಂಡಿರ್ತಾರೆ ಕಾಣೆ, ಹೆಚ್ಚು ತಂಬಾಕು ಅಥವಾ ಸಿಗರೇಟ್ ಬೀಡಿ ಎಲ್ಲ ಅಲ್ಲೇ ಸೇಲ್ ಆಗ್ತದೆ ಅನ್ಸತ್ತೆ ನಂಗೆ. ಸಾಂಗ್ರೋದ ಚಾ ಇಟ್ಕೊಂಡು ಅದನ್ನ ಕುಡಿದೆ, ಅದನ್ನ ಯಾರೋ ಪಬ್ಲಿಕ್ ಕಂಡ್ ನಮ್ ಕಣಂಗಿದ್ದಾರೆ, ಅವ್ರು ಎಂತ ಮಾಡ್ಲಕ್ಕ ಆ ಸಂದರ್ಭದಲ್ಲಿ?
2: ಮೊತ್ತ ಮೊದಲನೇದಾಗಿ ಆವಾಗ್ಲೇ ಹೇಳಿದಾಗೆ ಈ ತಂಬಾಕು ಪದಾರ್ಥಗಳನ್ನ ನಮ್ಮ ಮುನ್ಸಿಪಾಲಿಟಿ ಏರಿಯಾದಲ್ಲಿ, ಗ್ರಾಮ ಪಂಚಾಯತ್ ಅಲ್ಲ ಮುನ್ಸಿಪಾಲಿಟಿ ಏರಿಯಾದಲ್ಲಿ ಅವರು ಸೇಲ್ ಮಾಡ್ಬೇಕಾದ್ರೆ ಟೊಬ್ಯಾಕೋ ವೆಂಡರ್ ಲೈಸೆನ್ಸ್ ಅಂತೇಳಿ ಏನಿದೆ ಅಂದ್ರೆ ತಂಬಾಕು ವ್ಯಾಪಾರದ ಒಂದು ಪರವಾನಿಗೆ ಏನಿದೆ ಅದನ್ನ ಪಡ್ಕೊಂಡಿರ್ಬೇಕು ಎಲ್ಲರೂ ಕೂಡ. ಚಾ ಎಲ್ರು ಯಾರೇ ಅದು ಒಂದು ಬೀಡಿ ಮಾರಿದ್ರು ಕೂಡ ಅವ್ನು ಪಡ್ಕೊಂಡಿರ್ಬೇಕು. ಇದಲ್ಲದೆ ಕಾನೂನು ಏನ್ ಹೇಳ್ತದ ಅಂದ್ರೆ 18 ಕೆಳಗಿನವರಿಗೆ ತಂಬಾಕು ಪದಾರ್ಥಗಳನ್ನ ಸೇಲ್ ಮಾಡಬಾರ್ದು ಅಂತೇಳಿ ಇದೆ. ಅದನ್ನು ಕೂಡ ಕಟ್ಟುನಿಟ್ಟಾಗಿ ಅವರು ಮಾಡಲೇಬೇಕು. ಅಂದ್ರೆ 18 ಕೆಳಗಿನವರಿಗೆ ಯಾವ ಕಾರಣಕ್ಕೂ ಅವರು ಕೊಡ್ಲಿಕ್ಕಿಲ್ಲ. ಇದು ಇಂಪಾರ್ಟೆಂಟ್ ಇರುವಂತದ್ದು. ಇನ್ನು ಮುಖ್ಯವಾಗಿ ಶಾಲೆಯ ಸುತ್ತಮುತ್ತಲಲ್ಲಿ ಅವರು 100 ಅಲ್ಲಿ ಸೇಲ್ ಮಾಡಲಿಕ್ಕಿಲ್ಲ, ಯಾವುದೇ ತಂಬಾಕು ಪದಾರ್ಥಗಳನ್ನ ಅವರು ಸೇಲ್ ಮಾಡ್ಲಿಕ್ಕಿಲ್ಲ. ಇನ್ನು ಸಾರ್ವಜನಿಕ ಪ್ರದೇಶಗಳಲ್ಲಿ ಯಾರಾದ್ರೂ ಬೀಡಿ ಸಿಗರೇಟ್ ಅನ್ನು ಸೇರ್ತಾ ಇದ್ರೆ ನೀವು ಹತ್ತಿರದಲ್ಲಿ ಅದು ಪೊಲೀಸ್ ಇರ್ಬೋದು ಅಥವಾ ಯಾರಾದ್ರೂ ಇರ್ಬೋದು ಅವ್ರಿಗೆ ಹೇಳಿದ್ರೆ ಅವರು ಅವರಿಗೆ ಪೆನಾಲ್ಟಿ ಹಾಕುವಂತದ್ದೇನಿದೆ ಅದಕ್ಕೂ ಕೂಡ ಅವಕಾಶ ಇದೆ. ಅವರಿಗೆ 6B ಅಲ್ಲಿ ಪೆನಾಲ್ಟಿ ಏನಿದೆ ಅದನ್ನ ಹಾಕ್ಬಹುದು. ಸಾರ್ವಜನಿಕ ಪ್ರದೇಶಗಳಲ್ಲಿ ಹಾಕುವಂತದ್ದು ಇದನ್ನ ಮಾಡ್ಲಿಕ್ಕೆ ಅವಕಾಶ ಇದೆ.
0: ಈಗ ಅದ್ರ ಜೊತೆಗೆ ಸರ್ ಹೇಳಿದ್ರ ಜೊತೆ ಹೇಳುದಾದ್ರೆ ಪೆನಾಲ್ಟಿ ಅನ್ನುವಂಥದ್ದು ಆರೋಗ್ಯ ಇಲಾಖೆಯವರು ಮಾತ್ರ ಹಾಕ್ಲಿಕ್ಕಲ್ಲ, ಈಗ ಅದರಲ್ಲೇ ಉಂಟು ಕೋಟ್ಪಾ ಮ್ಯಾನುವಲ್ ಅಂತಾನೆ ಉಂಟು. ಅದರಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೇಬರ್ ಆಫೀಸರ್ ಅಥವಾ ಅವರು ಇನ್ಸ್ಪೆಕ್ಟರ್ ಅವರಿಗೆ ಅವರಿಗೂ ಸಹ ಪ್ರೊವಿಷನ್ ಇದೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ DDP, DDPO ಅವರು ಸಹ, ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಹತ್ರ ವೈಲೇಷನ್ ಆಗ್ತಿದೆ ಅಂದ್ರೆ ನಮ್ಗೆ ಕಾಲ್ ಮಾಡಿ ಹೇಳ್ಬೇಕು. ಆರೋಗ್ಯ ಇಲಾಖೆ ಅವರೇ ಬಂದು ಹಾಕ್ಬೇಕಂತ ಇಲ್ಲ, ಅವರೇ ನೋಟಿಸ್ ಕೊಡುವಂತದ್ದು ಅಥವಾ ಪೆನಾಲ್ಟಿ ಬುಕ್ ಅನ್ನು ಅವ್ರು ಇಟ್ಕೊಂಡಿರ್ಬೋದು. ಪೆನಾಲ್ಟಿ ಹಾಕುವಂತ ಪ್ರೊವಿಷನ್ಸ್ ಅವರಿಗೂ ಸಹ ಕೊಟ್ಟಿದ್ದಾರೆ. ಇವನ್ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ PDO ಸಹ ಅದನ್ನ ಹಾಕ್ಬಹುದು ಅಂತ ಇದೆ. ಹಾಗಾಗಿ ಆ ಹಂತದಲ್ಲಿ ಎಲ್ಲಾ ಅಧಿಕಾರಿಗಳಿಗೂ ಎಲ್ಲಾ ಡಿಪಾರ್ಟ್ಮೆಂಟ್ ಸೇರಿ ಇರುವಂತದ್ದೇ ಕೋಟ್ಪಾ ಎನ್ಫೋರ್ಸ್ಮೆಂಟ್ ಟೀಮ್, ಆರೋಗ್ಯ ಇಲಾಖೆ ಅವ್ರು ಮಾತ್ರ ಇರುವಂತದ್ದಲ್ಲ. ಅದಕ್ಕೋಸ್ಕರ ಅದು ಮಾನ್ಯ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿರುವಂತಹ ತಂಡ ಆಗಿರ್ತದೆ.
2: ಮೊದಲು 2003 ಈ ಕೋಟ್ಪಾ ಕಾಯ್ದೆ ಏನಿದೆ, ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ ಆಕ್ಟ್ ಏನಿದೆ, ಅದರಡಿ ಬೇರೆ ಬೇರೆ ಸೆಕ್ಷನ್ ಗಳಿವೆ. ಆಯ್ತಾ, ಅಂದ್ರೆ ಕಾನೂನು ಪಾಲನೆ ಮಾಡ್ಲಿಕ್ಕೆ. ಒಂದು ಸೆಕ್ಷನ್ 4 ಅಂದ್ರೆ ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೋ ಸ್ಮೋಕಿಂಗ್ ಇನ್ ಪಬ್ಲಿಕ್ ಪ್ಲೇಸಸ್. ಅದ್ರ ಬಗ್ಗೆ ನೀವೆಲ್ಲ ನೋಡಿರ್ಬೋದು, ಒಂದು ಬೋರ್ಡ್ ಅನ್ನ ಹಾಕಿರ್ತಾರೆ, ಧೂಮಪಾನ ನಿಷೇಧಿತ ಪ್ರದೇಶ, ಇಲ್ಲಿ ಧೂಮಪಾನ ಮಾಡುವುದು ಅಪರಾಧ, ಉಲ್ಲಂಘನೆ ಆದಲ್ಲಿ 2,200 ರೂಪಾಯಿವರೆಗೆ ದಂಡವನ್ನು ಹಾಕ್ತಾರೆ ಅಂತೇಳಿ ಅದರಲ್ಲಿ ಇರ್ತದೆ. ಮತ್ತು ಯಾರದ ಹೆಸರು ಏನಿದೆ, ಅವರ ಹುದ್ದೆ ಮತ್ತು ದೂರವಾಣಿ ಸಂಖ್ಯೆ ಏನಿದೆ, ಆ ಸಂಬಂಧಪಟ್ಟ ಜಾಗದವರದ ಯಾರ್ದಿದೆ ಅವರದ್ದು ಹೆಸರಾಗಿರ್ತದೆ. ಇದಲ್ಲದೆ ಸೆಕ್ಷನ್ 5 ಅಲ್ಲಿ ಪ್ರೊಹಿಬಿಷನ್ ಆಫ್ ಅಡ್ವರ್ಟೈಸ್ಮೆಂಟ್. ನೀವು ಮೊದಲು ನೋಡಿರ್ಬೋದು, ಈ ಹಿಂದೆ ನಮ್ಮಲ್ಲಿ ಕೆಲವೊಂದು ಕ್ರಿಕೆಟ್ ಟೂರ್ನಮೆಂಟ್ ಗಳು ಆಗ್ತಾ ಇತ್ತು, ವಿಲ್ಸ್ ಟ್ರೋಫಿ ಅಂತೇಳಿ ನೀವು ಕೇಳಿರ್ಬೋದು, ITC ವರ್ಲ್ಡ್ ಕಪ್ ಅಂತೇಳಿ, ಅದೆಲ್ಲ ಇವಾಗಿಲ್ಲ, ಬ್ಯಾನ್ ಆಗಿದೆ. ಮತ್ತು ಮೊದಲೆಲ್ಲ ಕ್ರಿಕೆಟ್ ಪ್ಲೇಯರ್ಸ್ ನ ಒಂದು ಇದೇನಿರ್ತದೆ, ಟೀ ಶರ್ಟ್ ಗಳೇನಿರುತ್ತೆ ಅದೇ, ಅದರಲ್ಲಿ ಕಂಪನಿಗಳ ಹೆಸರು ಇರುವಂತದ್ದು ಅದೆಲ್ಲ ಇತ್ತು. ಈಗ ಅದನ್ನೆಲ್ಲ ಅವರು ಯಾವುದೇ ಕಾರಣಕ್ಕೂ ಈವನ್ ಅವರು ಹೆಸರು ಕೂಡ ಹಾಕ್ಲಿಕ್ಕಿಲ್ಲ, ಕಂಪನಿಗಳ ಹೆಸರನ್ನು ಕೂಡ ಹಾಕ್ಲಿಕ್ಕಿಲ್ಲ. ಇದು ಒಂದು. ಇನ್ನು ಅಡ್ವರ್ಟೈಸ್ಮೆಂಟ್ ನಲ್ಲಿ ಬೋರ್ಡ್ ಗಳನ್ನ ಹಾಕುವಂತದ್ದು, ಪೇಂಟಿಂಗ್ ಅನ್ನ ಮಾಡುವಂತದ್ದು, ಅದನ್ನು ಕೂಡ ಮಾಡ್ಲಿಕ್ಕಿಲ್ಲ. ಅಥವಾ ಅವರ ಒಂದು ಪೀಸ್ ಏನಿದೆ, ಈಗ ಏನು ಹನಿ ಡ್ಯೂ ಅಂತೇಳಿ ಒಂದು ಬ್ರ್ಯಾಂಡ್ ಇದೆ ITC ಅವರದ್ದು, ಆ ಬ್ರ್ಯಾಂಡಿನ ಒಂದು ವೆಬ್ ಶೇಪ್ ಏನಿದೆ ಅದನ್ನು ಕೂಡ ಹಾಕ್ಲಿಕ್ಕಿಲ್ಲ, ಅದನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ಇದು ಸೆಕ್ಷನ್. ಇನ್ನೊಂದು ಸೆಕ್ಷನ್ 6A ಅಲ್ಲಿ ನಾವು ಯಾರು 18 ವರ್ಷಕ್ಕಿಂತ ಕೆಳಗಿದ್ದಾರೆ ಅವರಿಗೆ ಸೇಲ್ ಮಾಡ್ಲಿಕ್ಕಿಲ್ಲ ಯಾವುದೇ ತಂಬಾಕು ಪದಾರ್ಥ, ಅದು ಬಿಡಿ ಸಿಗರೇಟ್ ಮಾತ್ರ ಅಲ್ಲ, ಯಾವುದೇ ತಂಬಾಕು ಪದಾರ್ಥವನ್ನ ಸೇಲ್ ಮಾಡ್ಲಿಕ್ಕಿಲ್ಲ. ಅದ ನಂತರ 6B ಅಲ್ಲಿ ಸ್ಕೂಲಿನ 100 ಮೀಟರ್ಸ್ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಕೂಡ ಬಿಡಿ ಸಿಗರೇಟ್ ಅನ್ನ ಸೇಲ್ ಮಾಡ್ಲಿಕ್ಕಿಲ್ಲ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅದು ಗವರ್ಮೆಂಟ್ ಪ್ರೈವೇಟ್ ಅಂತೇಳಿಲ್ಲ, ಯಾವುದೇ ಇರ್ಬೋದು ಆಯ್ತಾ. ಈವನ್ ಮೆಡಿಕಲ್ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, ಆ ಸ್ಟೂಡೆಂಟ್ಸ್ ಗಳು ಎಲ್ಲಿರ್ತಾರೆ ಅಲ್ಲಿ ಅದನ್ನ ಸೇಲ್ ಮಾಡ್ಲಿಕ್ಕಿಲ್ಲ. ಇದು ಸ್ಟ್ರಿಕ್ಟ್ ಆಗಿ ಇರುವಂತದ್ದು. ಇನ್ನು ಸೆಕ್ಷನ್ 7 ಅಲ್ಲಿ ಇದು ಇಂಪಾರ್ಟೆಂಟ್, ಯಾವುದೇ ನೀವು ಒಂದು ಸಿಗರೇಟ್ ಪ್ಯಾಕ್ ಅನ್ನ ನೋಡಿದ್ರೆ ಅದರಲ್ಲಿ ಒಂದು ಕ್ಯಾನ್ಸರ್ ಇರುವಂತ ವ್ಯಕ್ತಿಯ ಇದೇನಿದೆ, ಹುಣ್ಣೆ ಏನಿದೆ ಅದನ್ನ ತೋರಿಸುವಂತದ್ದು ಅದನ್ನ ಮಾಡ್ತಾರೆ. ಅದು ಸುಮಾರು ಅಂದ್ರೆ 85% ವರೆಗೆ ಅದನ್ನ ತೋರಿಸ್ಬೇಕಂತೇಳಿದೆ. ಅಂದ್ರೆ ಆ 85% ಈ ಪ್ಯಾಕೆಟ್ ನಲ್ಲಿ ಅದೇ ತೋರ್ಬೇಕು ನಿಮಗೆ ಕ್ಯಾನ್ಸರ್ ಬರ್ತದೆ ಅಂತೇಳಿ. ಹೀಗೆ ಜನರಿಗೆ ಮಾಹಿತಿಯನ್ನು ಕೊಡುವಂತದ್ದು ಪ್ರತಿ ಹಂತದಲ್ಲೂ ಕೂಡ ಆಗ್ತಾ ಇದೆ. ಇನ್ನು ಚಾಯ್ಸ್ ಇರೋ ಜನರ ಹತ್ರ, ನಮ್ಗೆ ಒಳ್ಳೇದ್ ಬೇಕಾ ಕ್ಯಾನ್ಸರ್ ಬೇಕಾ ಅಂತೇಳಿ ಅವರು ಅದನ್ನ ಪಡ್ಕೊಳ್ಬೇಕು.
1: ಓಕೆ, ಅದೇ ಮೇಡಮ್ ಆಗ ಹೇಳಿದ್ರು ಅದು ನಿಯಂತ್ರಣ ನಿಷೇಧ ಅಲ್ಲ ಅಂತ. ಸೊ ನಿಷೇಧ ಅನ್ನೋದೊಂದು ಆತೆ ಇಲ್ಲಯಾ ಅಂದ್ರೆ ಸಾಧ್ಯವೇ ಇಲ್ಲ.
0: ಮುಂದಿನ ಹಂತದಲ್ಲಿ ಆಗ್ಬಹುದು ಮೇಡಮ್, ಯಾಕಂತ ಹೇಳಿದ್ರೆ ಸರ್ ಅವಾಗ್ಲೇ ಹೇಳಿದ್ರು ಮುಂಚೆಗೆ ಕಂಪೇರ್ ಮಾಡಿದ್ರೆ ಈಗ ತುಂಬಾನೇ ನಿಯಂತ್ರಣ ಇದೆ. ಮುಂಚೆ ಎಲ್ಲಾಯ್ತು ಅಲ್ಲಿ ಏನು ಜನಗಳು ತಂಬಾಕುನ ಇದ್ ಮಾಡೋದು ಉಪಯೋಗಿಸುವಂತದ್ದು ಬಸ್ಗಳು. ಈಗ ನೋಡ್ತೀರ ನೀವು ಬಸ್ ಅಲ್ಲಿ ಕೂತ್ಕೊಂಡು ಯಾರು ಸ್ಮೋಕ್ ಮಾಡ್ತಾರೆ? ಖಂಡಿತ ಮಾಡಲ್ಲ. ನಮ್ಮ ಉಡುಪಿ ಡಿಸ್ಟ್ರಿಕ್ ಅಲ್ಲಿ ಎಲ್ಲೂ ಸಹ ನೋಡ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೇನೆ. ಸೊ ತುಂಬಾನೇ ನಿಯಂತ್ರಣ ಆಗಿದೆ ಈಗ, ಯಾಕಂದ್ರೆ ಜನಗಳಿಗೆ ಅವೇರ್ನೆಸ್ ಬಂದಿದೆ. ಎಲ್ಲಾದ್ರೂ ಅವ್ರ ಮನೆ ಪಕ್ಕ ಬಂದು ಸೇರ್ತಿದ್ರು ಅವ್ರು ನಮ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾರೆ ಅಥವಾ ರಿಟರ್ನ್ ಕಂಪ್ಲೇಂಟ್ ಕೊಟ್ಟು ಹೋಗ್ತಾರೆ. ಸೊ ಜನರಿಗೆ ಅವೇರ್ನೆಸ್ ಬಂದಿದೆ ಈ ತರ ಕಾಯ್ದೆಗಳಿದೆ, ಮತ್ತೆ ಇದು ನಾವು ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಒಂದು ಟೀಮ್ ಬಂದು ರೈಡ್ ಮಾಡ್ತಾರೆ. ಈ ಅವೇರ್ನೆಸ್ ಜನರಿಗೆ ತುಂಬಾ ಬಂದಿದೆ.
1: ಓಕೆ, ಆಗಿಂದ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆ ಅಂತ ಮೆನ್ಷನ್ ಆಗ್ತಿದ್ದ. ಸೊ ನಮ್ಮ ಕುಂದಾಪುರದಲ್ಲಾದ್ರೆ ಉಡುಪಿಗೆ ಬರ್ತಾ ಜಿಲ್ಲಾಸ್ಪತ್ರೆಗೆ? ಇಲ್ಲ
0: ಸರ್, ಹೇಳಿ.
2: ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಕಾಶ ಇದೆ ಮಾಡ್ಕೊಳ್ಬಹುದು ಅಲ್ಲಿ
1: ಕುಂದಾಪುರ ಸರ್ಕಾರಿ ಆಸ್ಪತ್ರೆ. ಯಾವ್ಯಾವ ಸಂದರ್ಭದಲ್ಲಿ ಅವರು ಆಪ್ತ ಸಮಾಲೋಚನೆಗೆ ಬಂದ್ರೆ ಒಳ್ಳೇದಂದ್ರೆ ಹೆಂಗ್ ಯಾರ್ ವರ್ಕ್ ಅಂದ್ರೆ ಟೊಬ್ಯಾಕೋ ಅಂದ್ರೆ ಯಾವ ತರದವ್ರು ಬಂದ್ರೆ ಅಥವಾ ಬಂದ್ರೆ ಅಂತ ನಿಮ್ದೆ ರೆಸ್ಟ್ರಿಕ್ಷನ್ ಇದೆ ಅಥವಾ ಯಾರು ಬರ್ಲಕ್ಕ?
0: ಯಾರು ಬೇಕಾದ್ರೂ ಬರ್ಬಹುದು. ತಂಬಾಕು ವ್ಯಸನಿಗಳು ಅವರಿಗೆ ಬಿಡ್ಲಿಕ್ಕೆ ಮನ್ಸಿದ್ರೆ, ಯಾವುದೇ ವ್ಯಸನ ತಂಬಾಕು ಅಂತಲ್ಲ, ಯಾವುದೇ ವ್ಯಸನ ಅಂದ್ರೆ ಆ ಪೇಷಂಟ್ ಗೆ ಬಿಡ್ಲಿಕ್ಕೆ ಮನ್ಸಿದ್ರೆ ಮಾತ್ರ ಅವರು ಬಿಡ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇರ್ತದೆ. ಫೋರ್ಸ್ಫುಲ್ ಟ್ರೀಟ್ಮೆಂಟ್ ಕೊಟ್ಟಾಗಿದ್ರೆ ಒಂದ್ ಹಂತ ತನಕ ಬಿಡ್ಬಹುದು, ಮತ್ತೆ ಅವರು ರಿಲ್ಯಾಪ್ಸ್ ಆಗುವಂತ ಚಾನ್ಸಸ್ ಇದೆ. ಹಾಗಾಗಿ ಯಾರು ಬೇಕಾದ್ರೂ ಬರ್ಬಹುದು. ಅವ್ರಿಗೆ ಬಿಡ್ಬೇಕು ಅಂತ ಹೇಳಿ ಮನ್ಸಿದ್ರೆ ನಮ್ಮಲ್ಲಿ NCD ಕೌನ್ಸಿಲರ್ಸ್ ಇರ್ತಾರೆ, NCD ಡಾಕ್ಟರ್ಸ್ ಇರ್ತಾರೆ. ಸರ್ ಹೇಳಿದ್ರಲ್ಲ ಸಾರ್ವಜನಿಕ ಆಸ್ಪತ್ರೆ ಕುಂದಾಪುರದಲ್ಲಿದ್ದಾರೆ. ಈವನ್ ಅದಲ್ಲದೆ ಸಹಿತ PSCSCಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರದ ಮೆಡಿಕಲ್ ಆಫೀಸರ್ಸ್ ಆಗಿರ್ಬಹುದು, ಮತ್ತೆ ಸಬ್ ಸೆಂಟರ್, ಇನ್ನೂ ಕೆಳ ಹಂತಕ್ಕೆ ಹೋದ್ರೆ ಗ್ರಾಸ್ ರೂಟ್ ಅಂತ ಹೋದ್ರೆ ನಮ್ಮ ಸಬ್ ಸೆಂಟರ್ ಇದೆ, ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಅಲ್ಲಿ ನಮ್ಮ CHOs ಗಳಿಗೆ ಕೂಡ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತ ಇರ್ತಾರೆ, ಅವರಿಗೂ ಸಹ ನಾವು ತರಬೇತಿಯನ್ನು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕೊಟ್ಟಿದ್ದೇವೆ. ಈಗ ಅಷ್ಟು ಅವರಿಗೆ ಡಿಸ್ಟ್ರಿಕ್ಟ್ ಬರ್ಲಿಕ್ಕೆ ಆಗಲ್ಲ, ತಾಲೂಕಿಗೂ ಕೂಡ ಬರ್ಲಿಕ್ಕೆ ಆಗಲ್ಲ ಅನ್ನುವರಿದ್ರೆ ಸಬ್ ಸೆಂಟರ್ ಲೆವೆಲ್ ಅಲ್ಲಿ ಸಹಿತ ಅವರಿಗೆ ಅವೈಲೇಬಲ್ ಇದೆ, ಅಲ್ಲಿ ಸಹ ಅವರು ಕೌನ್ಸಿಲಿಂಗ್ ಕೊಡ್ತಾರೆ.
2: ಮೇಡಮ್, ನೀವು ಅವಾಗ ಕೇಳಿದ್ರೆ ನಿಯಂತ್ರಣ ಮತ್ತು ನಿಷೇಧದ ಬಗ್ಗೆ ಹೇಳ್ತಾ ಇದ್ರಿ. ಮುಖ್ಯವಾಗಿ ನಿಷೇಧ ಮಾಡ್ಲಿಕ್ಕೆ ನಮ್ಮಲ್ಲಿ ಒಂದು ಶುರುವಿನಲ್ಲಿ ಈ ಸಮಾಲೋಚನೆಗಳು ನಡೆಯುವಾಗ, ಮುಖ್ಯವಾಗಿ 2003 ಈ ಕಾಯ್ದೆ ಬರ್ಲಿಕ್ಕಿಂತ ಮೊದಲು ಏನಾಗಿತ್ತು ಅಂದ್ರೆ ಇದ್ರ ಬಗ್ಗೆ ನಾವು ಬ್ಯಾನ್ ಮಾಡಿದ್ರೆ ಹೇಗೆ, ಬ್ಯಾನ್ ಮಾಡಿದ್ರೆ ಏನಾಗ್ಬಹುದು ಅಂತೇಳಿ ಆ ಸಂದರ್ಭದಲ್ಲಿ ಚರ್ಚೆಗಳು ನಡೀತಾ ಇತ್ತು. ಈಗ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ನೀವು ನೋಡಬಹುದು, ಮೊದಲು ಬೀಡಿ ಕಟ್ಟುವ ಒಂದು ಉದ್ಯಮ ಇತ್ತು, ಬೀಡಿ ಫ್ಯಾಕ್ಟರಿಗಳಿದ್ದು, ಬೇರೆ ಬೇರೆ ಫ್ಯಾಕ್ಟ್ರಿಗಳು ಏನಿದೆ ಅದ್ ನಡೀತಾ ಇತ್ತು. ಅದನ್ನ ಅವಲಂಬಿತ ಆಗಿರುವಂತ ಕುಟುಂಬಗಳು ತುಂಬಾ ಇದೆ ನಮ್ಮಲ್ಲಿ. ಈ ಒಂದೇ ಸರಿ ನಾವು ಬ್ಯಾನ್ ನಿಮ್ದು ನಾಳೆಯಿಂದ ಕೆಲಸ ಇಲ್ಲ ಅಂತ ಹೇಳಿದ್ರೆ ಅವಾಗ ಸಮಸ್ಯೆಗಳಾಗ್ತದೆ. ಹಾಗಾಗಿ ನಿಧಾನವಾಗಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಒಂದು ಈಗ ಅಡ್ವರ್ಟೈಸ್ಮೆಂಟ್, ಆಮೇಲೆ ಶಾಲೆಯ ಸುತ್ತಮುತ್ತ ಮೈನರ್ಸ್ ಕೊಡಬಾರದು ಮತ್ತು ನಿಷೇಧಿತ ಪ್ರದೇಶಗಳು, ಹೀಗೆ ಮಾಡಿ ರಿಸ್ಟ್ರಿಕ್ಷನ್ ಅನ್ನ ಹಾಕ್ತಾ ಬಂದಿದೆ. ಇನ್ನು ಮುಖ್ಯವಾಗಿ ಏನಾಗಿದೆ ಅಂದ್ರೆ, ಸರ್ಕಾರಕ್ಕೆ ಈ ತಂಬಾಕು ಪದಾರ್ಥಗಳಿಗೆ ಹಾಕುವಂತ ಟ್ಯಾಕ್ಸ್ ನಿಂದ ಸರ್ಕಾರಕ್ಕೆ ಬರುವಂತ ಆದಾಯ ಏನಿದೆ ಅಥವಾ ವರಮಾನ ಅಂತೇಳಿ ಏನಿದೆ, ಅದನ್ನ ನಾವು ಈ ವೈದ್ಯಕೀಯ ವೆಚ್ಚಕ್ಕೆ, ಕ್ಯಾನ್ಸರ್ ನಿಂದಾಗಿ ಅಥವಾ ಹಾರ್ಟಿನ ಸಮಸ್ಯೆಯಿಂದಾಗಿ ಜನರಿಗೆ ಆಗುವಂತ ಆ ಒಂದು ವೆಚ್ಚ ಏನಿದೆ ಅದನ್ನ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ವರಮಾನ ಅಥವಾ ಆದಾಯ ಬರ್ತಾ ಇರುವಂತದ್ದು. ಅಂದ್ರೆ ಆರೋಗ್ಯಕ್ಕೆ ಹೆಚ್ಚಿನ ಒಂದು ವ್ಯಯವನ್ನ ಮಾಡಬೇಕಾಗಿದೆ, ಇದು ಕೂಡ ಹೌದು. ಅದನ್ನ ನಾವು ತಿಳ್ಕೊಂಡು ಈಗ ಸರ್ಕಾರ ಏನ್ ಮಾಡಿದೆ, ನಿಧಾನವಾಗಿ ಹಂತ ಹಂತದಲ್ಲಿ ಇದನ್ನ ನಿಧಾನವಾಗಿ ನಿಷೇಧಿಸ್ತಾ ಬಂದಿದೆ. ನಮ್ಮಲ್ಲಿ ಈಗ ಬೀಡಿ ಉದ್ಯಮ ಕೂಡ ಹಾಗೆ ಕಡಿಮೆ ಆಗ್ತಾ ಇದೆ. ಅವರಿಗೆ ಆಲ್ಟರ್ನೇಟ್ ಜಾಬ್ ಮತ್ತು ಅವರಿಗೆ ಬೇರೆ ಬದಲಿ ವ್ಯವಸ್ಥೆ ಏನಿದೆ ಅದನ್ನ ಮಾಡುವಂತದ್ದು ಕೂಡ ನಿಧಾನವಾಗಿ ಆಗ್ಬೇಕು, ಒಂದೇ ದಿನದಲ್ಲಿ ಆಗುವಂತದ್ದಲ್ಲ.
1: ಸೊ ಹಂಗೆ ನಿಧಾನಕ್ಕೆ ನಿಯಂತ್ರಣದ ಮೂಲಕ ನಿಧಾನ.
0: ಈಗ ಸರ್ ಹೇಳಿದಾಗೆ ಅದು ಬೀಡಿ ರೋಲರ್ಸ್ ಏನ ಬೀಡಿ ಕಟ್ಟುವವರು ಏನಿದ್ದಾರೆ, ಅದು ಸಹ ನಾವು 2 ವರ್ಷದ ಹಿಂದೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಆಲ್ಟರ್ನೇಟಿವ್ ಲೈವ್ಲಿಹುಡ್ ಫಾರ್ ಬೀಡಿ ರೋಲರ್ಸ್ ಅಂತೇಳಿ. ಮನೆ ಅದು ಸಿಒ ಸರ್ ಅನುಮತಿಯೊಂದಿಗೆ ಕೆಲವೊಂದು ಕಡೆ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯವರು ಬೀಡಿ ಕಟ್ಟುವವರನ್ನ ಸೇರಿಸಿದ್ದಾರೆ, ಅವರಿಗೆ ಅವೇರ್ನೆಸ್ ಕೊಟ್ಟಿದ್ದೇವೆ. ಆಮೇಲೆ ಅವರು ಸರ್ ಆಗ್ಲೇ ಹೇಳಿದ್ರು ಕಟ್ಟುವ ಬೀಡಿ ಕಟ್ತಾರಲ್ಲ ಅವರಿಗೆ ಇರುವಂತ ಇನ್ಕಮ್ ತುಂಬಾನೇ ಕಡಿಮೆ. ಇವನ್ ನಾನೇ ಒಬ್ರು ಲೇಡಿ ಅವರಿಗೆ ಲೆಕ್ಕ ಮಾಡಿ ನೋಡಿದಾಗ 3,000 to 4,000 ದುಡಿತಾ ಇದ್ರ ಅಂತ ಹೇಳಿದ್ರು ಅವರು ತಿಂಗಳಿಗೆ. ಅದೇ ಸಂಜೀವಿನಿ ಕಾರ್ಯಕ್ರಮಕ್ಕೆ ನಾವು ಡೈವರ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಸಂಜೀವಿನಿ ಕಾರ್ಯಕ್ರಮದಿಂದ ಬಂದು ಸಹಿತ ಅವರು ಬೇರೆ ಬೇರೆ ಅವ್ರದ್ದೇನು ಉದ್ಯಮಗಳಿದೆ ಲೇಡೀಸ್ ಗೆ ಅದೆಲ್ಲ ಸಹ ಹೇಳಿದ್ರು. ಅದನ್ನ ಪ್ರಯತ್ನದಲ್ಲಿ ಸಹ ನಾವು ಯಶಸ್ವಿ ಆಗಿದ್ದು, ತುಂಬಾ ಜನ ಬೀಡಿ ರೋಲರ್ಸ್ ಸಂಜೀವಿನಿ ಕಾರ್ಯಕ್ರಮ ಉದ್ಯಮಗಳಿಗೆ ಡೈವರ್ಟ್ ಆಗಿದ್ದು ಉಂಟು. ಅದು ಹಂತ ಹಂತವಾಗಿ ಆಗ್ತಾ ಉಂಟು ಈಗಲೂ ಸಹಿತ.
1: ಸರಿ, ಬೇರೆ ಏನಿದೆ ನಿಮ್ಮ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಬಾಕಿ ಇಪ್ಪುದು ಇದ್ರೆ ಹೇಳಿಬಿಡಿ ಮ್ಯಾಮ್?
0: ಅದೇ ತಂಬಾಕು ಮುಕ್ತ ಅಪಾರ್ಟ್ಮೆಂಟ್ ಹೇಳಿದ್ರೆ ಅದು ಒಂದಾಗಿದೆ ಅಂತ ಹೇಳಿ, ಅದ್ರ ಜೊತೆಗೆ ಲಾಸ್ಟ್ 25 ನಾವು ಮತ್ತೆ 3 ಉಡುಪಿ ತಾಲೂಕಲ್ಲಿ ಒಂದು ಕ್ಲಾಸಿಕಲ್ ನೆಸ್ಟ್ ಅಂತ ಹೇಳಿ, ಮತ್ತು ಕಾರ್ಕಳ ತಾಲೂಕಲ್ಲಿ 2 ಅಪಾರ್ಟ್ಮೆಂಟ್ ಗಳನ್ನ ತಂಬಾಕು ಮುಕ್ತ ಅಪಾರ್ಟ್ಮೆಂಟ್ ಅಂತ ಮಾನ್ಯ ಜಿಲ್ಲಾಧಿಕಾರಿ ಅವರು ಡಿಕ್ಲೇರ್ ಮಾಡಿದ್ದಾರೆ, ಅದು ಸಹ ಆಗಿದೆ. ಇನ್ನು ಮುಂದಿನ ಹಂತದಲ್ಲಿ ಜಾಸ್ತಿ ಅಪಾರ್ಟ್ಮೆಂಟ್, ಅವರು ಯಾರು ಬರ್ತಾರೆ, ಇದು ಫೋರ್ಸ್ಫುಲ್ಲಿ ಆಗುವಂತದಲ್ಲ, ತಂಬಾಕು ಮುಕ್ತ ಅಪಾರ್ಟ್ಮೆಂಟ್ ಆಗಿರ್ಬೋದು, ತಂಬಾಕು ಮುಕ್ತ ವಿಲೇಜ್ ಆಗಿರ್ಬೋದು, ಜನರು ಮುಂದೆ ಬರಬೇಕು. ನಾವು ಹೋಗಿ ಅವ್ರಿಗೆ ಒತ್ತಡ ಹಾಕಿ ಮಾಡುವಂತದ್ದಲ್ಲ, ಅವರಾಗಿ ನಮ್ದು ಆಯ್ತು ನಮ್ಮ ಒಂದು ಅಪಾರ್ಟ್ಮೆಂಟ್ ಅನ್ನ ಮಾಡಿ ಅಥವಾ ನಮ್ಮ ಹಳ್ಳಿಯನ್ನ ಮಾಡಿ ಅಂತ ಹೇಳಿದಾಗ ಆಗ್ತದೆ. ಅವ್ರು ಮನವೊಲಿಸುವಂತ ಕೆಲಸವನ್ನ ನಾವು ಮಾಡುವಂತದ್ದು, ಸೊ ಅದಾಗ್ತಾ ಉಂಟು.
2: ಇನ್ನೊಂದು ನನಗೆ ಹೇಳಿಕಿರುವಂತದ್ದು ಏನಂದ್ರೆ, ಮುಖ್ಯವಾಗಿ ಯುವ ಜನಾಂಗ ಏನಿದೆ, ಈ ಅಡಲಸೆಂಟ್ಸ್ ಏನಂತೇಳಿ ಹೇಳ್ತೇವೆ ಅವರಿಗೆ, ಕಿಶೋರರು ಯಾರಿರ್ತಾರೆ ಅವರಿಗೆ, ಈಗ ಅವರಿಗೆ ಏನಾಗಿರ್ತದೆ ಅಂದ್ರೆ ಅವರ ಸಹಜ ಗುಣದಿಂದಾಗಿ ರಿಸ್ಕ್ ತಗೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ. ಅಂದ್ರೆ ಯಾರೋ ಏನೋ ಒಂದು ವ್ಯಸನವನ್ನ ಮಾಡಿ ಹೀರೋಗಿರಿ ತೋರಿಸ್ತಾ ಇದ್ರು, ನಾನು ಅದನ್ನ ಮಾಡಿ ನಾನು ಹೀರೋ ಆಗ್ತೇನೆ, ನನ್ನನ್ನ ಜನರು ಗುರುತಿಸ್ತಾರೆ ಅಂತೇಳಿ ಮಾಡುವಂತದ್ದು, ಅದು ತಂಬಾಕು ಇರ್ಬೋದು ಅಥವಾ ಮದ್ಯಪಾನ ಇರ್ಬೋದು ಅಥವಾ ಬೇರೆ ಯಾವುದೇ ವ್ಯಸನ ಇರ್ಬೋದು, ಅದನ್ನ ಮಾಡುವುದರಿಂದ ಒಂದು ಏನಂದ್ರೆ ಜವಾಬ್ದಾರಿಗಳಿರ್ತದೆ. ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಮಗನಾಗಿ, ಒಬ್ಬ ಅಣ್ಣನಾಗಿ, ತಮ್ಮನಾಗಿ, ಅವರವರಿಗೆ ಅವರವರದೇ ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಯನ್ನ ಅವರು ಅರ್ತ್ಕೊಳ್ಬೇಕು, ಅದು ಒಂದು ಇಂಪಾರ್ಟೆಂಟ್ ಇರುವಂತದ್ದು. ಮತ್ತು ನಮಗೆ ಈಗ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೇವೆ, ನೀವು ರೇಡಿಯೋ ಕುಂದಾಪುರದವರು ಕೂಡ ಹಾಗೆ ಆರೋಗ್ಯದ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ವರ್ಷ ಇಡೀ ನಾವು ಇದನ್ನೇ ಮಾಡ್ತಾ ಇರ್ತೇವೆ. ವಿಶ್ವ ತಂಬಾಕು ದಿನದ ಬಗ್ಗೆ ನಾವು, ತಂಬಾಕು ರಹಿತ ದಿನದ ಬಗ್ಗೆ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೇವೆ, ಆರೋಗ್ಯ ಇಲಾಖೆಯವರು ಮಾಡ್ತಾ ಇರ್ತೇವೆ. ಆದರೆ ಇನ್ನು ಒಬ್ರು ಬಿಟ್ಟ ನಂತರ ಇನ್ನೊಬ್ರು ಸೇರ್ಕೊಳ್ಳುವಂತದ್ದು ಇದು ಆಗ್ತಾ ಇರ್ತದೆ, ವ್ಯಸನಿಗಳು. ಅದನ್ನ ನಾವು, ನಾನು ಮುಖ್ಯವಾಗಿ ನಮ್ಮ ಯುವ ಜನಾಂಗದವರಿಗೆ ಹೇಳುವಂತದ್ದು, ಯಾರೇ ಆಗ್ಲಿ ಈ ತಂಬಾಕು ವ್ಯಸನಕ್ಕೆ ಒಳಪಟ್ಟರೆ ಅಪಪ್ರಜ್ಞೆ ಇರಬಾರ್ದು, ನಾವು ಅದರಿಂದ ಹೊರಗ್ ಬರಬೇಕು. ಯಾಕಂದ್ರೆ ಇದು ಇಂಪಾರ್ಟೆಂಟ್ ಇರುವಂತದ್ದು. ನಾನೇನೋ ತಪ್ಪು ಮಾಡಿದೆ, ನನ್ಗೆ ಎಲ್ಲ ಹೇಳ್ತಾರೆ ಈಗ ನೀನು ಸಿಗರೆಟ್ ಸೇದಿ ಹಾಳಾದೆ ಅಂತೇಳಿ ಹೇಳುವಂತದ್ದು, ಮತ್ತು ಕುಡ್ದು ಹಾಳಾದೆ ಅಂತೇಳಿ ಹೇಳುವಂತದ್ದು, ಅದನ್ನ ಹೊರಗ್ ಬಂದೆ ಅಂತ ಹೇಳಿದ್ರೆ ಅದು ಇನ್ನೂ ಒಂದು ಉತ್ತಮವಾದ ಒಂದು ಪರಿಸ್ಥಿತಿ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಒಂದು ರಿಕ್ವೆಸ್ಟ್ ಏನಂದ್ರೆ, ಯುವ ಜನಾಂಗದವರಿಗೆ ಯಾರು ಕೂಡ ತಾವು ತಂಬಾಕು ಅಥವಾ ಈ ನಿಕೋಟಿನ್ ಚಟಕ್ಕೆ ಒಳಗಾಗಿದ್ರೆ ಅದನ್ನ ಹೊರ ಬರ್ಲಿಕ್ಕೆ ಆಗ್ತದೆ. ಮತ್ತೆ ಕೇಳ್ತಾರೆ, ಕೆಲವರು ಹೇಳ್ತಾರೆ ನನಗೆ ಮೊದಲು 2 ಪ್ಯಾಕೆಟ್ ಸಿಗರೆಟ್ ಸೇರ್ತಾ ಇದ್ದೆ, 4 ಪ್ಯಾಕೆಟ್ ನಾನು ಕೇನಿ ತಿಂತ ಇದ್ದೆ, ಈಗ ಅದನ್ನ 3 ಮಾಡಿ 2 ಮಾಡಿ 1 ಮಾಡಿ ನಿಧಾನಕ್ಕೆ ಸ್ಟಾಪ್ ಮಾಡ್ತೇನೆ, ಇದರಿಂದ ಏನು ರಿಲ್ಯಾಪ್ಸ್ ಆಗುವಂತ ಸಾಧ್ಯತೆಗಳು ಕಡಿಮೆ ಆಗ, ಅದೆಲ್ಲ ಸುಳ್ಳು. ಅದು ಒಬ್ಬ ವೈದ್ಯನಾಗಿ ನಾನು ಹೇಳ್ತಿರುವಂತದ್ದು, ನಮ್ಮಲ್ಲಿ ಬರುವಂತ ರೋಗಿಗಳನ್ನ ಮತ್ತು ಯಾರು ವ್ಯಸನಗಳಿರ್ತಾರೆ ಅವರನ್ನ ನೋಡಿ ಹೇಳುವಂತದ್ದು. ಇದೆಲ್ಲದಕ್ಕೂ ಮೇನ್ಲಿ ಬೇಕಾಗುವಂತದ್ದು ನಮ್ಮ ವಿಲ್ ಪವರ್ ಅಂತ ಹೇಳಿ ಹೇಳ್ತೀವಿ. ಅದು ನಾವು ಮಾನಸಿಕವಾಗಿ ದೃಢ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ನಮ್ಗೆ ಬೇಡ ಅಂತ ಹೇಳಿದ್ರೆ ಬೇಡ, ಇಮಿಡಿಯೇಟ್ ಈಗಲೇ ಬೇಡ ಅಂತ ಹೇಳಿದ್ರೆ ಬೇಡ. ಇನ್ನು ಕೆಲವರು ಮಾಡ್ತಾರೆ, ನಮ್ಮಲ್ಲಿ ಕೆಲವರು ಉದಾಹರಣೆಗಳನ್ನು ಕೂಡ ಹೇಳ್ತಾರೆ. ನಾನು ನನ್ನ ಅಪ್ಪ ಅಮ್ಮನ ಮದುವೆ ದಿವಸದಂದು ನಾನು ಇದನ್ನ ಬಿಟ್ಟೆ, ನಾನು ಇವತ್ತು ಯುಗಾದಿ ಹಬ್ಬ ಆ ದಿವಸ ಬಿಟ್ಟೆ, ಹೊಸ ವರ್ಷಕ್ಕೆ ನಾನು ಬಿಟ್ಟೆ ಅಂತೇಳಿ ಹೇಳುವಂತದ್ದಿದೆ. ಮದುವೆ ದಿನದಿಂದ ನಾನು ಇದನ್ನ ಮಾಡ್ತಾ ಇಲ್ಲ ಅಂತೇಳಿ ಹೇಳುವಂತದ್ದು. ಹೀಗೆ ಇಂಪಾರ್ಟೆಂಟ್ ಒಂದು ದಿನವನ್ನು ಗುರುತು ಹಿಡಿದು ಆ ದಿನದಂದು ನಾನು ಬಿಟ್ಟೆ ಅಂತೇಳಿ, ಅಂದ್ರೆ ಒಂದು ಲ್ಯಾಂಡ್ ಮಾರ್ಕ್ ದಿನ ಅಂತೇಳಿ ಅದನ್ನ ನೆನ್ಪಿಟ್ಕೊಳ್ಳಿಕ್ ಆಗ್ತದೆ, ಅದನ್ನ ಮಾಡುವಂತದ್ದು ಇದೆ. ಇದರಿಂದಾಗಿ ಏನಾಗ್ತದಂದ್ರೆ ಜನರಿಗೆ ಒಂದು ವ್ಯಸನಿಗಳ ಆಗಿದ್ದಲ್ಲಿ ಹೊರಗೆ ಬರ್ಲಿಕ್ಕೆ ಆಗ್ತದೆ. ಮತ್ತು ದಯವಿಟ್ಟು ಯಾರು ಕೂಡ ಪ್ರೆಷರ್ ಮಾಡಬಾರ್ದು. ನಿಮ್ಮ ಸ್ನೇಹಿತರು ಯಾರಾದ್ರೂ ಇದ್ರೆ ಅವನು ಒಂದು ವೇಳೆ ವ್ಯಸನಕ್ಕೆ ಹೊಸದಾಗಿ ಅವನು ಎಲ್ಲಾದ್ರೂ ಮಾಡ್ತಾ ಇದ್ರೆ ಅವನಿಗೆ ದಯವಿಟ್ಟು ಪ್ರೆಷರೈಸ್ ಮಾಡಬೇಡಿ. ಮತ್ತು ಅವರು ಯಾವುದೇ ಕಾರಣಕ್ಕೂ ವ್ಯಸನಿಗಳಾಗಬಾರ್ದು. ಒಂದ್ ವೇಳೆ ಫ್ರೆಂಡ್ಸ್ ಯಾರಾದ್ರೂ ವ್ಯಸನಗಳಾಗಿದ್ದಲ್ಲಿ ಅಂತವರನ್ನ ನಮ್ಮಲ್ಲಿ ಕರ್ಕೊಂಡು ಬನ್ನಿ. ಅವರಿಗೆ ಬೇಕಾದಂತ ಒಂದು ಆಪ್ತ ಸಮಾಲೋಚನೆ ಏನಿದೆ ಅದನ್ನ ನಾವು ಮಾಡ್ತೇವೆ. ಇದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತದೆ. ಮತ್ತು ಇನ್ನೂ ಇಂಪಾರ್ಟೆಂಟ್ ಇರುವಂತದ್ದು, ಮುಖ್ಯವಾಗಿ ಇರುವಂತದ್ದು ಈ ತಪ್ಪಿತಸ್ಥ ಮನೋಭಾವನೆ ಏನಿದೆ ಅದು ನಾನು ತಪ್ಪು ಮಾಡಿದೆ ಅಂತೇಳಿ, ಅದೇನು ಇಲ್ಲ, ಎಲ್ಲದೂ ಸಹಜ ಪ್ರಕ್ರಿಯೆ ಇರುವಂತದ್ದು. ನಾನು ಆವಾಗಲೇ ಹೇಳಿದಾಗೆ ಸಣ್ಣ ವಯಸ್ಸಿನಲ್ಲಿ ಈಗ ರಿಸ್ಕ್ ತಗೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದು ಬೇರೆ ಬೇರೆ ಕಾರಣದಿಂದ ಇದೆ. ನಮ್ಮ ದೇಹದಲ್ಲಿ ಆಗುವಂತ ಒಂದು ಈ ಹಾರ್ಮೋನ್ ನ ಒಂದು ಬದಲಾವಣೆಗಳಿಂದ ಕೂಡ ಆಗ್ತದೆ, ಅದು ನಮಗೆ ಗೊತ್ತಿಲ್ಲದೆ ಆಗುವಂತದ್ದು. ಅದರಿಂದಾಗಿ ಅದ್ರ ಬಗ್ಗೆ ಯಾರು ಆಲೋಚನೆ ಮಾಡೋದು ಬೇಡ. ನಿಮಗೆ ಸಂಪೂರ್ಣವಾದ ಸಹಕಾರವನ್ನ ಆರೋಗ್ಯ ಇಲಾಖೆಯಿಂದ ಜಿಲ್ಲಾ ಮಟ್ಟದಲ್ಲಿ, ತಾಲೂಕ್ ಮಟ್ಟದಲ್ಲಿ, ಅಲ್ಲದೆ ಖಾಸಗಿಯವರು ಕೂಡ, ಖಾಸಗಿ ಆಸ್ಪತ್ರೆಯ ವೈದ್ಯರು ಕೂಡ ನಿಮ್ಗೆ ಬೇರೆ ಬೇರೆ ಹಂತದಲ್ಲಿ ಇದನ್ನ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ತುಂಬಾ ಲೈಕ್ ಹೇಳ್ರಿ ಸರ್. ಮಂಜುಳಾ ಮೇಡಮ್, ಆಯ್ತಾ?
0: ಆಯ್ತು. ಈ ವರ್ಷ ನೀವು ಕೇಳಿದ್ರೆ ಇನ್ನೋವೇಟಿವ್ ಆಗಿ ನಾವು ಒಂದು ಕಿರುಚಿತ್ರ ಸ್ಪರ್ಧೆಯನ್ನ ಇಟ್ಟಿದ್ದೇವೆ. ನೀವು ಕೂಡ ಇದನ್ನ ಆಡ್ ಅಲ್ಲಿ ಪ್ರತಿ ಸಲ ಹೇಳ್ಬಹುದು ಅಂತೇಳಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಅದು ಜೂನ್ 25ರೊಳಗಡೆ ಅವ್ರು ಸಬ್ಮಿಟ್ ಮಾಡಬಹುದು. ಜೂನ್ 25ರ ತನಕ ಸಹ ಸಮಯ ಉಂಟು. ಅದು 15 ನಿಮಿಷ, ಮ್ಯಾಕ್ಸಿಮಮ್ 20 ಅಂತ ಇಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಅದನ್ನ ನಾವು ಮತ್ತೆ ಐಸಿ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ತೇವೆ, ಒಳ್ಳೆ ಒಳ್ಳೆ ವಿಡಿಯೋಸ್ ಗಳನ್ನ. ಇದು ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಖಾಲಿ ಉಡುಪಿ ಡಿಸ್ಟಿಕ್ಗೆ ಇಟ್ಟಿಲ್ಲ, ಹಿಂದೆ ನಾವು ಉಡುಪಿ ಡಿಸ್ಟಿಕ್ಗೆ ಮಾತ್ರ ಮಾಡಿದ್ವಿ ಆಲ್ರೆಡಿ. ಹಾಗಾಗಿ ಇದು ಎಲ್ಲ ಡಿಸ್ಟ್ರಿಕ್ಟ್, ಕರ್ನಾಟಕ ಸ್ಟೇಟ್ ಅಲ್ಲಿ ಯಾರು ಬೇಕಾದ್ರೂ ಮಾಡಬಹುದು ಅಂತ ಸಹ ಮಾಡಿದ್ದೇವೆ. ಎಲ್ಲಿಂದ ಅಂದ್ರೆ ಟ್ಯಾಲೆಂಟೆಡ್ ಎಲ್ಲಿಂದ ಟ್ಯಾಲೆಂಟ್ಸ್ ಗಳು ಎಲ್ಲಿಂದ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಎಲ್ಲಾ ಡಿಸ್ಟ್ರಿಕ್ಟ್ಗಳು ಅಥವಾ ಕರ್ನಾಟಕದೊಳಗಡೆ ರಾಜ್ಯದೊಳಗಡೆ ಯಾರು ಬೇಕಾದ್ರೂ ಮಾಡಬಹುದು, ಜನರಲ್ ಪಬ್ಲಿಕ್ ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರು ಬೇಕಾದ್ರೂ ಮಾಡಬಹುದು. ಅದಕ್ಕೆ ಒಳ್ಳೆ ಪ್ರೈಸಸ್ ಕೂಡ ಉಂಟು.
2: ಅಮೌಂಟ್ ಎಷ್ಟು ಅಂತ ಹೇಳಿ?
0: ಫಸ್ಟ್ ಪ್ರೈಸ್ 20,000 ಇಟ್ಟಿದ್ದೇವೆ, ಹಾಗೆ ಸೆಕೆಂಡ್ ಪ್ರೈಸ್ 15,000, ಥರ್ಡ್ ಪ್ರೈಸ್ 10,000
1: ಇಟ್ಟಿದ್ದೇವೆ.
0: ಯಾರು ಬೇಕಾದ್ರೂ ಮಾಡಬಹುದು. ಇದನ್ನ ಥೀಮ್ ಬೇಸ್ಡ್ ಅಂದ್ರೆ ಈ ವರ್ಷದ ಏನ್ ಥೀಮ್ ಇದೆ ವಿಶ್ವ ತಂಬಾಕು ರಹಿತ, ಅದ್ರ ಬೇಸ್ಡ್ ಮೇಲೆ ಮಾಡಬೇಕು. ನಿಕೋಟಿನ್ ವ್ಯಸನಿಗಳದ್ದು ದುಷ್ಪರಿಣಾಮ, ಅದರಿಂದ ಹೊರಗಡೆ ಬರುವುದು ಹೇಗೆ, ಅದನ್ನೆಲ್ಲ ಜಾಸ್ತಿ ಫೋಕಸ್ ಮಾಡಿ ಮಾಡಿದ್ರೆ ಜಾಸ್ತಿ ಪ್ರಯೋರಿಟಿ ಕೊಡ್ತೇವೆ ಅಂತ ಹೇಳಿ ಹೇಳ್ಬಹುದು. ಆತರ ಏನಿಲ್ಲ ಮೇಡಮ್, ಓಪನ್ ಟು ಆಲ್.
1: ಅವರು
0: ಅಲ್ಲಿ ನಾವು ಒಂದು ಫ್ಲೈಯರ್ ಮಾಡಿ ಆಲ್ರೆಡಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಎಲ್ಲ ಸ್ಕೂಲ್ ಕಾಲೇಜ್ ಮ್ಯಾಕ್ಸಿಮಮ್ ರೀಚ್ ಆಗ್ಲಿಕ್ಕೆ ಟ್ರೈ ಮಾಡಿದ್ದೇವೆ, ಈಗಲೂ ಸಹ ಮಾಡ್ತಾ ಇದ್ದೇವೆ. ಹೌದು, ಅವರು ಈಗ ಏನಿಲ್ಲ, ನಮ್ಮ NTCP ಆರೋಗ್ಯ ಇಲಾಖೆ ಏನ ಡಿಸ್ಟ್ರಿಕ್ ಅಲ್ಲಿ ಏನಿದೆ ಅಥವಾ ತಾಲೂಕಲ್ಲಿ ಆರೋಗ್ಯ ಇಲಾಖೆ ನಮ್ದು TH ಆಫೀಸ್ ಏನಿದೆ ಅಲ್ಲಿ ಬಂದು ಸಬ್ಮಿಟ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಫ್ಲೈಯರ್ NTCP ಒಂದು ಮೇಲ್ ಅಡ್ರೆಸ್ ಅನ್ನ ಹೇಳ್ತೇನೆ, NTCP ಉಡುಪಿ 22@
1: ಯಾವ
2: ಡೇಟ್ ಒಳಗಡೆ ಮಾಡಬೇಕು?
0: ಜೂನ್ 25ರೊಳಗಡೆ ಅವರು ಸಬ್ಮಿಟ್ ಮಾಡಬೇಕು. ಯಾರು ಬೇಕಾದ್ರೂ ಮಾಡಬಹುದು.
1: ತಂಬಾಕಿನ ಬಗ್ಗೆ ಅಂದ್ರೆ
0: ತಂಬಾಕಿನ ಬಗ್ಗೆ, ಹೌದು, ಆಕರ್ಷಣೆ ಬಗ್ಗೆ, ಕಂಪನಿ ಅವರು ಯಾವ ತರ ಯಂಗ್ ಜನರೇಷನ್ ಅಟ್ರಾಕ್ಟ್ ಮಾಡ್ತಾರೆ ಅದನ್ನು ಕೂಡ ಫೋಕಸ್ ಮಾಡಬಹುದು. ಅಥವಾ ಕೋಟ್ಪ ಆಕ್ಟ್ ಗಳನ್ನ ತಕೊಂಡು ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನಾವು ಸರ್ ಅವಾಗಲೇ ಮಾತಾಡಿದ್ರು, ಸ್ಕೂಲ್ ಕಾಲೇಜ್ಗಳ ಹತ್ರ ವೈಲೇಷನ್ ಆಗ್ತಿದ್ರೆ ಯಾವ ತರ ಆತರ ಪಿಕ್ಚರ್ಸ್ ಗಳನ್ನ ತೋರಿಸಿ ಮಾಡಬಹುದು.
1: ಕಿರುಚಿತ್ರ ಮಾಡಿ ನೀವು ಕಳಿಸ್ಲಕ್ಕ, ಅಲ್ಲಿಗೆ ಬಂದು ಕೊಡ್ಲಕ್ಕ. ನಮ್ಮ ಜಿಲ್ಲಾ ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್ ಮಂಜುಳಾ ಶೆಟ್ಟಿ ಅವ್ರಿಗೂ ಕೊಡ್ಲಕ್ಕ, ಇಲ್ಲ ನಮ್ಮ
0: ನಮ್ಮ ನಂಬರ್ ನ ಕೂಡ ಶೇರ್ ಮಾಡಬಹುದು ಅವರಿಗೆ.
1: ಒಂದ್ಸಲ ನಂಬರ್ ಹೇಳಿಬಿಡಿ,
0: ಏನಾದ್ರೂ ಕ್ವೈರೀಸ್ ಇದ್ರೆ ನಮ್ಗೆ ಕೇಳ್ಬಹುದು. 888-47-91-809 ಇದು ನನ್ನ ನಂಬರ್. 888-47-91-809 ಏನಾದ್ರೂ ಡೌಟ್ಸ್ ಗಳಿದ್ರೆ ಅಥವಾ ಕ್ಲಾರಿಫಿಕೇಶನ್ಸ್ ಇದ್ರೆ ನಮ್ಗೆ ರೀಚ್ ಆಗ್ಬಹುದು.
1: ಯಸ್, ಥ್ಯಾಂಕ್ ಯು ಸೋ ಮಚ್. ನಮ್ ಜೊತೆಗೆ ನಮ್ಮ ಕುಂದಾಪುರ ತಾಲೂಕಿನ ಆರೋಗ್ಯಾಧಿಕಾರಿಗಳು ಡಾಕ್ಟರ್ ಪ್ರೇಮಾನಂದ ಕೆ ಅವರು ಹಾಗೂ ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಂ ಮಂಜುಳಾ ಶೆಟ್ಟಿ ಅವರು ಇಷ್ಟೊತ್ತ ತನಕ ವಿಶ್ವ ತಂಬಾಕು ರಹಿತ ದಿನ May 31 ಅಂಗವಾಗಿ ಜೂನ್ ತಿಂಗಳಲ್ಲಿ ಎಂತೆಲ್ಲ ಕಾರ್ಯಕ್ರಮ ಯಾವ ರೀತಿಯ ಡೆವಲಪ್ಮೆಂಟ್ ಆಯ್ತು ಈ ಕಾರ್ಯಕ್ರಮಗಳಿಂದ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಟ್ಟರು. ಅದಕ್ಕಾಗಿ ಅವರಿಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
2: ನಿಮಗೂ ಕೂಡ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ಮ್ಯಾಮ್.
1: ಸೊ ಆರೋಗ್ಯವೇ ಭಾಗ್ಯದಲ್ಲಿ ಏನಿವತ್ತು ನಾವೆಲ್ಲ ಕೇಳ್ತಲ್ಲ ಇದನ್ನ ಖಂಡಿತ ಫಾಲೋ ಮಾಡುವ, ಆದಷ್ಟು ತಂಬಾಕನ್ನ ನಮ್ಮ ಬದುಕಿನಿಂದ ದೂರ ಇಡುವ, ಆರೋಗ್ಯವಾಗಿ ಬದುಕುವ. ಥ್ಯಾಂಕ್ಸ್ ಮತ್ತೊಮ್ಮೆ ಹೇಳ್ತಾ ಕೇಂದ್ರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದ ಕಾಂಚನ ಪ್ರಕೃತಿಯ ಸ್ವರ ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಈ ಕಾರ್ಯಕ್ರಮನ ನೀವು ಕೇಳತ್ತ ಮತ್ತೆ ಸಿಕ್ಕುವ.
3: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಿದ್ರ ರೇಡಿಯೋ ಕುಂದಾಪುರ 89.6 FM ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಪ್ರೀತಿಯ ಶಿವಾನಿ ಶೆಟ್ಟಿ ಅಂಡ್ ನನ್ನ ಜೊತೆಗಿದ್ದಾರೆ ಬೃಂಗ ಕೆ ಉಡುಪ. ಇವತ್ತು ನಾವು ಕುಂದಾಪುರ ಡೆವಲಪ್ ಆದಕ್ಕೆ ಖುಷಿ ಇತ್ತ ಇಲ್ದ ಕೇಮುಕೆ ಅಂಗಡಿಗೆಲ್ಲ ಹೊತ್ತಿತ್ತು. ಸೊ ಕೇಂಬಲ್ಲ ಅವ್ರ ಹತ್ರ ಹೆಂಗಿತ್ತು ಡೆವಲಪ್ ಆಯ್ಕ ಬ್ಯಾಡ್ದ ಅಂದಲ್ಲಿ ಕೇಂಬ
4: ಬನ್ನಿ ಹೋಗೋಣ.
3: ಎಸ್ ಸೊ ಕಾಣಿ ಇದು ನಮ್ ಕುಂದಾಪುರ ಹೆಂಗಿತ್ತ ನಡಿ, ಒಂದು ಪಾರ್ಕಿಂಗಿಗೂ ಕೂಡ ಜಾಗ ಇಲ್ಲ ಇಲ್ಲಿ. ಇದನ್ನ ಡೆವಲಪ್ಮೆಂಟ್ ಇನ್ನೂ ಮಾಡ್ಬೇಕಾ ಇಲ್ಲ ಇಷ್ಟೇ ಸಾಕ ಅಂತ ಇಲ್ಲಿರೋ ಕುಂದಾಪುರ ಜನಗಳ ಹತ್ರ ಕೇಂಬ ಬನ್ನಿ ಹೋಪ. ಸೊ ಕಾಣಿ ಇದು ನಮ್ ಕುಂದಾಪುರ, ಒಂದು ಪಾರ್ಕಿಂಗಿಗೂ ಜಾಗ ಇಲ್ಲ ಅಷ್ಟು ಡೆವಲಪ್ಮೆಂಟ್ ಆಗಿರೋ ಈ ಕುಂದಾಪುರ. ಇನ್ನೂ ಬೆಳಿಬೇಕಾ ಅಥವಾ ಇಷ್ಟೇ ಸಾಕ ಅಂತ ಇಲ್ಲಿರೋ ಕುಂದಾಪುರ ಜನಗಳ ಹತ್ರ ಕೇಂಬ ಬನ್ನಿ ಹೋಪ.
5: ಇವಾಗ ನಾವು ವೆಂಕಟೇಶ್ವರ ಸ್ವೀಟ್ಸ್ ಗೆ ಬಂದಿದ್ವಿ, ತುಂಬಾ ವರ್ಷದಿಂದ ಇದೆ ಅಂಗಡಿ. ಸೊ ಈಗ ಅವ್ರ ಹತ್ರ ಕೇಳೋಣ. ಹಲೋ ಸರ್, ಈಗ ನಾವು ಇಲ್ಲಿ ಈಗ ಡೆವಲಪ್ ಆಗ್ತಿದೆ, ಈಗ ನೀವು ಆಗ್ಬೇಕು ಅಂತೀರಾ ಆಗ್ಬಾರ್ದು ಅಂತೀರಾ ಕುಂದಾಪುರ?
6: ಆಗ್ಬೇಕು, ಡೆವಲಪ್ ಆದ್ರೆ ಮಾತ್ರ ಒಳ್ಳೇದಲ್ಲ ಎಲ್ಲದಕ್ಕೂ. ಬಟ್ ಒಂದು ವಿಷಯ ಅಂತ ಹೇಳಿದ್ರೆ ಇಲ್ಲಿ ಫ್ಲೈಓವರ್ ಆದ್ಮೇಲೆ ಈ ವ್ಯಾಪಾರಸ್ಥರಿಗೆಲ್ಲ ವ್ಯಾಪಾರ ಕಡಿಮೆ ಆಗಿದೆ, ಮತ್ತೆ ಈ ಇದೆಲ್ಲ ಮರಗಳನ್ನೆಲ್ಲ ಕಡ್ದ ಮೇಲೆ ನಿಮ್ದು ಮಳೆ ಕಡಿಮೆ ಆಗಿದೆ, ಮತ್ತೆ ಸೆಕೆ ಜಾಸ್ತಿ ಆಗಿದೆ, ಎಲ್ಲದು ಪ್ರಾಬ್ಲಮ್ ಆಗಿದೆ.
5: ಓಕೆ, ನೀವು ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀರಿ ಅಂಗಡಿ?
6: ಈಗ ನಾನು ಈಗ 23 ಇಯರ್ಸ್ ಆಯ್ತು, ಬಟ್ ನಾನು ಇಲ್ಲಿ ಬಂದು 10 ಇಯರ್ಸ್ ಆಯ್ತು ಅಷ್ಟೇ.
5: ಈಗ ನೀವು ಡೆವಲಪ್ ಆಗ್ಬೇಕು ಆದ್ರೆ
6: ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಎಲ್ಲದು ಅಭಿವೃದ್ಧಿ ಆದ್ರೆ ಮಾತ್ರ ಒಳ್ಳೇದಲ್ಲ, ಹಾಗೆ ಅಭಿವೃದ್ಧಿ ಆಗ್ಬೇಕು ಇನ್ನು ಕೆಲವೊಂದು ವಿಷಯದಲ್ಲೆಲ್ಲ.
5: ಓಕೆ ಸರ್, ಥ್ಯಾಂಕ್ ಯು.
3: ಈಗ ನಾವು ನಂದಿನಿ. ಸೊ ಈಗ ನಮ್ ಕುಂದಾಪುರ ಡೆವಲಪ್ಮೆಂಟ್ ಆಗ್ತಾನೆ ಬರ್ತಾ ಇದೆ, ಹಾಂಗಾಗಿ ನಿಮ್ ಅಭಿಪ್ರಾಯ ಎಂತ, ಡೆವಲಪ್ಮೆಂಟ್ ಇನ್ನೂ ಆಯ್ಕ ಇಲ್ಲ ಇಷ್ಟೇ ಸಾಕ, ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಎಂತ ಒಂಚೂರು ಹೇಳ್ತೀಯಾ?
7: ಎಲ್ಲದು ಲಿಮಿಟೇಷನ್ಸ್ ಅಂದೇಳಿ ಇರುತ್ತಲ್ಲ, ಆ ಲಿಮಿಟ್ ವರೆಗೆ ಡೆವಲಪ್ ಆಗೋದಕ್ಕೆ ನಾವು ಒಪ್ತೆ, ಅದಕ್ಕಿಂತ ಮೀರಿ ಹೋಗ್ ನಾನು ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಅಂದ್ರೆ ಈಗ ಎಲ್ಲ ಡೆವಲಪ್ಮೆಂಟ್ ಆಯ್ಕಂದೇಳಿ ಎಲ್ಲ ಮರ ಗಿರಲ್ಲ ಕಡಿದ್ರೆ ನಮಗೂ ನಾಳ್ದು ನಾಳೆ ಇನ್ನು ಫ್ಯೂಚರ್ ಆಗಿ ಪ್ರಾಬ್ಲಮ್ ಆಗಿ, ಹಂಗಾಯ ಲಿಮಿಟ್ ಎಲ್ಲದು ಅಷ್ಟೇ ಲಿಮಿಟ್ ಆಗಿರ್ ಅದಕ್ಕಿಂತ ಮೀರಿ ಹೋಗ್ತಾಗ ಅಂತಷ್ಟು.
5: ಓಕೆ, ಲಿಮಿಟ್ ಅಲ್ಲಿ ಇರ್ಬೇಕು ಅಂತೀರಾ, ಬಟ್ ಈಗ ಬಿಲ್ಡಿಂಗ್ ಎಲ್ಲ ಕಟ್ಬೇಕಾದ್ರೆ ನಾವು ಮರ ಕಡಿಕೆ ಹತ್ತಲ್ಲ, ಅವ್ರವ್ರ ಜಾಗದಾಗ ಅವ್ರು ಮಾಡುದ್ರೆ ಕಡಿಕೆ ಅಲ್ಲ.
7: ಮರ ಕೊಡುದು ಅಡ್ಡಿಲ್ಲ, ಅದ್ರ ರಿಪ್ಲೇಸ್ ಮಾಡ್ಕಲ್ಲ ಮರನ, ಹಂಗೆ ರಿಪ್ಲೇಸ್ ಮಾಡಕ್ ನೀವು ಒಂದ್ ಕಡೆ ಮರ ಕಡಿದ್ರೆ ಇನ್ನೊಂದ್ ಕಡೆ ಒಂದ್ ಮರದ ಬದ್ಲು ಒಂದ್ 10 ಗಿಡ ಆದ್ರೂ ನಡ್ಕಲ್ಲ, ಸಸಿ ನಡ್ಕ ಎಲ್ಲಾರು ಖಾಲಿ ಜಾಗದಾಗ ಈಗ ಎಷ್ಟೋ ಹಾಳು ಬಿದ್ದ ಜಾಗ ಇತ್ತು, ಆ ಪ್ಲೇಸ್ ಆಗಲ್ಲ ನಡ್ಲಕ್ಕಲ್ಲ ಹೋಯ್, ಅದೇ ಅಷ್ಟೇ.
5: ಹಾಗಾದ್ರೆ ನೀವು ಆ ಕೆಲಸ ಮಾಡಿದ್ದೀರಿ ಅಂತ ಹೇಳ್ತೀವಿ.
7: ನಾವು ಮಾಡತ್ತಪ್ಪ, ನಾವು ಯಾವತ್ತು ನೇಚರ್ ಪರ ಇತ್ತು
3: ಹಂಗಾರ ಒಂದೆರಡ್ ಮರ ಜಾಸ್ತಿ ನಡೀನಿ ನಮ್ ರೇಡಿಯೋ ಕಡೆಯಿಂದ.
5: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
3: ಅತಿರಥ ಮಹಾರಥ ಸಾರಥಿ ಅಂತಾನೆ ಹೇಳ್ತಾರೆ. ಸೊ ಇವತ್ತು ನಮ್ಮ ಆಟೋ ಬಳಗದ ಜೊತೆ ನಾವ್ ಇಲ್ಲಿದ್ದೀವಿ. ಸೊ ನಮ್ ಕುಂದಾಪುರದ ಬೆಳವಣಿಗೆ ಬಗ್ಗೆ ಎಂತ ಇವ್ರು ಹೇಳ್ತಾರೆ ಅಂದೇಳಿ ಅವ್ರ ಹತ್ರನೇ ಕೇಂದ್ರ ತಿಳ್ಕಂಬ ಬನ್ನಿ.
5: ಹೇಳಿ ಅಧ್ಯಕ್ಷರೇ, ನೀವೇ ಹೇಳ್ಬೇಕು ಇವಾಗ ನಮ್ಮ
8: ಕುಂದಾಪುರದ
5: ಬೆಳವಣಿಗೆ ಬಗ್ಗೆ, ಇದು ಒಳ್ಳೆ ರೀತಿಯಲ್ಲಿ ಹೋತಿತ್ತ ಇಲ್ಲ ಏನು ಅಂದೇಳಿ ಒಂಚೂರು.
8: ಬೆಳವಣಿಗೆ ಹಿಂದಿನ ಮಟ್ಟಿಂದ ಸ್ವಲ್ಪ ಬೆಳವಣಿಗೆ ಆಗ್ತಾ ಇದೆ, ಅದು ಸಿಟಿ ಒಳಗೆ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ.
5: ಅದು ಹೌದು, ಖಂಡಿತ ಅದೊಂದು ಹೌದು,
8: ವ್ಯವಸ್ಥೆ ಸರಿ ಇಲ್ಲ. ಮತ್ತೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳು ಈ ಕೋಡಿ ಬೀಚ್ ಅನ್ನ ಪ್ರವಾಸಿ ತಾಣವಾಗಿ ಮಾಡ್ಲಿಕ್ಕೆ ಎಷ್ಟೋ ಅವಕಾಶಗಳಿದೆ, ಅದನ್ನ ಮಾಡಿದ್ರೆ ನಮ್ಮಂತ ಆಟೋ ಚಾಲಕರೇ ಆಗಲಿ ಅಲ್ಲಿ ಒಂದು ಬೀದಿ ಬದಿ ವ್ಯಾಪಾರದವರು ಅಲ್ಲಿ ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರದವರು ಬದುಕುಗಳು ಮತ್ತಷ್ಟು ಉತ್ತಮ ಆಗುತ್ತೆ. ಅದಕ್ಕೆ ಈ ಜನಪ್ರತಿನಿಧಿಗಳು ಅದಕ್ಕೆ ಮನಸ್ಸು ಮಾಡಬೇಕು, ಕೋಡಿಯನ್ನು ಇನ್ನಷ್ಟು ಉತ್ತಮವಾದಂಥ ಪ್ರವಾಸಿ ತಾಣ, ಪ್ರವಾಸಿಗರು ಹೊರಗಡೆಯಿಂದ ಬಂದು ಇಲ್ಲಿ ಅದನ್ನು ಆನಂದವನ್ನು ಸವಿಯುವಂಥ ಕಾರ್ಯ ಮಾಡಿದರೆ ನಮಗೆ ಇದ್ದಂಥ ರಿಕ್ಷಾಗಳಿಗಿಷ್ಟು ಸಂಪಾದನೆಗಳು ಜಾಸ್ತಿ ಆಗ್ತವೆ, ಅದು ಒಂದು ಕುಂದಾಪುರದ ಡೆವಲಪ್ಮೆಂಟಿಗೆ ಒಂದು ದೊಡ್ಡ ಅಂಶ.
5: ಅದು ಹೌದು, ಈಗ ನಾವು ಈಗ ಬೆಳಿಕಂದ್ರೆ ಒಂದು ಜಾಗ ಬೇಕಂದ್ರೆ ಒಂದು ಮರಗಳನ್ನೆಲ್ಲ ಕಟ್ ಮಾಡ್ಕಂದೇಳಿ ಇರುತ್ತಲ್ಲ, ಈಗ ಅದು ಕಟ್ ಮಾಡಿದ್ರೆ ನಾವು ಪರಿಸರನ ಹಾಳು ಮಾಡ್ದಂಗೆ ಆಗ್ತಿಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ?
8: ಕೆಲವೊಂದು ಅಭಿವೃದ್ಧಿ ದೃಷ್ಟಿಯಿಂದ ಕೆಲವೊಂದು ಕಡಿಬೇಕಾಗ್ತದೆ, ಅದನ್ನು ಬೆಳೆಸುವಂತ ಮನಸ್ಸು ಮಾಡಬೇಕಾಗ್ತದೆ. ಕಡಿಯುವುದು ಎಷ್ಟು ಮುಖ್ಯನೋ ಬೆಳೆಸುವುದು ಅಷ್ಟೇ ಮುಖ್ಯ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ವರ್ಗದವರು ಇವತ್ತು ಮನಸ್ಫೂರ್ತಿಯಾಗಿ ಕೆಲಸ ಮಾಡಿದ್ರೆ ಯಾವ ಕೆಲಸ ಆಗದೆ ಇರೋದಿಲ್ಲ. ಇಲ್ಲಿ ಪ್ರದೇಶದ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು, ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಜವಾಬ್ದಾರಿಗಳು. ನಾವು ಒಂದು ಇದನ್ನ ಅನುಭವಿಸುವಂಥದ್ದು ಇಂಪ್ರೂವ್ ಆದ್ರೆ ನಮ್ಗೆ ಅನುಕೂಲ ಆಗ್ತದೆ. ನಮ್ಗೆ ಅನುಕೂಲ ಆಗ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದ್ರೆ ಕುಂದಾಪುರ ಬೆಳವಣಿಗೆ ಆಗ್ತದೆ.
3: ಈಗ ನಮ್ ಕುಂದಾಪುರನ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕಂದ್ರೆ ಆ ಜನರುಗಳಿಗೆ ನೀವ್ ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀರಿ? ನಮ್ ಕುಂದಾಪುರ ಈಗ ಇನ್ನೂ ಬೆಳಿಕ್, ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಕ, ನಮ್ಮ ಕುಂದಾಪುರ ಇಡೀ ದೇಶ ಎಲ್ಲರೂ ಯೋ ಇದು ಕುಂದಾಪುರ, ಇವ್ರ ಕುಂದಾಪುರ ಜನಗಳು ಅಂದೇಳಿ ಆ ಪ್ರೌಡ್ನೆಸ್ ಅವ್ರಿಗೆ ಬರ್ಕಂದ್ರೆ ನಮ್ ಕುಂದಾಪುರ ಜನ
8: ಒಂದೂವರೆ 2 ಕಿಲೋಮೀಟರ್ ವ್ಯಾಪ್ತಿ ಮಾತ್ರ ಕುಂದಾಪುರ ಸಿಟಿ ಸಿಕ್ಕುವಂತ. ಈಚೆ ನಿಮ್ಮ ಸಂಗಮ ದಾಟಿದ ನಂತರ 2 ಕಡೆ ಹೊಳೆ, ಹಾಗಾಗಿ ಇರುವಂತ ಒಂದು ಪ್ಲೇಸ್ ಅನ್ನ ಬಹಳಷ್ಟು ಚಂದವಾಗಿ ಚೊಕ್ಕವಾಗಿ ಇಟ್ಕೊಂಡು ಪ್ರವಾಸಿ ತಾಣಗಳು ಮಾಡೋ ಜೊತೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸರಿಯಾಗಿ ಮಾಡೋ ಜೊತೆಯಲ್ಲಿ ಮಾಡಿಕೊಂಡ್ರೆ ಈ ಕೆಲವೊಂದು ಅಂಗಡಿಯಲ್ಲಿ ಬಿಸ್ನೆಸ್ ಮಾಡಕ್ಕೆ ಆಗ್ತಾ ಇಲ್ಲ. ನಮ್ಮ ಕೆಲವೊಂದು ಕಡೆ ಹೇಳ್ತಾರೆ ಇಲ್ಲಿ ನಿಲ್ಲಿಸಿ ಬರ್ತೇವೆ 5 ನಿಮಿಷ, ಪಾರ್ಕ್ ಮಾಡಲಿಕ್ಕೆ ಜಾಗ ಇಲ್ಲ. ರೋಡಲ್ಲಿಟ್ಟರೆ ಸಂಚಾರಿ ಪೊಲೀಸ್ಗಳು ಜೋರು ಮಾಡ್ತಾರೆ, ಬಟ್ ಅವ್ರ ಡ್ಯೂಟಿ ಸಂಚಾರಿಗೆ ಪ್ರಾಬ್ಲಮ್ ಆಗ್ತಾರೆ, ಅವ್ರು ಜೋರು ಮಾಡ್ತಾರೆ. ಪಾರ್ಟಿ ನೀವು ವೆಯ್ಟ್ ಮಾಡೋದಿಲ್ಲ ಅಂತಾರೆ, ಪಾರ್ಕಿಂಗ್ ಸಮಸ್ಯೆ ಇಲ್ಲದೆ ನೀವು ವೆಯ್ಟ್ ಮಾಡಿ ನಾವು ಮಧ್ಯೆ ರೋಡಲ್ಲಿ ಇಡಬೇಕು, ಜಾಗನೇ ಇಲ್ಲ. ಇದೆಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ಚಂದ ರೀತಿಯಲ್ಲಿ ಆದರೆ ಕುಂದಾಪುರ ಇನ್ನಷ್ಟು ಬೆಳೀತದೆ, ಇನ್ನಷ್ಟು ಅಭಿವೃದ್ಧಿ ಹೊಂದುತ್ತೆ.
3: ತುಂಬಾ ಥ್ಯಾಂಕ್ಸ್, ನೀವು ತುಂಬಾ ಲೈಕ್ ಮಾತಾಡ್ರಿ, ನಮ್ಗೆ ಭಾರಿ ಖುಷಿ ಆಯ್ತು. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಕುಂದಾಪುರ ಅಂದ ಕೂಡಲೇ ನಮ್ಗೆ ಊಟಕ್ಕೆ ಹೋಗಕಂದ್ರೆ ಫಸ್ಟ್ ದ್ವಾರಕ ನೆನಪಾಗೋದು. ಸುಮಾರು ವರ್ಷದಿಂದ ಎಲ್ಲರೂ ಕುಂದಾಪುರ ಜನಗಳಿಗೆ ದ್ವಾರಕ ಅಂದ್ರೆ ಫೇವರೇಟ್. ಸೊ ಈಗ ದ್ವಾರಕಕ್ಕೆ ಬಂದಿತ್ತು, ದ್ವಾರಕದವ್ರ ಹತ್ರ ಕೇಂಬ ಸರ್, ಈಗ ನಮ್ ಕುಂದಾಪುರ ಅಪ್ಡೇಟ್ ಆಯ್ತು, ನಿಮ್ಗೆ ಈಗ ಅಪ್ಡೇಟ್ ಆದ ಖುಷಿ ಇತ್ತ? ಹೆಂಗೆ ಈಗ ಕುಂದಾಪುರ ಪಾರ್ಟಿ ಅಂದ್ರೆ ಫುಲ್ ನಿಮ್ ಕಣಂಗೆ ಕಾಂಪಿಟೇಷನ್ ಗೆ ಎಂ ಕೆಫೆ ಅವರೆಲ್ಲ ಇದ್ರು. ಸೊ ನೀವೆಂತ ಅಂದ್ರಿ, ಈಗ ನಿಮ್ ಖುಷಿ ಇತ್ತ ಅಪ್ಡೇಟ್ ಆಗಿದ್ದ?
4: ಖುಷಿ ಇತ್ತ, ನಮ್ಮೂರು ಇಂಪ್ರೂವ್ ಆದ್ರೆ ನಮ್ಗೆ ಖುಷಿ ಅಲ್ಲ.
3: ಸೊ ನಿಮ್ಗೆ ಯಾವ್ದಕ್ಕೂ ಲೈಕ್ ಪ್ರಾಬ್ಲಮ್ ಅಂತ ಎಂತ ಅನ್ಸ್ಲಿಲ್ಲ? ಯಾವ್ದು
4: ಸಮಸ್ಯೆ ಅಂದ್ರೆ ಪಾರ್ಕಿಂಗ್ ಇದೊಂದು ಸಮಸ್ಯೆ ಕುಂದಾಪುರ ಮಟ್ಟಿಗೆ. ಮತ್ತೇನು ಸಮಸ್ಯೆ ಪಾರ್ಕಿಂಗ್ ಇದೊಂದು ದಿನ ಹೋಗ್ತಾ ಜಾಸ್ತಿ ಆಗ್ತಾ ಇದೆ ಸಮಸ್ಯೆ.
3: ಹೌದೌದು. ಈಗ ಪಾರ್ಕಿಂಗ್ ಇದು ಏನಾದ್ರು ವ್ಯವಸ್ಥೆ ಮಾಡ್ಲಿಕ್ಕೆ ಆಗುತ್ತೆ? ಅದಕ್ಕೆ ಬೇರೆ ಅಂತಾರ ಆಪ್ಷನ್ ಉಂಟಾ ಕುಂದಾಪುರದಲ್ಲಿ?
4: ಆಪ್ಷನ್ ಇದೆ, ಅದೆಲ್ಲ ಮುನ್ಸಿಪಾಲಿಟಿ ನೋಡ್ಕೋಬೇಕು. ಆಪ್ಷನ್ ಇದೆ,
3: ಓಕೆ
4: ಮಾಡ್ಬೋದು, ಮಾಡ್ಬೇಕಷ್ಟೇ.
3: ಮುನ್ಸಿಪಾಲಿಟಿ ಅವ್ರಿಗೆ ಹೇಳ್ತೀರಾ ನೀವೇ ಏನಾದ್ರು?
4: ಖಂಡಿತ ಖಂಡಿತ, ನಾವು ತುಂಬಾ ಸಲ ಆಫಿಷಿಯಲಿ
3: ಹೇಳಿದ್ದೆ,
4: ಏನು ಆಗಿಲ್ಲ, ಆಗ್ಬೇಕಂತ ಹೇಳುದು. ಅದಾದ್ರೆ ಬೆಸ್ಟ್ ನಂಬರ್ ಒನ್ ಸಿಟಿ
3: ಆಗ್ತದೆ ಸರ್. ಅಂದ್ರೆ ಮುಂದಿನ ದಿನಗಳಲ್ಲಿ ಆಗ್ಬೋದು, ಅಪ್ಡೇಟ್ ಆಗ್ಬೋದು? ಇನ್ನು
4: ಆಗ್ಲೇಬೇಕಲ್ಲ, ಅದು ಆಗ್ಲೇಬೇಕು, ಆಗುತ್ತೆ, ಸ್ವಲ್ಪ ಟೈಮ್ ತಗೋಬಹುದು.
3: ಓಕೆ ಸರ್, ಥ್ಯಾಂಕ್ ಯು. ಓ ಇವತ್ತು ಪ್ರೇಮಾನಂದ್ ಶೆಟ್ಟಿ ಆಡಿಟರ್ CA, ಸೊ ಅವ್ರ ಹತ್ರ ಈ ನಮ್ ಕುಂದಾಪುರ ಸಿಟಿ ಬಗ್ಗೆ ಅಭಿಪ್ರಾಯ ಏನಂದೇಳಿ ಕೇಂಬ ಬನ್ನಿ ಸರ್.
9: ಕುಂದಾಪುರ ಹಿಂದಿನ ಕಂಪ್ಯಾರಿಟಿವ್ಲಿ ತುಂಬಾ ಡೆವಲಪ್ ಆಗಿದೆ. ಪ್ರೆಸೆಂಟ್ ಕುಂದಾಪುರ ಜನ ಫೇಸ್ ಮಾಡ್ತಿರೋದು ಒಂದು ಡ್ರೈನೇಜ್, ನೆಕ್ಸ್ಟ್ ಒನ್ ಟ್ರಾಫಿಕ್ ಇಶ್ಯೂಸ್. ಟ್ರಾಫಿಕ್ ಇಶ್ಯೂಸ್ ಅಲ್ಲಿ 10 ಇಯರ್ಸ್ 2 ವೀಲರ್ಸ್ ಆಸ್ ವೆಲ್ ಆಸ್ 4 ವೀಲರ್ಗೆ ಬೈಫೇಟ್ ಮಾಡಿ ಕೊಟ್ಟಿದ್ರು. ಪ್ರೆಸೆಂಟ್ ಅದನ್ನು ಫಾಲೋ ಮಾಡಿದ್ರೆ ಟ್ರಾಫಿಕ್ನ ಪೊಲೀಸರು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದರೆ ಆ ಪ್ರಾಬ್ಲಮ್ಮು ಸಾಲ್ವ್ ಆಗ್ತದೆ. ವೆರಿ ಇಂಪಾರ್ಟೆಂಟ್ ಡ್ರೈನೇಜ್, ಡ್ರೈನೇಜ್ಗೂ ಸಹ ಕ್ರಮ ತಗೊಂಡಿದೆ ಮುನ್ಸಿಪಾಲ್ಟಿ, ಕ್ರಮ ತಗೊಂಡಿದ್ದಾರೆ. ಬಿಕಾಸ್ ಡ್ಯೂ ಟು ಏನೋ ಗೌರ್ಮೆಂಟ್ ಲೆವೆಲ್ ಪ್ರಾಬ್ಲಮ್ಮಲ್ಲಿ ಆದ ವರ್ಕ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಇಶ್ಯೂಸ್ ಆಗ್ತಾ ಇದೆ. ಅದನ್ನು ಸಾಲ್ವ್ ಮಾಡಿದರೆ ಆ ಪ್ರಾಬ್ಲಮ್ಮು ಸಾಲ್ವ್ ಮಾಡುವಂಥದ್ದು. ಕಂಪ್ಯಾರಿಟಿವ್ಲಿ ಅರ್ಲಿಯರ್ ಪೀರಿಯಡ್ ಕಂಪೇರ್ ಮಾಡೋಕೆ ಕುಂದಾಪುರ ವೆರಿ ಫಾಸ್ಟ್ ಗ್ರೋಯಿಂಗ್ ಸಿಟಿ ಅಂತ ಹೇಳ್ಬೋದು, ವೆರಿ ಫಾಸ್ಟ್ ಡೆವಲಪ್ ಆಗಿದೆ. ಥ್ಯಾಂಕ್ ಯು.
3: ಈಗ ಈ ಪಾರ್ಕಿಂಗ್ ಗೆಲ್ಲ ಸಮಸ್ಯೆ ಇದೆ ಅಂತ ನಾವು ಸುಮಾರು ಜನರ ಹತ್ರ ಕೇಳಿತ್ತು, ಈಗ ಅದ್ರ ವಿಷಯದಲ್ಲಿ ನೀವೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾಗ್ಲಿ ಅಥವಾ ನೀವೇನಾದ್ರೂ ಮಾಡಿದ್ದುಂಟ?
9: ಕಂಪ್ಲೇಂಟ್ ಕೊಡುದಲ್ಲ, ನಮ್ಮ ಕಾರೆ ಒಂದೊಮ್ಮೆ ಅರ್ಜೆಂಟ್ ಇರ್ತದೆ, ನಾವ್ ಏನ್ ಮಾಡ್ತೇವೆ ರೋಡ್ ಸೈಡ್ ಪಾರ್ಕ್ ಮಾಡಿ ಹೋಗ್ತೇವೆ. ನಮ್ಮ ಮುಂದೆ ಬಂದು ಟ್ರಾಫಿಕ್ ಫುಲ್ ಲಾಕ್ ಮಾಡ್ತಾರೆ, ಲಾಕ್ ಮಾಡಿದ್ರೆ ಅಡ್ಡಿಲ್ಲ, ಕಂಟಿನ್ಯೂಸ್ಲಿ ಲಾಕ್ ಮಾಡಿದ್ರೆ ಜನರಿಗೆ ಅವೇರ್ನೆಸ್ ಬರ್ತದೆ, ಇಂಥವ್ರು ಮಾಡೋದ್ರಿಂದ ಈ ರೀತಿ ಆಗ್ತದೆ ಅಂದ್ರೆ ಸಿಸ್ಟಮ್ ಫಾಲೋ ಮಾಡ್ತಾರೆ. ಒನ್ ಡೇ ಬರುದು ಆನ್ ರೋಡ್ ರೋಡ್ ಲಾಕ್ ಮಾಡಿ ಹೋಗುದು ಆ ತರ ಮಾಡಬಾರ್ದು ಅಂತ ನಮ್ಮ ಇಂಪ್ಲಿಮೆಂಟೇಷನ್. ಮಾಡಿದ್ರೆ 100% ಕಂಪಲ್ಸರಿ ವಾಚ್ ಅಪ್ ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪೊಲೀಸ್ ಇಡಬೇಕು. ಆವಾಗ ಏನಾಗ್ತದೆ, ಯಾರು ಫಾಲೋ, ಎಲ್ಲರೂ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದ್ರೆ ಆವಾಗ ಪ್ರಾಬ್ಲಮ್ ಆಟೋಮೆಟಿಕಲಿ ಸಾಲ್ವ್ ಆಗ್ತದೆ. ಅಂದರೆ ಕಂಪ್ಯಾರಿಟಿವ್ ಮ್ಯಾಂಗ್ಳೂರ್ ಕಂಪ್ಯಾರಿಟಿವ್ಲಿ ಕುಂದಾಪುರದಲ್ಲಿ ಟ್ರಾಫಿಕ್ ಅವೈಲಬಿಲಿಟಿ ಜಾಸ್ತಿ ಇದೆ ಮಂಗಳೂರಿಗೆ ಕಂಪೇರ್ ಮಾಡಿದರೆ. ಆದರೆ ಯುಟಿಲೈಸ್ ಮಾಡುವ ಕ್ರಮ ಸರಿ ಇಲ್ಲ, ಪ್ರಾಬ್ಲಮ್ ಅರೈಸ್ ಆಗ್ತಾ ಇದೆ, ಅದೇ ಇದೇ ಇಶ್ಯೂಸ್ ಅಷ್ಟೇ, ಮತ್ತೇನಿಲ್ಲ.
3: ಸರಿ, ಈಗ ನಮ್ಮ ಕುಂದಾಪುರದ ಜನಗಳಿಗೆ ನಮ್ಮ ಕುಂದಾಪುರನ ಇನ್ನಷ್ಟು ಬೆಳೆಸ್ಕಂದ್ರೆ ಒಂದು ಸಜೆಷನ್ ನೀವು ಅವ್ರಿಗೆ ಕೊಡಿ ಅಂದರೆ ನೀವು ಎಂತ ಕೊಡಕ್ಕೆ ಇಷ್ಟಪಡ್ತೀರಿ?
9: ಫಸ್ಟ್ ಡ್ರೈನೇಜ್ ಗೆ ಇಂಪಾರ್ಟೆನ್ಸ್ ಕೊಡಿ, ಪ್ಲಸ್ ಪಾರ್ಕಿಂಗ್ ಗೆ ಜನರಿಗೆ ಅವೇರ್ನೆಸ್ ತನ್ನಿ, ಅದು 100% ಸಾಲ್ವ್ ಆಗ್ತದೆ.
3: ತುಂಬಾ ಲೈಕ್ ಮಾತಾಡ್ರಿ, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇವಾಗ ನಾವು ಇದೇ ಕುಂದಾಪುರದಲ್ಲಿ ಹುಟ್ಟು ಬೆಳೆದ ಒಂದಿಷ್ಟು ನಮ್ಮ ಮ್ಯಾಡಮ್ಸ್ ಗಳಿದ್ರು, ಅವ್ರ ಹತ್ರ ಕೇಂಬ, ಅವ್ರ ಅಭಿಪ್ರಾಯ ಎಂತ ಅಂದೇಳಿ ತಿಳ್ಕಂಬ. ಬನ್ನಿ ಮ್ಯಾಮ್, ಈಗ ನೀವು ಕಂಡಿರಿ ಅಲ್ಲ ನಮ್ ಕುಂದಾಪುರ ಈಗ 10 ವರ್ಷದ ಹಿಂದೆ ಹೆಂಗಿತ್ತು. ಅದೊಂದ್ ಸಣ್ಣ ಊರ ಇದ್ದಿತ್ತು, ಇಷ್ಟೆಲ್ಲ ಹೋಟೆಲ್, ಇಷ್ಟೆಲ್ಲ ಅಂಗಡಿ, ಇಷ್ಟೆಲ್ಲ ಗಾಡಿ, ಇಷ್ಟೆಲ್ಲ ಟ್ರಾಫಿಕ್, ಅದ್ ಯಾವ್ದು ಇರ್ಲ ಆಗಳಿಕೆ. ಈಗ ಕಾಣಿ ಎಷ್ಟು ಗೌಚ್ ಗಲಾಟಿ ಎಲ್ಲ ಮಸ್ತಿತ್ತು. ಈಗ ನಿಮ್ಮ ಅಭಿಪ್ರಾಯ ಎಂತ, ನಮ್ ಕುಂದಾಪುರ ಇನ್ನೂ ಬೆಳಿಕ ಅಥವಾ ಇಷ್ಟೇ ಸಾಕ ಹಿಂಗೆ ಇರ್ಲಿ ಅಥವಾ ಎಂತಾರು ಇನ್ನು ಬೆಳಿಕ ನಿಮ್ ಅಭಿಪ್ರಾಯ ಅಂತ ಹೇಳಕ್ ಇಷ್ಟಪಡ್ತೀರಿ?
10: ಸಾಕು, ಇಷ್ಟೇ ಸಾಕು, ಹೆಚ್ಚಿಗೆ ಬೆಳೋದು ಬೇಡ, ಎಂಜಾಯ್ ಮಾಡೋಕ್ ಆಗೋದಿಲ್ಲ, ಜಾಸ್ತಿ ಬೆಳೆದ್ರೆ ಬೆಂಗಳೂರು ತರ ಆಗ್ಬಿಡುತ್ತೆ.
3: ಇಷ್ಟೇ, ತೀರಾ ಬೆಂಗಳೂರು ಲೈಕ್ ಅಲ್ಲ ಅಲ್ಲ ನಮ್ ಕುಂದಾಪುರ,
10: ಆಗೋದಿಲ್ಲ. ಈಗಾದ್ರೆ ಎಂಜಾಯ್ ಮಾಡೋಕ್ ಆಗ್ತಾ ಇದೆ, ನಡ್ತಾ ಇದೆ, ಊರ್ ಚಿಕ್ಕದಾಯ್ತೆ ಅಲ್ವಾ, ಜನಕ್ ಓಡಾಡೋಕ್ ಜಾಗ ಇಲ್ಲ, ಇಲ್ಲಿ ಬಸ್ಗಳು ಇವೆಲ್ಲ ಕಷ್ಟ, ಆ ಕಡೆ ಪಾಸ್ ಆಗೋದು ಕಷ್ಟ, ಏನು ನಡ್ಕೊಂಡು ಹೋಗೋರಿಗೆಲ್ಲ ಕಷ್ಟ ಆಗತ್ತೆ. ಆಮೇಲೆ ಏನೇ ಸಾಮಾನು ತಗೊಂಡು ಕಾಸ್ಟ್ಲಿ ಕಾಸ್ಟ್ಲಿ ಕಾಸ್ಟ್ಲಿ
3: ಚೆನ್ನಾಗಿ
10: ಬೆಳೀತಿದ್ದಂಗೆ.
3: ನಿಮ್ ಖುಷಿ ಇತ್ತಾ ನಿಮ್ ಊರ್ ಬಗ್ಗೆ?
10: ಅಯ್ಯೋ, ನಮ್ ಹೆಮ್ಮೆ ಇದು, ನಾನು ಹುಟ್ಟಿ ಬೆಳೆದದಲ್ಲ, ಬಹಳ ಖುಷಿ ಉಂಟು.
3: ನೀವಿಬ್ರು ಲೈಕ್ ಮಾತಾಡ್ರಿ, ನೀವೆಂತಾರು ಹೇಳಕ್
10: ಇಷ್ಟಪಡ್ತೀರಾ? ಕುಂದಾಪುರದವಳೆ.
3: ನಿಮ್ಗೆ ಖುಷಿ ಇತ್ತ ನಮ್ ಕುಂದಾಪುರ ಇಷ್ಟು ಬೆಳೆದಕ್ಕೆ?
10: ಖುಷಿ ಇತ್ತಪ್ಪ, ಖುಷಿ ಇತ್ತು, ಖುಷಿ ಇತ್ತು. ಎಲ್ಲಾ ಸಾಮಾನು ಸಿಗತ್ತೆ, ಅದು ಖುಷಿ
3: ಅಲ್ಲ.
10: ಮೊದ್ಲಿನ
3: ಕಂಡಂಗಿಲ್ಲ
10: ಅಂತ ಏನ್ ಬೇಕು ಅವೆಲ್ಲ ಸಿಗತ್ತೆ
3: ಅಲ್ಲ.
10: ಹೌದು ಹೌದು,
3: ತುಂಬಾ ಥ್ಯಾಂಕ್ಸ್, ನೀವು ಮೂರ್ ಜನ ಒಳ್ಳೆ ಮಾತಾಡ್ರಿ, ಧನ್ಯವಾದ.
11: ಎಲ್ಲರಿಗೂ ನಮಸ್ಕಾರ. ಈಗ ಕುಂದೇಶ್ವರ ದೇವಸ್ಥಾನದ ಪಕ್ಕ ಇತ್ತು, 14 ವರ್ಷದಿಂದ ಹಣ್ಣಿನ ವ್ಯಾಪಾರ ಮಾಡ್ಕೊಂಡು ರಾಧಾ ಅನ್ನೋ 60 ವರ್ಷದ ಅಜ್ಜಿ ಇದ್ರು, ಅವ್ರ ಹತ್ರ ಕೇಂಬ. ಅಜ್ಜಿ, ಹೆಂಗ ಅನ್ಸ್ತಿತ್ತು ಈಗ ನಿಮ್ಗೆ ಇಲ್ಲಿ ಕುಂದಾಪುರ ಎಲ್ಲ ಕಂಡ?
12: ಜಾತ್ರೆ ಕಂಡಾಗಿತ್ತು ಈಗ
11: ಅಲ್ಲ,
12: ಮೊದಲೆಲ್ಲ ಓಣಿ ರಸ್ತೆ ಇಲ್ಲ, ಹಂಗ ಈಗ ಜಾತ್ರೆ ನಮ್ಗೆ
11: ಹೆಂಗೆ
12: ದಾಟು ಕತ್ತಿಲ್ಲ ಈಗ.
11: ಹೌದಲ್ಲ, ಹೆದರಿಕೆ ಆತ್ತಲ್ಲ. ಮತ್ತೆ ಈಗ ಅಂಗಡಿ ಇಟ್ಟು ಈಗ 14 ವರ್ಷ ಆಯ್ತು, ಹೆಂಗಾತಿತ್ತು ಅಂಗಡಿ ಎಲ್ಲ?
12: ಒಳ್ಳೇದಿತ್ತು,
11: ಹೌದಾ? ಹೌದಾ, ನಿಮ್ದೆಲ್ಲ ಫ್ರೆಶ್ ಸಿಕ್ಕತ್ತಲ್ಲ ಅಣ್ಣ? ಓಕೆ. ಹಾ ಹಾ ಹಾ ಹಾ, ಈಗ ನೀವ್ 14 ವರ್ಷದಿಂದ ಇಲ್ಲೇ ಇದ್ರ್ಯಾ? ಅಂದ್ರೆ ಬೇರೆ ಎಲ್ಲೂ ಹಾಕ್ಲಿಲ್ಲ ನೀವ್ ಅಂಗಡಿ? ಹೌದಾ, ಓಕೆ. ಈಗ ನಿಮ್ಗೆ ಲೈಸೆನ್ಸ್ ಕೊಟ್ಟದ್ದು ಅವರೇ? ಹೌದಾ, ಪುರಸಭೆ ಅವ್ರು ಕೊಟ್ಟಿದ್ದ? ಓಕೆ ಓಕೆ, ಹಂಗಾದ್ರೆ ಈಗ ನಿಮ್ಗೆ ಒಳ್ಳೆ ಆತಿತ್ತು. ಕುಂದಾಪುರ ಬದಿ ಬೆಳವಣಿಗೆ ಅದಡ್ಡಿಲ್ಲ ನಿಮ್ಗೆ? ಅಡ್ಡಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.
3: ಹಾಯ್, ನಾವಿವಾಗ ಕುಂದೇಶ್ವರ ದೇವಸ್ಥಾನದ ಎದುರಿರೋ ರಾಧಾ ಮೆಡಿಕಲ್ಸ್ ಅಲ್ಲಿ ನಾವಿದ್ದೀವಿ. ಸೊ ಇವತ್ತು ಇಲ್ಲಿನ ರಾಧಾ ಮೆಡಿಕಲ್ಸ್ ನ ಮ್ಯಾನೇಜರ್ ಜಯಂತ್ ಅವ್ರ ಹತ್ರ ಕೇಳೋಣ, ನಮ್ಮ ಈ ಕುಂದಾಪುರದ ಬೆಳವಣಿಗೆ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅದ್ರ ಬಗ್ಗೆ ಎಂತ ಅಂದೇಳಿ ಕೇಂದ್ರ ಅವ್ರ ಅಭಿಪ್ರಾಯನ ತಿಳ್ಕೊಂಬ ಬನ್ನಿ. ಸೊ ಹೇಳಿ ಸರ್, ನಿಮ್ಗೆ ನಮ್ಮ ಕುಂದಾಪುರ ಬೆಳೆದ ನಿಮ್ಗೆ ಖುಷಿ ಇತ್ತ ಇಲ್ಲ ಎಂತ ಅಂದೇಳಿ ನಿಮ್ಮ ಅಭಿಪ್ರಾಯನ ತಿಳಿಸಿ.
13: ನಾವು ಕೇಳಿದ್ದಿತ್ತು, ಈಗ ಕುಂದಾಪುರಕ್ಕೆ ಬಂದಿತ್ತು, ಕುಂದಾಪುರ ಸಿಟಿನ ಕುಂದಾಪುರದಿಂದ ಆಪ್ಷನ್ ಇದ್ದಿತ್ತು, ಕುಂದಾಪುರ ಬರಬೇಕಂತ ರಾಧಾ ಎಲ್ಲರೂ ಕೇಳ್ತಾ ಇದ್ರು, ಅದರಿಂದ ಕುಂದಾಪುರ ಬಂದಿದ್ದು. ಈಗ ಕುಂದಾಪುರ 5 ವರ್ಷ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು, ನಾವು ಅಷ್ಟೇ ಒಳ್ಳೆ ಸರ್ವಿಸ್ ಕೊಡ್ತಾ ಇತ್ತು, ನಮಗೂ ಖುಷಿ.
3: ಈಗ ನೋಡೋ ಕುಂದಾಪುರ ಜನಗಳಿಗೆ ನಮ್ಮ ಕುಂದಾಪುರ ಇನ್ನೂ ಬೆಳೆಸುಕ್ಕೆ ಎಂತಾರು ಒಂದ್ ಸಜೆಷನ್ ಕೊಡಿ ಅಂದ್ರೆ ನೀವ್ ಎಂತ ಕೊಡಕ್ ಇಷ್ಟಪಡ್ತೀರಿ?
13: ಕುಂದಾಪುರ ಆದರ್ಶ ಕುಂದಾಪುರದಲ್ಲೇ ಇರಿ, ಕುಂದಾಪುರ ಬೆಳೆಸಿ, ಅವ್ರಿಗೆ ದುಡಿದಕ್ಕಿಂತ ಕುಂದಾಪುರದಲ್ಲೇ ಏನಾದ್ರು ಮಾಡಿ, ಬೇರೆ ಕೆಲಸ ಮಾಡ್ಕೊಂತಿಲ್ಲ, ನೀವೇನಾದ್ರೂ ಮಾಡಿ, ನೀವೇನಾದ್ರು ಮಾಡಿ ಸಪೋರ್ಟ್ ಮಾಡಿ ಕುಂದಾಪುರ ನೀವೇ ಬೆಳೆಸಬೇಕು, ಬೇರೆ ಹೊರಗಿನವ್ರು ಬಂದ್ರೆ ಆತಲ್ಲ.
3: ಲೈಕ್ ಮಾತಾಡ್ರಿ. ಈಗ ನಾನು ಅಲ್ಲಿಂದ ಕೇಂತ ಬಪ್ಪತಿಗೆ ಎಲ್ರದು ಒಂದು ಸಮಸ್ಯೆ ಇದಿತ್ತು ಎಂತ ಅಂದ್ರೆ ಪಾರ್ಕಿಂಗ್ ಪ್ರಾಬ್ಲಮ್ ಇತ್ತು ನಮ್ ಕುಂದಾಪುರದಾಗೆ ಅಂದೇಳಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತ?
13: ಪಾರ್ಕಿಂಗ್ ಸ್ವಲ್ಪ ಸ್ವಲ್ಪ ಇತ್ತು, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ ಕುಂದಾಪುರ ಬೆಳಕಂದ್ರೆ ಬೇರೆ ಪಾರ್ಕಿಂಗ್ ಬೇರೆ ಎಲ್ಲಿಂದ ತಪ್ಪಕ್ಕಾಗ್ತಲ್ಲ, ಇದ್ದ ಪಾರ್ಕಿಂಗ್ ಅಲ್ಲೇ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಯ್ತು. ಮತ್ತೆ ಆದಷ್ಟು ಪಾರ್ಕಿಂಗ್ ಗಿಂತ ಬಸ್ ಅಲ್ಲಿ ಓಡಾಡೋದು ಬೆಸ್ಟ್ ಅನ್ಸುತ್ತೆ. ಎಲ್ಲರೂ 4 ಕಾರ್ ತಗೊಂಡು ಪಾರ್ಕಿಂಗ್ ಮಾಡೋದಂಗೆ ಆತಿಲ್ಲ, ಮನೆಗೆ 4 ಜನ 4 ಕಾರ್ಕೊಂಡು ಹಿಟ್ಟು ಹೋಗ್ತಿಲ್ಲ, ಒಬ್ಬರು ಒಂದೇ ಕಾರ್ ಬರ್ತಾರೆ.
3: ನಿಮ್ ಬಿಸ್ನೆಸ್ ಒಳ್ಳೆ ನಡೀಲಿ ಅಂತ ವಿಶ್ ಮಾಡ್ತಾ, ಥ್ಯಾಂಕ್ ಯು ಸೋ ಮಚ್. ನೀವು ಬಾರಿ ಲೈಕ್ ಮಾತಾಡ್ರಿ, ನಮ್ ಬಾರಿ ಖುಷಿ ಆಯ್ತು. ರೇಡಿಯೋ ಕುಂದಾಪುರನ ಕೇಂತೀರಿ ಮರಿಬೇಡಿ, ನೀವು ಕುಂದಾಪುರದಾಯ ರೈಕಂಡ್ ರೇಡಿಯೋ ಕುಂದಾಪುರ ಕೇಂದ್ರಕ. ಸೊ ಇವ್ರ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಜೈಶೀಲ್ ಶೆಟ್ಟಿ ಅಂದೇಳಿ. ನಾವ್ ಇವತ್ ನಮ್ ಕುಂದಾಪುರದ ಬೆಳವಣಿಗೆ ಬಗ್ಗೆ ಇವ್ರ ಅಭಿಪ್ರಾಯ ಎಂತ ಇದ್ರ ಬಗ್ಗೆ ಎಂತ ಅಂದೇಳಿ ಅವ್ರ ಹತ್ರ ಕೇಂಬ. ಬನ್ನಿ ಸರ್, ಈಗ ನಮ್ಮ ಕುಂದಾಪುರ 25 ವರ್ಷದಿಂದ ಹೆಂಗಿದಿತ್ತು, ಈಗ ಎಷ್ಟು ಬೆಳವಣಿಗೆ ಆಯ್ತು ಅಂತ ಹೇಳಿ ನಿಮ್ದು ಒಂದಿಷ್ಟು ಅಭಿಪ್ರಾಯ ನಮ್ಗೆ ಹೇಳ್ತೀರಾ?
14: ಕಳೆದ 25 ವರ್ಷಗಳಿಂದ ನಮ್ಮ ಕುಂದಾಪುರ ಬುಕ್ ಹೌಸ್ ಎಂತಕ್ಕಂತ ಒಂದು ಸಂಸ್ಥೆಯನ್ನ ನಾವು ನಡೆಸ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಈ ರೋಡ್ ಎಲ್ಲ ಹೀಗಿರ್ಲಿಲ್ಲ, ಆ ಪಕ್ಕದಲ್ಲೆಲ್ಲ ಮರಗಳಿದ್ವು, ಆ ಮರಗಳನ್ನೆಲ್ಲ ತೆಗೆದು ಕಳೆದ 10 ವರ್ಷಗಳಿಂದ ಈಗ ರೋಡ್ ವೈಡನ್ ಆಗಿದೆ. ಆಗಬೇಕಾದದ್ದು ಕೂಡ ಅಭಿವೃದ್ಧಿಯ ಸಂಕೇತ, ಅದರ ಬಗ್ಗೆ ಏನು ನಾವು ಹೇಳಲಿಕ್ಕಿಲ್ಲ. ಮತ್ತೆ ಕುಂದಾಪುರದಲ್ಲಿ ನಾವು ತಿಳಿದ ಮಟ್ಟಿಗೆ ಈಗ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಪಾರ್ಕಿಂಗ್ ಏನಂತ ಹೇಳಿದ್ರೆ, ಕಳೆದ 10-20 ವರ್ಷಗಳಿಂದ ಪ್ರತಿಯೊಬ್ಬರ ಮನೆಯೂ ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಒಂದೊಂದು ವೆಹಿಕಲ್ ಇದೆ. ಆ ವೆಹಿಕಲ್ ಎಲ್ಲ ಊರಿನ ಎಲ್ಲ ವೆಹಿಕಲ್ಗಳು ಕುಂದಾಪುರಕ್ಕೆ ಬರಲೇಬೇಕು. ನಮ್ಮದು ಕುಂದಾಪುರದ ರೋಡ್ ಅನ್ನೋದು ಒಂದೇ ಮುಖ್ಯ ರಸ್ತೆ ಒಂದು ಮಾತ್ರ, ಅದು ಬಿಟ್ಟರೆ ಬೇರೆ ಎಲ್ಲೂ ಕುಂದಾಪುರದಲ್ಲಿ ಆ ಕಾರುಗಳನ್ನು ನಿಲ್ಲಿಸಬೇಕಾಗುತ್ತೆ. ಹಾಗಾಗಿ ಮಲ್ಟಿ ಸ್ಟೋರ್ ನಾವು ಮಣಿಪಾಲದಲ್ಲೆಲ್ಲ ನೋಡ್ತೇವೆ. ಆ ರೀತಿಯಾದಂತಹ ಒಂದು ಪಾರ್ಕಿನ ವ್ಯವಸ್ಥೆಯನ್ನ ಪುರಸಭೆಯ ಮೂಲಕ ಮಾಡುವಂತದ್ದು ಒಳ್ಳೇದು ಅನ್ನೋದು ನಮ್ಮ ಭಾವನೆ. ಆ ನಂತರ ಕುಂದಾಪುರಕ್ಕೆ ಅದರದೇ ಆದಂತಹ ಹೆಸರಿದೆ. ಇಡೀ ಉಡುಪಿ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕುಂದಾಪುರ ತನ್ನದೇ ಆದಂತಹ ಸ್ಥಾನವನ್ನು ಪಡ್ಕೊಂಡಿದೆ. ಇಡೀ ರಾಜ್ಯದಲ್ಲಿ ಉಡುಪಿ ಪ್ರಥಮ, ಉಡುಪಿಯ ಜೊತೆಗೆ ಕುಂದಾಪುರವು ಕೂಡ ರಾಜ್ಯದ ಉಡುಪಿ ಜಿಲ್ಲೆಗಳಲ್ಲಿ ಕುಂದಾಪುರ ಪ್ರಥಮ. ಹಾಗಾಗಿ ಕುಂದಾಪುರದವರು ಅಂತ ನಾವು ಹೇಳ್ಕೊಡೋದಕ್ಕೆ
3: ಬರೀ ಹೆಮ್ಮೆ
14: ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇನ್ನು ಅಭಿವೃದ್ಧಿ ಆಗಬೇಕಾದದ್ದು ಸಾಮಾನ್ಯ ಸಂಕೇತ, ಅದ್ರ ಬಗ್ಗೆ ನಾವೇನು ಮಾಡ್ಲಿಕ್ಕಿಲ್ಲ. ವೆಹಿಕಲ್ ನಾವು ಪ್ರತಿಯೊಬ್ಬರು ವೆಹಿಕಲ್ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ನಾವೆಲ್ಲ ಸದೃಢರಾಗಿದ್ದೇವೆ ಅನ್ನುವಂಥದ್ದು. ಅದಕ್ಕೆ ಸರಿಯಾದಂತ ವ್ಯವಸ್ಥೆನ ಮೂಲಭೂತ ಸೌಕರ್ಯವನ್ನು ನಾವೆಲ್ಲ ಕಾಪಾಡಿಕೊಳ್ಳೋದು ಮುಂದಿನ ವ್ಯವಸ್ಥೆಯಲ್ಲಿ ಅದನ್ನೆಲ್ಲ ನಾವು ನೋಡ್ಕೊಳ್ಬೇಕಾಗ್ತದೆ. ಇಷ್ಟು
3: ಅಂದ್ರೆ ಈಗ ನಮ್ ಕುಂದಾಪುರ ಇಷ್ಟು ಬೆಳೆದು ನಿಮ್ಗೆ ಭಾರಿ ಖುಷಿ ಇತ್ತಂದ ಹೇಳಿ ಆಯ್ತು ಅಲ್ಲ. ಈಗ ನಮ್ ಕುಂದಾಪುರ ಜನಗಳಿಗೆ ನಮ್ ಕುಂದಾಪುರನ ಇನ್ನಷ್ಟು ಬೆಳೆಸ್ಕೋ ಹೋಪ ಅಂತ ಹೇಳಿ ಒಂದ್ ಸಂದೇಶ ಕೊಡಿ ಅಂದ್ರೆ ನೀವ್ ಎಂತ ಸಂದೇಶ ಕೊಡಕ್ ಇಷ್ಟಪಡ್ತೀರಿ?
14: ನೋಡಿ, ನಾನು 25 ವರ್ಷದ ಹಿಂದೆ ಕುಂದಾಪುರದ ಬಗ್ಗೆ ಪ್ರೇಮ ಹೊಂದ್ಕೊಂಡ ಕುಂದಾಪುರ ಬುಕ್ ಹೌಸ್ಗೆ ಕುಂದಾಪುರ ಬುಕ್ ಹೌಸ್ ಅನ್ನಿಟ್ಟಿದ್ದೆ. ಇಡೀ ರಾಷ್ಟ್ರದಲ್ಲಿ ಇದನ್ನ ನಾವು ಕುಂದಾಪುರದ ಒಂದು ಹೆಮ್ಮೆಯನ್ನ ತೋರಿಸುವ ಮಟ್ಟಕ್ಕೆ ನಾವು ಬೆಳೆದಿರಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮದೇ ಆದಂತ ಪ್ರಯತ್ನ ನಡೀತಾ ಇದೆ. ಇನ್ ಕೆಲವೇ ದಿವಸಗಳಲ್ಲಿ ನಿಮ್ಗೆ ಎಲ್ಲ ಈ ವಿಚಾರ ಗೊತ್ತಾಗ್ತದೆ.
3: ತುಂಬಾ ಥ್ಯಾಂಕ್ಸ್, ನೀವು ಒಳ್ಳೆ ಬಾರಿ ಲೈಕ್ ಮಾತಾಡ್ರಿ, ನಮ್ ಬಾರಿ ಖುಷಿ ಆಯ್ತು ನಿಮ್ನ ಭೇಟಿ ಮಾಡಿ.
14: ನೀವು ನಮಗೂ ಖುಷಿ ಆಯ್ತು, ಕುಂದಾಪುರ ಕನ್ನಡದಲ್ಲಿ ಮಾತಾಡ್ತಿದ್ದೀರಲ್ಲ, ಬಹಳ ಅದನ್ನು ಮರಿಬಾರದು. ನಾವು ಸಂಸ್ಕೃತಿ ಅಂತ ಹೇಳಿದ್ರೆ ನಾವು ಹಿರಿಯರು ಕೊಟ್ಟಂತ ಸಂಸ್ಕಾರವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದಿನ ಜನಾಂಗಕ್ಕೆ ನೀಡಬೇಕು, ಅದನ್ನ ನಾವೆಲ್ಲ ಒಟ್ಟಾಗಿ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ.
15: ಎಲ್ಲರಿಗೂ ನಮಸ್ಕಾರ. ಇವಾಗ ನಾನೀಗ ಬಂದು ರಂಜಿತ್ ಸರ್ ಕ್ಲಿನಿಕ್ಗೆ ಬಂದಿದ್ದೀನಿ. ಸೊ ಅವ್ರ ಹತ್ರ ಕೇಳೋಣ, ನಮ್ ಕುಂದಾಪುರ ಅಪ್ಡೇಟ್ ಆಗಿದೆ ಖುಷಿ ಇತ್ತಾ ಹೆಂಗೆ ಅಂದ್ರೆ ಕೆಂಬ. ಹಲೋ ಸರ್, ಈಗ ನಮ್ ಕುಂದಾಪುರ 10 ವರ್ಷದಿಂದ ಇದ್ದಂಗೆ ಈಗ ಇಲ್ಲ. ಸೊ ಅಪ್ಡೇಟ್ ಆದ ಹೆಂಗೆ, ನಿಮ್ಗೆ ಖುಷಿ ಇತ್ತಾ?
16: ಎಸ್, ಈಗ ಯಾವುದೇ ಒಂದು ಪ್ಲೇಸ್ ಅಂತ ಕನ್ಸಿಡರ್ ಮಾಡಿದಾಗ ಈಗ ಗ್ರೋತ್ ಅನ್ನೋದು ಆಗ್ಲೇಬೇಕು, ಬಿಕಾಸ್ ಡೆವಲಪ್ಮೆಂಟ್ ಇಸ್ ನೆಸೆಸರಿ, ಆಗ್ಬೇಕಾಯ್ತಾ. ಈಗ ಕುಂದಾಪುರ ಅಂತ ಬಂದಾಗ ಈಗ ಸಿಟಿ ತುಂಬಾ ಸ್ವಲ್ಪ ಡೆವಲಪ್ ಆಗಿದೆ, ಈಗ ನಂಬರ್ ಆಫ್ ಬಿಲ್ಡಿಂಗ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಎಲ್ಲ ಕಡೆ ಮನೆಗಳು ಜಾಸ್ತಿ ಆಗ್ತಾ ಇದೆ, ಹಾಗೆ ಆಸ್ ಸಚ್ ಸಿಟಿ ವೈಸ್ ಈಗ ನಂಬರ್ ಆಫ್ ಹೋಟೆಲ್ಸ್ ಆಗಿರ್ಬೋದು, ನಂಬರ್ ಆಫ್ ಕ್ಲಿನಿಕ್ಸ್ ಆಗಿರ್ಬೋದು, ಸೊ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಕುಂದಾಪುರ. ಆಸ್ ಸಚ್ ಈಗ ಕಂಪೇರ್ ಟು ಒಂದು ಮ್ಯಾಂಗ್ಳೂರ್ ಅಥವಾ ಉಡುಪಿ ಅಂತ ಮಾಡಿದಾಗ ನೆಕ್ಸ್ಟ್ ಕುಂದಾಪುರ ಇದೆ, ತುಂಬ ಡೆವಲಪ್ ಆಗಿದೆ ಆಯ್ತಾ. ಹಾಗೆ ಮನ್ ಇಟ್ ಕಮ್ಸ್ ಟು ದಿ ಈಗ ಡಿಫಾರೆಸ್ಟೇಷನ್ ಇದೆಲ್ಲ ಅಂತ ಬಂದಾಗ ಈಗ ನಮ್ಮ ಮನೆ ಹತ್ರನೇ ನೋಡಿದ್ರೆ, ಈಗ ನಾನು ತುಂಬ ಹಳ್ಳಿಯಿಂದನೇ ಬಂದವನು ಆಯ್ತಾ, ಅಲ್ಲಿ ನಮ್ಮ ಮನೆ ಸರೌಂಡಿಂಗೆಲ್ಲ ಮುಂಚೆ ಎಲ್ಲ ಫಾರೆಸ್ಟ್ ಏರಿಯಾಸ್ ಇತ್ತು, ಈಗ ಅಲ್ಲಿ ಅದೆಲ್ಲ ಹೋಗಿದೆ, ಡಿಫಾರೆಸ್ಟೇಷನ್ ಆಗಿ ಎಲ್ಲ ಕಡೆ ಮನೆಗಳು ಬಂದಿದೆ ಈಗ ಆಯ್ತಾ. ಸೊ ಒನ್ ಪಾಯಿಂಟ್ ಆಫ್ ವ್ಯೂ ಅದಂತ ಯೋಚನೆ ಮಾಡಿದಾಗ ನಾವು ಮರ ಗಿಡಗಳೆಲ್ಲ ತುಂಬ ಕಮ್ಮಿ ಆಗ್ತಾ ಇದೆ. ಸೊ ಮುಂದೆ ಎಲ್ಲ ಹೇಗಾಗ್ತಿದೆ ಅಂತ ಹೇಳಿದ್ರೆ, ಪ್ರಕೃತಿಗ ವಿಕೋಪ ಅಂತ ಹೇಳ್ತೀವಿ ನಾವು, ಅಂತ ಹೇಳಿದ್ರೆ ಮಳೆ ಬರೋ ಟೈಮಿಗೆ ಮಳೆ ಬರಲ್ಲ, ಸೊ ಬೇಸಿಗೆ ಟೈಮಲ್ಲಿ ಕರೆಕ್ಟಾಗಿ ಬೇಸಿಗೆ ಇರಲ್ಲ, ಸೊ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಇನ್ನು ಈ ಒಂದು ಸಿ ಲೆವೆಲ್ ಅಂತ ನೋಡಿದಾಗ

0: ಸ್ವರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಯುವ ಸ್ಪಂದನದಲ್ಲಿ ಇವತ್ತು ನಾನು ಒಂದು ಹಾಡು ಹಾಡ್ಕತ್ತ. ಇಲ್ಲ, ನೀವೇನು ಹೆದರ್ಬೇಡಿ, ನಾನು ಹಾಡು ಹಾಡು ಖಾತಿಲ್ಲ, ಆದ್ರೆ ಹಾಡು ನೆನ್ಪು ಮಾಡ್ಕೊಳ್ಕತ್ತ. ಅದೆಂತಂದ್ರೆ ನೀಲ ಮೇಘ ಶ್ಯಾಮ ಅಂತ ಹೇಳ್ಕೊಂಡ. ಯಾಕೆಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯುವ ಸ್ಪಂದನದ ಅತಿಥಿಯಾಗಿ ಶ್ಯಾಮ್ ಅಂತ ನಾವೀಗ ಕರೆಯೋದಾದ್ರೆ ಶ್ಯಾಮ್ ಇದ್ದಾರೆ. ಶ್ಯಾಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ.
2: ಹೆಂಗಿದ್ರಿ ಶ್ಯಾಮ್?
3: ಚೆನ್ನಾಗಿದ್ದೆ.
2: ಚೆನ್ನಾಗಿದ್ಯಾ, ಹುಷಾರಿದ್ಯಾ? ಓಕೆ. ನಮ್ಮ ಗಂಗೊಳ್ಳಿಯ ಶ್ಯಾಮ್ ಈಗ 10th class SV ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗಂಗೊಳ್ಳಿಯ ವಿದ್ಯಾರ್ಥಿ. ಎಸ್. ಶ್ಯಾಮ್ ಯಾಕೆ ತುಂಬಾ ಡಿಫ್ರೆಂಟ್ ಅಂಡ್ ವಿಶೇಷ ಅಂತ ಅನಿಸ್ತಾರಂದ್ರೆ, ಶ್ಯಾಮ್ ಯೂಟ್ಯೂಬ್ ಮೂಲಕ ಫ್ಲೂಟ್ ಕೊಳಲು ಕಲಿತು ಈಗ ರಾಷ್ಟ್ರಮಟ್ಟದ ಕೊಳಲು ವಾದಕರಾಗಿದ್ದಾರೆ. ಅದ್ರ ಒಟ್ಟಿಗೆ ಒಂದು ರೆಕಾರ್ಡ್ ಕೂಡ ಮಾಡಿದ್ದಾರೆ. ಅದೆಂತ ಕೇಂದ್ರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲ, ಕರೆಕ್ಟ್ ಹೇಳ? ಅದ್ರಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಎಷ್ಟು ರಾಗಗಳನ್ನ ನುಡಿಸ್ಬೇಕಾಯ್ತು ಒಂದ್ ನಿಮಿಷದಲ್ಲ?
3: ನಾನು 10 ರಾಗಗಳನ್ನ ಬಾರಿಸಿದೆ.
2: ಒಂದ್ ನಿಮಿಷದಲ್ಲಿ 10 ರಾಗ ಅಂದ್ರೆ ಎಷ್ಟು ಸೆಕೆಂಡ್ ಒಂದೊಂದು ರಾಗ ಚೇಂಜ್ ಆಯ್ತು ಮಗ?
3: ದಟ್ ಇಸ್ ಫ್ಲೆಕ್ಸಿಬಲ್,
2: ದಟ್ಸ್ ಅಪ್ ಟು ಯು. ಯು ಕ್ಯಾನ್ ಚೇಂಜ್. ಸೊ 10 ರಾಗ ಚೇಂಜ್ ಮಾಡಿದಕ್ಕೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನೀವು ಸೇರ್ಕೊಂಡ್ರಿ ಒಂದು ನಿಮಿಷದಲ್ಲಿ. ವಾವ್. ಅಂಡ್ ವಾಟ್ ಇಸ್ ಇಂಟ್ರೆಸ್ಟಿಂಗ್, ನಾನು ಈಗಷ್ಟೇ ಹೇಳ್ದೆ ಅಲ್ಲ ನಿಮ್ಗೆ, ಯೂಟ್ಯೂಬ್ ನಲ್ಲಿ ಕೊಳಲು ಕಲ್ತದ, ಅದ್ರ ಕಥೆಯೆಲ್ಲ ಕೇಮ್ಕಿತ್ತೆ. ಅಂಡ್ ಆಲ್ಸೋ ಪ್ರವೀಣ್ ಗೋಡ್ಕಿಂಡಿ ಕೊಳಲು ವಾದಕರು, ಖ್ಯಾತ ಕೊಳಲು ವಾದಕರು, ಅವರ ಶಿಷ್ಯರಾಗಿರುವ ಸುನಿಲ್ ಅವರ,
3: ಸುನಿಲ್ ಕುಮಾರ್
2: ಅವರ ಜೊತೆ ನೀವು ಈಗ ಆನ್ಲೈನ್ ನಲ್ಲಿ ಈ ಕೊಳಲನ್ನ ಕಲಿತಾ ಇದ್ದೀರಿ. ಎಷ್ಟು ವರ್ಷ ಆಯ್ತು?
3: ಈಗ 4 ವರ್ಷ.
2: 4 ವರ್ಷ ಆಯ್ತಾ? ಓಕೆ. ಕೊಳಲು ಕಲುಕ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಯೂಟ್ಯೂಬ್ ಮೂಲಕ?
3: ಅವ್ರ ಹತ್ರ ಸೇರೋಕ್ಕಿಂತ ಮುಂಚೆ 2-3 months
2: ಅಂದ್ರೆ ಅದು 4 ವರ್ಷನೇ ಹೆಚ್ಚು ಕಮ್ಮಿ ಅಲ್ಲ. ಎಲ್ರಿಗೂ ಮೊಬೈಲ್ ಕೊಟ್ರೆ ಅದನ್ನ ಕಾಣಕ, ಗೇಮ್ಸ್ ಆಡಕ, ರೀಲ್ಸ್ ಕಾಣಕ ಅಂತೇಳೆಲ್ಲ ಅನ್ಸುತ್ತೆ. ಶ್ಯಾಮಿಗ ಅದು ಹೆಂಗೆ ಯೂಟ್ಯೂಬ್ನಾಗ ಹೋಗಿ ನಾನು ಕೊಳಲನ್ನೇ ಕಾಣಕಂತ ಅನ್ಸಿದ್ದು?
3: ನಾನು ಮತ್ತೆ ನನ್ನ ಅಕ್ಕ ಭಜನೆ ಮಾಡ್ತಿದ್ದೆ ಸಂಜೆ ಹೊತ್ತಿಗೆ.

0: ಹಿಮ್ಮೇಳದಲ್ಲಿ ಏನಾದ್ರೂ ಏನೋ ಹಿಮ್ಮೇಳ ಮ್ಯೂಸಿಕ್ ಬೇಕಂತ ಹೇಳಿ ಯಾವ್ದಕ್ಕಂದ್ರೆ ಅಕ್ಕ ಕೊಳಲು ಒಂದಿದ್ದಕ್ಕೆ ತಮ್ಮ ಕೊಳಲನ್ನ ಕಲುಕೋದ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಹಾ, ಸೊ ಆನಂತರ ಎಂತ ಆಯ್ತು ಶ್ಯಾಮ್?
1: ಆಮೇಲಿಂದ ಕೊಳಲ ಯೂಟ್ಯೂಬ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಕಲಿತೆ. ಆಮೇಲೆ ಆನ್ಲೈನ್ ಅಲ್ಲೇ ಸುನಿಲ್ ಕುಮಾರ್ ನೋಡ್ಕೊಂಡೆ. ಆಮೇಲೆ ಅವ್ರ ಹತ್ರ ಮಾತಾಡಿ ಸೇರ್ಕೊಂಡೆ ಅವ್ರ ಕ್ಲಾಸಿಗೆ. ಆಮೇಲೆ ಅಲ್ಲಿಂದ ಅವ್ರ ಹತ್ರ ಕಲಿಕ್ ಸ್ಟಾರ್ಟ್ ಮಾಡಿದೆ. ಅವರು ಬೇರೆ ಬೇರೆ ರಾಗ ಅಲ್ಲಿನ ಟೆಕ್ನಿಕ್ಸ್ ಎಲ್ಲ ಹೇಳಿಕೊಳ್ಳು ಸ್ಟಾರ್ಟ್ ಮಾಡಿ. ಆಮೇಲೆ ನಂದು ಎಂತೆಲ್ಲ ತಪ್ಪಿತ್ತು ಅದನ್ನೆಲ್ಲ ಕರೆಕ್ಟ್ ಮಾಡ್ತಿದ್ದೆ.
0: ಓಕೆ, ಆನ್ಲೈನ್ ಅಲ್ಲಿ ಕಲೋದು ಎಷ್ಟು ಕಂಫರ್ಟೇಬಲ್ ಅನ್ಸುತ್ತೆ. ಅಫ್ಕೋರ್ಸ್ ನೀವು ಶುರು ಮಾಡದ್ದೇ ಯೂಟ್ಯೂಬ್ ಮೂಲಕ, ಎಲ್ಲೂ ಗುರು ಯಾರು ಎದುರ್ಬೋದೇ ಇಲ್ಲ, ಇರಲಿಲ್ಲ ನಿಮಗೆ, ಒಂಥರ ಏಕಲವ್ಯ ಅಂತಾರೆ ಶುರು ಮಾಡದ. ಆದರೆ ಈ ಆನ್ಲೈನ್ ಕಲಿಯೋಕೆ ಎಷ್ಟು ಕಂಫರ್ಟೇಬಲ್ ಅನ್ಸುತ್ತೆ, ಈ ಕೊಳಲು ಗೀಳಲು ಹಂಗಿದೆಲ್ಲ ಕಲುದಾರೆ, ಈಗ ಎಲ್ಲದು ಆನ್ಲೈನ್ ಆಗಿಬಿಟ್ಟಿದೆ, ಬಟ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ
1: ಅಂದರೆ ಆ ರೀತಿ ಕ್ಲಿಯಾರಿಟಿ ಸಿಕ್ಕುವುದಿಲ್ಲ. ಟೆಕ್ನಿಕ್ಸ್ ಇರತ್ತೆ ಕೆಲವು, ಗಮಕ್ ಮೀಂಡ್ ಅದೆಲ್ಲ ಯೂಟ್ಯೂಬ್ ಅಲ್ಲಿ ಹೇಳಿಕೊಡ್ತಾರೆ. ಆದ್ರೆ ಅಷ್ಟು ಗುರು ಹತ್ರ ಹೋಯ್ಕಲ್ಲೋ ಅಷ್ಟು ಆ ತರ ಏನ್ ಕ್ಲಾರಿಟಿ ಸಿಕ್ಕುದಿಲ್ಲ ನಮ್ ಮೈಂಡಿಗೆ. ಅದಕ್ಕೆ ಗುರು ಇಂಪಾರ್ಟೆಂಟ್. ಆಕ್ಚುಲಿ
0: ಗುರು ಬೇಕೇ ಬೇಕು, ಒಂದು ವಿದ್ಯೆ ಕಲಿಬೇಕಾದ್ರೆ ಗುರು ಬೇಕೇ ಬೇಕು. ಈ ಕೊಳಲು
1: ಲೆವೆಲ್ ಕಲಿದರೆ ಬೇಕು,
0: ಯಾವ ಲೆವೆಲ್ ಸ್ಟ್ಯಾಂಡರ್ಡ್. ಈಗ ಈಗ ಕೊಳಲು ಕಲಿಕೆ ಮುಂಚೆನೆ, ಕೊಲುಕು ಹಾಪ್ ಮುಂಚೆನೆ ನಿಮ್ಗೆ ಸಂಗೀತ ಜ್ಞಾನ ಎಲ್ಲ ಇದ್ದಿತ್ತ?
1: ಇಲ್ಲ, ಒಂಚೂರು ಇಲ್ಲ.
0: ಮತ್ತೆ
1: ನಾನೇ ಬೇರೆ ಬೇರೆ ವಿಡಿಯೋ ಮಸ್ತ್ ಟೈಮ್ ಕೊಡು ಸ್ಟಾರ್ಟ್ ಮಾಡಿದೆ ಅದ್ರ ಮೇಲೆ. ಅದರಿಂದ ಕಲಿತ ಸೌದಿ.
0: ಎಂತ ಗೊತ್ತಾ ಶ್ಯಾಮ್, ನಂದೊಂದು ಕತೆ ಇತ್ತು. ನಾನು ಮುಂಗಾರು ಮಳೆಯಲ್ಲಿ ಅನಿಸುತ್ತಿದ್ದೆ ಯಾಕೋ ಇಂದು ಅಂತ ಒಂದು ಹಾಡಿದೆ, ಗೊತ್ತಿತ್ತ ಕೇಂದಿದ್ಯಾ? ಹಾ, ಅದ್ರ ಮಧ್ಯದಲ್ಲಿ ಒಂದು ವಯಲಿನ್ ಬತ್ತತ್ತ, ಹೌದಾ? ಟಣ ಟಣ, ಅದು ಫುಲ್ ಪ್ಯಾಥೋ ಸಾರೋ ಥರದ್ದೊಂದು ವಯಲಿನ್ ಬತ್ತತ್ತ. ಅದಕ್ಕೇನು ಖುಷಿಯಾಗಿ ನಂಗೆ ಅನಿಸ್ತು ಒಂದಿನ ನಾನು ವಯಲಿನ್ ಹೀಗೆ ಬಾರಿಸ್ಕಂತೇಳಿ. ಸೊ ಅದಕ್ಕೆ ನಾನೊಂದು ವಯಲಿನ್ ತಗೊಂಡು ಒಬ್ರು ಗುರುಗಳ ಹತ್ರ, ಅವ್ರೆ ಆಕಾಶವಾಣಿ ಮಟ್ಟದ ಸಂಗೀತ ಏನೋ ಅಭ್ಯಾಸ ಮಾಡಿರುವಂಥ ಗುರುಗಳವರು, ಅವ್ರ ಹತ್ರ ಕೊಲ್ಲುಕ್ಕೆ ಹಾದೆ. ಕೊಲ್ಲುಕ್ಕೆ ಹಾದ್ಮೇಲೆ ನಂಗೆ ಗೊತ್ತಾಯ್ತು ವಯಲಿನ್ ಬಾರಿಸ್ಬೇಕಂದ್ರೂ ಸಂಗೀತ ಜ್ಞಾನ ಬೇಕು ಅಂತೇಳಿ. ಓ ದೇವ್ರ, ಈಗ ವಯಲಿನ್ ಕಲಿಕರ ಸಂಗೀತನೇ ಕಲಿಕ ಇದು ಆಪದ ನಂಗೆ ಅನ್ನೋ ಪ್ರಶ್ನೆ ಆಗ ಮೂಡಿತ್ತು. ಆಮೇಲೆ ನನ್ನ ವಯಲಿನ್ ಕಲಿಕೆ ಏನಾಯ್ತು ಅಂತ ಮತ್ತೆ ಕಲಿಕರ ಹೇಳ್ತಿ, ಬಟ್ ನಿಮಗೂ ಸಹ ಹಂಗೆ ಆಯ್ತಾ?
1: ಒಂಥರ ಕನ್ಫ್ಯೂಸ್ ಆಗ್ತಿತ್ತು ಮೊದಲಿಗೆ, ಆಮೇಲೆ ಟೈಮ್ ಅದಕ್ಕೆ ಕೊಡ್ತಾ ಹೋದೆ, ಆಮೇಲೆ ಕಲ್ತ್ಕೊಂಡೆ ಸ್ವಲ್ಪ ಸ್ವಲ್ಪ.
0: ಈಗ ಆದಷ್ಟು ಸಂಗೀತ ಜ್ಞಾನ ಇದೆ, ಪ್ರಾಕ್ಟೀಸ್ ಹ್ಯಾಂಗ್ ಮಾಡುದು, ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಹ್ಯಾಂಗ ಅದು?
1: ಬೆಳಗ್ಗೆ ನಾ ಎದ್ರುಕೂಳೆ ಅಂದ್ರೆ ಬ್ರಷ್ ಎಲ್ಲ ಆದ್ಮೇಲೆ ಸೀದಾ ಕೊಳದ ಪ್ರಾಕ್ಟೀಸ್ ಮಾಡೋಕೆ.
0: ಎಷ್ಟು ಗಂಟೆಗೆ ಹೇಳು ಶ್ಯಾಮ್?
1: ಐದುವರೆ.
0: ಐದುವರೆಗೆ ಹೇಳುದು ಬ್ರಷ್ ಎಲ್ಲ ಮಾಡುದು, ಕೊಳಲ್ ಪ್ರಾಕ್ಟೀಸ್. ವೆರಿ ನೈಸ್. ಅಪ್ಪ ಅಮ್ಮ ಎಬ್ಸುದ ಅಥವಾ ತಾವೇ ಹೇಳುದಾ?
1: ನಾನೇ ಹೇಳ್ತೀನಿ.
0: ಈಗ ಎಕ್ಸಾಮ್ ಟೈಮ್ ಎಲ್ಲ ಹ್ಯಾಂಗ್ ಮಾಡ್ತೀರಿ? ಮೊನ್ನೆ ಎಕ್ಸಾಮ್ ಆಯ್ತಲ್ಲ SSLC.
1: ಎಕ್ಸಾಮ್ ಟೈಮಿಗೆ ಜಾಸ್ತಿ ಟೈಮ್ ಕೊಡೋಕೆ ಆಗಿಲ್ಲ ಅದಕ್ಕೆ. ಅದಕ್ಕೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕೆ ಹೋಗಿ
0: ಆಯ್ಲ. ಬಟ್ ಅಷ್ಟು ಮಿಸ್ ಮಾಡ್ತೀರಿ ನೀವು ಖಂಡಿತ ಅಲ್ಲ. ಈಗ ಈ ಕೊಳಲನ್ನ ಕಲ್ಲುಕ್ಕೆ ಶುರು ಮಾಡ್ತಾ ಶುರು ಮಾಡ್ತಾ ಹೋದಂಗೆ ನಿಮ್ಮಲ್ಲಿ ಯಾವ ತರ ಇಂಪ್ರೂವ್ಮೆಂಟ್ ಆತ ಹೋಯ್ತು?
1: ಸಂಗೀತ ಜ್ಞಾನ ಬಂತು.
0: ಆದ್ರೆ ಕೊಳಲನ್ನ ಯೂಟ್ಯೂಬ್ ಅಲ್ಲಿ ಕಲ್ಲುಕ್ ಶುರು ಮಾಡಿದಾಗ ಫಸ್ಟ್ ಪ್ರೈಸ್ ಯಾವ್ದ್ರಾಗ ಬಂತಂಬ್ರಲ್ಲೆ?
1: ಹೌದು, ಶಿವ್ಸ್ ಮ್ಯೂಸಿಕಲ್ ಅಂತ ಅಕಾಡೆಮಿ ಅಂದಿತ್ತ, ಅಲ್ಲೊಂದು ಕಾಂಪಿಟೇಷನ್ ಮಾಡಿದ್ವಿ, ಅದರಲ್ಲೇ ನಾ ಫಸ್ಟ್ ಪ್ರೈಸ್ ಬಂತು ನಂಗೆ.
0: ಯಾವ ಹಾಡ್ ಬಾರಿಸಿದ್ರಿ?
1: ಅಲ್ಲಿ ಅವರೊಂದು ಸಾಂಗ್ ಕೊಟ್ಟಿರಾ, ಟೀಚರ್ ಇದ್ರು ಒಬ್ರು, ಅವರೇ ಹಾಡಿದ್ದೀರಾ ಸಾಂಗ್, ಅದನ್ನ ಕೊಳದಲ್ಲಿ ಬಾರಿಸಿದೆ. ಅವ್ರು ಯಾವ ತರ ಇಟ್ಟಿರಂದ್ರೆ ಕಾಂಪಿಟೇಷನ್ ಮಸ್ತ್ ಕೊಳದ ಪ್ಲೇಯರ್ಸೇ ಇದೀರ, ಅದರಲ್ಲೇ ಯಾರು ಒಳ್ಳೆ ಹಾಡ್ತಾರೆ ಅವ್ರಿಗೆ ಪ್ರೈಸ್ ಅಂತ ಹೇಳಿತ್ತು.
0: ಓಕೆ,
1: ಅದರಲ್ಲೇ ನಾನೇ ಎಲ್ಲರಿಗಿಂತ ಒಳ್ಳೆ ಹಾಡ್ನ, ಅದಕ್ಕೆ ನಂಗೆ ಸಿಕ್ತು.
0: ವಾವ್, ಅದು ಸಂಗೀತ ಜ್ಞಾನ ಎಲ್ಲ ಇದ್ದಿತ್ತು, ಯಾಕಂದ್ರೆ ಅಷ್ಟು ಕಲ್ಲುಗೆ ಶುರು ಮಾಡೋದು ಅಷ್ಟೇ ಅಲ್ಲ.
1: ಅದೇ ನಾನು ಯೂಟ್ಯೂಬ್ ಅಲ್ಲೆಲ್ಲ ಕಲ್ತ್ಕೊಂಡು
0: ಬರೀ 3 ತಿಂಗಳಾಯ್ತಂಬ್ರು ಕಲ್ಲುಕ್ ಶುರು ಮಾಡಿ ಅಷ್ಟರಲ್ಲಿ ಇಷ್ಟಪ್ಪ ಹಾಡುಕ್ಕೆ ಅದ್ದ ಕಾಂಪಿಟೇಷನ್ ಅಲ್ಲಿ. ವಾವ್, ಅದು ಯಾವ ಹಾಡು ನೆನ್ಪಿದ್ಯಾ?
1: ಶಾರದೆ ಒಂದು ಸಾಂಗ್.
0: ಶಾರದೆ ನೆನ್ಪಿತ್ತ? ಇಲ್ಲ ಇಲ್ಲ ಇಲ್ಲ. ಓಕೆ ಸರಿ. ಆ ನಂತರ ಎಂತಾಯ್ತು ಅಂದ್ರೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬಂತು, ಕಡೆಗೆ ಅರ್ಥ ಆಯ್ತು ನಂಗೂ ಒಬ್ಬ ಗುರು ಬೇಕು ಅಂತೇಳಿ. ಆಮೇಲೆ ಸುನಿಲ್ ಕುಮಾರ್ ಅವರು ನಿಮ್ಗೆ ಸಿಕ್ಕದ್ದು, ಅವ್ರ ಹತ್ತಿಗೆ ಈಗ 4 ವರ್ಷದಿಂದ ಕಲಿತಾ ಇದ್ದೀರಿ ನೀವು ಅಲ್ಲ. ಓಕೆ, ನಿಮ್ಮ ಫೇವ್ರೆಟ್ ಹಾಡು ಯಾವ್ದು? ಈಗ 10 ರಾಗನ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಹಾಡಿದ್ರಿ ಅಂತ ಹೇಳಿದ್ರಿ ನೀವು, ಅದರಲ್ಲಿ ನಿಮ್ಮ ಫೇವ್ರೆಟ್ ರಾಗ ಯಾವುದು?
1: ಫೇವ್ರೆಟ್ ರಾಗ ರಾಗ್ ದೇಶ್.
0: ರಾಗ್ ದೇಶ್?
1: ರಾಗ್ ದೇಶ್.
0: ಓಕೆ, ಅದನ್ನ ಹ್ಯಾಂಗ ಅದು ನಮ್ಗೆ ಒಂಚೂರು ಹಾಡಿ ತೋರಿಸ್ಲಕ್ಕ ಈಗ. ಅದ್ರ ಆ ರಾಗದಲ್ಲಿ ಬರೋ ಯಾವುದೇ ಹಾಡು?

0: ವಾವ್, ಸೂಪರ್, ತುಂಬ ಒಳ್ಳೆ ಇತ್ತು. ಅಲ್ಲ, ನಿಮ್ಮ ಸಂಗ್ರಹದಲ್ಲಿ ಅಷ್ಟಪ್ಪ ಕೊಳಲಿತ್ತಲ್ಲ, ಈ ಕೊಳಲು ಅದು ಹ್ಯಾಂಗ್ ಅದು ಚೇಂಜ್ ಮಾಡ್ತೀರಿ ಅಂದ್ರೆ ಬೇರೆ ಬೇರೆ ರಾಗಕ್ಕೆ ಬೇರೆ ಬೇರೆ ಕೊಳಲ ಹ್ಯಾಂಗ್ ಅದು?
1: ಒಂದು ಸಾಂಗ್ ಇದು ಮೂಡ್ ಇರುತ್ತಲ್ವ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೊಳಲು,
0: ಅದಕ್ಕೆ ಬೇರೆ ಬೇರೆ ಕೊಳಲನ್ನು ಬಳಸ್ತೀರಿ. ನಾನು ಈವನ್ ಪ್ರವೀಣ್ ಗೋಡ್ಕಿಂದಿ ಅವರು ಲಾಸ್ಟ್ ಟೈಮ್ ನಮ್ಮ ರೇಡಿಯೋ ಕುಂದಾಪುರಕ್ಕೆ ನಮ್ಮ ಭಂಡಾರ್ ಕಾಲ್ಸ್ ಕಾಲೇಜಿಗೆ ಬಂದಿದ್ರು, ಅಷ್ಟೊತ್ತಿಗೆ ಹಿಂಗಿಂದೆ ಒಂದು ಬ್ಯಾಗ್ ಇಟ್ಕೊಂಡಿದ್ದೆ ಸುಮಾರು ಕೊಳಲ ಅದರಲ್ಲಿ. ಸೊ ಹಾಗೆ ನೀವು ಒಟ್ಟು ಎಷ್ಟು ಕೊಳಲ್ ಇದೆ ನಿಮ್ಮ ಹತ್ರ ಈಗ ಸಂಗ್ರಹದಲ್ಲಿ?
1: ಮೂವತ್ತೆರಡು.
0: ಮೂವತ್ತೆರಡು ಕೊಳಲು
1: ಮತ್ತು ಮನೆಯಲ್ಲಿದೆ.
0: ಮತ್ತು ಮನೇಲಿ ಇತ್ತು, ಒಟ್ಟು ಎಷ್ಟಿತ್ತು ಟೋಟಲ್?
1: 32.
0: ಮನೆ ತುಂಬಾ ಕೊಳಲೆಪ್ಪುದು ಈಗ. ಅಪ್ಪಯ್ಯ ತೆಗೆಸಿಕೊಟ್ಟದಾ? ಅಡ್ಡಿಲ್ಲ ಮಾರ್ರೆ, ಎಲ್ಲರೂ ಆ ಮಕ್ಕಳಿಗೆ ಮೊಬೈಲ್ ತೆಗೆಸಿಕೊಡ್ತಾರೆ. ನಿಮ್ಮ ಅಪ್ಪಯ್ಯ ಕೊಳಲ್ ತೆಗೆಸಿಕೊಟ್ಟಿರು ಮಗನ ಆಸಕ್ತಿಗೆ ನೀರ್ಯಾರು ಕಲ್ದ. 32 ಕೊಳಲ್, ಒಂದು ಕೊಳಲಿಗೆ ಎಷ್ಟಿರುತ್ತೆ? ನಂಗೊಂದು ಜನರಲ್ ಕ್ಯೂರಿಯಾಸಿಟಿ, ಕುತೂಹಲ, ಒಂದು ಕೊಳಲಿದ ರೇಟ್ ಎಷ್ಟಿರುತ್ತೆ?
1: ಸ್ಮಾಲರ್ ಪಿಚ್ ಕೊಳಲ್ ಅಂದ್ರೆ ಸ್ಟಾರ್ಟ್ ಆಗುದು 1,000 1,500.
0: ಸ್ಮಾಲರ್ ಪಿಚ್ ಸ್ಮಾಲರ್ ಸೈಜ್ ಅಲ್ಲಿ
1: ಇರುತ್ತೆ. 20 centimeter
0: ಕೊಳಲಿಗೆ 1,500 ತನಕ ಇರುತ್ತ. ಹಾ, ಉದ್ದುದ ಈಗ ಕೈಯಿಂದ ಇಟ್ಕೊಂಡಿರಲ್ಲ ಉದ್ದುದ್ದುದ, ಆ ಕೊಳಲಿಗೆಲ್ಲ?
1: ಅದಕ್ಕೆಲ್ಲ 6,500.
0: ಓ ಅಪ್ಪ, ಈಗ ಈ ಉದ್ದ ಕೊಳಲ್ ಹೋದಾಗ ಪಿಚ್ ಜಾಸ್ತಿ ಆತ ಹೋದ

0: ಗೊತ್ತಿರ್ಲಿಲ್ಲ ನಿಮ್ಗೂ ಕೊಳಲ್ ಬಾರಿಸೋಕಾತ್ತ 4 ವರ್ಷದ ಹಿಂದೆ ಗೊತ್ತಾದದ್ದ. ಆ ಗೊತ್ತಾದ್ಮೇಲೆ ಪ್ರತಿ ಟೈಮ್ ಎವ್ರಿ ಟೈಮ್ ವೆನ್ ಯು ಹೋಲ್ಡ್ ದ ಫ್ಲೂಟ್ ಆ ಕೊಳಲ್ ಹಿಡ್ಕೊಂಡಾಗ ಎಷ್ಟು ಖುಷಿ ಆತ್ತ.
1: ತುಂಬಾ ಖುಷಿ ಆಗುತ್ತೆ.
0: ಈಗ ಅಕ್ಕನಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡು ಶುರು ಮಾಡಿ ಆಯ್ತಾ ಭಜನೆಗೆ? ದಿನ ಪ್ರತಿದಿನ ಸಾಯಂಕಾಲ ನಿಮ್ಮ ಮನೇಲಿ ಕೊಳಲ ಜೊತೆ ಭಜನೆ ಆಗತ್ತಾ? ಅಕ್ಕ ಭಜನೆ ಹೇಳುದು, ನೀವು ಕೊಳಲ್ ಬಾರಿಸೋದು.
1: ಅಂದ್ರೆ ಈಗ ಅಕ್ಕ ಕಾಲೇಜಿಗೆ ಓದ್ತಿದ್ದಾಳೆ ಚಿಕ್ಕಮಂಗ್ಳೂರಲ್ಲಿ,
0: ಹಾಸ್ಟೆಲ್ ಇಪ್ಪತ್ತು
1: ಲಾಕ್ಡೌನ್ ಟೈಮಿಗೆಲ್ಲ ಭಜನೆ ಎಲ್ಲ ಮಾಡ್ತಿದ್ದೆ.
0: ಓಕೆ, ಸೊ ಅಕ್ಕ ತಮ್ಮ ಒಂದು ಕಾಂಬಿನೇಷನ್ ಅಲ್ಲಿ. ಯಾವ ಭಜನೆಗೆ ನಿಮ್ಗೆ ಕೊಳಲ್ ನುಡ್ಸೋಕ್ ಭಾರಿ ಇಷ್ಟ ಆಗ್ತದೆ, ಯಾವ ಭಜನೆ ಯಾವ ಪದ್ಯ?
1: ಪಿಳ್ಳಂಗೋವಿ.
0: ಪಿಳ್ಳಂಗೋವಿಯಾ, ಹೆಸರಲ್ಲೇ ಇದೆಯಲ್ಲ. ಇಲ್ಲಿ ಒಂದ್ಸಲ ನಾವು ನುಡ್ಸೋದ್ ಕೇಳ್ಬೋದಾ? ಹಾ, ಶುರು ಮಾಡುವಾ.

ಬ್ಯೂಟಿಫುಲ್, ಎಷ್ಟು ಲೈಕ್ ನುಡಿಸ್ದೆ ಮಾರಾಯ. ಆಕ್ಚುಲಿ ಶ್ಯಾಮ ಅಂತ ಸುಮ್ಮನೆ ಆಕಸ್ಮಿಕವಾಗಿ ಹೆಸರಿಟ್ಟಿದ್ದಲ್ಲ ಶ್ಯಾಮನಿಗೆ, ಅದು ಮೋಸ್ಟ್ಲಿ ಅದಕ್ಕೆ ಕಾರಣನೇ ಇದೆ, ಶ್ಯಾಮನೇ ಇರ್ಕ. ಹಾಗೆ ಆ ಫ್ಲೂಟ್ ನುಡಿಸುವಾಗ ನನಗೆ ಹಾಗೆ ಈ ಥರ ಫ್ಲೂಟ್ ನುಡಿಸ್ತಾ ಇದ್ರೆ ಫುಲ್ ಹಿಂದೆ ಮುಂದಲ್ಲ ಸುಂದರಿಯರೇ ಇರ್ತಾರೆ ಶ್ರೀಕೃಷ್ಣಂಗಿದ್ದಂಗೆ, ಅಷ್ಟು ಚಂದ. ಹಾಂ, ಗೋವುಗಳು ಬರೋದು ಮಾತ್ರ ಅಲ್ಲ, ಎಲ್ಲರೂ ಬರ್ಬೋದು. ಏನು ಚೆನ್ನಾಗಿತ್ತು, ಮಧುರವಾಗಿತ್ತು ಶ್ಯಾಮ್, ತುಂಬ ಖುಷಿ ಆಯಿತು. ಇಷ್ಟು

0: ನನ್ನ ವಯಸ್ಸಿಗೆ ಇಷ್ಟು ಚಂದದಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಆನ್ಲೈನ್ ಅಲ್ಲಿ ಕೇಳ್ಕೊಂಡು, ಹಾ ಇದು ಮೋಸ್ಟ್ಲಿ ಅದು ಹೇಳ್ತಾರಲ್ಲ ಸಂಸ್ಕಾರ ಪೂರ್ವಜನ್ಮದ ಅಂಥದ್ದು ಇತ್ತು ಕುಸಾಕ. ಎನಿವೇಸ್, ಈಗ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅದ್ರಲ್ಲಿ ಮಾಡ್ಕಂತ ಎಂತ ಕನ್ನಿಸ್ತ, ಸಾಕಲ್ಲ ಇಷ್ಟೇ ನುಡ್ಸ್ಕೊಂಡಿದ್ರೆ ಸಾಲ್ದ. ಅದರಲ್ಲೂ ಹೆಂಗೇಂದ್ರೆ ನೀವು ಈ ಫೀಲ್ಡಿಗೆ ಬಂದ ಅಥವಾ ಕಲುಕು ಶುರು ಮಾಡಿ ಅಂತ ತುಂಬಾ ಸಮಯ ಏನು ಆಯ್ಲಿಲ್ಲ ಅಲ್ದಾ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ನಾನಂದು ರೆಕಾರ್ಡ್ ಮಾಡ್ಕೊ ಹೋಯ್ಕಂದ್ರೆ ನಂಗೆ ಅಷ್ಟು ಗೊತ್ತಿರ್ಕಲ್ಲ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ಶ್ಯಾಮ್ಗೆ?
1: ಅಂದ್ರೆ ನಮ್ದೇ ಅಕಾಡೆಮಿಯಲ್ಲಿ ಒಬ್ರು ಇದ್ದಿರು, ಅವರು ಸಹ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ರು.
0: ಓಕೆ,
1: ಅವ್ರನ್ನ ಕಣಕ ನಂಗೂ ಎಂತಾರು ಮಾಡ್ಬೇಕನ್ನಿಸ್ತು.
0: ಹಾ,
1: ಅದಕ್ಕೆ ನಾ ಅದು ಚೆನ್ನಾಗಿ ತಗೊಂಡೆ.
0: ಹ್ಮ್,
1: ಆಮೇಲಿಂದ ಅದ್ರ ಮೇಲೆ ವರ್ಕ್ ಮಾಡೋ ಸ್ಟಾರ್ಟ್ ಮಾಡಿದೆ, ಆರ ಹೆಂಗ್ ಇದು ಹಾಡ್ಬೋದಂತ.
0: ಓಕೆ,
1: ಆಮೇಲೆ ಅವ್ರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನನ್ನ ಹೆಸರಲ್ಲಿ ಒಂದು ಬರ್ಕೊಂಡೆ.
0: ವೆರಿ ನೈಸ್. ನಿಮ್ ಗುರುಗಳನ್ನ ನೀವು ವೈಯಕ್ತಿಕವಾಗಿ ಭೇಟಿ ಮಾಡಿದ್ರ?
1: ಹೌದು, ಮಸ್ತ್
0: ಭೇಟಿ ಮಾಡಿದ್ರಿ.
1: ಹೌದು,
0: ಗೊತ್ತಿತ್ತ
1: ಅಂದ್ರೆ ಗುರುವಂದನಕ್ಕೆಲ್ಲ ಕರೀತಾರ ಅವರು.
0: ಹಾ ಹಾ, ಓಕೆ, ಅಷ್ಟೊತ್ತಿಗೆ ಹೋಗಿ ಭೇಟಿಯಾಗಿ ಎಲ್ಲ ಬತ್ತ್ರಿ ನೀವು, ನಮಸ್ಕಾರ ಎಲ್ಲ ಮಾಡಿ ಅಲ್ಲ ಗುರು ದಕ್ಷಿಣೆ ಕೊಟ್ಟು. ಹಾ, ಅಲ್ಲಿ ಅವ್ರದ್ದು ಪ್ರೋಗ್ರಾಮ್ ಇರುತ್ತಾ, ಅದ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ಹಾಡುಕ್ಕೆ, ಅದೆಲ್ಲ ಆಯ್ಬಪ್ಪದು. ಓಕೆ, ಸೊ ಈಗ ಹೋತ ಕ್ಲಾಸ್ ಅಲ್ಲೆಲ್ಲ ಮಕ್ಕಳೆಲ್ಲ ಹೇಳುದಿಲ್ಲ ಯಶಾಮ್ ಒಂದು ಕೊಳಲ್ ನೋಡ್ಸ ನಮ್ಗೊಂದು ಕೇಣ್ಕ ಅಂತಲ್ಲ, ಹಂಗಲ್ಲ ಇತ್ತ ಇಲ್ಲ? ಶಾಲೆಯಲ್ಲಿ ಪ್ರೋತ್ಸಾಹ ಹೆಂಗಿತ್ತು? ಶಾಲೆ ವಾರ್ಷಿಕೋತ್ಸವಕ್ಕೆ, ಸ್ಕೂಲ್ ಡೇಗೆ, ಆನ್ವಲ್ ಡೇಗೆ ಎಲ್ಲ ನೀವು ಕೊಳಲ್ ನುಡ್ಸೋದು ಹಂಗಲ್ಲ ಇದೆಯಾ?
1: ಹೌದು, ಅಲ್ಲೇ ಹೇಳ್ತಾರೆ ಶಾಲೆಯಲ್ಲಿ.
0: ಹಾ,
1: ಓದಿ ಅಂತಂದು ಮತ್ತೆ ಸನ್ಮಾನ ಎಲ್ಲ ಮಾಡಿದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಶಾಲೆ,
0: ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಎಲ್ಲೆಲ್ಲ ಈಗ ಈ ಕೊಳಲು ಕಚೇರಿ, ಈಗ ಕೊಳಲು ವಾದನದ ಕಚೇರಿ ಎಲ್ಲೆಲ್ಲ ಕೊಟ್ಟಿದೀಗ ಎಲ್ಲೆಲ್ಲ ಹೋಗಿ ಪ್ರದರ್ಶನ ಮಾಡಿರಿ?
1: ತುಂಬಾ
0: ಎಲ್ಲೆಲ್ಲ ಒಂಚೂರು ಹೇಳಕ್ಕ?
1: ಗೊಂಬೆ ಮನೆ, ಉಪ್ಪಿನ ಕುದುರೆ,
0: ಹಾ ಅಲ್ಲಿಗೆ ಹೋಗಿರಿಯಾ? ಓಕೆ,
1: ಮಂಗಳೂರು ರಾಗ ತರಂಗ, ಉಪ್ಪಿ ಯು ಚಾನಲ್, ಆಮೇಲೆ ಫಂಕ್ಷನ್,
0: ಸುಮಾರು ಫಂಕ್ಷನ್ ಈಗಲ್ಲ. ಓಕೆ, ಫಂಕ್ಷನ್ಗೂ ಹೋತ್ರಿ ನೀವು. ಓಕೆ, ಈಗ ನಿಮ್ಗೆ ಪುರಸ್ಕಾರಗಳು ಸುಮಾರೆಲ್ಲ ಸಿಕ್ಕಿತ್ತಲ್ಲ, ಎಂತೆಲ್ಲ ಸಿಕ್ಕಿತ್ತ?
1: ಶಿವರಾಮ್, ಡಾಕ್ಟರ್ ಶಿವರಾಮ್ ಕಾರಂತ ಪ್ರಶಸ್ತಿ,
0: ಬಾಲ ಪುರಸ್ಕಾರ,
1: ಕೆಳದಿ ಚೆನ್ನಮ್ಮ ಹಾಗೂ ಹೊಯ್ಸಳ ಪ್ರಶಸ್ತಿ.
0: ಓಕೆ, ನಿಮ್ಗೆ ಮುಂದ ಆಸೆ ಅಂತ, ಎಷ್ಟು ಚಂದ ಈ ಕೊಳಲನ್ನ ಬಾರಿಸಿ ಎಲ್ಲಿಗೆ ಹೋಗಿ ನಿಲ್ಕಂತ ಆಸೆ? ವೇರ್ ಡೂ ಯು ವಾಂಟ್ ಟು ಲುಕ್ ಯುವರ್ ಸೆಲ್ಫ್ ಇನ್ ಅನದರ್ 10 ಇಯರ್ಸ್
1: ಇನ್ ಇಂಟರ್ನ್ಯಾಷನಲ್ ಲೆವೆಲ್? ಮ್ಯೂಸಿಕ್ ಪ್ರೊಡಕ್ಷನ್.
0: ವೆರಿ ನೈಸ್, ಸೂಪರ್. ಯು ವಾಂಟ್ ಟು ಜಾಯಿನ್ ಮ್ಯೂಸಿಕ್ ಪ್ರೊಡಕ್ಷನ್ ಹೌಸಸ್, ಅವ್ರನ್ನೆಲ್ಲ ಜಾಯ್ನ್ ಆಗಕ್ಕೆ ಇಷ್ಟಪಡ್ತೀರಿ ನೀವು, ಎಂತಕ್ಕೆ?
1: ಅಂದ್ರೆ ನಂಗೆ ಇದರಲ್ಲಿ ಆಸೆ ಇದೆ. ಅದಕ್ಕೆ
0: ಅಂದ್ರೆ ಸಾಧನೆ ಅಲ್ಲಿ ಮಾಡ್ಕಂತ ಯಾಕೆ ಆಸೆ? ಅಂದ್ರೆ ಈ ಮ್ಯೂಸಿಕ್ ಇಂಡಸ್ಟ್ರೀಸ್ಗೆ ಹೋಯ್ಕಂತ ಯಾಕೆ ಆಸೆ?
1: ಯಾಕಂದ್ರೆ ನನಗೆ ಇಷ್ಟ ಅದು.
0: ಅದಿಷ್ಟ ಅಂತ ಹೇಳಿ, ಅದು ಜಾಸ್ತಿ ಸ್ಕೋಪ್, ಗುರುತಿಸುವಿಕೆ ಕೂಡ ಜಾಸ್ತಿ ಇರುತ್ತೆ ಆ ಫೀಲ್ಡ್ ಅಲ್ಲಿ ಅಂತ ಹೇಳ್ಕೊಂಡು. ಸೊ ಮ್ಯೂಸಿಕ್ ನ ನೀವು ಕೇಂಬತ್ತಿಗೆ, ಅದು ಫಿಲ್ಮ್ ಮ್ಯೂಸಿಕ್ ಅಥವಾ ಇನ್ಯಾವುದೇ ಮ್ಯೂಸಿಕ್ ಆದ್ರೂ ಅಲ್ಲೆಲ್ಲ ಕೊಳಲ್ ಹುಡುಕ್ತಾ ಇರ್ತೀರಾ? ಫಾರ್ ಎಕ್ಸಾಂಪಲ್, ನಿಮ್ ಕೊಳಲ್ ಇಷ್ಟ ಅಲ್ವಾ, ಈಗ ನಿಮ್ಗೆ ಯಾವ್ದು ಇಷ್ಟ ನೀವು ಅದನ್ನ ಹುಡುಕ್ತೀರಿ. ಈಗ ನಮ್ಮ ಎ ಆರ್ ರೆಹಮಾನ್ ಮ್ಯೂಸಿಕ್ ಇರ್ಬೋದು, ಇಳಿಯರಾಜ ಮ್ಯೂಸಿಕ್ಗಳಲ್ಲೆಲ್ಲ ಕೊಳಲ್ ಬರುವಂತದ್ದೆಲ್ಲ ತುಂಬಾ ಇರುತ್ತೆ. ಕೆಲವುದೆಲ್ಲ ಕೆಲವು ಪರ್ಟಿಕ್ಯುಲರ್ ಮ್ಯೂಸಿಕ್ ಕಂಪೋಸರ್ಸ್ಗಳಿದ್ದಾರೆ, ಅವ್ರಿಗೆ ಈ ಕೆಲವೊಂದು ವಾದ್ಯಗಳು ಅವ್ರಿಗೆ ಇಷ್ಟ, ಅದು ಇರ್ಕದ್ರಂಗೆ ಅಂತ ಹೇಳ್ಕೊಂಡು. ಆತರ ನೀವೇನಾದ್ರು ಹುಡುಕ್ತೀರಾ ಯಾವ್ದಾದ್ರು ಸಾಂಗ್ ಬಂದಾಗ ಇದ್ರಲ್ಲಿ ಕೊಳಲ್ ಎಲ್ಲಾದ್ರೂ ಇದೆಯಾ, ಫ್ಲೂಟ್ ಅಥವಾ ಫ್ಲೂಟ್ ಇರೋ ಯಾವ್ದಾದ್ರು ಮ್ಯೂಸಿಕ್ ನಿಮಗೆ ಇಷ್ಟವಾಗುವಂತದ್ದು ಯಾವ್ದಿದೆ ಹೇಳಿ?
1: ಎ ಆರ್ ರೆಹಮಾನ್ ತುಂಬಾ ಮ್ಯೂಸಿಕ್ ಇಷ್ಟ.
0: ಇಷ್ಟವಾ? ಯಾವ್ದ್ರೆಲ್ಲ ಕೊಳಲ್ ಇದೆ?
1: ತೂಹಿರೆ,
0: ತುಮ್ಮಿಲೆ, ಹಾ
1: ಯೇ ಹಸಿವಾದಿ,
0: ಹಾ
1: ರೋಜಾ ಜಾನೆ,
0: ಎಸ್, ಮತ್ತೆ
1: ಎನ್ನವಳೆ, ಎನ್ನವಳೆ.
0: ಹಾ, ಸೊ ಇವೆಲ್ಲ ಮ್ಯೂಸಿಕ್ ಇಷ್ಟ. ಈಗ ನಮ್ಗೊಂದು ಕೇಳಿಸುದಾರೆ, ಯಾವ್ದು ಪ್ಲೇ ಮಾಡಕ್ ಇಷ್ಟಪಡ್ತೀರಿ?

ಬ್ಯೂಟಿಫುಲ್, ಲೈಕ್ ಆಯ್ತಾ? ತುಂಬಾ ಚಂದ ಆಯ್ತು. ಸೊ ನಿಮ್ಮಮ್ಮ ಹೇಳ್ತಾ ಇದ್ರು, ತೇರಾ ಏರಿ ಅಂಬರದಾಗೆ ನೇಸರ ನಗುತ್ತಾನಾ, ತುಂಬಾ ಫೇಮಸ್ ಹಾಡಿದ್ ನಮ್ಮ ಕನ್ನಡದಲ್ಲಿ. ಆ ಹಾಡು ಒಂಚೂರು ಹಾಡ್ಲಕ್ಕ?

0: ಅಬ್ಬಾ, ಮುರುಳಿ ಗಾನದಲ್ಲಿ ಮುಳುಗಿ ಹೋದಂಗೆ ಆಯ್ತು ಮಾರೆ. ಒಂದ್ಸಲ ಸೂಪರ್ ಆಯ್ತು, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಎಷ್ಟು ಚಂದ ಬರೆಸ್ತೀಯ, ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ಭವಿಷ್ಯ. ಮೋಸ್ಟ್ಲಿ ಇದು ಇನ್ನೂ ಆ್ಯಕ್ಚುಲಿ ನಿಮಗಿರೋ ಗುರಿನೇ ಅದು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕು ಅಂತ. ಖಂಡಿತವಾಗ್ಲೂ ಆಗುತ್ತೆ, ಅಷ್ಟು ಚಂದ. ಅದೆಷ್ಟು ಚಂದ ಇದೆ ಆ ಫ್ಲೋ, ಫ್ಲೂಟ್ ನೋಟ್ಸ್ ಆಫ್ ಫ್ಲೋ, ಸೂಪರ್ ಆಗಿದೆ. ಆದರೆ ನೀವಿಷ್ಟು ಚಂದ ಬೆಳಿಲಿಕ್ಕೆ ನಿಮ್ಮ ಅಪ್ಪ ಅಮ್ಮನ ಪ್ರಯತ್ನ, ಬ್ಯಾಕಪ್, ಅದೆಲ್ಲ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಯಾರು ತುಂಬ ಸಪೋರ್ಟ್ ಮಾಡಿದ್ದು ಫಸ್ಟ್ಗೆ, ಅಮ್ಮನ ಅಪ್ಪನ? ಅಪ್ಪ ಫಸ್ಟ್ಗೆ. ಅಪ್ಪಂಗೆ ಹೆಂಗೆ ಗೊತ್ತಾಯ್ತು ಮಗನಿಗೆ ಕೊಳಲು ನುಡಿಸೋದು ಇಷ್ಟ ಅಂತ?
1: ಅಂದರೆ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರ ಅಂದರೆ, ಅಮ್ಮ ಸ್ಟಾರ್ಟಿಂಗ್ಗೆ ಕರ್ಕರೆ ಆಗುತ್ತೆ ಆ ಥರ, ಸೌಂಡ್ ಮಾಡಬೇಡ ಅಂತ.
0: ಆನ್ಲೈನ್ ಕ್ಲಾಸ್, ಅಮ್ಮನಿಗೆ ಆನ್ಲೈನ್ ಕ್ಲಾಸ್ ಇದ್ದಿತ್ತು, ಅಮ್ಮ ಟೀಚರ್ ಅಲ್ಲ, ಸೊ ಅವ್ರಿಗೆ ತೊಂದರೆ ಆಗ್ತಿತ್ತು. ಆದರೆ ಅಪ್ಪ ಆಗ ಇಲ್ಲ ಮಗನೇ ಅಂತ ಹೇಳಿ ಸಪೋರ್ಟಿಗೆ ನಿಂತರು. ಆನಂತರ ಅಮ್ಮ, ಈಗ ಅಮ್ಮ ಎಲ್ಲ ಕೊಳಲು ಹುಡುಕಿ ಕೊಡೋದಲ್ಲ ಅಮ್ಮನೇ ಈಗ, ಅಲ್ದಾ? ಅಮ್ಮ ಹೇಳ್ತಿದ್ರು ಅವನಿಗೆ ಬ್ಯಾಕಂಡಲ್ಲಿ ಒಂದು ಜನ ಬೇಕು ಎಂದಕ್ಕೆ ನನ್ನ ನೆನಪು ಹತ್ತು ಅಂತ ಹೇಳ್ಕೊಂಡು. ಎಸ್, ಅಪ್ಪ ಅಮ್ಮನ ಸಪೋರ್ಟ್ ಅಷ್ಟು ಇದ್ದಕ್ಕೋಯಿ ಈಗ ಈ ಮಟ್ಟ ನಿಜವಾಗ್ಲೂ ಆಯ್ತಾ, ಎಷ್ಟು ಚಂದ ನುಡಿಸ್ತಿದ್ರು ಅಂದರೆ ಸೂಪರ್ ಆಗಿದೆ. ರೇಡಿಯೋ ಕುಂದಾಪುರಕ್ಕೆ ಒಂದಿಷ್ಟು ಹಾಡುಗಳು ಬೇಕು ನಮಗೀಗ. ಯಾಕೆ ಅಂತಂದ್ರ ತಮ್ಮ ಕೊಳಲು ನುಡಿಸೋದ್ರ ಬಗ್ಗೆ ಲೈಕ್ ನುಡಿಸ್ತೆ ಅಂತ ಕರ್ಕರಿ ಅತ್ತಂತಿದ್ರ?
1: ಇಲ್ಲ, ಸಪೋರ್ಟ್ ಮಾಡ್ತಾರೆ,
0: ಫುಲ್ ಸಪೋರ್ಟ್. ಸೊ ಚಂದ. ಈಗ ಅಕ್ಕ ಮತ್ತೆ ತಮ್ಮನ ಕಾಂಬಿನೇಷನ್ ಅಲ್ಲಿ ಯಾವ ಭಜನೆಗೆ ಸೂಟ್ ಆಗ್ತಂದ್ರೆ ಪಿಳ್ಳಂಗೋವಿಯ, ಅದ್ ಬಿಟ್ರೆ ಇನ್ನೊಂದು
1: ನಮ್ಮಮ್ಮ ಶಾರದಿ, ಅಂದ್ರೆ ಭಜನೆ ಸಾಂಗ್ಸ್
0: ಯಾವ ಭಜನೆ ಆದ್ರೂ ಓಕೆ, ಕೊಳಲು ನುಡಿಸ್ತೀರಿ, ಸೂಪರ್ ಆಯ್ತು. ಈಗ ಸಿನಿಮಾ ಹಾಡುಗಳಲ್ಲಿ ಯಾವುದೇ ಹಾಡು ಇರ್ಬೋದು, ಕನ್ನಡ, ಹಿಂದಿ, ತಮಿಳು, ಯಾವುದೇ ಇರ್ಬೋದು, ನಿಮ್ ಫೇವ್ರೆಟ್ ಹಾಡು ಕೊಳಲಿರೋದು ಯಾವುದು?
1: ಪಂಕೋತಿಸು.
0: ಹೆಂಗದು?

0: ಪ್ರವೀಣ್ ಗೋಡ್ಖಿಂಡಿಯವರ ಅಭಿಮಾನಿ, ಅದಕ್ಕೆ ಸಾರ್ಥಕ ಆಯ್ತು ಶ್ಯಾಮ್. ಎಷ್ಟು ಚಂದ ಲೀಲಾ ಜಾಲವಾಗಿ ಸರಾಗವಾಗಿ ನುಡಿಸಿದ್ರೆ, ಬ್ಯೂಟಿಫುಲ್ ಆಗಿತ್ತು ನಿಜವಾಗ್ಲು. ನಾವೆಲ್ಲ ಕಳೆದೇ ಹೋಯ್ತು ಇದ್ರಲ್ಲಿ ಸ್ಟುಡಿಯೋದಲ್ಲಿ. ನೀವು ದಿನ ಬರ್ತೇರಿ ಅಕ್ಕ ಸ್ಟುಡಿಯೋಕ್ಕೆ? ಓಕೆ. ಸೊ ಇದನ್ನೆಲ್ಲ ಕಲಿತಾ ಕಲಿತಾ ಎಷ್ಟು ಹಾಡುಗಳೀಗ ನೀವು ನುಡಿಸಬಹುದು? ಹೆಚ್ಚು ಕಮ್ಮಿ
1: 100 ಅಧಿಕ.
0: 100 ಅಧಿಕ? ವಾವ್. ಅದ್ರಲ್ಲೆಲ್ಲ ಬರ್ತ, ಸಿನಿಮಾದಿಂದ ಡಿವೋಷನಲ್ ಇಂದ ಭಕ್ತಿಗೀತೆ ಫೋಕ್ ಎಲ್ಲ ಬರ್ತದ. ಲೈಟ್ ಮ್ಯೂಸಿಕ್, ಲೈಟ್ ಮ್ಯೂಸಿಕ್ ಅಲ್ಲಿ ಎಂತಲ್ಲ ನುಡಿಸ್ಲಕ್. ಮಧುವನ ಕರೆದರೆ, ಅಚ್ಚ ಮೂವಿದೆ, ಮಧುವನ ಕರೆದರೆ ಬರ್ತತ್ತಾ ನುಡಿಸ್ಬೋದಾ? ಹಂಗಾರ್ ಸೈ ಬಿಡಿ, ಒಂದ್ಸಲ ಮಧುವನ ಕರೆದರೆ ಕೇಂಬಲ. ಹಾ, ಎಲ್ಲ ಕೃಷ್ಣಂಗೆ ಮಧುವನ ಕರೆದರೆ ಪಿಳ್ಳಂಗೋವಿಯ. ಹಾ ಅಲ್ದಾ? ಓಕೆ, ಶುರು ಮಾಡು ಹಂಗಾರ, ಒಂಚೂರು ಕೇಂಬ ಶುರು ಮಾಡಿ.

0: ಅದ್ಭುತ, ವಾವ್, ಸಖತ್ತಾಯ್ತು ಮಾರೆ, ಖುಷಿ ಆಯ್ತು. ಕೇಂ ಟೈಪ್ ಅಂತ ಅನ್ಸುತ್ತಾ ಸುಶ್ಯಾಮ್? ಸೊ ಇಷ್ಟೆಲ್ಲ ಆದಾಗ ನಿಮ್ಗೊಂದು ಇದು ಬಂದಿರುತ್ತಲ್ಲ, ಈಗ ಒಂದು ಎಂತ ಹೇಳ್ತಾರೆ, ಪ್ರೌಡ್, ನಿಮ್ಮ ಬಗ್ಗೆನೇ ಹೆಮ್ಮೆ, ನಂಗೆ ಒಳ್ಳೆ ಕೊಳಲು ವಾದನ ಮಾಡು ಬತತ್ ಅಂತ, ಹಂಗೇನಾರು ಇದೆಯಾ?
1: ಇಲ್ಲ, ನಾ ಇನ್ನೂ ಎಂತ ಕಲೀಲ.
0: ಎಂತ ಕಲೀಲ ಬಗ್ಗೆ ಇತ್ತಲ್ಲ, ಅದಿದ್ರೆ ನೀವು ಇಂಟರ್ನ್ಯಾಷನಲ್ಲಿಂದ ಅದರಾಚಿಗೂ ಹತ್ರಿ. ಸೊ ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಹಾಗೆ ಅದರೊಟ್ಟಿಗೆ ನೀವು ಮಾತಾಡೋದು ಕಡಿಮೆ, ನೀವು ಕೊಳಲು ನುಡಿಸೋದ್ರಲ್ಲೇ ಯು ಆರ್ ಎಕ್ಸ್ಪರ್ಟ್, ಯು ಆರ್ ಆನ್ ಎಕ್ಸ್ಪರ್ಟ್. ಆಯ್ತಾ, ಮಾತು ಕಮ್ಮಿ. ಮನೇಲಿ ಜಾಸ್ತಿ ಮಾತಾಡೋದು ಯಾರು?
1: ಅಕ್ಕ.
0: ಅಕ್ಕನ? ಅಕ್ಕ ಈಗ ಇಲ್ಲ ಅಲ್ಲ, ನಿಮ್ಮ ಮೂರೇ ಜನ ಇಪ್ಪದಲ್ಲ, ಯಾರು ಮಾತಾಡೋದು ಜಾಸ್ತಿ? ಮಾತಾಡೋದ ನಿಮ್ಮ ಮೂರು ಜನರಲ್ಲಿ ಅಮ್ಮ ಅಪ್ಪ ನೀನು ಯಾರು?
1: ಅಮ್ಮ.
0: ಅಮ್ಮನೇ ಜಾಸ್ತಿ ಮಾತಾಡೋದಾ? ಹಂಗಾರೆ ಅಮ್ಮನೇ ಕರೆದು ನಿಮ್ಮ ಹತ್ರ ನಿಮ್ಮ ಬಗ್ಗೆ ಮಾತಾಡಿಸುವ. ಸೊ ಅಲ್ಲೇ ಇರಿ ಅಮ್ಮ, ನೀವು ಬನ್ನಿ ಕೂಗಣಿ. ಓಕೆ, ಈಗ ಮಗ ಮಾತಾಡೋದು ಕಡಿಮೆ, ಫ್ಲೂಟ್ ನುಡಿಸಿದ್ದೇ ಜಾಸ್ತಿ. ಸೊ ನೂರಕ್ಕಿಂತ ಜಾಸ್ತಿ ಕೊಳಲನ್ನು, ಕೊಳಲು ವಾದನವನ್ನು, ಹಾಡನ್ನು ಕೊಳಲು ವಾದನ ಮೂಲಕ ನುಡಿಸ್ತೆ ಅಂತ ಅವ್ರು ಹೇಳ್ರ. ಈಗ ಅವ್ರ ಅಮ್ಮ ಆಗಿಂದ ಕೊಳಲು ಕೊಡುಕೆಲ್ಲ ಓಡಾಡ್ತಿದ್ದದ್ದು ಎಲ್ಲ ಅಮ್ಮ ಅಪ್ಪ ವಿಡಿಯೋ ಶೂಟಿಂಗಲ್ಲಿ. ಅವರು ವಿಡಿಯೋಗ್ರಾಫರೇ, ಫೋಟೋಗ್ರಾಫರೇ ಅಲ್ದಾ ಗಣೇಶ್ ಅವರು? ನೀವು ಮಾಲತಿ ಗಣೇಶ್ ಅವರು, ಶ್ಯಾಮ್ ಅವರ ತಾಯಿ. ಈಗ ಹೇಗೆ ಅವನಿಗೆ ಫಸ್ಟಿಗೆ ಇಂಟ್ರೆಸ್ಟ್ ಬಂದಾಗ ನೀವು ರಗ್ಲಿ ಅಂದ್ರೆ ಹೌದಾ?
2: ಆಕ್ಚುಲಿ ಅವಾಗ ಕೊರೋನಾ ಟೈಮ್, ಎಲ್ಲರೂ ಮನೆಯಲ್ಲೇ ಇತ್ತಲ್ಲ, ಅವಾಗ ನನಗೆ ಆನ್ಲೈನ್ ಕ್ಲಾಸ್ ಇತ್ತು, ಟೀಚರ್ ಆದ್ರಿಂದ ಆನ್ಲೈನ್ ಕ್ಲಾಸ್ ಅಲ್ಲಿ ಆನ್ಲೈನ್ ಕ್ಲಾಸ್ ಹತ್ರ ಬಂದು ಕೊಡಲ್ ನುಡಿಸ್ತಾ ಇದ್ದ. ನನಗೆ ಅವಾಗ ಕ್ಲಾಸ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಆಚೆ ಹೋಗ ಆಚೆ ಹೋಗೋದು, ನಮ್ದು ಟೆನ್ಷನ್ ಬೇರೆ
0: ಆಗಿತ್ತು, ಹೌದು,
2: ಬೇರೆ ಬೇರೆ ಟೆನ್ಷನ್ ಇತ್ತು. ಅವಾಗ ಅವನೇನು ಊದ್ತಾ ಇದ್ದ, ನಾನು ಅವನಿಗೆ ಸಪೋರ್ಟ್ ಮಾಡ್ಲಿಲ್ಲ ಆ ಟೈಮ್, ನಿಜವಾಗಿ ಹೇಳುದಾದ್ರೆ. ಆ ನಂತರ ನನ್ನ ಮಗ ಒಂದು ಪ್ರೈಸ್ ತಂದ ನಂತರ, ಹೋ, ನನ್ನ ಮಗನಿಗೆ ನಾನು ಸಪೋರ್ಟ್ ಮಾಡಿಲ್ಲ, ನಂದೇ ಟೆನ್ಷನ್ ಅಲ್ಲಿ ಇದ್ದೆ ಅಲ್ಲ ಅಂತೇಳಿ ಮತ್ತೆ ಅವನ್ ಪ್ರೈಸ್ ತಂದ ನಂತರ ಅವೆಲ್ಲರೂ ಊರ್ನವರೆಲ್ಲ ಹೊಗಳಿದ್ರು. ಅವನಿಗೆ ಒಂದು ಕ್ಲಾಸಿಗೆ ಹಾಕಿ, ಅವನಿಗೆ ಗುರುಗಳು ಬೇಕು, ಯಾಕಂದ್ರೆ ಅವನು ವಿದೌಟ್ ಗುರು ಅಷ್ಟು ಮಾಡಿದನಂತ ಹೇಳಿದ್ರೆ, ಗುರು ಇದ್ರೆ ಏನೋ ಮಾಡ್ತಾನೆ, ಅವನಿಗೆ ಗುರುಗಳಿಗೆ ಹುಡುಕಿ ಅಂತ. ಅದು ಕೂಡ ನಾವು ಏನು ಮಾಡ್ಲಿಲ್ಲ, ಅವನಿಗೆ ಒಂದು ಮೊಬೈಲ್, ಒಂದು ಪಪ್ಪನ ಮೊಬೈಲ್ ಇಟ್ಕೊಂಡೆ ಮಾಡ್ತಿದ್ದ ಆ ಟೈಮಿಗೆ.
0: ಓಕೆ,
2: ಅದು ಮೊಬೈಲ್ ಅಲ್ಲೇ ಹುಡುಕಿದ, ಸರ್ಚ್ ಮಾಡಿದ.
0: ಆಗ ಅವನಿಗೆ ಎಷ್ಟು? ಆರನೇ ಕ್ಲಾಸ್.
2: ಆರನೇ ಕ್ಲಾಸ್. ಪ್ರವೀಣ್ ಗೋಡ್ಕಿಂಡಿ ಅಂತ ಹುಡುಕಿದ, ಹುಡುಕಿ ಹುಡುಕಿ ಒಂದು ನಂಬರ್ ಸಿಕ್ತು, ನಂಬರಿಗೂ ಅವನೇ ಕಾಲ್ ಮಾಡಿದ.
0: ಓಕೆ,
2: ಕಾಲ್ ಮಾಡಿದ ತಕ್ಷಣ ಅವರು ಸುನಿಲ್ ಕುಮಾರ್ ಅಂತೇಳಿ, ಅವರು ಪ್ರವೀಣ್ ಗೋಡ್ಕಿಂಡಿ ಅವರ ಶಿಷ್ಯ ಅವರು ಆಕ್ಚುಲಿ.
0: ಓಕೆ,
2: ಅವರು ಒಂದೇ ಸಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಶಿಷ್ಯರಾಗಿ ತಗೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಟೆಸ್ಟ್ ಇರ್ತದೆ, ನಿನಗೇನೆಲ್ಲ ನುಡಿಸ್ಲಿಕ್ಕೆ ಬರುತ್ತೆ ನೋಡ್ಸ್ ನೋಡುವ ಅಂತ ಹೇಳಿದ್ರು. ಅದಕ್ಕೆ ಅವನು ಏನೋ ಒಂದು ನುಡಿಸಿದ, ಅದು ಆವಾಗ್ಲೇ ಅವನು ಸುಮಾರು ಕಲ್ತು ಬಿಟ್ಟಾಗಿತ್ತು ಅವನು.
0: ಓಕೆ,
2: ಅಂದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಬೇಕಿತ್ತು ಅವನಿಗೆ, ಕಲ್ತು ಬಿಟ್ಟಾಗಿತ್ತು. ಅವರು ನಾವು ನುಡಿಸಿದ್ ನೋಡಿ ಅವ್ರಿಗೆ ಖುಷಿ ಆಯ್ತು, ನಾಳೆಯಿಂದನೇ ಕ್ಲಾಸಿಗೆ, ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಂತೆ.
0: ಇದೆಲ್ಲ ಆನ್ಲೈನ್ ಅಲ್ಲೇ ಇಂಟರ್ವ್ಯೂ ಆಗಿದ್ದು?
2: ಇಂಟರ್ವ್ಯೂ ವಾಟ್ಸಪ್ ಅಲ್ಲಿ ಅವರು ಕಾಲ್ ಮಾಡಿದ್ರು, ಕಾಲ್ ಮಾಡಿ ಅವರು ನಾಳೆಯಿಂದನೇ ಕ್ಲಾಸಿಗೆ ಜಾಯ್ನ್ ಆಗು, ವಾರದಲ್ಲಿ ಎರಡು ಕ್ಲಾಸ್ ಇರ್ತದೆ ಅಂತ ಹೇಳಿದ್ರು.
0: ವಾವ್.
2: ಆಮೇಲೆ ಸೇರಿದ ರಾಗ ರಾಗ ಅಂದ್ರೆ ಅವನಿಗೆ ಸರಿಗಮ ಪದನಿಸ ಬೇಕಿಲ್ಲ ಅಷ್ಟೇ, ಅದೆಲ್ಲ ಕಲ್ತಾಗಿತ್ತು ಅವನು. ಆಕ್ಚುಲಿ ಬೇಸ್ ಸ್ಟಾರ್ಟ್ ಮಾಡುದು ಸರಿಗಮ ಪದನಿಸ.
0: ಹೌದು.
2: ಇವನಿಗೆ ಇನ್ನೂ ಬೇಕು ಅದಲ್ಲ ಹಾಡು, ಅದು ಹಾಡುದು ಯಾವ್ದು, ಇದು ಹಾಡುದು ಯಾವ್ದು ಅಂತ ಸರ್ ಕೇಳ್ತಾ ಇದ್ದ. ಸರ್, ಆ ಹಾಡು ಹಾಡ್ಬೇಕು ನಾನು, ಈ ಹಾಡು ಹಾಡ್ಬೇಕು ಅಂತ. ಅವರು ವೇಟ್ ಮಾಡು ವೇಟ್ ಮಾಡು, ಅದೆಲ್ಲ ಆಮೇಲೆ ಕಲಿಬಹುದು ಕಲಿಬಹುದು. ಇವನು ಅವ್ರಿಗಿಂತ ಫಾಸ್ಟ್ ಇದ್ದ. ಇವನು ಮತ್ತೆ ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿದ, ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಅದರಲ್ಲೆಲ್ಲ ಕಲ್ತ್ಕೊಂಡು, ಅದೇ ಆಕ್ಚುಲಿ ನೋಟ್ಸ್ ಇದ್ರೆ ಮಾತ್ರ ಕರೆಕ್ಟ್ ಹಾಡ್ಲಿಕ್ಕೆ ಆಗುತ್ತೆ. ಆಕ್ಚುಲಿ ನೋಟ್ಸ್ ಇಲ್ಲದೆ ಅವ್ರಿಗೆ ಹಾಡ್ಲಿಕ್ಕೆ ಬರಲ್ಲ, ಸಣ್ಣ ಪ್ರಾಯ ಅವಾಗ. ಅವನೇನು ಪ್ರವೀಣ್ ಗೋಳ್ಕಿಂಡಿ ಅವ್ರದ್ದೇ ವಿಡಿಯೋ ಇಟ್ಕೊಂಡು ಅವ್ರದ್ದೇ ನೋಡ್ಕೊಂಡು ಅವ್ರದ್ದು ಫಿಂಗರ್ ಮೂವ್ಮೆಂಟ್ಸ್ ಬರ್ತದಲ್ಲ, ಆ ಫಿಂಗರ್ ಮೂವ್ಮೆಂಟ್ಸ್ ಅಲ್ಲಿ ಅದ್ರ ನೋಟ್ಸ್ ಎಲ್ಲ ಫೈಂಡ್ ಔಟ್ ಮಾಡಿ ಅವನೇ ಬರ್ಕೊಂಡು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ.
0: ವಾವ್. ಓಕೆ,
2: ಅಂದ್ರೆ ಆಕ್ಚುಲಿ ಒಂದು ದೇವರ ದಯನ ಇರಬಹುದೇನೋ ಗೊತ್ತಿಲ್ಲ.
0: ಇಲ್ಲ, ನಿಜವಾಗ್ಲೂ ಅದು ಪೂರ್ವಜನ್ಮದ ಸಂಸ್ಕಾರವೇ ಅದು. ಎಷ್ಟು ಸುಲಭದಲ್ಲಿ ಇಂಥ ವಿದ್ಯೆಗಳೆಲ್ಲ ಒಲಿಯಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಲೀಲಾಜಾಲವಾಗಿ ಆ ಬೆರಳನ್ನು ನುಡಿಸ್ಕೊಂಡು ಹಾಡಬೇಕು ಆ ಉಸಿರು ಜೊತೆಗೆ ಅಂತಂದ್ರೆ, ಅಂಥ ಹಾಡುಗಳನ್ನ ಇಟ್ ಈಸ್ ನಾಟ್ ಈಸಿ. ಅಷ್ಟು ಸುಂದರವಾಗಿ ಹಾಡ್ತಾ ಇದ್ರು. ಸೊ ಆದ್ರೆ ಅವರ ಅಪ್ಪ ಫುಲ್ ಸಪೋರ್ಟ್ ಅಂತೆ?
2: ಅಪ್ಪ ಫುಲ್ ಸಪೋರ್ಟ್, ಯಾಕಂತ ಹೇಳಿದ್ರೆ ಅವ್ರ ಮಕ್ಕಳು ಇಬ್ಬರಿಗೂ ಸಪೋರ್ಟೆ. ಯಾಕಂದ್ರೆ ಅವನ್ ಕಲಿತಾ ಇದ್ದಾನೆ, ಆ ವಿದ್ಯೆ ಯಾರಿಗೂ ಬರುವುದಿಲ್ಲ ಸುಲಭದಲ್ಲಿ.
0: ನಿಜ,
2: ವಿದ್ಯೆ ನನ್ನ ಮಗನಿಗೆ ಬಂದಿದೆ ಅಂದ್ರೆ ಏನೋ ಇರಬೇಕು. ಅದಕ್ಕೆ ತುಂಬಾ ಕರೋನಾ ಟೈಮ್ ತುಂಬಾ ಕಷ್ಟ ಇರ್ತಿತ್ತು, ಬಿಸ್ನೆಸ್ ಇರಲಿಲ್ಲ, ಮನೆಯಲ್ಲಿ ಇತ್ತು ಎಲ್ಲರೂ ಕೂಡ. ಅದರಲ್ಲೂ ಕೂಡ ಅವ್ರು ಅವನಿಗೋಸ್ಕರ ಅಡ್ಡಿಲ್ಲ, ಅವನೇನ್ ಹೇಳ್ತಾನೆ ಎಲ್ಲ ತಗಿಸಿಕೊಡ್ತಿದ್ರು. ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಿತ್ತು, ಪಪ್ಪ ಇದು ನೋಡಿ ಇದು ಉಂಟು ಪಪ್ಪ ಅಂತ ಹೇಳಿದ ತಕ್ಷಣ ಹಾ ತಗೋ ಅಂತ. ಅವನಿಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ, ಈವರೆಗೂ ಇಲ್ಲ ಅಂತ ಹೇಳಿ. ಅವನಿಗೆ ಏನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೆ, ಮ್ಯೂಸಿಕ್ ಪ್ರೊ ಅವನೇ ಮಾಡ್ತಾನೆ, ಎಲ್ಲೆಲ್ಲದೋ ಮಾಡಿಕೊಂಡು ಕಂಪ್ಯೂಟರ್ ಅಲ್ಲಿ ಅವನೇ ಮ್ಯೂಸಿಕ್. ಅವನ್ ಯೂಟ್ಯೂಬ್ ಇದೆ, ಆ ಯೂಟ್ಯೂಬ್ ಅಲ್ಲಿ ತುಂಬಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವನೇ ಮಾಡ್ಕೊಂಡಿದ್ದ.
0: ಹೌದಾ? ವಾವ್. ಓಕೆ,
2: ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಅವನೇ ಹಾಕ್ತಾ ಇದ್ದ. ಅದು ನೋಡೋದು ಖುಷಿ ಆಗ್ತದೆ, ಏನೋ ಒಂದು.
0: ವೆರಿ ನೈಸ್. ಆಕ್ಚುಲಿ ಒಂದು ಖುಷಿ ಅಂತ ಗೊತ್ತಾ ಇದ್ರಲ್ಲಿ, ಮಕ್ಕಳ ಕೈಗೆ ಮೊಬೈಲ್ ಸಿಕ್ಕರೆ ಹಾಳಾತು ಅಂತ ಹೇಳ್ತಾರೆ. ಹಾಳಾಪರ ಹಾಳಾತ್ರು. ಅದನ್ನು ಹೇಗೆ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಕ್ಕೆ, ಅದರೊಟ್ಟಿಗೆ ಹೇಗೆ ಬೆಳಿಲಕ್ಕೆ ಅಂಬುದಕ್ಕೆ ನಮ್ಮ ಶ್ಯಾಮ್ ಒಳ್ಳೆ ಉದಾಹರಣೆಯಾಗಿ ನಿಲ್ತಾರೆ. ಅಪ್ಪಯ್ಯ ಎಷ್ಟು ಕೊಳಲ್ ತೆಗ್ಸಿ ಕೊಟ್ಟಿರ್ಕೊಂಡ್ರೆ 32 ಕೊಳಲ ಅಂತ ಹೇಳಿದರು. ಒಂದು ಕೊಳಲ್ದು ಕಾಸ್ಟ್ 8,000 ತನಕ ಹೋತು ಅಂದರೆ ದೊಡ್ಡ ದೊಡ್ಡ ಕೊಳಲ್ ಆದರೆ ಅದರ ಮೀಟರ್ ವಾಯ್ಸ್ ಸೆಂಟಿಮೀಟರ್ ವಾಯ್ಸ್ ಡಿಫ್ರೆನ್ಸ್ ಆಯ್ತು ಅಂತೆಲ್ಲ ಹೇಳಿದರು. ಸೊ ಆ ಸಪೋರ್ಟ್ ನೀವು ಅಪ್ಪ ಅಮ್ಮ ಇಬ್ಬರು ಅವನನ್ನು ಈ ಸ್ಟುಡಿಯೋ ಕರ್ಕೊಂಡು ಬಂದರೆ ಅದು ಇಪ್ಪುಕೋಯಿ ಮೋಸ್ಟ್ಲಿ ಅವನಿಗೆ ಅದೊಂದು ಧೈರ್ಯ ತಾಕತ್ತು ಸ್ಥೈರ್ಯ ಅದೆಲ್ಲ ಆಪುಕೋಯಿ. ಜೊತೆಗೆ ಅಕ್ಕ ಆ್ಯಕ್ಚುಯಲ್ ರೀಸನ್ ಅಕ್ಕನೇ ಭಜನೆ ಮಾಡೋಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ತಮ್ಮ ಕೊಳಲು ಕೊಲಕ್ಕೆ ಹೋದ. ಸೊ ಒಳ್ಳೆ ಸ್ಟೋರಿ ನಿಮ್ಮದು, ಫ್ಯಾಮಿಲಿ ಸ್ಟೋರಿ ಭಾರಿ ಲೈಕ್ ಇತ್ತು. ಶ್ಯಾಮ್ ಈ ಮಟ್ಟದಿಂದ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟ ಅಂತ ಹೇಳ್ರೆ, ಸೊ ಆ ಮಟ್ಟವನ್ನು ಮುಟ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ರೇಡಿಯೋ ಕುಂದಾಪುರ ಕಡೆಯಿಂದ.
2: ಧನ್ಯವಾದಗಳು ಮೇಡಮ್. ನಿಮ್ಮ ಸಪೋರ್ಟ್ ಕೂಡ ಅವನಿಗೆ ಯಾವಾಗಲೂ ಇರಬೇಕು, ಯಾಕಂದ್ರೆ ಅವನಿಗೆ ಒಂದು ಒಳ್ಳೆ ವೇದಿಕೆ ಸಿಗಬೇಕು, ಆ ವೇದಿಕೆ ಈ ಮುಖಾಂತರ ಆಗಲಿ ಅಂತ ನನ್ನ
0: ಖಂಡಿತವಾಗ್ಲೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.
2: ತಾಯಿಯಾಗಿ ನಮ್ಮ ಆಸೆ, ತಂದೆ ತಾಯಿಯಾಗಿ ಅವನಿಗೊಂದು ಒಳ್ಳೆ ವೇದಿಕೆ ಒಳ್ಳೆ ಅಪರ್ಚುನಿಟಿ ಮತ್ತು ಅವನು ಜನರು ಅವನನ್ನು ಗುರುತಿಸುವಂಗೆ ಆಗಬೇಕು ಅನ್ನೋದೇ ನಮ್ಮ ಆಸೆ.
0: ಇಲ್ಲ
2: ಅವನ ಪ್ರತಿಭೆ ನೋಡಿದರೆ ನಮಗೆ ಮನೆಯಲ್ಲಿ ನೆನೆಸ್ಕೊಳ್ಳಿಕ್ಕಾಗ ವಿಷಯನ ಇಷ್ಟು ಒಳ್ಳೆ ಪ್ರತಿಭೆ ಮನೇಲಿ ಕೂತಿದ್ನಲ್ಲ ಅಂತ ಅವನೊಂದ್ಸಲ ಬೇಜಾರಾಗ್ತದೆ. ಅಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದ, ರಾಷ್ಟ್ರೀಯ ಮಟ್ಟಕ್ಕೆ ಹೋದ್ರೂ ಇನ್ನು ಏನೋ ಕಡಿಮೆ, ಇನ್ನು ಆಗ್ಲಿಲ್ಲ, ಇನ್ನು ಕಡಿಮೆ ಅನ್ಸುತ್ತೆ ನಮ್ಗೆ.
0: ಅಲ್ಲ ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವನಿನ್ನು 10th ಕ್ಲಾಸ್ ಹುಡುಗ ಅಷ್ಟೇ, 15 ವರ್ಷದವನು, 2010 ಹುಟ್ಟಿದ್ದು. ಸೊ 15 ವರ್ಷ ಆದದಷ್ಟೇ. ಈ ವಯಸ್ಸಿಗೆ ಇಷ್ಟೊಂದು ವಿದ್ಯೆಯನ್ನು ಪಳಗಿಸ್ಕೊಂಡಿದ್ದಾರಂದ್ರೆ ಇನ್ನೆಲ್ಲೋ ಹೋಗಿ ಮುಟ್ಟುವಂತಹ ದೊಡ್ಡ ಅವಕಾಶಗಳು ಕಾಯ್ತಾ ಇರುತ್ತೆ. ಈಗ SSLC ಎಕ್ಸಾಮ್ ಬರೆದಿದ್ದಾರೆ, ಅದರದ್ದು ರಿಸಲ್ಟ್ ಬರಲಿಕ್ಕಿದೆ, ಅದರ ನಂತರ ಮುಂದಿನದು ಡಿಸಿಷನ್ ಆಗ್ತಾ ಹೋಗುತ್ತೆ. ಅದರೊಟ್ಟಿಗೆ ಈ ಪ್ರವೃತ್ತಿ ಇದೆಯಲ್ಲ, ಅದು ಬೆಳೀತ ನಾಳೆ ಅದು ವೃತ್ತಿಯೇ ಆಗ್ತ. ಸೊ ಅಂಥದ್ದೊಂದು ಮಟ್ಟಕ್ಕೆ ಶ್ಯಾಮ್ ಮುಟ್ತಾನೆ, ಮುಟ್ಟೆ ಮುಡ್ತಾನೆ, ಅಂಥ ಪ್ರತಿಭೆ ಇರುವಂತಹ ಹುಡುಗ. ನಿಮ್ಮ ಸಪೋರ್ಟ್ ಹೀಗೆ ನಿರಂತರವಾಗಿರಲಿ, ಸೊ ಇದೇ ಥರ ಹೋಗ್ತಾ ಇರಲಿ ಅಂತ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಸ್ಟುಡಿಯೋಕ್ಕೆ ಬಂದಿದ್ದಕ್ಕೆ.
2: ಓಕೆ, ಧನ್ಯವಾದ.
0: ಹಾಂ ಶ್ಯಾಮ್, ಕಾರ್ಯಕ್ರಮನ ಮುಗಿಸೋ ಮುಂಚೆ ಕನ್ಕ್ಲೂಡಿಂಗ್ ಆಗಿ ಒಂದು ಬ್ಯೂಟಿಫುಲ್ ಮುರುಳಿ ಗಾನ, ಯಾವುದು?
3: ಕೋರಾ ಕಾಗಜ್.
0: ಹಾಂ, ಶುರು ಮಾಡುವಾ? ಓಕೆ.

0: ಶ್ಯಾಮ ಅವರೇ, ಆಗ ನಾನು ಇಂಟ್ರೊಡಕ್ಷನ್ ಕೊಡೋತ್ತಿಗೆ ಹೇಳಿದೆ ನೀಲ ಮೇಘ ಶ್ಯಾಮ ಅಂತ ಹೇಳ್ಕೊಂಡೆ. ಸೊ ಅದಕ್ಕೆ ಸರಿಯಾಗಿ ಮುರಳಿ ಗಾನ ಕಲ್ತ್ಕೊಂಡೆ. ಎಲ್ಲರೂ ತಲೆದೂಗಕ್ಕೆ ಹಾಗೆ ಕೊರಳನ್ನು ನುಡಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದ. ಇಷ್ಟು ಹೊತ್ತು ಇಷ್ಟು ಸುಂದರವಾಗಿ ಕೊಳಲ್ ನುಡಿಸಿದ್ದು, ಮಾತಾಡೋದು ಇನ್ನೊಂಚೂರು ಕಲಿಕತ್ತ, ಬಟ್ ಕೊಳಲ್ ನುಡಿಸಿದ್ದಂತೂ A1, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಜ್ಯೋತಿ ಮ್ಯಾಮ್ ಮತ್ತೆ ರೇಡಿಯೋ FM ಕುಂದಾಪುರ 89.6 FM.
0: ಆಯಿತು, ನಿಮಗೂ ಕೂಡ ಥ್ಯಾಂಕ್ ಯು. ಬರ್ತಾ ಇರಿ, ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಯುವ ಸ್ಪಂದನ ಮುಗಿಸಿ ಹೊರಡ್ತಾ ಇತ್ತು ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಳ್ತಾ ಇರಿ.
2: ಅಮ್ಮ ಪಪ್ಪ ಅಂತ ನನ್ನ PU ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕಂತಿದ್ರೆ?
0: ಯಾಕೆಂದ್ರೆ ನಿಮ್ಮ ಅಪ್ಪನು ಭಂಡಾರ್ಕರ್ಸ್ PU ಕಾಲೇಜಲ್ಲಿ ಓದಿದ್ದು, ಅದಕ್ಕೆ ಮಗ. ಹೌದು, ಸೈನ್ಸ್ ಕಾಮರ್ಸ್ ಆರ್ಟ್ಸ್ ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್. ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ತಡ ಬನ್ನಿ ಭಂಡಾರ್ಕರ್ಸ್ PU ಕಾಲೇಜ್ಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಕುಂದಾಪುರ.
3: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ M ಬಿಜೂರು. ಬನ್ನಿ ಕೇಳೋಣ.

0: ಕುಂದಾಪ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪ್ರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೆ. ಹೌದು, ಕಳೆದ ಸಂಚಿಕೆಯಲ್ಲಿ ಪ್ರಿಯ ಮನಸ್ಸೆಯಲ್ಲಿ ನಮ್ಮ ಜೊತೆ ಇಬ್ರು ವಿದ್ಯಾರ್ಥಿನಿಯರಿದ್ರು. ಅವ್ರು ಹೇಳ್ತಾ ಇದ್ರು, ನಮ್ಗೆ ಮದುವೆ ಬೇಡ, ಸಂಬಂಧಗಳು ಬೇಡ, ಕಮಿಟ್ಮೆಂಟ್ಗಳು ಬೇಡ, ನಮ್ಗೆ ಇದೆಲ್ಲ ತುಂಬಾ ಕಷ್ಟ ಆತ, ಆ ಕಮಿಟ್ಮೆಂಟ್ಗಳಿಗೆ ಹಾಕಕ್ಕೆ ನಾವು ರೆಡಿ ಇಪ್ಪುದಿಲ್ಲ, ಮತ್ತೆ ಹೆಚ್ಚಾಗಿ ಸಂಬಂಧಗಳಂದ್ರೆ ಅಲ್ಲಿ ಮೋಸನೇ ಆಪಂತದ್ದು. ಇದ್ರ ಬಗ್ಗೆ ಎಲ್ಲ ತುಂಬಾ ಡೀಟೇಲ್ ಆಗಿ ಮಾತಾಡಿದ್ವಿ. ಅದರ ಮುಂದುವರಿದ ಭಾಗ ಇವತ್ತಿನ ಸಂಚಿಕೆಯಲ್ಲಿ. ನಮ್ಮೊಟ್ಟಿಗೆ ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿಯಾಗಿರುವ ಸ್ವರ್ಣ ಕುಂದಾಪುರ ಅವರಿದ್ದಾರೆ, ಹಾಗೇನೆ ನಮಗ ಇನ್ನೊಬ್ರು ಅತಿಥಿಯಾಗಿ ಸಿಂಧು ಐತಾಳ್ ಅವರಿದ್ದಾರೆ, ಬರಹಗಾರರು ಮತ್ತು ಶಿಕ್ಷಕಿ. ಸೊ ಇವರೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಜೊತೆಗೆ ನಮ್ಮ ವಿದ್ಯಾರ್ಥಿನಿ ಪ್ರತೀಕ್ಷಾ ಅವರಿದ್ದಾರೆ, ಇವ್ರಿಗೂ ಕೂಡ ಸ್ವಾಗತ. ಪ್ರಿಯ ಮನಸ್ಸಿನ ಈ ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ತಮ್ಗೆಲ್ರಿಗೂ ಸ್ವಾಗತ.
2: ಧನ್ಯವಾದ.
1: ಓಕೆ, ಈಗ ಅಲ್ಲಿ ಅರ್ಧಕ್ಕೆ ಮುಗೀತದ ಹೋದ ಸಂಚಿಕೆ ಸಮಯ ಆಗಿದ್ರಿಂದ ಎಂತಂದ್ ಕೇಳಿದ್ರೆ, ಸಂಬಂಧಗಳನ್ನೆಲ್ಲ ನಾವು ಹೆಂಗೆ ನಂಬುದು, ಹೆಂಗ್ ಜನರೇಷನ್ ಅಲ್ಲಿ ಇರುವಂತಹ ಕಾಳಜಿಯೇ ಅದು, ಹೆಂಗ್ ಟ್ರಸ್ಟ್ ಮಾಡುದು, ಅವ್ರಿಗೆ ಬೇರೆ ಯಾವ ಅಫೇರ್ಸ್ ಇಲ್ಲ, ಬೇರೆ ಯಾವ ಸಂಬಂಧಗಳಿಲ್ಲ. ಈಗಿನ ಅವ್ರಿಗೆ ಬಂದ್ಕೊಂಡು ಅನ್ನತನ ಹೇಳುದಿತ್ತು, ಮ್ಯಾಮ್ ಈಗಿನ ಮಕ್ಕಳಿಗೆ ಎಲ್ಲರಿಗೂ ಸುಮಾರು ಸಂಬಂಧಗಳೆಲ್ಲ ಆಗಿ ಹೋಯ್ತು, ಎಲ್ಲ ಮುಗ್ದು ಹೋಗಿರುತ್ತೆ, ಹೆಂಗ್ ಟ್ರಸ್ಟ್ ಮಾಡುದು ಅಂತ ಹೇಳ್ಕೊಂಡ. ಅದ್ರ ಬಗ್ಗೆ ಸುಮಾರು ಹೇಳಿದ್ರು. ನಮ್ಮ ಹನಿ ಅನ್ನೋ ವಿದ್ಯಾರ್ಥಿನಿ ಮದುವೆ ಬೇಡ, ಮದುವೆ ಆಗುದು ಅಂತಕ್ಕೆ, ಈ ಕಮಿಟ್ಮೆಂಟ್ಗಳೇ ಬೇಡ ಅಂತ ಹೇಳಿದ್ರು. ಬಟ್ ನಮ್ಮದೊಂದು ಕನ್ಕ್ಲೂಷನ್ ಆ ಹೊತ್ತಿಗೆ ಎಂತ ಆಯ್ತು ಅಂದ್ಕೇಂದ್ರೆ, ಈ ವಯಸ್ಸು 16 ವಯಸ್ಸು ಹದಿಹರೆಯ, ಸೊ ಮೆಚೂರ್ ಡಿಸಿಷನ್ ಇಪ್ಪುದಿಲ್ಲ, ಏನೋ ಒಂದ್ರಿಂದ ಇನ್ಫ್ಲುಯೆನ್ಸ್ ಆಗಿ ಆ ಡಿಸಿಷನ್ ತಕೊಂಡಿರ್ತಾರಂತ. ಆದ್ರೆ ನನ್ನ ಪ್ರಶ್ನೆ ಇಲ್ಲಿ ಸ್ವರ್ಣ ಅವರಿಗೆ ಅಂತಂದ್ಕೇಂದ್ರೆ, ಈ ಸಂಬಂಧಗಳನ್ನ ಇತ್ತೀಚೆಗೆ ನಾವು ಮೇ ಬಿ ತುಂಬಾ ಓಪನ್ ಟು ಸೋಷಿಯಲ್ ಮೀಡಿಯಾ ಇಪ್ಪುಕೋಯ ಅಂತದ್ದು, ದಿನಾ ಕಾಂಬುದು ಅವ್ರು ಇವ್ರನ್ನ ಕೊಂದ್ರಂಬ್ರ, ಇವರೊಟ್ಟಿಗೆ ಅವ್ರ ಸಂಬಂಧ ಅಂಬ್ರ, ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಅದಕ್ಕಿಂತ ಕೊಲೆ ಮಾಡಿದ್ರು, ಹಂಗಾಯ್ತು ಹಿಂಗಾಯ್ತು ಮತ್ತೊಂದಾಯ್ತು ಮಗದೊಂದಾಯ್ತು, ಸಂಬಂಧಗಳನ್ನೇ ಡೌಟ್ ಮಾಡೋಕೆ ಮುದಿ ಆಗ್ದಂದ್ರೆ ಹೆದರಿಕೆ ಆತ್ ಮರ್ರೆ ಅಂತ. ಈಗ ಆ ಥರದ ಒಂದು ಸ್ಥಿತಿಗೆ ಬಂದು ನಿಂತು ಬಿಟ್ಟಿತ್ತು ನಾವು. ಈಗ ಇದನ್ನೆಲ್ಲ ಹೋಗಲಾಡಿಸೋದು ಹೆಂಗೆ? ಯಾವ್ದಾರ ಒಂದು ಸಂಬಂಧನ ವೆರಿ ವೆರಿ ಸೇಕ್ರೆಡ್ ಆಗಿ ಇಟ್ಕೊಂಡಂತಲ್ಲ, ನಂಬಿಕಾರವಾಗಿ ಇಟ್ಕೊಂಡು ಹೆಂಗೆ?
2: ಹೌದು, ಈಗ ಸೋಷಿಯಲ್ ಮೀಡಿಯಾಗಳಿಂದಾಗಿ ಮತ್ತೆ ನಾವು ನೋಡ್ತಾ ಇರುವಂತಹ ಸುತ್ತಮುತ್ತಲಿನ ಈಗ ಕಾಲೇಜ್ಗಳಲ್ಲಿ ಅಥವಾ ಸಮಾಜದಲ್ಲಿ ಆಗ್ತಾ ಇರುವಂತ ಕೆಲವೊಂದು ಘಟನೆಗಳನ್ನ ನೋಡಿ ಈಗಿನ ಯೂತ್ಸ್ ನಂಗೆ ಮದ್ವೆ ಬೇಡ, ಯಾಕೆ ಎಲ್ಲರೂ ಮೋಸ ಮಾಡುವವರೇ ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥದ್ದು ಸಾಮಾನ್ಯ. ನಾವು ಇದನ್ನ ಪ್ರಶ್ನೆ ಮಾಡೋದಲ್ಲ. ಹಾಗಂತ ಯಾವುದೋ ಒಂದು ಘಟನೆಗಳನ್ನ ಅಥವಾ ಯಾರದ್ದೋ ಒಂದು ಸ್ಟೋರಿಯನ್ನು ನೋಡಿ ಭಯದಿಂದನೋ ಮತ್ತೊಂದರಿಂದನೋ ಎಲ್ಲರೂ ಕೆಟ್ಟವರು ಅನ್ನುವ ನಿರ್ಧಾರಕ್ಕೆ ಬರೋದು ಸರಿಯಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೆಟ್ಟವರು ಅಂತ ಹೇಳಿ ನಾವೆಲ್ಲರಿಂದ ದೂರ ಉಳಿದಾಗ ನಿಜವಾದ ಒಳ್ಳೆಯವರು ಕೂಡ ನಮ್ಮಿಂದ ದೂರ ಉಳಿತಾರೆ ಅಲ್ವಾ? ಇದರಿಂದ ಈಗ ಹೊರಗೆ ಬರೋದು ಹೇಗಂತ ಹೇಳಿದ್ರೆ, ಮೊದಲನೇದಾಗಿ ಎಲ್ಲ ಈಗ ಹೊರಗಡೆ ಸ್ಟೋರಿಗಳು ಬರುವುದು ಎಲ್ಲೋ ಒಂದೆರಡು ಅಥವಾ ಒಂದು 100ರಲ್ಲಿ ಒಂದು 10 ಜನರದ್ದು ಸ್ಟೋರಿ ಬರ್ಬೋದು. 100ಕ್ಕೆ 100 ಜನರದ್ದು ಬರುತ್ತಾ? ಇಲ್ಲ. 10 ಜನರನ್ನ ನಾವು ಆಧರಿಸಿಕೊಂಡು ಒಂದು ಕ್ಲಾಸಲ್ಲಿ ಯಾರೋ ಒಂದು ಇಬ್ರು ಓದ್ತಾ ಇಲ್ಲ, ಫೇಲ್ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ಆ ಶಾಲೆನೇ ಸರಿಯಾಗಿಲ್ಲ ಅಂತ ಹೇಳೋದು ಸರಿನಾ? ತಪ್ಪಲ್ವಾ? ಸೊ ಇದು ಅವರವರ ವೈಯಕ್ತಿಕ ಕಾರಣಗಳಿರ್ಬೋದು. ಒಬ್ಬ ವ್ಯಕ್ತಿ ಕೆಟ್ಟವನಾಗಿದ್ದಾನೆ ಅಥವಾ ಒಬ್ಬ ವ್ಯಕ್ತಿ ಮೋಸ ಮಾಡ್ದ ಅಂತ ಹೇಳಿದ್ರೆ ಅದು ಅವನ ವೈಯಕ್ತಿಕವಾದಂತ ಒಂದು ವ್ಯಕ್ತಿತ್ವ, ಅದು ಸಾಮೂಹಿಕ ವ್ಯಕ್ತಿತ್ವ ಅಲ್ಲ. ಆದ್ರೆ ಈಗ ಮೀಡಿಯಾಗಳಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲರೂ ಹೀಗೆ ಇರ್ತಾರೆ ಅಂತ ಹೇಳಿ ತೋರಿಸಿ ತೋರಿಸಿ ನಮ್ಮ ಮನಸ್ಸುಗಳನ್ನ ಒಂಥರ ಒಡೆದು ಹಾಕ್ತಾ ಇದ್ದಾರೆ. ಇದು ಕೂಡ ತಪ್ಪೆ. ಇದನ್ನೆಲ್ಲ ಸರ್ಕಾರಗಳು ಕಂಟ್ರೋಲ್ಗೆ ತರಬೇಕು, ಯಾಕಂದ್ರೆ ಅವ್ರ ಹತ್ರ ಇದೆ ಇದೆಲ್ಲ. ಈ ತರದನ್ನೆಲ್ಲ ತೋರಿಸಿ ತೋರಿಸಿ ಈಗಿನ ಒಂದು ಯುವ ಜನತೆಯನ್ನ ದಾರಿ ತಪ್ಪಿಸುವುದು ಅಥವಾ ಅವರನ್ನ ಈ ಮದುವೆ ಅಥವಾ ಸಂಬಂಧಗಳು ಇವೆಲ್ಲದರಿಂದ ವಿಮುಖರನ್ನಾಗಿ ಮಾಡ್ತಾ ಇರುವಂಥದ್ದು ಈ ಮೂವಿಗಳು, ಧಾರಾವಾಹಿಗಳು ಇವೆಲ್ಲ. ಇದರಿಂದಾಗಿ ಜಾಸ್ತಿ ಮತ್ತೆ ಇನ್ನೂ ಒಂದೇನಂದ್ರೆ, ಯಾವುದೋ ಒಂದು ಹುಡುಗ ಅಥವಾ ಹುಡುಗಿ ಲವ್ ಅಲ್ಲಿದ್ರು ಅಥವಾ ಏನೋ ಮೋಸ ಆಯ್ತು ಅಂತ ಹೇಳಿದ ತಕ್ಷಣ ನ್ಯೂಸ್ ಚಾನೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಅದನ್ನ ತುಂಬಾ ವೈಭವೀಕರಿಸಿ ತೋರಿಸುವಂಥದ್ದು, ಪದೇ ಪದೇ ತೋರಿಸುವಂಥದ್ದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯುವ ಜನತೆ ಬೇಸತ್ತು ಹೋಗ್ತಾರೆ ಇಂಥ ಕಥೆಗಳಿಂದ. ಹಾಗಾಗಿ ಇದಕ್ಕೆ ಕೂಡ ಕಡಿವಾಣ ಹಾಕುವಂತ ಅವಶ್ಯಕತೆ ಇದೆ. ಈಗ ಎಲ್ಲವನ್ನ ವೈಭವೀಕರಿಸಿ ಹೇಳುವಂಥದ್ದನ್ನ, ಎಷ್ಟು ಸತ್ಯ ಇದೆ ಅದರಲ್ಲಿ? ಈಗ ನಾವು ನ್ಯೂಸ್ಗಳಲ್ಲಿ ಹೆಚ್ಚು ಇದರಲ್ಲಿ ನಾವು ನೋಡ್ತೇವೆ, ಯುದ್ಧಗಳಾಗ್ತಾ ಇರುವಾಗ ಎಷ್ಟೋ ಮೇಕಪ್ ಮಾಡಿ ಮಲಗಿಸಿ ಸತ್ತಿದ್ದಾರೆ ಅಂತ ಹೇಳಿ ತೆಗೆದಿರೋದನ್ನ ನಾವು ಗೊತ್ತಾಗಿರೋದನ್ನ ನಾವು ಎಷ್ಟೋ ಇದ್ರೆ ನೋಡಿದೀವಿ ಅಲ್ವಾ? ಹಾಗಾಗಿ ಈ ತರ ವೈಭವೀಕರಿಸಿ ಹೇಳೋದ್ರಿಂದ ಯುವ ಜನತೆಯಲ್ಲಿ ಪ್ರತಿಯೊಬ್ಬರ ಬಗ್ಗೆ ಡೌಟ್ ಬರಲಿಕ್ಕೆ ಶುರು ಆಗ್ತದೆ. ಹಾಗಂತ ಎಲ್ಲರೂ ಕೆಟ್ಟವರೇನಾ? ಖಂಡಿತವಾಗ್ಲೂ ಇಲ್ಲ. ನಿಮ್ಮಪ್ಪ ಕೆಟ್ಟವರ, ನಿಮ್ಮಣ್ಣ ಅಲ್ವಾ? ನಾವು ಯೋಚನೆ ಮಾಡಬೇಕು. ನಮ್ಮ ಮನೆಯಲ್ಲೂ ಒಳ್ಳೆಯವರು ಇದ್ದಾರೆ ಅಂತ ಹೇಳಿದ್ರೆ ಪಕ್ಕದ ಮನೆಯಲ್ಲೂ ಒಳ್ಳೆಯವರು ಇರಬಹುದಲ್ವಾ? ಇಲ್ಲ ಅಂತ ಹೇಳಿ ಎಲ್ಲರನ್ನು ನಾವು ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೆಟ್ಟವರು ಅನ್ನುವಂಥ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮದುವೆ ಅನ್ನುವಂಥದ್ದು ಸರಿ, ಕೆಟ್ಟವರು ಇರಬಹುದು, ಕೆಟ್ಟವರು ಇಲ್ಲ ಅಂತ ಹೇಳಿಯಲ್ಲ. ಆಯ್ಕೆ ಮಾಡುವಾಗ ನಾನು ಹುಷಾರಾಗಿದ್ರೆ ನನ್ನ ಆಯ್ಕೆ ಹೇಗಿರುತ್ತೆ? ಕೆಟ್ಟವರನ್ನೆಲ್ಲ ನಾನು ಕಣ್ಮುಚ್ಚಿ ನಂಬಿ ಮದುವೆ ಆಗ್ಬಿಡ್ತೀನಾ? ಆ ಭಯವನ್ನು ಹೋಗಲಾಡಿಸ್ಕೊಳ್ಬೇಕು. ಅದಕ್ಕೆ ಓಪನ್ ಕಮ್ಯುನಿಕೇಷನ್ ಅವಶ್ಯಕತೆ ಇದೆ. ಮೊದಲಿಗೆ ಈಗ ಒಂದು ಸ್ವಲ್ಪ ಸಮಯ ತಗೊಂಡು ನೀವು ನಿಮ್ಮ ಅಭಿಪ್ರಾಯಗಳನ್ನು ಎದುರಿಟ್ಟು ಅವರ ಅಭಿಪ್ರಾಯಗಳನ್ನು ಕೇಳಿ ನಿಮ್ಮ ಮುಂದಿನ ಜೀವನದ ಏನು ಪ್ಲಾನಿಂಗ್ಗಳನ್ನು ಮಾಡಿದಾಗ ಎಲ್ಲಿಯಾದರೂ ಒಂದು ಕಡೆಯಾದರೂ ಗೊತ್ತಾಗಿ ಆಗುತ್ತೆ. ಇನ್ನು ಸಾಧ್ಯವೇ ಆಗೋದಿಲ್ಲ ಅಂತ ಹೇಳಿ ಮುಂದಕ್ಕೆ ಏನಾದರೂ ಬಂದಾಗ ಆವಾಗ ಕೂಡ ಏನು ಕಾಲ ಮಿಂಚಿ ಹೋಗಿರೋದಿಲ್ಲ. ನೀವು ಮನಸ್ಸು ಮಾಡಿದರೆ ಇವತ್ತು ಎಷ್ಟೋ ಜನ ನಾಳೆನೇ ಡೈವರ್ಸ್ ಮಾಡ್ತೀವಿ ಅಂತ ಹೇಳಿದವರು ಆಪ್ತ ಸಮಾಲೋಚನೆಯಿಂದ ಒಂದಾಗಿ ಬದುಕಿದವರು ಇದ್ದಾರೆ. ಒಂದು ಬರುವಂಥದ್ದು ಸಮಸ್ಯೆಗಳು ಏನು, ಏನು ಆಗಬಹುದು ಅಂತ ನಿಮಗೆ ಭಯ? ಒಂದು ವೇಳೆ ನನಗೆ ನಂದು ನಿಮಗೆ ಪ್ರಶ್ನೆ, ಯಾವುದೋ ಒಬ್ಬ ಹುಡುಗನನ್ನು ನೀವು ಮದುವೆ ಆದ್ರಿ, ಏನೋ ಒಂದು ಸಮಸ್ಯೆ ಆಯಿತು ಅಂತ ನಿಮಗೆ ಭಯ ಆಗಬಹುದು ಅಂತ, ಏನ್ ಆಗಬಹುದು ಅಂತ ಭಯ?
1: ನಾನು ಬೇಡ ಅಂತ ಅನ್ಸ್ಬೋದೇನು ಮುಂದೆ ಯಾವಾಗಾದ್ರೂ ಅಂತ, ಆಮೇಲೆ ಅಫೇರ್ಸ್ ಇರ್ಬೋದು.
2: ಅದರಿಂದ ಏನ್ ಆಗಬಹುದು ಅಂತ ಅಲ್ಟಿಮೇಟ್ ಒಂದಿದೆ.
1: ಆಮೇಲೆ ಬಿಟ್ಟು ಹೋಗೋಕ್ಕಿಂತಲೂ ಮದ್ವೆ ಆಗಿಲ್ಲ ಅಂತಂದ್ರೆ ಬೆಟರ್ ಆಪ್ಷನ್ ಅಲ್ವಾ?
2: ಒಳ್ಳೆಯವರೆಲ್ಲರೂ ಈಗ ಇದ್ದಾರೆ ಅಂತ ಹೇಳಿ ಇಟ್ಕೊಳ್ಳೋಣ. ಎಲ್ಲರೂ ಒಳ್ಳೆಯವರಾಗಿದ್ರು ಬಿಟ್ಟು ಹೋಗಲ್ಲ ಅಂತ ಏನು ಗ್ಯಾರಂಟಿ? ಒಂದು ಹುಡುಗ ಯಾವುದೋ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡೇ ಬಿಟ್ಟು ಹೋಗಬೇಕು ಅಂತ ಏನಿಲ್ಲಲ್ಲ. ನಾನು ಸರಿ ಇಲ್ಲ ಅಂತ ಹೇಳಿದ್ರು ಅವ್ನು ಬಿಟ್ಟು ಹೋಗ್ಬೋದಲ್ವಾ? ಸರಿ ತಾನೆ. ಈಗ ಅವನು ತುಂಬ ಒಳ್ಳೆಯವನು, ಅಫೇರ್ ಇಲ್ಲ, ನಾನು ಇಡೀ ಜಗಳಗಂಟಿ, ನಾನು ಯಾವುದನ್ನು ಅವನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಲ್ಲ, ನಾನು ಹೊಂದಾಣಿಕೆ ಮಾಡ್ಕೊಂಡು ಹೋಗಲ್ಲ, ಅಥವಾ ಅವನ ಭಾವನೆಗಳನ್ನು ನಾನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಸಮಯದಲ್ಲೂ ಬಿಟ್ಟು ಹೋಗ್ಬೋದಲ್ವಾ? ಅಂದರೆ ಹಾಂ, ಇಬ್ಬರ ಮೇಲೂ ಡಿಪೆಂಡ್ ಆಗಿರುತ್ತೆ. ಒಂದು ಸಂಬಂಧ ಅನ್ನುವಂಥದ್ದು ಒಬ್ಬರ ಮೇಲೆ ಡಿಪೆಂಡ್ ಆಗಿರಲ್ಲ, ಇಬ್ಬರ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರನೇ ಈಗ ನೋಡಿ, ಯಾವುದೋ ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್, ಮ್ಯಾರಿಟಲ್ ಕೌನ್ಸಿಲಿಂಗ್ ಬಂದಾಗ ನಾವು ಯಾವುದೋ ಒಂದು ಸಮಸ್ಯೆ ಹೊತ್ಕೊಂಡು ಬಂದ ಒಬ್ಬರನ್ನು ಮಾತಾಡಿಸಿ ಕಳಿಸ್ಬಿಡಲ್ಲ ನಾವು ಅಲ್ವಾ? ಇಬ್ಬರನ್ನು ಕೂರಿಸಿ ಮಾತಾಡ್ತೀವಿ. ಇಬ್ಬರನ್ನು ಕೂರಿಸಿ ಮಾತಾಡಿದಾಗ, ಇಬ್ಬರೂ ಮುಕ್ತವಾಗಿ ಚರ್ಚೆ ಮಾಡಿದಾಗ, ನಾನು ನಿಜ ಹೇಳಬೇಕು ಅಂದರೆ ಈ ಫ್ಯಾಮಿಲಿ ಕೌನ್ಸಿಲಿಂಗ್ ಅಥವಾ ಮ್ಯಾರಿಟಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇರೋದೇ ಇಲ್ಲ. ಅವ್ರ ಮದುವೆಗಿಂತ ಮುಂಚೆನೇ ಎಲ್ಲ ಮನಸ್ಸನ್ನು ಬಿಚ್ಚಿ ಮಾತಾಡ್ಕೊಂಡಿದ್ರೆ ಅಥವಾ ಸಮಸ್ಯೆಗಳು ಬಂದಾಗಲೂ ಮನಸ್ಸು ಬಿಚ್ಚಿ ಮಾತಾಡಿದರೆ ಯಾರ ಸಹಾಯನೂ ಬೇಕಾಗಿರಲ್ಲ. ಹೆಚ್ಚಿನ ಕೇಸ್ಗಳಲ್ಲಿ ಈಗ ನನ್ನ ಹತ್ರ ಬಂದ ಕೇಸ್ಗಳನ್ನೇ ನಾನು ನೋಡಿದಾಗ ಸಮಸ್ಯೆ ಏನಂತ ಹೇಳಿದ್ರೆ ಅವ್ರಿಗೇನು ಬೇಕು ಅಂತ, ಇವ್ರಿಗೆ ಗೊತ್ತಿರಲ್ಲ, ಇವ್ರಿಗೇನು ಬೇಕಂತ ಅವ್ರಿಗೆ ಗೊತ್ತಿರಲ್ಲ. ಒಂದೇ ಮನೆಯಲ್ಲಿದ್ದರೂ ಕೂಡ ಮಾತಾಡ್ಕೊಂಡಿರೋದಿ ಅವ್ರಿಗೇನು ಬೇಕು ಅಂತ ಹೇಳಿ. ಸಪೋಸ್ ಈಗ ನನಗೀಗ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಆಸೆ ಇರುತ್ತೆ, ಆಯಿತಾ, ನಾನು ನನ್ನ ಗಂಡನ ಹತ್ರ ಹೇಳಿಯೇ ಇರಲ್ಲ. ಸೊ ಸಪೋರ್ಟ್ ಮಾಡಬೇಕು ಅಂದರೆ ಹೇಗೆ?
1: ಹಾಂ, ನನಗೆ ಇಂಥ ಎಂತ ಮಾಡಬೇಕಂತ ಆಸೆ ಇದೆ, ನನಗೆ ಈ ಥರ ಡ್ರೀಮ್ಸ್ ಇದೆ, ನನ್ನ ಲೈಫ್ ಸ್ಟೈಲೇ ಬೇರೆ ಇದೆ, ಆ ಥರ ಎಲ್ಲ ಹೇಳ್ತೀವಿ. ಅವ್ರು ಓಕೆ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಎಲ್ಲದಕ್ಕೂ ಅಂತ ಹೇಳಿರ್ತಾರೆ. ಮುಂದೆ ಫ್ಯೂಚರಲ್ಲಿ ಚೇಂಜ್ ಆಗ್ಬೋದಲ್ವಾ, ಹೇಗೆ ನಂಬೋದು ಅವರನ್ನು?
2: ಆವಾಗ ನಾವು ಅದೇ ಹೇಳಿದ್ನಲ್ಲ, ಆ ಸಮಯದಲ್ಲಿ ಯಾಕೆ ನೀವೀಗ ಬೇಡ ಅಂತ ಹೇಳಿದ್ರಿ, ಚೇಂಜ್ ಮಾಡಿದ್ರಿ ಯಾಕೆ? ಆವಾಗ ನೀವು ಹೇಳಿದ್ರಿ ಅಲ್ವಾ, ನಾವು ಯಾಕೆ ಕೂತ್ಕೊಂಡು ಮಾತಾಡಬಾರ್ದು, ಅಥವಾ ನಾನು ಆ ಥರ ಮಾಡೋದ್ರಿಂದ ಏನಾದರೂ ಸಮಸ್ಯೆ ಬರುತ್ತೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಆ ಸಮಸ್ಯೆಗಳು ಬರದೇ ಇದ್ದ ಹಾಗೆ ನಿಮಗೀಗ ಒಂದು ಭಯ ಇರ್ಬೋದು, ನನಗೆ ಇವಳು ಏನೋ ಮತ್ತೇನೋ ಮಾಡಬೇಕು ಅಂತೇಳಿ, ಪಿ ಎಚ್ ಡಿ ಮಾಡಬೇಕು ಅಂತ ಹೇಳಿ ಇದ್ದಾಳೆ ಅಂತ ಇಟ್ಕೊಳ್ಳೋಣ. ನೀವು ಹೇಳಿದ್ರಿ ನಿಮ್ಮ ಮದುವೆ ಆಗೋನ ಹತ್ರ, ಅವ್ನು ಹೇಳ್ತಾನೆ ಆಯಿತು ನೀನು ಪಿ ಎಚ್ ಡಿ ಮಾಡು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಮದುವೆ ಆದಮೇಲೆ ಅವನು ಬೇಡ ಪಿ ಎಚ್ ಡಿ ಅಂತ ಹೇಳ್ಬೋದು. ಯಾವುದೋ ಒಂದು ನಿರ್ಧಾರ ತಗೊಂಡು, ಅಂದರೆ ಪಿ ಎಚ್ ಡಿ ಮಾಡೋದಕ್ಕೆ ತುಂಬ ಹಣ ಖರ್ಚಾಗುತ್ತೆ ಅಂತನೋ, ಅಥವಾ ತುಂಬ ಕೆಲವರು ಮೊಲೆಸ್ಟೇಷನ್ಗಳನ್ನು ಈಗ ಮಾಡೋರು ಇರ್ತಾರೆ, ಕೇಳಿದ್ದೀವಿ ನಾವು ಅದನ್ನೆಲ್ಲ, ಆ ಒಂದು ಭಯದಿಂದನೋ, ಅಥವಾ ತುಂಬ 7-8 ವರ್ಷ ವೇಸ್ಟ್ ಆಗಿಬಿಡತ್ತೆ ಲೈಫ್ ಇದು ಅಂತನೋ, ಅಥವಾ ಆ ಥರ ಮಾಡೋಕ್ಕೆ ಹೋದರೆ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿಯೋ, ಅಥವಾ ಈಗ ಮದುವೆ ಆದ ತಕ್ಷಣ ಮಕ್ಕಳು ಆಗಬೇಕು ಅಂತ ಹೇಳಿ ಕೆಲವರಿಗೆ ಇರುತ್ತೆ, ಮತ್ತೆ 7-8 ವರ್ಷ ಮುಂದೆ ಹಾಕೋದು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಕೆಲವರಿಗೆ ಈಗ ಒಂದು 30 ವರ್ಷದ ನಂತರ ಎಲ್ಲ ಕನ್ಸೀವ್ ಆಗೋದಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಬೇಡ ಅಂತ ಹೇಳಿರ್ಬೋದು. ಯಾವ್ಯಾವುದೋ ರೀಸನ್ನಿಂದ ಬೇಡ ಅಂತ ಹೇಳಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಕೆಲವಿರುತ್ತೆ, ಹಾಂ ಇವಳು ನನಗಿಂತ ಮುಂದೆ ಹೋಗ್ಬಿಟ್ರೆ ಅನ್ನುವ ಹೆದರಿಕೆಯಿಂದನೂ ಕೂಡ ಕೆಲವರು ಆ ಥರ ಹೇಳ್ಬೋದು. ಅದನ್ನು ನಾವು ಮುಕ್ತವಾಗಿ ಕುತ್ಕೊಂಡು ಮಾತಾಡಿದಾಗ ಯಾಕೆ ನೀವೀಗ ಈ ಥರ ಹೇಳ್ತಿದ್ದೀರಿ, ನಿಮ್ಮ ಏನು ಮನಸ್ಸಲ್ಲಿದೆ, ನೀವು ಭಯ ಅದೇನಿದೆ, ಯಾಕೆ ಮಾಡಬಾರ್ದು ಅಂತ ನಿಮ್ಗೆ ಅನಿಸ್ತಿದ್ರೆ ನೀವು ಹೇಳಿ ನನ್ನ ಹತ್ರ, ನಾವು ಅದನ್ನು ಕುತ್ಕೊಂಡು ಇದು ಮಾಡೋಣ. ಅದ್ರ ಬಿಟ್ಟು ನೀವು ಅವಾಗ ಹೇಳಿದ್ರಿ, ಈಗ ನೀವು ಹೇಗೆ ಹೇಗೆ ಮಾಡ್ತಿದ್ರಿ, ನೀವು ಹೇಗೆ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ನನ್ನ ಗಲಾಟೆನೇ ಮಾಡಿದ್ರೆ ಅದಿನ್ನು ದೊಡ್ಡ ದೊಡ್ಡದಾಗ್ತಾ ಹೋಗುತ್ತೆ ಅಲ್ವಾ? ನಾವು ಕುತ್ಕೊಂಡು ಅದನ್ನು ಸಾವಕಾಶವಾಗಿ ಮಾತಾಡಿದಾಗ ಮೋಸ್ಟ್ಲಿ ಇದಕ್ಕೆ ಸಹ ಅವನು ಆ ಕಾರಣ ಹೇಳ್ಬೋದು ಅವಾಗ, ಹಾಂ ನಾನು ಆವಾಗ ಈ ಥರ ಯೋಚನೆ ಮಾಡಿ ಹೇಳಿದ್ದೆ, ಬಟ್ ಈವಾಗ ಈ ಥರ ಯೋಚನೆ ಬರ್ತಾ ಇದೆ ನನಗೆ, ಸೊ ಅದರಿಂದ ನನಗೆ ಇದು ಬೇಡ ಅನಿಸ್ತಿದೆ ಅಂತ ಹೇಳಿದಾಗ ನೀವಿಬ್ಬರೂ ಕೂತ್ಕೊಂಡು ಮಾತಾಡಿದರೆ, ನಾನು ಹೇಳಿದ್ನಲ್ಲ ಎಂತೆಂಥ ಹೊಡ್ಕೊಂಡು ಬಡ್ಕೊಂಡು ಮಾಡ್ತಿದ್ದವರೆಲ್ಲ ಕೂತ್ಕೊಂಡು ಮಾತಾಡಿದಾಗ ಸರಿಯಾಗಿದ್ದಿದೆ, ಸರಿ ಆಗಿಲ್ಲ ಅಂತ ಹೇಳೋದೇನು ಇಲ್ಲ, ಆಗೋದೇ ಇಲ್ಲ ಅಂತ ಹೇಳುವ ಅದು ಯಾವಾಗ ಗೊತ್ತಾ? ಒಂದು ಡೊಮೆಸ್ಟಿಕ್ ವಯಲೆನ್ಸ್ ಹೊಡೆದು ಬಡ್ದು ಮಾಡೋವಾಗ, ಆ ಸಮಯದಲ್ಲಿ ಬೇರೆ ಆಗೋದೇ ಒಳ್ಳೆಯದು ಅಂತ ಸಮಯದಲ್ಲಿ. ಅದಲ್ಲ ಅಂತ ಹೇಳಿದ್ರೆ ಈ ಮಾತುಕತೆಯಿಂದ ಅಥವಾ ಮಾತುಕತೆಯ ಕೊರತೆಯಿಂದ ಬರುವಂಥ ಸಮಸ್ಯೆಗಳೇನಿದೆಯಲ್ಲ ಅದನ್ನೆಲ್ಲ ಮಾತುಕತೆಯಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಎಂತ ನಾನು ಹೇಳಿದ್ನಲ್ಲ, ನಾಳೆ ಬೆಳಗಾದರೆ ಡೈವೋರ್ಸ್ ಅಪ್ಲೈ ಮಾಡುವಂಥವರು ಕೂಡ ಆಪ್ತ ಸಮಾಲೋಚನೆಯಿಂದ ಸರಿಯಾಗಿದ್ದಿದೆ, ಅದು ದೊಡ್ಡ ವಿಷಯ ಅಲ್ಲ. ಬಟ್ ನಾ ಹೇಳಿದ್ನಲ್ಲ, ಎಕ್ಸ್ಪ್ರೆಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಕಮ್ಯುನಿಕೇಷನ್ ಮತ್ತು ಟೋನ್ ಹೇಗಿರುತ್ತೆ ನಮ್ಮದು ಅದನ್ನೆಲ್ಲ ನಾವು ಒಂದು ಇದು ಮಾಡಿದ್ರೆ. ಅದಕ್ಕೆ ನಾನು ಹೇಳೋದು, ಮದುವೆಗಿಂತ ಮುಂಚೆ ಒಂದು ಕೌನ್ಸಿಲಿಂಗ್ ಅವಶ್ಯಕತೆ ಇದೆ. ಹಾಗಿದ್ರೆ ಬಹುಶಃ ಯಾವುದು ಕೂಡ ಈ ಥರ ಡಿವೋರ್ಸ್ಗೆ ಅಪ್ಲೈ ಆಗುವಂತಹ ಪರಿಸ್ಥಿತಿನೂ ಬರೋದಿಲ್ಲ, ಅಥವಾ ಇಬ್ರು ಹೊಂದಾಣಿಕೆ ಮಾಡಿಕೊಂಡು ತುಂಬಾ ಚೆನ್ನಾಗಿ ಬದುಕುವಂತ ಒಂದು ಸಾಧ್ಯತೆಗಳು ಇರುತ್ತೆ.
1: ಓಕೆ, ಈಗ ನಂಗನ್ಸೋದು ಈಗಿನ ಎಕ್ಸಾಂಪಲ್ ಅಲ್ಲಿ ಕಾಣ್ತಿರ್ತಿರಲ್ಲ, ಅವ್ರನ್ನ ಹೊಡೆದ್ರು, ಇವ್ರಿಗೆ ಸಾಯಿಸಿದ್ರು, ಅವ್ರಿಗೆ ಮೋಸ ಮಾಡಿದ್ರು ಅಂತ. ಮೊದ್ಲೆಲ್ಲ ಏನಿತ್ತು ಅಂದ್ರೆ, ಬರೀ ರಾಮಾಯಣ ಮಹಾಭಾರತನೇ ಓದ್ತಾ ಇದ್ದ ಕಾಲದಲ್ಲಿ ಸೀತೆ ರಾಮ ಎಷ್ಟು ಕಷ್ಟ ಆದ್ರೂ ಒಟ್ಟಿಗೆ ಇದ್ರು, ದ್ರೌಪದಿಗೆ ಅಷ್ಟು ಕಷ್ಟ ಆದ್ರೂ ಮತ್ತೆ ಪಂಚಪಾಂಡವ್ರ ಒಟ್ಟಿಗೆ ಇದ್ಲು. ಸೊ ಇಂಥ ಎಕ್ಸಾಂಪಲ್ಗಳನ್ನೇ ನಾವು ಕಾಣ್ತಿದ್ದದ್ದು. ಸೊ ಈ ಕಾಂತಿದ್ದ ಎಕ್ಸಾಂಪಲ್ಗಳ ಸಮಸ್ಯೆ ಇವೆಲ್ಲ, ಅವರ ಸೊಸೈಟಿ ಇನ್ಫ್ಲೂಯೆನ್ಸ್ ಅದು. ನೀವು ಸಿಂಧು ಹೋಯ್ತಾಳ್ರಿ, ನೀವೆಂತ ಹೇಳ್ತೀರಿ ಇದ್ರ ಬಗ್ಗೆ?
3: ನಾನೀಗ ಏನ್ ಹೇಳ್ತೀನಿ ಅಂತಂದ್ರೆ, ಈಗ ಅವಳು ಹೇಳಿದ್ಲು, ಮುಂದೆ ನಾನು ಮದುವೆ ಆಗ ಹುಡುಗ, ನಾವು ಮಾತಾಡ್ಕೊಂಡಿರ್ತೀವಿ, ನಾನು ಓದ್ತೀನಿ, ಚೆನ್ನಾಗಿ ಓದ್ತೀನಿ, ನಾನು ಓದಿಸ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತೀನಿ ಅಂತ ಹೇಳಿ, ಅವರು ಹೂ ಅಂದು ಆಮೇಲೆ ಓದ್ಸಕ್ಕೆ ಒಪ್ಪುದಿಲ್ಲ ಅಂತ ಹೇಳಿ ಅಂದೆ. ನೀನ್ ಯಾಕೆ ಆತರ ಯೋಚನೆ ಮಾಡ್ತೀಯ? ಹಾ, ಅದು ಮಾಡೋ ಹಾಗಿಲ್ಲ. ಯಾಕಂತಂದ್ರೆ ಈಗ ನೋಡು, ನೀನು ಅವನ ಮೇಲೆ ಅನುಮಾನ ಪಟ್ಟ ಹಾಗೆ, ನೀನು ಮದುವೆ ಆಗ ಹುಡುಗನ ಮೇಲೆ ಅದು ಅನುಮಾನ ಪಟ್ಟ ಹಾಗೆ. ಯಾಕಂತಂದ್ರೆ ಈಗ ನಾನೇ ಒಂದು ಉದಾಹರಣೆ ಇದ್ದೀನಿ. ನನಗೊಂದು 19.5 ವರ್ಷಕ್ಕೆ ಮದುವೆ ಆಯ್ತು, ಆಯ್ತಾ, 19.5 ವರ್ಷಕ್ಕೆ. ಆಗ ಹುಡುಗ ನೋಡಕ್ ಬಂದಲ್ಲಿ ನಾನು ಕೇಳಿದ್ ಒಂದೇ ಒಂದು ಏನು ಅಂದ್ರೆ, ನಾನು ಓದ್ಬೇಕು ಅಷ್ಟೇ, ನಾನು ಓದ್ಬೇಕು. ಅವಾಗ ಹೇಳಿದ್ರು ನಮ್ಮನೆಯವರು, ಆಯ್ತು ನೀ ಎಲ್ಲಿ ತನಕ ಓದಿಸ್ತೀಯೋ ಅಲ್ಲಿ ತನಕ ಓದಿಸ್ತೀನಿ ಅಂತ ಹೇಳಿ. ಆಯ್ತಾ, ಮೊನ್ನೆ ಹೀಗೆ ಅಲ್ಲ, ನಂದೀಗ ಆಯ್ತು, ಆಮೇಲೆ ಇಲ್ಲ ಇದೇ ಕಾಲೇಜಲ್ಲಿ ನಂದು ಡಿಗ್ರಿ ಸಹ ಆಯ್ತು. ಅದಾದ್ಮೇಲೆ ಕೆಲ್ಸಕ್ಕೆ ಹೋದೆ, ಕೆಲ್ಸಕ್ಕೆ ಹೋದ್ಮೇಲೆ ಬಿ ಎಡ್ ಓದ್ಬೇಕು ಅಂತ ಹೇಳಿ ಅಂದೆ. ನಾನು ಹೇಳೋತ್ತಿಗೆ ನಾವು ಹೇಗಿರ್ತೀವಿ ಅಂತಂದ್ರೆ, ಈಗ ಗಂಡನಿಂದ ನಾವು ಹೇಗೆ ಒಂದು ಔಟ್ಪುಟ್ ಅನ್ನು ನಾವು ಪಡಿಬೇಕು ಅಂದ್ರೆ, ನಾವು ಅವ್ರಿಗೆ ಹಾಗೆ ಇನ್ಪುಟ್ ಕೊಡ್ಬೇಕಾಗತ್ತೆ. ಅವ್ರಿಗೆ ಅಲ್ಲ, ಅವರ ಮನೆಗೆ ನಾವು ಸಪೋರ್ಟ್ ಮಾಡ್ಬೇಕು, ಅವರ ಥಾಟ್ಸ್ ಗಳಿಗೆ ಸಪೋರ್ಟ್ ಮಾಡ್ಬೇಕು. ಅದೆಲ್ಲ ಆದಾಗ ಅವರು ನಮ್ಮ ಮೇಲೆ ಏನಾಗಿರ್ತಾರೆ, ಇನ್ಸ್ಪೈರ್ ಆಗಿರ್ತಾರೆ. ಆಯ್ತು, ಅವಳು ಇಷ್ಟ ನಮ್ಗೆ ಮಾಡ್ತೀಯಾಳಲ್ಲ, ಅವಳು ಕೇಳಿದ್ ಒಂದೇ ಓದಿಸ್ತೀನಿ, ಹಾ ಹಂಗಾರೆ ಓದ್ಸೋಣ ಬಿಡು ಅಂತ ಹೇಳಿ ಅವನ ತಲೆ ಇರ್ಬೋದು. ನಾವು ಮುಂಚಿತವಾಗಿ ಅದನ್ನ ನಿರ್ಧಾರ ಮಾಡಬಾರ್ದು, ಯಾರನ್ನೂ ಸಹ ಅಷ್ಟು ಅನುಮಾನವನ್ನ ಪಡ್ಲೇಬಾರ್ದು. ಆ ಓದಿ ಆಯ್ತು, ಈಗಲೂ ಸಹ ನಮ್ಮನ್ನೇ ತಮಾಷೆಗೆ ಹೇಳ್ತಿರ್ತಾರೆ, ನಮ್ಮನೆಯಲ್ಲಿ ನಾನು ಮೂರು ಜನರನ್ನು ಓದಿಸ್ತೀನಿ ಅಂತ ಹೇಳಿ. ಒಂದು ನನ್ನ ಇಬ್ರು ಮಕ್ಕಳು ಮತ್ತೆ ನನ್ನ ಮೂರು ಜನರನ್ನು ಓದ ಹೇಳಿದ್ರು. ಅದಕ್ಕೆ ಇವ್ರು ಹೇಳೋದೇನು ಅಂತಂದ್ರೆ, ಬಹುಶಃ ನಿನ್ ಮುದುಕಿ ಆಗ ತನಕ ನಾನು ಓದಿಸ್ಬೇಕೇನು, ಅವತ್ ಹೇಳಿದ್ ಒಂದ್ ಮಾತಿಗೋಸ್ಕರ ಮುದುಕಿ ಆಗ ತನಕ ನಾನು ಓದಿಸ್ತೀನಿ ನಿನ್ನ ಅಂತ ಹೇಳಿ. ಇಂಥವ್ರು ಸಿಗ್ಬೋದಲ್ವ ನಿಮಗೆ, ಅನುಮಾನ ಪಡಬಾರ್ದಲ್ಲ ಯಾರನ್ನು ಹಾಗೆ.
1: ಸೊ ಈ ಎಕ್ಸಾಂಪಲ್ ತಕೊಂಡ್ಕಂತ ಹೇಳಿ ನೀವು ಹೇಳಿ.
3: ಹೌದೌದು.
1: ಆದ್ರೆ ಸ್ವರ್ಣ ಮೇಡಮ್, ನಂದೊಂದು ಇವತ್ತಿನ

0: ಅಲ್ಲ ಈ ಚಂದ ಇರೋರು ಅವ್ರು ಎಂತದ್ದು ಇರ್ಬೋದಿಲ್ಲ. ಸೊ ಈ ತರದೆಲ್ಲ ಎಂತ ಹೇಳ್ತಾರೆ, ತುಂಬಾ ಅಕ್ವರ್ಡ್ ಅನಿಸುವಂತಹ ಜೋಡಿಗಳು ಇವರನ್ನ ಇನ್ನೊಬ್ಬರನ್ನ ಇಷ್ಟ ಪಡುವಂತದ್ದು ಇಂಥದ್ದೆಲ್ಲ ಆದಾಗ ಅರ ಹಿಂಗು ಆಗ್ತಾ ಇದ್ರಲ್ಲಿ ಯಾರು ನಂಬುದು? ಆತರ ಹಾಗೆ ಆಗತ್ತೆ. ಈ ಸುತ್ತಮುತ್ತ ಆಗಿರೋ ಘಟನೆಗಳು ಒಂದು ಕಾಲದಲ್ಲಿ ಕುಂದಾಪುರದಾಗ ಕುಂದಾಪುರ ಘಟನೆಗಳು ಮಾತ್ರ ನಮ್ಗೆ ಗೊತ್ತಿರ್ತಿತ್ತು. ಈಗ ಹಂಗಲ್ಲ, ಪ್ರಪಂಚದ ಯಾವ್ಯಾವ ಮೂಲೆಗೆ ಹತ್ತಲ್ಲ ಪ್ರತಿಯೊಂದು ಗೊತ್ತಿತ್ತು. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸನ್ನ ನಾವು ಹ್ಯಾಂಗೆ ಹಿಡಿತದಲ್ಲಿ ಇಟ್ಕೊಂಡ, ನಮ್ಮ ಮನಸ್ಸನ್ನ ನಾವು ಹ್ಯಾಂಗೆ ಪೀಸ್ಫುಲ್ ಆಗಿ ಇಟ್ಕೊಂಡ, ಈ ಅನುಮಾನಗಳು ನೆಗೆಟಿವ್ ಥಾಟ್ಸ್ಗಳು ಪಾಸಿಟಿವ್ ಥಾಟ್ಸ್ಗಳಿಗಿಂತ ಸ್ಪೀಡಲ್ಲಿ ಬರುತ್ತದೆ. ಸೊ ಅದನ್ನ ಹ್ಯಾಂಗ ನಾವು ಕಂಟ್ರೋಲ್ ಮಾಡುದು? ಏನಾದ್ರು ನಿಮ್ಮ ಹತ್ರ ಟೆಕ್ನಿಕ್ಸ್ ಎಲ್ಲ ಇದ್ರೆ ಬಹುಶಃ ನಮ್ಮ ಪ್ರಿಯ ಮನಸ್ಸೆ ಕೇಂಬರಿಗೂ ಅದು ಯಾವ ಜನರೇಷನ್ ಇರ್ಬೋದು ಅವರಿಗೆ ಹೆಲ್ಪ್ ಆಗ್ಬೋದು, ಒಂಚೂರು ಹೇಳ್ಬಿಡಿ ಮೇಡಮ್.
1: ಖಂಡಿತವಾಗ್ಲು, ಈಗ ನೀವು ಹೇಳಿದ್ರಿ ಮದ್ವೆ ಆದವರಲ್ಲಿ ಕೂಡ ಇಂತಹ ಸಮಸ್ಯೆಗಳು, ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಅದೆಲ್ಲ, ಇದೆಲ್ಲ ಒಂಥರ ಭಾವನಾತ್ಮಕ ಹಸಿವು ಇದೆಲ್ಲ. ನೀವು ಹೇಳಿದ್ರಿ ಈಗಾಗಲೇ ತುಂಬಾ ಚೆನ್ನಾಗಿರೋರು ಏನೋ ಚೆನ್ನಾಗಿಲ್ಲದೆ ಇರೋರು, ಅಂದ್ರೆ ನಾನು ಈ ಸ್ಟೋರಿಗಳನ್ನ ನೋಡಿದಾಗ ಗಂಡ ಹೆಂಡತಿ ಇಬ್ರು ಚೆನ್ನಾಗೇ ಇರ್ತಾರೆ, ಗಂಡ ಚೆನ್ನಾಗೇ ಇದ್ದಾನೆ, ಬಟ್ ಅವಳು ಚೆನ್ನಾಗಿರೋಳು ಇನ್ಯಾರನ್ನೋ ಇಷ್ಟ ಪಡ್ತಿರ್ತಾಳಲ್ಲ, ಅವನ್ ಹೆಂಗಿರ್ತಾನೆ ಅಂತ ಹೇಳಿದ್ರೆ ಅವನ್ ಮುಸುಡಿ ನೋಡುವ ಹಾಗಿರೋದಿಲ್ಲ. ಆದ್ರೆ ಯಾಕೆ ಇಷ್ಟು ಚೆನ್ನಾಗಿರೋ ಗಂಡನನ್ ಬಿಟ್ಟು ಅವನ ಹತ್ರ ಹೆಂಗ್ ಲವ್ ಐತಿ ಇವಳಿಗೆ ಅಂತ ನಾವು ಕೇಳ್ತೀವಿ. ನೋಡಿ, ಅದನ್ನೇ ಈಗಿನ ಯೂತ್ಸ್ಗಳಿಗೂ ನಾನು ಹೇಳಲಿಕ್ಕೆ ಇಷ್ಟಪಡೋದು, ಲುಕ್ಸ್ ಅದೆಲ್ಲ ಇದೆಯಲ್ಲ, ಏನು ನೀವೀಗ ಈ ಒಳ್ಳೆಯವನು ಟೈಟಲ್ ಏನಿದೆಯಲ್ಲ, ಇದು ಯಾವುದು ಕೂಡ ನಿಮಗೆ ಮುಂದಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಉಪಯೋಗಕ್ಕೆ ಬರೋದು ಏನು ಗೊತ್ತಾ, ನೀವು ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಎಷ್ಟು ಪ್ರೀತಿಯಿಂದ ಬದುಕ್ತಾ ಇದ್ದೀರಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಅವನ ಸ್ಟೇಟಸ್ ಆಗಲಿ, ಅವನ ಲುಕ್ ಆಗಲಿ, ಅಥವಾ ಅವನು ಎಷ್ಟು ಒಳ್ಳೆಯವನು, ಒಳ್ಳೆತನವನ್ನು ನಾವು ಅರ್ದು ಕುಡಿಯೋದಕ್ಕಾಗಲ್ಲ ಅಲ್ವಾ. ತುಂಬ ಒಳ್ಳೆಯ ಗಂಡ ನಿಮ್ಮ ಫೀಲಿಂಗ್ಸ್ಗಳಿಗೆ ಬೆಲೆನೇ ಕೊಡಲ್ಲ ಅಂತ ಹೇಳಿ ಆದ್ರೆ ಏನ್ ಮಾಡ್ತೀರಾ ಅಲ್ವಾ. ಭಾವನಾತ್ಮಕ ಹಸಿವು ಅನ್ನೋದು ಎಲ್ರಿಗೂ ಇರುತ್ತೆ ಅಲ್ವಾ, ಒಂದು ಪ್ರೀತಿ ಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಇರುತ್ತೆ. ಏನ್ ಮಾಡ್ತಾರೆ, ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಮನೆಯಲ್ಲಿ ಹೆಚ್ಚಿನ ಒಂದು ಹೇಗಿರುತ್ತೆ ಅಂತ ಹೇಳಿದ್ರೆ ಆರ್ಗ್ಯುಮೆಂಟ್ಸ್ ಇರುತ್ತೆ, ಹೊಂದಾಣಿಕೆ ಮಾಡಿಕೊಂಡು ಮಾತಾಡ್ತಾ ಇರಲ್ಲ, ಸಣ್ಣ ಪುಟ್ಟದಕ್ಕೂ ಕೋಪ ಮಾಡ್ಕೊಳ್ಳೋದು, ಸಂಶಯ ಮಾಡೋದು, ಓ ಇವನು ನನ್ನ ಹತ್ರ ಮಾತಾಡಲ್ಲ ಅಂತ ಹೇಳಿದ್ಮೇಲೆ ಬೇರೆ ಯಾವುದೋ ಇವನಿಗೆ ಅಫೇರ್ಗಳಿದೆ ಅಂತ ಹೇಳಿ ಅನ್ಕೊಳ್ಳೋದು, ಅಥವಾ ಇವಳು ನನ್ನ ಹತ್ರ ಈ ತರ ಇದು ಮಾಡ್ತಾಳೆ, ಇವಳು ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಎಲ್ಲೂ ಹೊರಗಡೆ ಹೋಗ್ತಾಳೆ, ಇವಳಿಗೇನೋ ಬೇರೆ ಇದೆಯೇನೋ ಅಂತೇಳಿ ಅಂದ್ಕೊಳ್ಳೋದು. ಈ ನೆಗೆಟಿವ್ ಥಾಟ್ಸ್ಗಳು, ಯಾವಾಗ ನಾವು ಒಬ್ಬರನ್ನ ನಂಬೋದಿಲ್ಲ ಆವಾಗ ನೆಗೆಟಿವ್ ಥಾಟ್ಸ್ಗಳೆಲ್ಲ ಬರ್ಲಿಕ್ಕೆ ಶುರುವಾಗತ್ತೆ. ಅದಕ್ಕೆ ಕುತ್ಕೊಂಡು ಮಾತಾಡೋದಿದೆಯಲ್ಲ, ಇದು ಫೈನಲ್ ಒನ್ ಅಂಡ್ ಓನ್ಲಿ ಸೊಲ್ಯೂಷನ್ ಅಂತ ನಾನು ಯಾವಾಗ್ಲೂ ಹೇಳೋದು. ಮೊದಲು ನಾವು ಕೂತ್ಕೊಂಡು ಆಯ್ತು ನನ್ಗೆ ಹಾಗೆ ಅನಿಸ್ತು, ನಾನು ಹಾಗೆ ಅನ್ಕೊಂಡೆ ನನ್ನ ಜೀವನ ಇಡೀ ನೆಗೆಟಿವ್ ಥಾಟ್ಸ್ ಹೇಗೆ ಗೊತ್ತಾ ಇದೇ ಮತ್ತೆ ಓಸಿಡಿಗಳಾಗಿ ಎಲ್ಲ ಬದಲಾವಣೆಗೊಳ್ಳುತ್ತೆ. ಅಂದ್ರೆ ದಿನಾ ನಾನು ಆತರ ನೆಗೆಟಿವ್ ಥಿಂಕ್ ಮಾಡಿ ಅದೇ ಮುಂದಕ್ಕೆ ಅದೇ ಆಗತ್ತೆ, ನನ್ನ ಒಂದು ವ್ಯಕ್ತಿತ್ವವೇ ಅದು. ಏನಿದ್ರು ನಾನು ಅದರಲ್ಲಿ ನೆಗೆಟಿವ್ ಅನ್ನ ಹುಡುಕ್ತೇನೆ ಹೊರತು ಪಾಸಿಟಿವ್ ಹುಡುಕೋದನ್ನ ನಾನು ಬಿಟ್ಟೇ ಬಿಟ್ಟಿರ್ತೀನಿ. ಹಾಗಾಗಿ ಮೊದಲು ನಾವು ಇದ್ದಿದ್ರಲ್ಲಿ ಯಾವುದು ಒಳ್ಳೆದಿದೆ, ಯಾವ ಒಳ್ಳೆಯ ಗುಣಗಳಿದೆ ಅದನ್ನ ನೋಡಿ ಅದನ್ನ ಅದರ ಬಗ್ಗೆ ಮಾತಾಡುವಂಥದ್ದಿರ್ಬೋದು. ನಾನು ಯಾವಾಗ್ಲೂ ಹೇಳ್ತಿದ್ದೆ ಅಲ್ಲ ನಮ್ದು ದಂಪತಿಗಳ ವಿಷಯದ ಸೆಷನ್ ಅಲ್ಲಿ ನಾನು ಹೇಳ್ತಿದ್ದೆ, ನಿಮ್ಮ ಇಬ್ಬರಲ್ಲಿ ಒಳ್ಳೆ ಒಳ್ಳೆಯ ಏನು ವಿಷಯಗಳಿರುತ್ತೆ, ಅಟ್ಲೀಸ್ಟ್ ಮದುವೆ ಆದಾಗಾದ್ರೂ ನೀವು ಚೆನ್ನಾಗಿರ್ತೀರಲ್ಲ, ಆ ಸಮಯದಲ್ಲಿ ಇರುವಂತಹ ಒಂದಿಷ್ಟು ಒಳ್ಳೆ ಒಳ್ಳೆಯ ಗುಣಗಳನ್ನ ಚೀಟಿಯಲ್ಲಿ ಮಾಡಿ ಒಂದು ಬಾಕ್ಸ್ಗೆ ಹಾಕಿಟ್ಕೊಳ್ಳಿ. ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಸಿಟ್ಟು ಬಂದಾಗ ಆ ಚೀಟಿಯನ್ನ ತೆಗೆದು ನೋಡ್ತಾ ಇರಿ, ಅವಾಗ ಅಟ್ಲೀಸ್ಟ್ ಓ ನಾನು ಈ ಗುಣಗಳನ್ನ ನಾನು ಮೆಚ್ಕೊಂಡಿದ್ದೆ ಅಲ್ಲ, ಸೊ ಈ ಗುಣಗಳು ಇದೆ ಅಲ್ಲ, ಸೊ ಈಗಿರುವಂತ ಈ ಒಂದು ಗುಣವನ್ನ ನಾನು ಕ್ಷಮಿಸಬಲ್ಲೆ ಅದಕ್ಕೆ ಕಂಪೇರ್ ಮಾಡಿ ಅಂತ ಹೇಳಿ ಆತರ ಒಂದು ಒಳ್ಳೆಯ ಒಂದು ಬಾಂಧವ್ಯವನ್ನು ಮತ್ತೆ ನೆನಪಿಸಿಕೊಳ್ಳುವಂಥದ್ದು. ಅಥವಾ ಯಾವಾಗ ನನ್ ಇವತ್ತಿನ ಒಂದು ಇದರಲ್ಲಿ, ಮೊನ್ನೆ ಅಷ್ಟೇ ನಾವು ಇಲ್ಲಿ ನಮ್ಮ ಇದೇ ಕಾಲೇಜಿನ ಹುಡುಗರ ಜೊತೆಗಿದ್ದನ್ನೆಲ್ಲ ನಾವು ಇಲ್ಲಿ ಮಾತಾಡ್ತಾ ಇದ್ವಿ, ಹೆಚ್ಚಿನವರಲ್ಲಿ ಅದು ನಮ್ಮ ಹೆಣ್ಣು ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ ಮದುವೆ ಆದ ತಕ್ಷಣ ಎಲ್ಲ ಮುಗ್ದೋಯ್ತು ಅನ್ನುವ ರೀತಿಯಲ್ಲಿ ಇದ್ದು ಬಿಡ್ತಾರೆ ಅವ್ರು. ಹಳೆ ನೈಟಿ ಹಾಕೊಳ್ಳೋದು, ಹಳೆ ಡ್ರೆಸ್ ಗಳನ್ನ ಹಾಕೊಳ್ಳೋದು, ಮನೆಯಲ್ಲೆಲ್ಲ ಕೆಲಸ ಮಾಡಿ ಗಲೀಜಾಗಿರೋ ಡ್ರೆಸ್ ಗಳಲ್ಲೂ ಆತರ ಒಂಥರ ಸರಿ ತಲೆ ಬಾಚಿಕೊಳ್ಳಲ್ಲ, ಚೆನ್ನಾಗಿ ನೀಟಾಗಿ ಡ್ರೆಸ್ ಮಾಡ್ಕೊಂಡಿರಲ್ಲ, ಈ ತರ ಎಲ್ಲ ಮಾಡಿದಾಗ ಹೊರಗಡೆ ಹೋಗಿ ದುಡಿಯುವಂತ ಈಗ ಗಂಡಸರು ಒಂದು ಯಂಗ್ ಆಗಿ ಇರ್ತಾರೆ ಹೆಚ್ಚಿನವರೀಗ. ಇದು ಏನು ಮದ್ವೆ ಆಗಿ 10-15-20 ವರ್ಷದ ನಂತರ ಹೀಗಾಗ್ತಾರೆ ಹೆಣ್ಮಕ್ಳು ಅಂತ ಹೇಳಿ ಅಲ್ಲ, ಮದ್ವೆ ಆದ 1 ವಾರ 15 ದಿವಸ ನಂತರನೇ ಹೀಗಾಗ್ಲಿಕ್ಕೆ ಶುರು ಆಗ್ತಾರೆ ಹೆಚ್ಚಿನವರು. ಇದು ನನ್ನ ಹತ್ರ ಕೇಸ್ ಬಂದಿದೆ ಸುಮಾರು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ. ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಲ್ಲ, ಹತ್ರ ಹೋದ್ರೆ ವಾಸನೆ ಬರುತ್ತೆ ಅಂದ್ರೆ ಏನೇನೋ ಅಡಿಗೆ ಮಾಡಿರ್ತಾರೆ ಅವಾಗ ಒಂಥರ ವಾಸನೆಗಳು ಈಗ ಹೆಣ್ಮಕ್ಳು ಅಂದ್ರೆ ಅಲ್ವಾ. ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದ್ ಮದ್ವೆ ಆದ ತಕ್ಷಣ ನಮ್ ಜೀವನ ಒಂಥರ ಮುಗ್ದು ಹೋಯ್ತು, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದಿಲ್ಲ, ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ ಅದಕ್ಕಿಂತ ಮುಂಚೆ ವಾರಕ್ಕೊಂದ್ಸಲ ಬೇಕಾದ್ರೆ ಹೋಗ್ತಿರ್ತಾರೆ. ಒಂದ್ ಮದ್ವೆ ಆಯ್ತು ಅಂತ ಹೇಳಿದ ತಕ್ಷಣ ಮತ್ತವ್ರು ಚೆನ್ನಾಗಾಗೋ ಮಾಡ್ಕೊಳ್ಳೋದನ್ನ ಬಿಟ್ಟಿರ್ತಾರೆ. ಇದರಿಂದ ಗಂಡಸ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆಕರ್ಷಣೆ ಕಡಿಮೆ ಆಗುತ್ತೆ. ಅದೇ ಗಂಡು ಮಕ್ಕಳು ಕೂಡ ಹಾಗೆ, ಒಂದ್ ಮದ್ವೆ ಆಯ್ತು ಅಂತ ಹೇಳಿದ್ರೆ ಎರ್ರಾ ಬಿರ್ರಿಯಾಗಿ ಡ್ರೆಸ್ ಮಾಡ್ಕೊಂಡಿರೋದು, ಅಥವಾ ಒಂದ್ ನೀಟ್ನೆಸ್ ಇದು ಮಾಡಿರೋದಿಲ್ಲ, ಒಂದ್ ಕರೆಕ್ಟ್ ಆಗಿ ಶೇವ್ ಮಾಡ್ಕೊಂಡು ಅಥವಾ ಒಂದ್ ನೀಟ್ನೆಸ್

0: ಇದ್ದಿರೋದಿಲ್ಲ. ಮದ್ವೆ ಆದ ತಕ್ಷಣ ಒಂಥರ ಮುಂಚೆ ಎಲ್ಲ ಜಿಮ್ಗೆ ಹೋಗಿ ಅದಾಗಿ ಇದಾಗಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಆ ತರ ಇದ್ದವ್ರು ಎಲ್ಲವನ್ನ ಬಿಟ್ಟು ಒಂಥರ ಹೊಟ್ಟೆ ಎಲ್ಲ ದೊಡ್ಡದು ಮಾಡಿಕೊಂಡು ಎಲ್ಲ ಬೆಳೆಸ್ಕೊಂಡು ತಮ್ಮ ಒಂದು ಸೌಂದರ್ಯದ ಬಗ್ಗೆ ಅವರುಗಳು ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಈಗ ಕಾಲ ಹೇಗಿದೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಯುಗ ಅಲ್ವಾ. ಪ್ರತಿಯೊಂದು ರೀಲ್ಸ್ ಅಲ್ಲೂ ತುಂಬಾ ಚೆನ್ನಾಗಿರೋ ಗಂಡ ಹೆಂಡತಿಯನ್ನ ತುಂಬಾ ಅಟ್ರಾಕ್ಟ್ ಆಗಿರೋರನ್ನ ನೋಡ್ತಾ ಇರೋವಾಗ ಕಂಪ್ಯಾರಿಸನ್ ಅನ್ನುವಂಥದ್ದು ಬ್ರೈನ್ ಅಲ್ಲಿ ತನ್ನಷ್ಟಕ್ಕೆ ಆಗ್ಲಿಕ್ಕೆ ಶುರುವಾಗುತ್ತೆ. ನಮ್ಗೆ ಇಷ್ಟ ಇಲ್ದಿದ್ರು ಕೂಡ, ಓ ಅವಳ ಗಂಡ ಎಷ್ಟು ಚೆನ್ನಾಗಿದಾನಲ್ಲ, ಎಷ್ಟು ಚೆನ್ನಾಗಿ ಫಿಗರ್ ಮೇಂಟೈನ್, ನನ್ನ ಗಂಡನೂ ಇದಾನೆ ಈ ತರ ಬಾಲ್ಡ್ ಹೆಡ್ಡು, ಈ ತರ ಹೊಟ್ಟೆ ಇಷ್ಟು ದಪ್ಪ, ಒಂಚೂರು ಚೆನ್ನಾಗಿಲ್ಲ ನೋಡೋದಕ್ಕೆ, ಗಲೀಜು ವಾಸನೆ ಈ ತರ ಎಲ್ಲ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ಅಲ್ಲಿ ನೋಡ್ತಾ ಒಳ್ಳೆ ಫಿಲಮ್ ಅಲ್ಲಿ ಧಾರಾವಾಹಿಗಳಲ್ಲಿ ತುಂಬಾ ಚೆನ್ನಾಗಿರೋ ಹೆಣ್ಮಕ್ಳನ್ನ ನೋಡಿ ಗಂಡಸರು ಕೂಡ ಯೋಚನೆ ಮಾಡ್ತಾರೆ, ನನ್ನ ಹೆಂಡತಿ ಒಂದು ಫಿಗರ್ ಇಲ್ಲ, ಒಂದು ಕ್ಲೀನ್ ಇಲ್ಲ, ಒಂದು ಹತ್ರ ಹೋದ್ರೆ ವಾಸನೆ ಬರ್ತಾ ಇರುತ್ತೆ, ಆ ನೈಟಿಲಿ ಅಷ್ಟು ಹಿಡ್ಕೊಂಡಿರುತ್ತೆ, ಆ ಡ್ರೆಸ್ ಅಲ್ಲಿ ಅಷ್ಟು ಹಿಡ್ಕೊಂಡಿರುತ್ತೆ, ಹತ್ರ ಹೋಗಕ್ ಮನ್ಸಾಗಲ್ಲ, ಈ ತರ ಎಲ್ಲ ಅವಳಾದ್ರೆ ಎಷ್ಟು ಚೆನ್ನಾಗಿದ್ದಾಳೆ, ಅವಳ ಫಿಗರ್ ಎಷ್ಟು ಚೆನ್ನಾಗಿದೆ ಅಂತ ಈ ತರದ ಭಾವನೆಗಳು ಅಂದ್ರೆ ಬರುತ್ತೆ ಸ್ವಾಭಾವಿಕವಾಗಿ. ಇದ್ರಲ್ಲಿ ಒಳ್ಳೆಯವರು ಕೆಟ್ಟವರು ಮೋಸ ಮಾಡೋರು ಮೋಸ ಮಾಡದೇ ಇರೋರು ಅಂತಾನೂ ಬರೋದಿಲ್ಲ. ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ನಾನು ಹೇಳದ್ನಲ್ಲ, ಒಳ್ಳೆತನವನ್ನ ಅರ್ಧ ಕುಡಿಯೋಕಾಗ ಅಲ್ವಾ. ಒಳ್ಳೆತನವೇ ಬದುಕಿಗೆ ಎಲ್ಲವೂ ಅಲ್ಲ, ಬದುಕಿನಲ್ಲಿ ಸಾಮರಸ್ಯ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಚೆನ್ನಾಗಿರ್ಲಿ ಇಲ್ಲದೆ ಇರಲಿ ನೀವು ಒಪ್ಕೊಳ್ಳೋದು ಮುಖ್ಯ ಆಗತ್ತೆ ಅಲ್ವಾ. ನಾನು ಹೇಳಿದೆ ತುಂಬಾ ಚೆನ್ನಾಗಿರೋ ಗಂಡನ್ ಬಿಟ್ಟು ಅದು ಹೆಂಗೆಂಗೋ ಇರೋವನ್ನ ಲವ್ ಮಾಡಿ ಗಂಡನ್ನೇ ಕೊಲೆ ಮಾಡ್ತಾರಲ್ಲ, ಅವನ್ ಹೆಂಗಿರ್ತಾನೆ ಅಂದ್ರೆ ಏನರ್ಥ, ನಮ್ ಮನಸ್ಸು ಅವ್ರನ್ನ ಒಪ್ಕೊಳ್ಳೋದಿದೆಯಲ್ಲ ಅದು ಮುಖ್ಯ ಆಗತ್ತೆ. ಮನಸ್ಸು ಒಪ್ಕೊಳ್ಳುತ್ತಲ್ವಾ, ನನ್ಗೆ ಅಷ್ಟು ಚೆನ್ನಾಗಿರೋ ಗಂಡನ್ ಬಿಟ್ಟು ಅಷ್ಟು ಆ ತರ ಇರೋವನ್ ಹತ್ರ ಹೋಗ್ತಾರೆ ಅಂತ ಹೇಳಿದ್ರೆ ಮನಸ್ಸು ಹೆಂಗಿರುತ್ತೆ? ಮನಸ್ಸು ಅವನಲ್ಲಿ ಏನೋ ಒಂದು ಒಳ್ಳೆಯ ಗುಣವನ್ನ ಕಂಡಿರುತ್ತೆ, ಒಳ್ಳೆಯದನ್ನ ನೋಡಿರುತ್ತೆ. ಹಾಗಂತ ಮನಸ್ಸು ಎಲ್ಲವೂ ಸರಿ ಅಂತ ಹೇಳಿ ಅಲ್ಲ, ತಪ್ಪುಗಳನ್ನು ಮಾಡುತ್ತೆ.
1: ಸೋಣ ಮೇಡಮ್, ಜನ್ನ ಕವಿ ಕೇಂದ್ರ ಕುಸಾಕ ಒಂದು ಯಶೋಧರ ಚರಿತ್ರ ಅಂತ ಒಂದು ಬರೀತಾನೆ. ಅದರಲ್ಲಿ ಅವಳು ಯಶೋಧರನ ಹೆಂಡತಿ, ರಾಜನ ಹೆಂಡತಿ ರಾತ್ರಿ ಮನ್ಕಂಡಿಪಲ್ಲಿ ಒಂದು ಒಳ್ಳೆ ಹಾಡಿಕೆ ಅಂತ ಹೇಳಿದ್ರು. ಈ ಯಾರ್ದಪ್ಪ ಇಷ್ಟು ಚಂದದ ಧ್ವನಿ ಅಂತ ಹೇಳ್ಕೊಂಡ ಅವಳ ದಾಸಿಯನ್ನ ಹುಡುಕು, ಯಾರನ್ ಕಣ್ಕವ ಅಂತ ಹೇಳಿ ಕಳಿಸಿ ಕೊಡ್ತಾಳ. ಕಳಿಸಿ ಕೊಟ್ಟಾಗ ಇವಳು ಹೋಗಿ ಕಣ್ಕ ಬರ್ತಾಳ. ಕಣ್ಕ ಬಂದು ಇವಳ ಹತ್ರ ಬಂದು ಹೇಳ್ತಾರೆ, ಅಪ್ಪ ಅಕ್ಕನೇ ಕಾಂಬ ಕೇಡಿಯ ಅವ ಅಷ್ಟವಾಂಕ, ಎಲ್ಲಾ ಬದಿಯಲ್ಲೂ ವಕ್ರ, ಅವನ್ ಕಂಡ್ರ ವಾಂತಿ ಬತತ್ತ ಹಾಂಗಿದ್ದ ಅಂತ ಎಕ್ಸ್ಪ್ಲೇನ್ ಮಾಡ್ತಾಳ ಅವನ ರೂಪವನ್ನ. ಆದ್ರೆ ಅಷ್ಟೊತ್ತಿಗಾಗ್ಲೆ ಆ ಯಶೋಧರನ ಹೆಂಡತಿ ಆ ಅಷ್ಟವಾಂಕನ ಧ್ವನಿಗೆ ಮನಸ್ಸೋತಿರ್ತಾಳ. ಅವ ಹ್ಯಾಂಗಿದ್ರು ಒಡ್ಡಿಲ್ಲ, ನಂಗ ಅವ ಬೇಕು. ಇದು ಜನ್ನ ಬರ್ದಿರೋ ಯಶೋಧರ ಚರಿತ. ಎಷ್ಟೋ ಎಷ್ಟೋ ಎಷ್ಟೋ ವರ್ಷಗಳ ಹಿಂದೆ ಹೆಣ್ಮಕ್ಳ ಮನಸ್ಥಿತಿ ಅಥವಾ ಗಂಡ್ಮಕ್ಳ ಮನಸ್ಥಿತಿ, ಆ ಮನಸ್ಸು ಎಂಬ ಮರ್ಕಟ ಇವತ್ತಿಗೂ ಹಾಗೆ ಇತ್ತು. ನೀವು ಮುಂದುವರಿಸಿ.
0: ಹೌದು, ಹಾಗಾಗಿ ಅದನ್ನ ನಾವು ಕಾಲಕಾಲಕ್ಕೆ ಅಪ್ಡೇಟ್ ಮಾಡಿಕೊಂಡು, ನಾವು ಮದ್ವೆ ಆದ್ರೂ ಕೂಡ ನಮ್ಮ ಸೌಂದರ್ಯ ಅನ್ನುವಂಥದ್ದು ಅಷ್ಟೇ ಇಂಪಾರ್ಟೆಂಟ್, ಅದನ್ನ ಕಾಪಾಡ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ. ನನ್ನ ಮನೆಯನ್ನ ನಾನು ಚೆನ್ನಾಗಿ ಉಳಿಸ್ಕೋಬೇಕಂದ್ರೆ ನಾನು ಚೆನ್ನಾಗಿರ್ಬೇಕು. ಬರೀ ಮನೆಯನ್ನು ಉಳಿಸ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಅದು ನಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಡುವಂಥದ್ದು. ಈಗ ನೀವು ಕಾಲೇಜಿಗೆ ಬರ್ತೀರಿ ಅಲ್ವಾ, ಅಥವಾ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ತೀರಿ, ನೀವು ತುಂಬ ಚೆನ್ನಾಗಿರೋ ಡ್ರೆಸ್ ನಿಮ್ಗೆ ಇಷ್ಟ ಆಗಿರೋದು, ಅದು ಹೊರಗಡೆ ಯಾರಿಗೆ ಹೆಂಗೆ ಕಾಣುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ತುಂಬ ಫೇವರಿಟ್ ಆಗಿರೋ ಡ್ರೆಸ್ ಅನ್ನು ಹಾಕೊಂಡಾಗ ಹೇಗಿರುತ್ತೆ ಕಾನ್ಫಿಡೆನ್ಸ್ ಲೆವೆಲ್? ಅದೇ ಈಗ ಒಂದು ವೇಳೆ ತುಂಬಾ ನಿಜವಾಗ್ಲೂ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಆ ಡ್ರೆಸ್, ಬಟ್ ನಿಮಗೆ ಇಷ್ಟ ಇರಲ್ಲ ಆ ಡ್ರೆಸ್, ಅದನ್ನ ಹಾಕೊಂಡು ಹೋದಾಗ
2: ಒಂಥರ ಫೀಲ್ ಆಗುತ್ತೆ, ನಾನು ತುಂಬಾ ಚೆನ್ನಾಗಿ ರೆಡಿ ಆಗಿರ್ಬೋದಿತ್ತಲ್ಲ, ಮನಸ್ಸಿನ ಚೆನ್ನಾಗಿರಲ್ಲ ಅಲ್ಲ ನಾ ಡ್ರೆಸ್ ಹಾಕೊಂಡು.
0: ಹೌದು, ಅಂದ್ರೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇದೆಯಲ್ಲ, ಅದು ಕೂಡ ನಮ್ಗೆ ಹೇಗೆ ಫೀಲ್ ಆಗ್ತಾ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಆಗಿ ಇದ್ದಷ್ಟು ಅದು ನಮ್ಮ ಮನಸ್ಸಿನ ಮೇಲೆ ಕೂಡ ಒಂದು ಒಳ್ಳೆಯ ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಈ ತರ ನಾವು ಎಲ್ಲವನ್ನ ನೋಡಿಕೊಂಡು, ಒಂದು ನಮ್ಮ ಲುಕ್ಸ್, ನಾವು ಹೇಗಿರ್ತೀವಿ, ಎಷ್ಟು ಕ್ಲೀನ್ ಆಗಿರ್ತೀವಿ, ಯಾವ ರೀತಿ ಡ್ರೆಸ್ ಮಾಡ್ಕೊಳ್ತೀವಿ, ಯಾವ ರೀತಿ ನಮ್ಮ ಆರೋಗ್ಯವನ್ನ, ನಮ್ಮ ದೇಹದ ಒಂದು ಶೇಪ್ ಏನು ಫಿಗರ್ ಅಂತ ನಾವು ಹೇಳ್ತೀವಿ, ಅದೆಲ್ಲವನ್ನ ನಾವು ಮೈಂಟೈನ್ ಮಾಡ್ಕೊಳ್ತಾ ಒಂದು ಒಳ್ಳೆಯ ಕಮ್ಯುನಿಕೇಶನ್ ಇಂದ ಪ್ರೀತಿಯಿಂದ ಇದ್ದಾಗ ಡೌಟ್ ಪಟ್ಟಂತಹದ್ದು ಯಾವುದು ಆಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ.
2: ನೀವು ಹೇಳದ್ ಒಪ್ಪೋದು, ನೀವು ಹೇಳದ್ ನಿಜ, ಕ್ಲೀನ್ ಆಗಿರ್ಬೇಕು, ಚೆನ್ನಾಗಿ ರೆಡಿ ಆಗಿರ್ಬೇಕು, ಅದ್ರಿಂದ ಪಾಸಿಟಿವ್ ಥಾಟ್ಸ್ ಬರುತ್ತೆ ಗಂಡನಿಗೆ ಅಂತ. ಅದ್ ನನ್ನ ಪ್ರಶ್ನೆ ಏನಂದ್ರೆ, ಗಂಡ ಅವಳ ಸೌಂದರ್ಯವನ್ನ ನೋಡಿ ಮದ್ವೆ ಆಗಿರ್ತಾನ ಅಥವಾ ಅವಳ ಗುಣ ನೋಡಿ ಮದ್ವೆ ಆಗಿರ್ತಾನ?
0: ಇದು ನೋಡಿ ತುಂಬಾ ಕ್ಲಿಷ್ಟಕರವಾದಂತಹ ಪ್ರಶ್ನೆ, ಯಾಕಂದ್ರೆ ಎರಡೂ ಒಂದಕ್ಕೊಂದು ಪೂರಕವಾಗಿಯೇ ಇರಬೇಕು. ಬರೀ ಎಷ್ಟು ಚೆನ್ನಾಗಿರೋ ಗುಣ ಇರಲಿ, ನೀವು ನೋಡಕ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವನ್ ಬಂದು ಮದ್ವೆ ಆಗಕ್ಕೆ ನೋಡಕ್ ಬಂದಾಗ್ಲೇ ಅವನ್ ಇಷ್ಟಪಡ್ತಾನ? ಇರ್ಲಿ, ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ತುಂಬಾ ಒಳ್ಳೆ ಹುಡುಗ ಆಯ್ತಾ, ಒಂಚೂರೂ ಚೆನ್ನಾಗಿಲ್ಲ ನೋಡೋದಕ್ಕೆ, ನೀವ್ ಆಗ್ತೀರಾ ಮದ್ವೆ? ಅದು ಇವಾಗ ಹೇಳೋದು ಮಾತ್ರ, ಬಟ್ ಇವತ್ತಿಗೂ ಒಂದು ಪ್ರೊಫೈಲ್ ಗಳನ್ನ ನೀವು ನೋಡಿದ್ರೆ ಚೆನ್ನಾಗಿಲ್ಲದೆ ಇರೋ ಹುಡುಗರ ರಾಶಿ ರಾಶಿ ದಂಡಿದೆ, ತುಂಬಾ ಒಳ್ಳೆಯವರಾಗಿರ್ತಾರೆ. ಹೇಗೆ ಗೊತ್ತಿರತ್ತೆ ನಿಮ್ಗೆ ಅವ್ರು ಒಳ್ಳೆಯವರು ಅಂತ? ನೀವು ನಂಬದೇ ಇಲ್ವಲ್ಲ ಫಸ್ಟ್ ಆಫ್ ಆಲ್.
2: ಅಲ್ಲ, ಗುಣ ನೀವು ಹೇಳಿದ್ರಲ್ಲ, ಗುಣ ತುಂಬಾ ಚೆನ್ನಾಗಿರುತ್ತೆ ಅವನು, ಬಟ್ ಅವ್ನು ನೋಡಕ್ಕಷ್ಟೊಂದು.
0: ಬಟ್ ಯಾರು ಕೂಡ ಆಬ್ವಿಯಸ್ಲಿ ಯಾರು ಕೂಡ ಮದ್ವೆ ನೋಡಕ್ ಬಂದಾಗ್ಲೇ ಅವನ್ ತುಂಬಾ ಒಳ್ಳೆ ಗುಣ ಇದೆ ಅಂತ ಹೇಳಿದ್ರು ಕೂಡ ಹುಡುಗಿಯರು ಒಪ್ಕೊಳ್ಳಲ್ಲ. ಅಥವಾ ನೋಡಕ್ ಒಂಚೂರೂ ಚೆನ್ನಾಗಿರದೆ ಇರೋ ಹುಡುಗಿನ ಒಳ್ಳೆ ಗುಣ, ಒಳ್ಳೆ ಮನೆ ಕೆಲಸ ಮಾಡ್ತಾಳೆ, ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳಿದ್ರು ಒಪ್ಕೊಳ್ಳಲ್ಲ. ಇದು ನಾವು ಫಿಲಮ್ ಅಲ್ಲಿ ಕತೆಗಳಲ್ಲಿ ನಾವು ಈಗ ಏನೋ ಕಲ್ಪನಾ ಲೋಕ ಇದೆಯಲ್ಲ ನಮ್ದು, ಅಲ್ಲಿ ಬರುವಾಗ ಹಾ, ರೂಪ ಮುಖ್ಯ ಅಲ್ಲ ಗುಣ ಮುಖ್ಯ, ಹಣ ಮುಖ್ಯ ಅಲ್ಲ ಗುಣ ಮುಖ್ಯ, ಎಲ್ಲವೂ ಬರುತ್ತೆ. ಬಟ್ ಪ್ರಾಕ್ಟಿಕಲಿಗೆ ಬಂದಾಗ ಹಣವೂ ಮುಖ್ಯ, ರೂಪವೂ ಮುಖ್ಯ, ಜೊತೆಗೆ ಗುಣನೂ ಮುಖ್ಯ, ಮೂರೂ ಇರಬೇಕು. ಅದಿಲ್ಲ ಅಂತ ಹೇಳಿದ್ರು ಯಾರು ಮದುವೆ ಆಗಕ್ಕೆ ಒಪ್ಕೊಳ್ಳಲ್ಲ, ಹುಡುಗನೂ ಒಪ್ಕೊಳ್ಳಲ್ಲ, ಹುಡುಗಿನೂ ಒಪ್ಕೊಳ್ಳಲ್ಲ. ಇದು ಸಮಾಜದಲ್ಲಿರುವಂತ ರಿಯಾಲಿಟಿ, ಇದು ರಿಯಾಲಿಟಿ. ಬಟ್ ಈ ರಿಯಾಲಿಟಿಯನ್ನ ನಾವು ಒಪ್ಕೊಳ್ಳದೆ ಇದ್ರೆ ಕಷ್ಟ ಅನುಭವಿಸೋದು ಯಾರು? ನಾವು. ಸಮಾಜಕ್ಕೇನು ಲಾಸ್ ಆಗಲ್ಲ, ನಮ್ಗೆ ಲಾಸ್ ಆಗತ್ತೆ. ಎಲ್ಲವನ್ನ ನಾವು ಒಪ್ಕೊಂಡು ಮುಂದೆ ನಡೆದಾಗ, ನಾಳೆ ಮದುವೆ ಆಗುವ ಸಮಯ ಬಂದಾಗ ಯಾವುದೋ ಒಂದು ತುಂಬಾ ಒಳ್ಳೆಯ ಹುಡುಗ, ಇದುವರೆಗೆ ಒಂದು ಹುಡುಗಿ ಯಾಕೆ ಲವ್ವೇ ಇಲ್ಲ ಅವನಿಗೆ, ಯಾಕಂದ್ರೆ ಅವನು ಚೆನ್ನಾಗೇ ಇಲ್ಲ, ಯಾರು ಲವ್ ಮಾಡ್ತಾಳೆ ಅವನ್ನ, ಅವನು ಇಷ್ಟಪಟ್ಟರು ಅವನ್ ಯಾರು ಇಷ್ಟಪಟ್ಟಿರಲ್ಲ ಅಲ್ವಾ, ಅಂತ ಒಳ್ಳೆ ಕ್ಯಾರೆಕ್ಟರ್ ಇರೋ ಹುಡುಗನ್ ತಂದು ನಿಲ್ಲಿಸಿದ್ರೆ, ಅವನು ಇಷ್ಟು ದೊಡ್ಡ ಹೊಟ್ಟೆ ಇದೆ, ಅವನಿಗೆ ಈಗಲೇ ಬಾಲ್ಡ್ ಹೆಡ್ ಆಗಿದೆ, ವರ್ಷ ಏನೋ ಜಾಸ್ತಿ ಆಗಿಲ್ಲ, ಅಂತ ಸ್ಥಿತಿ ಬಂದಾಗ ನೀವು ಹೇಳ್ತೀರಾ ಇವನನ್ನ ನಾನು ಮದುವೆ ಆಗೋದು, ನನ್ನ ಫ್ರೆಂಡ್ಸ್ಗೆಲ್ಲ ಹೆಂಗೆ ಇವನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಲಿ? ನಾನು ನಿಮ್ಗೊಂದು ವಿಷಯ ಹೇಳ್ತೇನೆ, ಇದು ಇತ್ತೀಚೆಗೆ ಒಂದು ವಾರದ ಹಿಂದೆ ಬಂದಿರುವಂತ ಒಂದು ಕೇಸ್. ಅವರು ಇಬ್ರು ಲವ್ ಮಾಡಿ ಮದುವೆ ಆಗಿರೋರು, ಲವ್ ಮಾಡಿ ಮದುವೆ ಆಗಿರೋರು. ಹುಡುಗಿ ಒಂದು ಒಳ್ಳೆ ಕೆಲಸದಲ್ಲಿ ಇದ್ದಾಳೆ, ಅವನ ಹುಡುಗನು ಪ್ರೈವೇಟ್ ಒಂದು ಬಿಸ್ನೆಸ್ ಇದು ಮಾಡ್ಕೊಂಡಿದ್ದಾನೆ. ಬಟ್ ಅವನ್ಗೆ ಅವನ್ದು ಏನು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅವನಿಗೆ, ಟೋಟಲಿ ಏನು ಮೆಸ್ಡ್ ಅಪ್ ಆಯ್ತಾ. ಅವಳು ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ನನ್ನ ಆಫೀಸ್ ಹತ್ರ ನೀನ್ ಬರಬಾರ್ದು ಅಂತ ಹೇಳ್ತಾಳೆ. ನೀವ್ ಈಗೇನ್ ಹೇಳಿದ್ರಲ್ಲ ಒಳ್ಳೆ ಗುಣ, ಗುಣ ಏನ್ ನಿಜ ಒಳ್ಳೆ ಗುಣ ನಂಗೆ ಪರ್ಸನಲಿ ಗೊತ್ತಿರೋರೆ, ಬಟ್ ಗುಣ ಇಲ್ಲಿ ಮ್ಯಾಟರ್ ಆಗತ್ತಾ? ನಾಲ್ಕು ಜನ ನೋಡಿದವರು ಏನ್ ಹೇಳ್ತಾರೆ ಅದು ನಿಮ್ಗೆ ಬರುತ್ತೆ, ನಾಳೆ ನಿಮ್ ಕಲೀಗ್ಸ್ ಇರ್ತಾರೆ, ನೀವೆಲ್ಲೋ ಜಾಬ್ ಮಾಡ್ತಾ ಇರ್ತೀರಿ, ನೀವ್ ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ, ಖುಷಿಯಿಂದ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ?
1: ಈಗಿನ ಟ್ರೆಂಡ್ ಏನಂತಂದ್ರೆ, ಫೋಟೋ ಮದ್ವೆ ಫಿಕ್ಸ್ ಆದ ಕೂಡ್ಲೇ ಆ ಮೂಮೆಂಟ್ ಇಂದ ಫೋಟೋ ವಿಡಿಯೋ ಶುರುವಾಗುತ್ತೆ, ಆ ನಂತರದಿಂದ ಪ್ರೆಗ್ನೆಂಟ್ ಆಗಿ ಮಗು ಆಗ ತನಕ ಫೋಟೋ ವಿಡಿಯೋ ಸ್ಟಾರ್ಟ್ ಇರುತ್ತೆ. ಸೊ ಅದನ್ನ ಸ್ಟೇಟಸ್ ಹಾಕ್ಬೇಕು, ಉಳಿದವರು ಕಾಂಪ್ಲಿಮೆಂಟ್ ಮಾಡ್ಬೇಕು, ವಾಟ್ ಅ ಬ್ಯೂಟಿಫುಲ್ ಪೇರ್ ಅಂತ ಹೇಳಬೇಕು. ಎಲ್ಲಾ ಹೆಣ್ಮಕ್ಳು ಸ್ಪೆಷಲಿ ಹೆಣ್ಮಕ್ಳದ್ದು ಈ ಎಕ್ಸ್ಪೆಕ್ಟೇಷನ್ ಗಳು ತುಂಬಾ ಜಾಸ್ತಿ. ಅವ್ರು ಹೆಚ್ಚಿನ ಚಂದ ಇಲ್ಲದ ಹುಡುಗನ ರಿಜೆಕ್ಟ್ ಮಾಡುದು ಎಂತ ಗೊತ್ತುಂಟ, ಅವ್ರ ಫ್ರೆಂಡ್ಸ್ ಅವ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ, ಅವರ ಜೋಡಿ ಬಗ್ಗೆ ಕಮೆಂಟ್ ಮಾಡ್ತಾರೆ. ಮೇನ್ ರೀಸನ್ ಅದೇ ಇರುತ್ತೆ, ಸ್ಟೇಟಸ್ ನಮ್ಗೆ ಫೋಟೋಸ್ ಹಾಕೊಳಕ್ ಆಗಲ್ವಲ್ಲ, ಈ ಕಾಸ್ ಇರುತ್ತೆ. ಅದಕ್ಕೆ ಸಿಂಧು ಅವರೇ ನೀವ್ ಇದನ್ನ ಒಪ್ತೀರಾ?
3: ಹೌದು, ನೀವ್ ಹೇಳಿ ಸರಿ. ಯಾಕಂತಂದ್ರೆ ಈಗ ಸ್ಟೇಟಸ್ ಹಾಕಿದಾಗ ಇಡೀ ಊರ್ ಜನರೆಲ್ಲ ನೋಡ್ತಾರೋ ಇಲ್ಲ ಗೊತ್ತಿಲ್ಲ, ಹಾಕ್ದವ್ರಂತೂ ದಿನಕ್ಕೊಂದು 100 ಸತಿ ನೋಡಿರ್ತಾರೆ, ಎಷ್ಟು ಜನ ಲೈಕ್ ಕೊಟ್ಟಿದ್ದಾರೆ, ಎಷ್ಟು ಜನ ಲೈಕ್ ಕೊಟ್ಟಿದ್ದಾರೆ, ಎಷ್ಟು ಜನ ಲೈಕ್ ಕೊಟ್ಟಿಲ್ಲ ಏನು ನೋಡ್ಲಿಲ್ಲ ಅಂತ ಹೇಳಿ. ಈಗ ಜೀವನ ಅನ್ನೋದು ಹಾಗೆ ಆಗ್ಬಿಟ್ಟಿದೆ, ನಾನು ನನ್ನ ಜೀವನ ನೋಡೋದಲ್ಲ ಇಡೀ ಊರ ಜನ ನೋಡ್ಬೇಕು, ಆ ತರ ಆಗಿದೆ. ಹಾಗಾಗಿ ಅಕ್ಕ ಹೇಳಿದಾಗೆ ನಾವ್ ಹೇಗಿರ್ಬೇಕು ಅಂತಂದ್ರೆ, ಆದಷ್ಟು ಅನ್ಯೋನ್ಯವಾಗಿರ್ಬೇಕು, ಯಾರ ಬಗ್ಗೆ ಅನುಮಾನ ಪಡೋದಾಗಿರ್ಬೋದು, ಇದೆಲ್ಲ ಮಾಡ್ತಾ ಹೋದ್ರೆ ಮುಂದೆ ನಮ್ಮ ಜೀವನದಲ್ಲೇ ಅದೇನಾಗತ್ತೆ, ಮುಳ್ಳಾಗತ್ತೆ. ಹಾಗಾಗಿ ನಾವು ಹೇಗಿರ್ಬೇಕು ಅಂತಂದ್ರೆ, ಒಂದು ನಾಣ್ಯ ಅಂದಾಗ ಅದ್ರಲ್ಲಿ ಎರಡು ಮುಖ ಇದ್ದೇ ಇದೆ, ಅವನು ಒಳ್ಳೆನಾಗಿರ್ಬೋದು ಕೆಟ್ಟನಾಗಿರ್ಬೋದು. ಈಗ ಕೆಟ್ಟನಾಗಿರ್ಬೋದು ಅಂತ ನಾವ್ ಅನ್ಬೇಕು ಅಂತ ಹೇಳಿ ಹೋಗುದಾದ್ರೆ, ಅವನನ್ನ ಸರಿ ಮಾಡೋ ಚಾನ್ಸಸ್ ಇರುತ್ತೆ ನಮ್ಮ ಹತ್ರ. ಈಗ ನೀನ್ ಆಲ್ರೆಡಿ ನಮ್ ಇದು ಟ್ರ್ಯಾಕ್ ಬಂದಿದೀಯಾ, ಹೇಗೆ ಅಂತಂದ್ರೆ, ಇಷ್ಟೋ ತನಕ ಮದ್ವೆ ಬೇಡ ಮದ್ವೆ ಬೇಡ ಅಂತ ಹೇಳಿ ಏನ್ ವಾದ ಆಗ್ತಿತ್ತು, ಈಗ ಮದ್ವೆ ಆಗ ಹುಡುಗನ್ ಬಗ್ಗೆ ನಾವು ಯೋಚನೆ ಮಾಡಕ್ ಶುರು ಮಾಡಿದೀವಿ ಅಲ್ವಾ. ಹಾಗಾಗಿ ಮನ್ಸು ಹಾಗೆ ಒಂದೇ ತರ ನಿಲ್ಲುದಿಲ್ಲ. ಮನ್ಸು ಹೇಗಿರುತ್ತೆ ಅಂತಂದ್ರೆ, ಇವತ್ತು ನಾನು ಈ ಒಂದು ವಿಷಯ ಮಾತಾಡ್ತಿರ್ಬೇಕು, ನನ್ ಮನ್ಸು ಒಂಥರ ಯೋಚನೆ ಮಾಡಿದ್ರೆ ನಾಳೆ ಇನ್ನೊಂದ್ ಬಗ್ಗೆ ಮಾತಾಡುತ್ತೆ, ನಾನೇ ಅದ್ರ ಉಲ್ಟಾ ಮಾತಾಡ್ಬೋದು. ಸೊ ಹಾಗಾಗಿ ಮನ್ಸು ನಮ್ಮ ಕೈ ಹಿಡಿತದಲ್ಲಿ ಇರ್ಬೇಕು, ಅವಾಗ ಎಲ್ಲ ಸರಿ ಆಗತ್ತೆ ಅಂತ ನಾನು ಹೇಳ್ತೇನೆ.
1: ಓಕೆ ಸೋನಾ ಮೇಡಮ್, ಇದಕ್ಕೊಂದು ಕನ್ಕ್ಲೂಷನ್ ಹೇಳಿಬಿಡಿ, ಸಮಯ ಆಗ್ತಾ ಬಂತು.
0: ಈಗ ನಾನು ಹೇಳ್ದೆ ಅಲ್ಲ, ಎಲ್ಲ ಕೆಟ್ಟದಿಲ್ಲ ಅಂತ ನಾನು ಹೇಳೋದಿಲ್ಲ, ಅಥವಾ ಮದ್ವೆ ಬೇಡ ಅಂತ ನೀವು ಹೇಳೋದು ಕೂಡ ತಪ್ಪು ಅಂತ ನಾನು ಹೇಳೋದಿಲ್ಲ. ಎಚ್ಚರವಾಗಿರೋದು ತುಂಬಾ ಒಳ್ಳೇದು. ಎಲ್ಲವೂ ಒಳ್ಳೇದೇ ಅಂತ ಹೇಳಿ ನಾವು ಮೋಸ ಹೋಗಿ ಆ ತರ ಮಾಡೋದಕ್ಕಿಂತ, ನಮ್ಮ ಎಚ್ಚರಿಕೆಯಿಂದ ನಾವು ಆಯ್ಕೆ ಮಾಡಿಕೊಳ್ಳುವಾಗ ಎಚ್ಚರಿಕೆಯಿಂದ ಇದ್ರೆ ಬಹುಶಃ ಈ ತರದ್ದೆಲ್ಲ ಏನೂ ಬರೋದಿಲ್ಲ. ಇನ್ನು ನೀವು ತುಂಬಾ ಸಣ್ಣ ಪ್ರಾಯದಲ್ಲಿ ಇದ್ದೀರಿ, ಹಾಗಾಗಿ ಇದನ್ನೇ ಅಲ್ಟಿಮೇಟ್ ಅಂತ ಹೇಳಿ ನಾವು ತಗೊಳ್ಳೋದಕ್ಕೂ ಬರೋದಿಲ್ಲ. ಇವ್ರು ಹೇಳ್ದಾಗೆ ಮನಸ್ಸು ಮರ್ಕಟ ಇದ್ದ ಹಾಗೆ ಅದು ಚೇಂಜ್ ಆಗ್ತಾ ಇರುತ್ತೆ. ಈಗ ನಮ್ಗೊಂದು ಸರಿ ಅನ್ಸಿದ್ದು, ನಾಳೆ ನಾನು ಅವಾಗ್ಲೇ ಹೇಳಿದ್ನಲ್ಲ ಇನ್ನೊಂದು 10 ವರ್ಷ ಬಿಟ್ಟು ನೀವೇ ಹೇಳ್ತೀರಾ ನಾನಾ ಸ್ಟುಡಿಯೋಗೆ ಹೋಗಿ ನಾನು ಹೀಗೆ ಮಾತಾಡಿದ್ನ, ಅದು ನಾನಾ ನಿಜವಾಗ್ಲೂ ನಾನು ಹಿಂಗಿದ್ನ ಅಂತ ಹೇಳುವಂತ ಒಂದು ದಿನ ಕೂಡ ಬಂದೇ ಬರುತ್ತೆ. ಯಾಕಂದ್ರೆ ಈ ಯಾವುದೇ ಒಂದು ನಿರ್ಧಾರಗಳಿದೆಯಲ್ಲ, ಒಂದು ಮೆಚ್ಯೂರಿಟಿ ಬಂದ ಮೇಲೂ ಕೂಡ ಈಗ ಚೇಂಜ್ ಆಗ್ತಾ ಇರುತ್ತೆ. ಯಾಕಂದ್ರೆ ಒಬ್ರು 10 ಜನ ಹೇಳುವಾಗ ನಮಗೂ ಹೌದು ಹೌದು ಅನ್ಸ್ಲಿಕ್ಕೆ ಶುರು ಆಗುತ್ತೆ, ಅಥವಾ ಬೇರೆ ಇನ್ನೊಂದು ಯಾವುದೋ ಒಂದು ಆಂಗಲ್ ಇಂದ ಇನ್ನೊಬ್ರು ಒಂದು ದೃಷ್ಟಿಕೋನವನ್ನು ಇಟ್ಟಾಗ ನಮಗೆ ಅದು ಕೂಡ ಸರಿ ಅನ್ಸ್ಲಿಕ್ಕೆ ಶುರು ಆಗುತ್ತೆ ಅಲ್ವಾ. ಇದೇ ಸರಿ ಅಂತ ಹೇಳಿ ನಾನು ಇವತ್ತು ಅನ್ಕೊಂಡಿದ್ದೀನಿ, ಇದೇ ಅಲ್ಟಿಮೇಟ್ ಟ್ರುತ್ ಅಂತ ಹೇಳ್ಕೊಳ್ಳೋಕ್ಕೂ ಬರೋದಿಲ್ಲ. ಯಾಕಂದ್ರೆ ನಾನೇ ನಾಳೆ ಚೇಂಜ್ ಆಗ್ಬೋದು. ನಾವೀಗೆಲ್ಲ ನಿಮಗೆ ಬುದ್ಧಿವಾದ ಹೇಳ್ತಾ ಇರುವವರು ಅಥವಾ ಇದ್ರ ಬಗ್ಗೆ ನಾವು ಒಂದು ಏನೋ ಎಕ್ಸ್ಪ್ಲನೇಷನ್ ಕೊಡ್ತಾ ಇರುವವರೇ ಮುಗಿನ ಮೇಲೆ ಬೆರಳಿಡೋ ಥರ ನೀವೇ ಚೇಂಜ್ ಆಗ್ಬೋದು ಅಲ್ವಾ. ಇದನ್ನೇ ನಾವು ಅಲ್ಟಿಮೇಟ್ ಅಂತ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ. ಆದರೂ ಕೂಡ ಇವತ್ತಿನ ಯೂತ್ಸ್ ನಿಜವಾಗ್ಲೂ ಈ ಥರದ ಒಂದು ದ್ವಂದ್ವ ಒಂದು ಕನ್ಫ್ಯೂಷನ್ ಅಲ್ಲಿ ಇರೋದಂತೂ ಸತ್ಯ. ಇದಕ್ಕೆ ಅದೇ ಮುಂದುವರಿತದೆ ಅಥವಾ ಎಲ್ಲರೂ ಹೀಗೆ ಯೋಚನೆ ಮಾಡ್ತಾರೆ ಅಥವಾ ಯೋಚನೆ ಮಾಡಿದವ್ರು ಯಾರು ಮದ್ವೆನೇ ಆಗಲ್ಲ, ಇದು ಕೂಡ ಸರಿಯಲ್ಲ, ಇದು ಕೂಡ ಸುಳ್ಳೆ. ಯಾಕಂದ್ರೆ ಎಷ್ಟೋ ಜನ ಮತ್ತೆ ಬದಲಾಗ್ತಾರೆ ಬದಲಾಗಬೇಕು ಕೂಡ, ಅದೇ ಜೀವನದ ನಿಯಮ, ಬದಲಾವಣೆ ಜಗದ ನಿಯಮ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ಸಮಯ ಕಾಯಿರಿ. ಎಲ್ಲರನ್ನೂ ಕೆಟ್ಟವರು ಅಂತ ಹೇಳಿ ನಾವು ಅಂದ್ಕೊಳ್ಳೋದಕ್ಕಿಂತ ನಮ್ಮ ದಾರಿಗೆ ಬರ್ತಾರೆ, ಅವ್ರು ಹೇಳದಾಗೆ ನಮ್ಮ ದಾರಿಗೆ ತರೋದು ಸುಲಭ. ಒಂದು ಯಾರೇ ಒಬ್ರು ಈ ತರ ಹೇಳ್ತಿದ್ದಾರೆ ಅಥವಾ ಹಾ ಕೆಟ್ಟವನ್ ಇರಬಹುದು, ಒಂದ್ ಯಾವ್ದೋ ಒಂದ್ ಹುಡುಗಿನ ಅವ್ನ್ ಲವ್ ಮಾಡಿದ್ದಿರಬಹುದು. ಎಷ್ಟೋ ಜನ ಹುಡುಗಿಯರು ಇದಾರೆ ಇವತ್ತು ತುಂಬಾ ಪ್ಲೇ ಬಾಯ್ ಆಗಿದ್ದ ಅಂತ ಹೇಳಿದ್ರು ಇಲ್ಲ ನಾನು ಅವನನ್ನ ಸರಿ ಮಾಡ್ತೀನಿ ಅನ್ನುವಂತ ಒಂದು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಮದ್ವೆಯಾಗಿ ಸರಿ ಮಾಡಿದವರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅಥವಾ ಎಷ್ಟೋ ಜನ ಮದ್ವೆಗಿಂತ ಮುಂಚೆ ಎಷ್ಟೋ ರಿಲೇಶನ್ಶಿಪ್ ಗಳನ್ನ ಇಟ್ಕೊಂಡವರು ಮದ್ವೆಯ ನಂತರ ತುಂಬಾ ಒಳ್ಳೆಯ ಲಾಯಲ್ ಹಸ್ಬೆಂಡ್ ಆಗಿ ಲಾಯಲ್ ವೈಫ್ ಆಗಿ ಜೀವನ ಮಾಡುವಂತವರು ತುಂಬಾ ಜನ ಇದ್ದಾರೆ. ಹಾಗಾಗಿ ಒಂದ್ಸಲ ಏನೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದ ಅಂತ ಹೇಳಿದ ತಕ್ಷಣ, ಇದ್ಲು ಅಂತ ಹೇಳಿದ ತಕ್ಷಣ, ಅವಳು ಒಳ್ಳೆಯವಳೇ ಅಲ್ಲ, ಅವಳು ಕೆಟ್ಟವಳು, ಅವಳು ಕ್ಯಾರೆಕ್ಟರ್ಲೆಸ್, ಅವನ್ ಕ್ಯಾರೆಕ್ಟರ್ಲೆಸ್ ಅಂತ ಹೇಳೋದು ಸರಿಯಲ್ಲ. ಎಲ್ಲರಿಗೂ ಒಂದು ಅವರವರ ದೃಷ್ಟಿಕೋನ ಇರುತ್ತಲ್ವಾ. ಆ ಸಮಯದಲ್ಲಿ ತಪ್ಪು ಮಾಡಿರಬಹುದು, ತಪ್ಪು ಮಾಡಿದವನು ಜೀವನ ಇಡೀ ತಪ್ಪು ಮಾಡ್ತಾನೆ ಅಂತ ಹೇಳಿ ಅಲ್ಲ, ಅಥವಾ ತಪ್ಪು ಮಾಡದೇ ಇರುವವನು ಮತ್ತೆ ಯಾವತ್ತೂ ಮಾಡೋದೇ ಇಲ್ಲ ಅಂತನೂ ಅರ್ಥ ಅಲ್ಲ. ತಪ್ಪು ಮಾಡಿದವರನ್ನು ಕೂಡ ನಾವು ಒಳ್ಳೆಯ ಮಾತುಗಳಿಂದ ನಮ್ಮ ಒಳ್ಳೆಯ ನಡವಳಿಕೆಯಿಂದ ಅವರನ್ನು ನಮ್ಮ ದಾರಿಗೆ ತರುವಂತಹ ಚಾನ್ಸಸ್ ಇರುತ್ತೆ, 99% ಅಂತೂ ಇರುತ್ತೆ. ಹಾಗಾಗಿ ಪ್ರಯತ್ನ ಮಾಡಬಹುದು.
3: ಬಹುಶಃ ನಿನಗೆ ಇನ್ನೂ ಸರಿಯಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಬುಕ್ ಓದೋ ಹವ್ಯಾಸ ಇದ್ರೆ ಒಂದು ಫ್ರೀ ಟೈಮ್ ಅಲ್ಲಿ ರವಿ ಬೆಳಗೆರೆ ಅವ್ರದ್ದು ಹೇಳಿ ಹೋಗೋ ಕಾರಣ ಉಂಟಲ್ಲ, ಆ ಒಂದು ಬುಕ್ ಅನ್ನ ಓದು. ಆಮೇಲೆ ಎಸ್ ಎಲ್ ಭೈರಪ್ಪ ಅವ್ರದ್ದು ಮಂದ್ರ ಅಂತ ಹೇಳಿ ಒಂದು ಬುಕ್ ಇದೆ, ಆ ಬುಕ್ ಓದಿದ್ರೆ ನಿಜವಾಗ್ಲೂ ಸಂಬಂಧದ ಬೆಲೆ ಮತ್ತೆ ಒಳ್ಳೆ ವ್ಯಕ್ತಿಗಳು ಒಂದು ಪುಟದಲ್ಲಿ ಒಳ್ಳೆ ವ್ಯಕ್ತಿಗಳು, ಎರಡನೇ ಪುಟದಲ್ಲಿ ಅವ್ರು ಒಳ್ಳೆ ವ್ಯಕ್ತಿಗಳಾಗಿರೋದಿಲ್ಲ ಆ ತರ. ಹಾಗಾಗಿ ಸರಿಯಾಗಿ ಜೀವನವನ್ನ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಬುಕ್ಗಳನ್ನು ಓದ್ಬೇಕು. ಗೊತ್ತಾಯ್ತಾ?
1: ಎಸ್, ಬ್ಯೂಟಿಫುಲ್ ಆಗಿ ಹೇಳಿದ್ರೆ ನಮ್ಮ ಸಿಂಧು ಐತಾಳ್ರು ಯಾವ ಪುಸ್ತಕ ಓದ್ಬೇಕು ಅಂತ ಹೇಳ್ಕೊಂಡ. ಸೊ ಪ್ರತೀಕ್ಷಾ, ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಿಸ್. ಈಗಷ್ಟೇ 17-18 ವಯಸ್ಸು ನಿಮ್ದು, ಕುಚ್ಚುಕೋಡಿ ಮನಸ್ಸು ಅಲ್ಲ. ಸೊ ನಿಮ್ಮ ಡಿಸಿಷನ್ ಆಪ್ಗೆ ಇನ್ನೂ ಟೈಮ್ ಇತ್ತು. ಸೊ ಮೆಚೂರ್ಡ್ ಆತ ಹೋತ್ರಿ, ದೆನ್ ಯು ಟೇಕ್ ಅ ಡಿಸಿಷನ್. ಆ ಟೈಮಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ ನಿಮ್ಗೆ ಎಂತ ಬೇಕು ಎಂತ ಬೇಡ ಅಂತ ಹೇಳಿ. ಸರಿ ಸರಿಯಲ್ಲ? ಹಂಗಾರೆ ನಮ್ಮ ಸೋಣ ಮೇಡಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್
0: ಸೋಣ. ಧನ್ಯವಾದ.
1: ಹಂಗೆ ನಮ್ಮ ಸಿಂಧು ಐತಾಲ್ರಿಗೆ ವಿಶೇಷ ಧನ್ಯವಾದಗಳು.
3: ಥ್ಯಾಂಕ್ ಯು ಸೋ ಮಚ್.
1: ಪ್ರತೀಕ್ಷಾ, ನೀವು ಬಂದು ಇಷ್ಟು ಪ್ರಶ್ನೆ ಕೇಳಿದಕ್ಕೆ ಇವರಿಷ್ಟೆಲ್ಲ ಹೇಳೋಕಾಯ್ತು. ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಆಲ್ಸೋ.
2: ಥ್ಯಾಂಕ್ ಯು.
1: ಓಕೆ, ಸರಿ ಕೇಳಿದ್ರೆ ಈ ಪ್ರಿಯ ಮನಸ್ಸೆ ಮುಗಿಸಿ ನಾವು ಓಡ್ತಾ ಇತ್ತು. ಬಹುಶಃ ಇದ್ರ ಮೂಲಕ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಕ್ಕು ಸಾಕು. ಕೇಂತಾ ಇದೆ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ಕೋಕ
3: ಅಮ್ಮ, ನೀವ್ ಎಂತ ಹೇಳ್ರು ಅಷ್ಟೇ, ನಾನು ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್ಗೆ ಹಾಕುದು. ಅಲ್ಲ ಹೆಣ, ಆ ಕಾಲೇಜಿಗೆ ಎಂತ ಇತ್ತಂತ ಹೇಳಿ ನೀ ಅಷ್ಟು ಹಠ ಮಾಡ್ತಿದ್ದ ನಂಗೆ ಗೊತ್ತಿಲ್ಲಪ್ಪ. ಆ ಕಾಲೇಜಿಗೆ ಒಳ್ಳೊಳ್ಳೆ ಟೀಚರ್ ಇದ್ರು, ಒಳ್ಳೊಳ್ಳೆ ಫೆಸಿಲಿಟಿ ಇತ್ತು, ಅದಕ್ಕೆ ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಲ್ಲ ಮಗ, ನಿನ್ನ ಅಪ್ಪಂದು ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯ್ತು, ನೀನ್ ಆ ಕಾಲೇಜಿಗೆ ಸೇರಿ ಯಾರ ಮನೆಗೆ ಉಳ್ಕಂತೆ? ಅಮ್ಮ, ಈ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿಯೂ ಇತ್ತು, ಫುಡ್ ಫೆಸಿಲಿಟಿಯೂ ಇತ್ತು. ಪ್ಲೀಸ್ ಅಮ್ಮ, ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಕ್ ಮಗ, ಅಪ್ಪನ ಹತ್ರ ಮಾತಾಡ್ತೆ. ಯಾವ ಕಾಲೇಜ್ ಹೇಳ? ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್.
4: ಅಡ್ಮಿಷನ್ಸ್ ಓಪನ್. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಈ ವೈಭವ ಅಣ್ಣ
1: ಎಂತದೆ?
0: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿ ಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
1: ಅದಕ್ಕ ಭಂಡಾರ್ಕರ್ಸ್ ಪಿ ಯು ಕಾಲೇಜ್ ಇತ್ತಲ್ಲ
0: ಅಲ್ಹೋರೆ.
2: ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ ಹೋದ್ರೆ ಸಿಎಚ್ಎಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆಗ್ತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಕ್ಕತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರಿ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ ಓಪನ್.
3: ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಿಡಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಹಾ ಶ್ವೇತಾ, ಮತ್ತೆ ಪಿ ಯು ಆರ್ ಮೇಲೆ ಎಂತ ಮಾಡ್ಕನ್ಕಂಡಿದೆ?
2: ನಾನು ಡಿಗ್ರಿ ಸೇರ್ಕನ್ಕಂಡಿದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ. ಕಣ್ಣಂಗೆ
1: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೊ. BA, BCOM, BBA, BCA ಮತ್ತೆ BSC ಹಂಗೆ ಆಸಕ್ತಿ ಇದ್ದವರಿಗೆ ಇದು ಒಳ್ಳೆ ಕಾಲೇಜ್.
2: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತು ಹಂಗಾರೆ?
1: ಹೌದ್ ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯಬೇಕಪ್ಪ ಎಲ್ಲಾ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು. ಮತ್ತೆಂತ ಬೇಕ್ ಹೇಳ?
2: ನೀನು ಬತ್ತಿಲ್ಲ ಹಂಗಾರೆ?
1: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೊ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
3: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ, ಅಲ್ಲಲ್ಲ ಕೇಳಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ಸುಶೀಲ ಅಕ್ಕ, ಮತ್ತೆಂತ ವಿಶೇಷ ಇತ್ತಾ?
1: ವಿಶೇಷ ಎಂತ ಇಲ್ಲ ಸುಮಿತ್ರ ಅಕ್ಕ, ಮಗಳಿದು PUC ಮುಗಿತಾ ಬಂತು. ಮುಂದೆ ಯಾವ ಕಾಲೇಜ್ ಸೇರ್ಸದಂತ ಗೊತ್ತಾತಿಲ್ಲ.
0: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಸಿ.
2: ಇಲ್ಲ, BA, BBA, BCOM, BSC, BCA ಎಲ್ಲ ಕೋರ್ಸು ಇತ್ತು.
3: ಆ ಕಾಲೇಜ್ ಅಡಿಲಿಯ
2: ಬಾರಿ ಸಾಪಿತ್ತೆ. ಇಲ್ಲೇ ಒಳ್ಳೊಳ್ಳೆ ಶಿಕ್ಷಕರು ಮತ್ತೆಲ್ಲ ಸೌಕರ್ಯಗಳು ಇತ್ತು. ಮತ್ ಮಕ್ಕಳದ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಮಾಡೋಕೆ, ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಮಾಡೋಕೆ, ಮಕ್ಕಳನ್ನ ಸೋಷಲೈಸ್ ಮಾಡೋಕೆ NCC, NSS ಅಂತ ಹಲವಾರು ವೇದಿಕೆಗಳು ಕೊಡ್ತಿದ್ರು. ನಾ ಹೇಳಿದ್ರೆ ಅದೇ ಕಾಲೇಜಿಗೆ ಸೇರ್ಸಿ.
1: ಅಲ್ಲ ಸುಮಿತ್ರಕ್ಕ, ನನ್ ಮಗಳಿಗೆ ಬರೀ ಮಾತಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ, ಎಂತ ಮಾಡಿದ್ರು?
2: ಅಂತ ಮಕ್ಕಳಿಗೆ ಕಾಲೇಜಾಗಿ ನಡೆಯೋ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಭಾಷಣಕ್ಕೆಲ್ಲ ಅವಕಾಶ ಕೊಡ್ತಾರೆ. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗಿಪ್ಪು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಗೆ ಪ್ರೋಗ್ರಾಮ್ ಕೊಡಕ್ಕೂ ಅವಕಾಶ ಕೊಡ್ತಾರೆ. ನಾ ಹೇಳಿದ್ದಾರೆ ಭಂಡಾರ್ಕರ್ಸ್ ಕಾಲೇಜ್ ಬೆಸ್ಟ್.
1: ಹಂಗಾದ್ರೆ ನಾ ಅದೇ ಕಾಲೇಜಿಗೆ ಸೇರಿಸ್ತೀನಿ.
2: ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡಿ. ಅಡ್ಮಿಷನ್ ಈಗಾಗ್ಲೇ ಓಪನ್ ಆಯ್ತು.
0: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

0: ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಲೋ.
2: ಹಾ ಹಲೋ ಹೇಳಿ.
1: ಹಲೋ ಕೇಂತಿತ್ತ?
2: ಹಾ ಕೇಂತಿತ್ ಹೇಳಿ.
1: ಸರ್ ನಾನು ಪ್ರಶಾಂತ್ ಅಂತ.
2: ಹಾ ಹೇಳಿ ಪ್ರಕಾಶ್ ರೇ.
1: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
2: ಹಾ ಹಾ ಹೇಳಿ ಹೇಳಿ.
1: ಸರ್ ನಾನು ನಿಮ್ಮ ಮಗನ ಶಾಲೆ ಸಮಾಜ ಮಾಸ್ಟರ್ ಮಾತಾಡುದು.
2: ಹಾ ಹಾ ಹೇಳಿ. ಎಂತ ಪೋಣಕೆಂಟ್ ಮಾಡ್ನ ನಾಯಿ?
1: ಅವನು ಒಂದ ಎರಡ ಸರ್?
2: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
1: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
2: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
1: ಪ್ರವೀಣ್ ಅಲ್ಲ, ಪ್ರಶಾಂತ್.
2: ಹಾ ಪ್ರಶಾಂತ್ ರೇ, ನಮ್ಮನ್ನ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿಗೆ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಮ್ಗೆ.
1: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
2: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ, ಆ ನಾಯಿ ಮನಿ ಬರ್ಲಿ ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲಿ ಅವ ಹೊಯ್ಡ.
1: ಸರ್ ಒಂದ್ ಮಾತು ಹೇಳ್ತೇವೆ, ಬೇಜಾರ್ ಮಾಡ್ಕೊಂಬೇಡಿ.
2: ಹಾ ಹೇಳಿ ಪರಮೇಶ್ ರೇ.
1: ಸರ್ ಪ್ರಶಾಂತ್.
2: ಹಾ ಹಾ ಹೇಳಿ ಸರ್.
1: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪುಪ್ರಾಯದವರಿಗೂ ಹಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೆ ಒಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳಕೋರೆ, ನೀವು ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಇದ್ರ ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನು ಹೇಳ್ದಕ್ ಬೇಜಾರು ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
2: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ನೀವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
1: ಹೇ ಬೊಬ್ಬರ್ಯಾ.

0: ಅಲೆಂಗ್ಸೆ ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎದ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸಿಲ್ಲ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿದ್ರೆ ಒಳಗದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನಾ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
0: ಬಾರಿಗರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಹತ್ತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ.
0: ಅಲ್ಲ ನಂಗೆ

0: ಮಾಡ್ ಬಂದದ್ನಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯೆ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
1: ಹೇ ಅಲ್ಕಣ, ಅದ್ಯಾರ ಮನಿದನು? ನಮ್ಮನೆ ಅಗಡೆ ಇತ್ತಲೇ.
0: ಜಲ್ಜಾ, ಅದ್ ನಿಮ್ಮನಿದನು ಅಲ್ದಾ?
2: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದೆ, ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ.
3: ಏ ಬಬ್ಬರ್ಯಾ,

0: ಹೌ ಹೌ ಹೌ, ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯರ್ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸ ಬತ್ತೆ ತಡಿ ನನಗ. ಎಂತದ ಚಿಕ್ಕ, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ ನಿಮ್ಮನೆ ಕೋಳಿಗೆ. ಅಲ್ಲ ಮರಿತ್ಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತ. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರೂ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದ್ ನಿನ್ ಮೆಟ್ಕಂತ ಅಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
1: ಆ ಹಿಂಡ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಂಗೆಲ್ಲ

0: ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮ ನಿಧನ ನಮ್ಮನೆ ಅಗಡೆಗೆ ಹಾಕೋದಷ್ಟೂ ಚಿಗ್ರಿಕೊಂಡಿದ್ದ ಬಸ್ಲಿನ ಒಂಚೂರು ಬಿಡದೆ ತಿನ್ಕೋ ಹೋಯ್ತಲ್ಲ, ಅಷ್ಟೊತ್ತಿನ ಹಿಂಗೆ ಸೀರೆ ಬೋಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
1: ಪ್ರಾಣಿ ಗೊತ್ತಾಗ್ತಾನ ಬಸ್ಲಿ ನಿಮ್ಮ ನಿದ ನಮ್ಮ ನಿದಂದಳಿ? ಒಂದು ಕೆಲಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನೆ ಒಳಗೆ ನೆಡ್ಕೊ ಅಕ್ಕ.
0: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ?
1: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
0: ನೀನ 98 ಮೊದ್ಲೇ ವಾಲಿತೆ ತೋಡಿಗಿನ್ ಬೀಳ್ಬೇಡ, ಮುಕ್ಕಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
1: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ್ ಈ ಶೀನಣ್ಣನ್ ಮನಿ ನಾಯಿಯೇ?
1: ಹೌದಾ, ಆಕೆ ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊಂದ್ ಸಾವು ಬತ್ತಿಲತೆ.
3: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
2: ಇದೆಂತ ನಂಗೆ ತಾಚಿ ಹೇಳದ್ದ?
3: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
2: ಅಯ್ಯಯ್ಯೋ ನಿನ್ನ ಹೊರ್ಮೈಕುವೇ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
3: ಈ ಹೆಂಗ್ಸ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
2: ಎಂತಂದೆ?
3: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ
2: ನೀ ಎಲ್ಲಿ ವಾತೆ?
3: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗಾರು ಹೋಪತ್ತಿ ಎಲ್ಲಿಗಂದಳಿಕೆ ಅಂತರ? ನಾನ ಜಲ್ಜನ್ ಮನೆಗೆ ಹೋತೆ, ತೊಟ್ಲಿಗೆ ಹಾಕುದಮ್ರಿ ಇವತ್ತ.
2: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನ?
3: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ.
2: ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ್ದಾಳ, ಹಂಗ ನಾ ಬೇಡ್ದ.
3: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
2: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಂಬರಿಲ್ಲ.
3: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
2: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ, ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಹೇಳಕ್ಕಿತ್ತ.
3: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೇ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
2: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ, ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
3: ಇಲ್ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
2: ಎಂತ ಎಂತ ಹೊಡಿತೀಯ ನಂಗೆ, ಹೊಡಿತೀಯ? ನನ್ನ ಸ್ವಾಸಿ ನನ್ನ ತಲೆ ಮೇಲೆ ಕಡು ಕಲ್ ಮೋಗಿ ನೇರ್ದಳೋ, ಯಾರು ಬದಿಯೋ.
4: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ, ಆಚೆಚಿ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ. ಅಯ್ಯ
2: ಕಾಣ್ ಮಗ, ನೀನು ಎಂತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
3: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ನ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗೆ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ್ರ ನಿಮ್ ಅಬ್ಬಿ.
2: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
4: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ, ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದೆ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ, ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡು ಹೋಯ್ಕ.
3: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
4: ಸೊಟ್ಮೇಲ್ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ, ಹಾಂಗೆ ಮಾಯಿನ ಹೆತ್ತಬ್ಬಿ ಕಣಂಗ್ ಕಣ್ಕೊಂಡು ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಮುದೈತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ ನಾನು, ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಣ.
3: ಏ ಬಬ್ಬರ್ಯಾ,

0: ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಲೋ.
2: ಹಾ ಹಲೋ ಹೇಳಿ.
1: ಹಲೋ ಕೇಂತಿತ್ತ?
2: ಹಾ ಕೇಂತಿತ್ ಹೇಳಿ.
1: ಸರ್ ನಾನು ಪ್ರಶಾಂತ್ ಅಂತ.
2: ಹಾ ಹೇಳಿ ಪ್ರಕಾಶ್ ರೇ.
1: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
2: ಹಾ ಹಾ ಹೇಳಿ ಹೇಳಿ.
1: ಸರ್ ನಾನು ನಿಮ್ಮ ಮಗನ ಶಾಲೆ ಸಮಾಜ ಮಾಸ್ಟರ್ ಮಾತಾಡುದು.
2: ಹಾ ಹಾ ಹೇಳಿ. ಎಂತ ಪೊಣ್ಕೆಂಟ್ ಮಾಡ ನಾಯಿ?
1: ಅವನ್ ಒಂದ ಎರಡಾ ಸರ್?
2: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿಕಂಬ.
1: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
2: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
1: ಪ್ರವೀಣ್ ಅಲ್ಲ, ಪ್ರಶಾಂತ್.
2: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿಗೆ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಗೆ.
1: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ್, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
2: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ? ಆ ನಾಯಿ ಮನಿ ಬರ್ಲಿ ಇವತ್ತ, ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
1: ಸರ್ ಒಂದ್ ಮಾತು ಹೇಳ್ತೇ, ಬೇಜಾರ್ ಮಾಡ್ಕೊಂಬೇಡಿ.
2: ಆ ಹೇಳಿ ಪರಮೇಶ್ವರ.
1: ಸರ್ ಪ್ರಶಾಂತ್.
2: ಹಾ ಹಾ ಹೇಳಿ ಸರ್.
1: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪುಪ್ರಾಯದವರಿಗೂ ಹಾಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳ್ಕೋರೆ, ನೀವು ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಎದ್ರು ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
2: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ನೀವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
1: ಹೇ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಲೋ.
2: ಹಾ ಹಲೋ ಹೇಳಿ.
1: ಹಲೋ ಕೇಂತಿತ್ತ?
2: ಹಾ ಕೇಂತಿತ್ ಹೇಳಿ.
1: ಸರ್ ನಾನು ಪ್ರಶಾಂತ್ ಅಂತ.
2: ಹಾ ಹೇಳಿ ಪ್ರಕಾಶ್ ರೇ.
1: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
2: ಹಾ ಹಾ ಹೇಳಿ ಹೇಳಿ.
1: ಸರ್ ನಾನು ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
2: ಹಾ ಹಾ ಹೇಳಿ. ಎಂತ ಪೊಣಕೆಂಟ್ ಮಾಡ ನಾಯಿ?
1: ಅವನ್ ಒಂದ ಎರಡ ಸರ್?
2: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
1: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
2: ಯೋ ಆ ಮಂಗ ಮನಂಗೂ ಹಂಗೆ ಪ್ರವೀಣ್ ರೇ.
1: ಪ್ರವೀಣ್ ಅಲ್ಲ, ಪ್ರಶಾಂತ್.
2: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿಗೆ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಕೆ.
1: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ್, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
2: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ? ಆ ನಾಯಿ ಮನಿ ಬರ್ಲಿ, ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
1: ಸರ್ ಒಂದ್ ಮಾತು ಹೇಳ್ತೆ, ಬೇಜಾರ್ ಮಾಡ್ಕೊಂಬೇಡಿ.
2: ಹಾ ಹೇಳಿ ಪರಮೇಶ್ವರ.
1: ಸರ್ ಪ್ರಶಾಂತ್.
2: ಹಾ ಹಾ ಹೇಳಿ ಸರ್.
1: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪ್ರಾಯದವರಿಗೂ ಹಾಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ ಹೇಳ್ಕೋರೆ, ನೀವ್ ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಎದ್ರು ಮಾತಾಡತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
2: ಸರಿ ಪ್ರಥಮ್ ರೇ, ಆ ಹೋ ಕೆಲ್ದಿದ್ದ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
1: ಹೇ ಬೊಬ್ಬರ್ಯಾ.
3: ಆಜನ್ ಜಾನೆ ಪಾಗಲ್ ಮನುವಾ ಕಾಹೆ ಕೋ ಘಬರಾಯ್, ಹಿತ್ ಹಿತ್ ಹಿತ್ ಕಿ ಆಯ್ ರೇ ತಬಿಯತ್ ಬಿಚ್ಕಿ ಬಿಚ್ಕಿ ಜಾಯ್, ಡಿರಾಟಾ ಡೀಡಾ.

0: होश हमारे पंछी बनके हो गए 9, 2, 11, 11, 12, 13, 14, 15, 16, 17 इस मुश्किल में जान फंसी है अपने बज गए 12। होश हमारे पंछी बनके हो गए 9, 2, 11 इस मुश्किल में जान फंसी है अपने बज गए 12। रूप की गर्मी शोला बनकर दिल में आग लगाए, हित हित हित की आए तबीयत हित की जाए। अरे आज न जाने पागल मनवा काहे को घबराए, हित हित हित की आए तबीयत हित की जाए।
1: ಏನ್ ಲಕ್ಷ್ಮಣ್ಣ ಎಂತದು ಉರ್ತಾ ಇದ್ರಿ?
2: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
1: ಓ ಅದ್ಕೆ ಮನೆ ತುಂಬಾ ಜನ?
2: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
3: ವಾ,
1: ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರೆ? ಈಗ
2: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತಿ ಹೋಗಿ ಎರಡು ಕೋಳಿ ತಕ ಬಂದಿದ್ದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿದ್ದಿ. ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
3: ವಾ, ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ?
2: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳ ನಮ್ ತರ ಹಾಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
3: ಹೌದು, ಇಲ್ಲ ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಬ್ಯೂ ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತ.
2: ಏನೋ ನಾವ್ ಜೀವಿತ್ತು ಅಂತ ಹೇಳಿ ಒಬ್ರು ಬುಕ್ ಊರ್ ಬದಿ ಬತ್ತ, ಅದೇ ಖುಷಿ.
3: ಅದ ಸಾಯಿಲಿ, ನಿನ್ ಕೈಗೆ ಎಂತ ಪಾತ್ರ ಅದ?
1: ಹೌದಾ, ನಿನ್ನೆ ರಾತ್ರಿ ನಮ್ಮನೆ ಕಣ್ಣಂಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು

0: ಕೋಲೆ.
1: ಏ ಅದಲ್ದ, ಇದಕ್ಕೇನ ಉಡುಪಿ ಕೃಷ್ಣಗೆ ಬ್ಯಾಂಟಿಯ
0: ರಾಯನ್ ಬ್ಯಾಂಟಿಯ
1: ಅಮ್ಮನವರಿಗೆ ಬ್ಯಾಂಟಿಯ
0: ಹೌದೇ ರಾಯನ್ ಬ್ಯಾಂಟಿಯ
2: ಹಿಂದಿಬ್ರು ದಲ್ದ ನಂದ್ ಕೇಣಿಯ
3: ಧೀಮ್ಸಾಲೆ ನಿರಣ್ಣ ಧಿಮ್ ಗುಟ್ಕ ಕುಣಿರೋ
0: ಧೀಮ್ಸ.
4: ಹೇಳದ್ದೆಲ್ಲ ಬಾರಿ ಸಾಪಾಯ್ತು. ಆದ್ರೆ ನೀವ್ ಇದನ್ನಲ್ಲಿ ಈಗ ಎಂತ ಕೇಳ್ತಿದ್ರಿ?
5: ಇದು ಈಗಳಿಗಲ್ದೆ, ಇದು ನಾಳೆಗೆ. ನಾಳೆಗಂದ್ರೆ ಏಪ್ರಿಲ್ 8ನೇ ತಾರೀಕು ನಮ್ಮ ಭಂಡಾರ್ಕಾಸ್ ಕಾಲೇಜಿನ ಆರ್ ಎನ್ ಶೆಟ್ಟಿ ಸಭಾಂಗಣದಲ್ಲಿ ನಮ್ಮ ರೇಡಿಯೋ ಕುಂದಾಪುರದ ವಾರ್ಷಿಕೋತ್ಸವದ ಸಂಭ್ರಮ ಹೌಂದೇ ರಾಯನ ವಾಲ್ಗುವ. ಇಷ್ಟು ದಿನ ನೀವು ಎಲ್ಲ ಕಾರ್ಯಕ್ರಮ ರೇಡಿಯೋ ಕುಂದಾಪುರದ ಕೇಳಿರಿ, ಇದರಲ್ಲಿ ನೀವು ಎಲ್ಲ ಕಾರ್ಯಕ್ರಮ ಕಾಂಬ ಅವಕಾಶ. ನಮ್ಮ ಆರ್ ಎನ್ ಶೆಟ್ಟಿ ಹಾಲ್ನಲ್ಲಿ ಹೌಂದೇ ರಾಯನ ಕುಣಿತ, ಕಡಲ ಒಡಲು ಮೀನುಗಾರರ ಮಾತುಕತೆ, ಕುಂದ ಪ್ರಕರಣ ಹರಿಕತಿ, ಕುಂದ ಪ್ರಕರಣ ತಾಳ್ಮದ್ಲಿ, ಧಿಮ್ಸಾಲ್ ಕೋಲು ಹೊಯ್ಯುವ ಹಾಡು, ಕೊಟ್ಟಿ ಕುಂದಾಪುರ ಎಲ್ಲಾನು ಸ್ಟೇಜ್ ಅಲ್ಲಿ ಕಂಡು ಆನಂದಿಸೋ ಅವಕಾಶ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಎಲ್ಲರೂ ತಪ್ಪದೆ ಏಪ್ರಿಲ್ 8ನೇ ತಾರೀಕು ಭಂಡಾರ್ಕಾಸ್ ಕಾಲೇಜಿನ ಆರ್ ಎನ್ ಶೆಟ್ಟಿ ಸಭಾಂಗಣಕ್ಕೆ ರೇಡಿಯೋ ಕುಂದಾಪುರದ ಹೌಂದೇ ರಾಯನ ವಾಲ್ಗಕ್ಕೆ ಬನ್ನಿ. ಕೇಂತಾಡಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಟ್ಟಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

Ya kandiro tuku.

Ya candido tu.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೆ ಹೋಯ್ರಿಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗಂಡಿನ ತಂಗಿ ಮುದ್ರಿಗೆಲ್ಲ ಮಾರೆ ನಿನ್ನೆ
0: ಅಲ್ಲಿಗೆ ಹೋದ್. ಹೋ, ಹಾಗ ನಿನ್ನೆ ನಿಮ್ಮ ಮನೆ ವಾರಿ ಕಿಚ್ಚೋಟ್ ಲೆಕ್ಕ ಅಂತಲ್ಲ.
1: ಸಾಕ್ ಸುಮ್ನೇರ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದ್?
0: ಯಾರಲ್ಲ ಹಾರಿ, ಮತ್ತೆ
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣ್ದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಟ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಹಾಕೇನ ಹಂಗಾರ ಬಾ ಅಂದಿ. ಮಗಳ ಅಪ್ಪಯ್ಯ, ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿ. ಅದ್ರಲ್ಲಿ ಅವಳು ಬಂದಳ. ಮಗ, ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಕಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
2: ಅದನ್ನೊಂದು ಯಂತ್ರ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
2: ಗೌಜ್ ಅಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚೆಟ್ ಹಾರ್ತು. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡುಕಾಗ. ಈ ಮನ್ಸ್ರಿ ಏಗಳ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ದೆ ಫಂಕ್ಷನ್ ಮಾಡುಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿಗೆ ಹೊರಟೆ.
0: ಒಬ್ರೆಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರಿಯಾ?
4: ಹೇಳ್ತಾ

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಹಲೋ.
3: ಹಾ ಹಲೋ ಹೇಳಿ.
2: ಹಲೋ ಕೇಂತಿತ್ತ?
3: ಹಾ ಕೇಂತಿತ್ ಹೇಳಿ.
2: ಸರ್ ನಾನು ಪ್ರಶಾಂತ್ ಅಂತ.
3: ಹಾ ಹೇಳಿ ಪ್ರಕಾಶ್ ರೇ.
2: ಪ್ರಕಾಶ್ ಅಲ್ಲ, ಪ್ರಶಾಂತ್.
3: ಹಾ ಹಾ ಹೇಳಿ ಹೇಳಿ.
2: ಸರ್ ನಾನ್ ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
3: ಹಾ ಹಾ ಹೇಳಿ. ಎಂತ ಪೊಣಕೆಂಟ್ ಮಾಡ್ನ ನಾಯಿ?
2: ಅವ್ನ್ ಒಂದ ಎರಡ ಸರ್?
3: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
2: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
3: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
2: ಪ್ರವೀಣ್ ಅಲ್ಲ, ಪ್ರಶಾಂತ್.
3: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ್ ಮಾತ್ರೆ ಕೊಡ, ಅಜ್ಜಿ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ್ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಮ್ಗೆ.
2: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ್, ಶಾಲೆ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
3: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ. ಆ ನಾಯಿ ಮನಿ ಬರ್ಲಿ ಇವತ್ತ, ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
2: ಸರ್ ಒಂದ್ ಮಾತಾಡ್ತೇ, ಬೇಜಾರ್ ಮಾಡ್ಕೊಂಬೇಡಿ.
3: ಹಾ ಹೇಳಿ ಪರಮೇಶ್ವರ.
2: ಸರ್ ಪ್ರಶಾಂತ್.
3: ಹಾ ಹಾ ಹೇಳಿ ಸರ್.
2: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪುಪ್ರಾಯದವರಿಗೂ ಹಾಗೆ ಇರತ್ತ. ಮಕ್ಕಳ ತಂದೆ ತಾಯಿಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳಕೋರೆ, ನೀವ್ ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳಿದ್ರ ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನಿನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ್ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
3: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
2: ಹೇ ಬೊಬ್ಬರ್ಯಾ.

फरियाद करते करते पर्दा जरा हटा दे,

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಈಗ ಈ ನಮ್ಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೆ ಏನೋ, ಕುಡುಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
2: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದೊಂದ್ ಮುಡನ್ ಮೀನ್ ಸಿಕ್ಕದ್ದ?
2: ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
0: ಹೌದಾ, ಚಾನ್ಸ್ ವಾಡ್ದ್ರೆ ಇಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದ್ ಹೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ,
2: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್.
1: ಅದು ನಮ್ಮ ಸುರೇಶ್ ಅಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯ್ಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದ್ದೇ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದನ್ನ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದ್.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರವ್ರು ಎಂತ ಮಾಡ್ತಾರೆ? ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕೊಂಡಿಲ್ಲ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
3: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ. ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ?
4: ನಾನ ನಂದೊಂದು ಹಳಿ ರೈನ್ ಕೋಟ್ ಹೊರತೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
5: ಏ ಬೊಬ್ಬರ್ಯಾ.

0: ಹಾ ಕೇಂದಿತ್ ಹೇಳಿ.
1: ಸರ್ ನಾನು ಪ್ರಶಾಂತ್ ಅಂತ.
0: ಹಾ ಹೇಳಿ ಪ್ರಕಾಶ್ ರೇ.
1: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
0: ಹಾ ಹಾ ಹೇಳಿ ಹೇಳಿ.
1: ಸರ್ ನಾನು ನಿಮ್ಮ ಮಗನ ಶಾಲೆ ಸಮಾಜ ಮಾಸ್ಟರ್ ಮಾತಾಡುದು.
0: ಹಾ ಹಾ ಹೇಳಿ. ಎಂತ ಪೋಣಕೆಂಟ್ ಮಾಡ ನಾಯಿ?
1: ಅವನ್ ಒಂದ ಎರಡ ಸರ್?
0: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
1: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
0: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
1: ಪ್ರವೀಣ್ ಅಲ್ಲ, ಪ್ರಶಾಂತ್.
0: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ್ ಮಾತ್ರೆ ಕೊಡ, ಅಜ್ಜಿ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ್ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಮ್ಗೆ.
1: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ್, ಶಾಲೆ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
0: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ, ಆ ನಾಯಿ ಮನಿ ಬರ್ಲಿ ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
1: ಸರ್ ಒಂದ್ ಮಾತು ಹೇಳ್ತೇವೆ, ಬೇಜಾರ್ ಮಾಡ್ಕೊಬೇಡಿ.
0: ಹಾ ಹೇಳಿ ಪರಮೇಶ್ವರ.
1: ಸರ್ ಪ್ರಶಾಂತ್.
0: ಹಾ ಹಾ ಹೇಳಿ ಸರ್.
1: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿ ಪತಿ ಏನ್ ಅಭ್ಯಾಸ ಮಾಡ್ಕ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪುಪ್ರಾಯದವರಿಗೂ ಹಾಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳ್ಕೋರೆ, ನೀವು ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಇದ್ರ ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
0: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ನೀವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
1: ಹೇ ಬೊಬ್ಬರ್ಯಾ.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹೋ ತೋ ದೇಖ ಲೋ ದುನಿಯಾ ಜರಾ,

खुशी सब कुछ तुम्हारे हाथ है। जो खड़ी है ये जवानी का नशा,

0: ಎಂತ ಮಾಡ್ತಿದ್ರಿ ಮಾರ್ರೆ ಪಾಪ ಆ ಮಗಿಗೆ ಆ ನಮ್ನೆ ಮಾಡಿದ್ರಿ ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರಿ ಎಂತ ಮಾಡ್ತೀರಿ ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕೊಂಡ್ ಮಗಿತ್ತ ನಿಮ್ಗೆ
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದಲು ಜೈಲಿಗೆ ಹೋಗದೇ ಒಳ್ಳೇದು
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು
2: ಎಂತ ಮಾಡ್ನ ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗೆದು ಮೊಬೈಲ್ ಹಾಕುದು
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ
0: ಅಯ್ಯೋ ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದ ಲಕ್ಷ್ಮಣ ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ
2: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದು ಇದ್ರ ಕಣಂಗೆ ಹೋಗಿಲ್ದಿದ್ದ ಇದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ
0: ಅದಿರ್ಲಿ ಈಗ ಹೊರದ್ದೆಂದಕ್ಕೆ
2: ಈ ಗಂಡ ಅಬ್ಬಯ್ಯ ಶಾಲೆಗೆ ಜೂಯಿ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ ನಾನು ಅದಕ್ಕೆ ಪ್ರಾಣಿನ್ ಕಾಂಬುಗೆ ಜೂಗೆ ಅಂತ ಕೋತೆ ಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಕಾಣ್ಲಕ್ ಅಂದಿ ಆ ಸಿಟ್ಟಿಗೆ ಆಗಂಡಿ ಅಂತ ಮಾಡಕ್ ಗೊತ್ತಿತೆ ಮೊನ್ನೆ ಬೆಳಿಗ್ಗೆ ಮುಂಚೆ ದನಿನ್ ಕಟ್ಟು ಕೋಯ್ದಿ ಮಾರ್ರೆ ಈ ಗಂಡ ಅದನ್ನು ವಿಡಿಯೋ ಮಾಡ್ಕಂಡ ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದ್ ಹೇಳಿ ಬರ್ದು ಯೂಟ್ಯೂಬ್ ಹಾಕಿತೆ ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ್ ಹೇಗೆ ಹೇಳ್ತಿದ್ರು ಮಾರ್ರೆ
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತೋ ಮಾರ್ರೆ ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ ಅಲ್ಲ ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ
0: ಇಲ್ಲಿ ಕಾಣಿ ಲಕ್ಷ್ಮಣ ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ ಎಷ್ಟ್ ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು ಅತಿ ಯಾರೇ ಅಮೃತ ವಿಷ ತಂತ್ರ ಕಾಣಿ ಹಾಂಗೆ ಯಾವ್ದು ಅತಿ ಅಪ್ಪಗಾಗಷ್ಟೇ
2: ಅದು ಹೌದು ಶಂಕರಣ್ಣ
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬಿಗೆ ಹಾಕಿದ
2: ಏ ಬೊಬ್ಬರ್ಯಾ
3: आए हो तो देख लो दुनिया जरा।

खुशी सब कुछ तुम्हारे हाथ है। जो घड़ी है ये जवानी का नशा जी।

dile valor, lelo, dile cómelo. लड़की बात बढ़ती

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಲಡ್ಸುತ್ತೀ ಮಾತು ಬಡಿಸುತ್ತೀ,

0: ಹಲೋ.
1: ಹಾ ಹಲೋ ಹೇಳಿ.
0: ಹಲೋ ಕೇಂತಿತ್ತ?
1: ಹಾ ಕೇಂತಿತ್ ಹೇಳಿ.
0: ಸರ್ ನಾನು ಪ್ರಶಾಂತ್ ಅಂತ.
1: ಹಾ ಹೇಳಿ ಪ್ರಕಾಶ್ ರೇ.
0: ಪ್ರಕಾಶ್ ಅಲ್ಲ, ಪ್ರಶಾಂತ್.
1: ಹಾ ಹಾ ಹೇಳಿ ಹೇಳಿ.
0: ಸರ್ ನಾ ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
1: ಹಾ ಹಾ ಹೇಳಿ. ಎಂತ ಪುಣಕಿಂಕ್ ಮಾಡ ನಾಯಿ?
0: ಅವ್ನ್ ಒಂದ ಎರಡ ಸರ್?
1: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
0: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
1: ಯೋ ಆ ಮಂಗ ಮನಂಗೂ ಹಂಗೆ ಪ್ರವೀಣ್ ರೇ.
0: ಪ್ರವೀಣ್ ಅಲ್ಲ, ಪ್ರಶಾಂತ್.
1: ಹಾ ಪ್ರಶಾಂತ್ ರೇ, ನಮ್ಮನ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿಗೆ ಎಲ್ಲೆಡ್ಕಿ ಕುಟ್ಟಿ ಕೊಡ ಅಂದ್ರೆ ಎಲ್ಲೆಡ್ಕಿ ದನಿ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಕೆ.
0: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ್, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
1: ಆ ಹಪ್ಪಿಡ್ದ ಶಾಲೆಂಗ್ ಹಂಗ್ಯ, ಆ ನಾಯಿ ಮನಿ ಬರ್ಲಿ ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
0: ಸರ್ ಒಂದ್ ಮಾತು ಹೇಳ್ತೆ, ಬೇಜಾರ್ ಮಾಡ್ಕೊಂಬೇಡಿ.
1: ಹಾ ಹೇಳಿ ಪರಮೇಶ್ವರ.
0: ಸರ್ ಪ್ರಶಾಂತ್.
1: ಹಾ ಹಾ ಹೇಳಿ ಸರ್.
0: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದ್ ದಿನ ಅಜ್ಜ ಅಪುಪ್ರಾಯದವರಿಗೂ ಹಾಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳಕೋರೆ, ನೀವ್ ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಎದ್ರು ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದ್ ದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
1: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
0: ಹೇ ಬೊಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಈ ಕೋಳಿಗೆಂಡಿ ಕಿಚ್ಚುಡುಕೆ ಯೂಕೊನ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದು ಕಿಚ್ಚಿಡದ್ ಕೂದ್ಲು, ಒಂದು ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟು ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತಾರಂತ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳು ಹಾಕಿ ಇಟ್ಟಿದೆ, ಉಣಿಯಕ್ಕ.

0: ಬಿಡಿ, ನೀವು ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕಿ ಅಕ್ಕ.
1: ನಂಗ್ ಕೂಳ ಹಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಹೇಳಕ್ಕಿತ್ತ.
0: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೋಣದಿತ್ತ. ಅದ ಬೆಳಗಂದಿಲ್ಲ, ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೇ ಹೆಚ್ಚತ್. ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
1: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗಿ ಉಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
0: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ. ಮತ್ತೆ
1: ಎಂತ ಎಂತ ಹೊಡಿತಿ ನಂಗೆ ಹೊಡಿತ್ಯಾ?
2: ಅಯ್ಯೋ,
1: ನನ್ನ ಸ್ವಾಸಿ ನನ್ ತಲೆ ಮೇಲೆ ಕಡು ಕಲ್ ಮೋಗಿ ನೇರ್ದಳು. ಯಾರು ಬದಿಯೋ
3: ಅಬ್ಬ, ಎಂತೈತೆ ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು. ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ, ಆಚೀಚಿ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
1: ಕಾಣ್ ಮಗ, ನೀನ್ ಹೆಂಡ್ತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
0: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪಿ ವರದಕ್ಷಿಣೆ ಕೊಟ್ಟಿನ. ನೀನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ್ರ ನಿಮ್ ಅಬ್ಬಿ.
1: ಅಯ್ಯಯ್ಯೋ, ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ ಹೇಳಿಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
3: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದೆ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿಯಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
0: ಹೋಯ್, ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
3: ಸೊಟ್ಮೇಲ್ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹೆತ್ತಬ್ಬಿ ಕಣಂಗ್ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರ್ ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಮುದೇತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು. ನಾನು ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಕತ್ಕಣ.
0: ಏ ಬಬ್ಬರ್ಯಾ,

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹಲೋ.
1: ಹಾ ಹಲೋ ಹೇಳಿ.
0: ಹಲೋ ಕೇಂತಿತ್ತ?
1: ಹಾ ಕೇಂತಿತ್ ಹೇಳಿ.
0: ಸರ್ ನಾನು ಪ್ರಶಾಂತ್ ಅಂತ.
1: ಹಾ ಹೇಳಿ ಪ್ರಕಾಶ್ ರೇ.
0: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
1: ಹಾ ಹಾ ಹೇಳಿ ಹೇಳಿ.
0: ಸರ್ ನಾನು ನಿಮ್ಮ ಮಗನ ಶಾಲೆ ಸಮಾಜ ಮಾಸ್ಟರ್ ಮಾತಾಡುದು.
1: ಹಾ ಹಾ ಹೇಳಿ. ಎಂತ ಪೊಣ್ಕೆಂಟ್ ಮಾಡ ನಾಯಿ?
0: ಅವನ್ ಒಂದ ಎರಡಾ ಸರ್?
1: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
0: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
1: ಯೋ ಆ ಮಂಗ ಮನಂಗೂ ಹಂಗೆ ಪ್ರವೀಣ್ ರೇ.
0: ಪ್ರವೀಣ್ ಅಲ್ಲ, ಪ್ರಶಾಂತ್.
1: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿಗೆ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಕೆ.
0: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
1: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ? ಆ ನಾಯಿ ಮನಿ ಬರ್ಲಿ, ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
0: ಸರ್ ಒಂದ್ ಮಾತು ಹೇಳ್ತೆ, ಬೇಜಾರ್ ಮಾಡ್ಕೊಂಬೇಡಿ.
1: ಹಾ ಹೇಳಿ ಪರಮೇಶ್ವರ.
0: ಸರ್ ಪ್ರಶಾಂತ್.
1: ಹಾ ಹಾ ಹೇಳಿ ಸರ್.
0: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿ ಪತಿ ಏನ್ ಅಭ್ಯಾಸ ಮಾಡ್ಕೊಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪ್ಪು ಪ್ರಾಯದವರಿಗೂ ಹಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ ಹೇಳ್ಕೋರೆ, ನೀವ್ ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನೀ ಮಕ್ಕಳಿದ್ರ ಮಾತಾಡತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
1: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ನೀವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
0: ಹೇ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹೇಣ ಲಕ್ಷ್ಮಿಯ, ನಮ್ಮನಿ ಗಂಡ್ ನಿಮ್ಮನಿ ಬಂದಿತ್ತ ಮರತಿ? ಆಗಳಿಂದ ಹುಡುಕ್ತಾ ಇದ್ದೆ, ಚಾ ಮಾಡೋಕ್ ಸಕ್ಕರೆ ಖಾಲಿ ಆಯ್ತು, ಒಂಚು ಸಕ್ಕರೆ ಬೇಕಿತ್ತು. ಆ ಗಂಡಿನ ಹತ್ರ ತರಿಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ.
2: ಹೌದಾ? ಇಲ್ಲ ಮರತಿ, ನಮ್ಮನಿಗೊಂಡು ಎಲ್ಲೂ ಕಾಂಬುಕಿಲ್ಲಪ್ಪ. ಸುಗುಣನ್ ಮನೆ ಹೋಯ್ರಕ್ ಅಂತಿಬ್ರು ಒಟ್ಟಿಂದ, ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮನಿ ಮಕ್ಕಳ.
1: ಹೌದೆ, ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದ ಎರಡ್ ಮೂರ್ ಸಲ ಕಂಡಿದೆ ನಾನ್. ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗ್ ಬೈದಿದ್ದಳಂ, ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ.
2: ಹಾಂಗೆಲ್ಲ ಮಾಡುದ ಮರತಿಯವಳ? ನಮ್ಮನಿ ಮಕ್ಕಳಿಗೆ ಹೇಳ್ರೆ ಅವಕ್ ಬಾ ಅಶು ಬತ್ತಿಲ್ಲ. ಅವಳ ಮನಿ ಬದಿಗೆ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬೋ, 24 ಗಂಟೆ ಅಲ್ಲೇ ಸೊಕ್ತೈಕಂತು. ಬಿಲ್ಲಾಸ್ ಬಿಟ್ಟು ಹೋಯ್ದು ಸ್ವಲ್ಪ ಅಲ್ಲ, ಬರ್ಲಿ ಅವ ಇವತ್ ಮನಿಗೆ, ಅವ್ನ್ ಬೆನ್ ಬೇರಿ ಮಾಡ್ತೆ ಕಾಣಿ ಇವತ್.
1: ಯೋ, ಈ ಮಕ್ಳಿಗೆ ದೀಪಾವಳಿಗೆ ಒಂದ್ ರಜೆ ಕೊಟ್ಟು ಇವ್ರ ಅಗ್ಲಿ ಒಂದೆರಡ ಅಲ್ಲ ಮರತಿ. ನಿನ್ನೆ ಎಂತೈತ್ ಗೊತ್ತಾ, ನಮ್ಮನಿ ಅಬ್ಬಿಗ್ ಮೊದ್ಲೇ ಕಣ್ ತೋರುದಿಲ್ಲ. ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ, ಆ ಪಟಾಕಿಗೆ ಬೆಂಕಿ ಹಚ್ಚಿ ಕಣ್ದಾಗಿಟ್ಟದ್ ಮರತಿ. ನಮ್ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕ್ಕೂ ಸಮ ಆಯ್ತ್ ಕಣ್. ಇಡೀ ಮನಿ ಗೌಜ್ ಬಿದ್ದಿತ್ತು. ಈಗಲೂ ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ?
2: ಹೌದ ಮರತಿ, ಯಾರಿಗ ಹೇಳುದ್ ನಮ್ ಕಷ್ಟ. ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವ್ರಿಗೆ ಅಲ್ಲೇ ಇರ್ತಿದ್ದು, ನಾವ್ ಅವರು ನೆಮ್ದಂಗ್ ಇರ್ಲಕ್ಕಿದ್ದಿತ್. ಎಂತ ಗೊತ್ತಿತ್ತ, ನಾ ಧಾರಾವಾಹಿ ಕಾಣದೆ ಸ್ವಲ್ಪ ದಿನ ಆಯ್ಲ. ಆ ಗಂಡೊಂದ್ 24 ಗಂಟೆಗ್ ಬೊಂಬೆ ಹೇಗ ಕೂಕಂ ಮರತಿ, ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೊತ್ತಿಲ್ಲ. ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮಿ ಬೆಚ್ಕೋ ಕೂಕಂದಲ್ಲ ಮನೆ.
1: ನಮ್ಮನಿ ಗಂಡ್ಸಿಗೆ ಹೇಳದ್ ಭಾಷೆ ಬತ್ತಿಲ್ಲ. ಆ ನುಮ್ನಿ 7,000 ರೂಪಾಯಿ ಪಟಾಕಿ ಎಲ್ಲ ತಪ್ಪುದ ಮರತಿ. ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್. ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ, ಹಿರಿಯರ್ ಹೇಳದ್ ಕೇಣ್ಕ ಇರ್ತಿದ್ದಿ. ಈಗಳಿನ್ ಮಕ್ಳ ಅಯ್ಯ ಅಬ್ಬೆ, ನೀನಂದ್ರೆ ನಿನ್ನ ಅಪ್ಪ ಅಂತೋ. ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ, ಹೇಳಿ ಉಪ್ಪ ಇಲ್ಲ ಬಿಡ.
2: ಹೌದ್ ಮರತ್ಯ, ಆಗಳಿನ ಹಬ್ಬವೇ ಚಂದ ಅಲ್ದ.
3: ಅಯ್ಯ
2: ಅಬ್ಬ, ಇದ್ಯಾ ಮರತಿ ನಮ್ಮನಿ ಬೊಬ್ಬಿ ಹಾಕತ್? ಅಯ್ಯಯ್ಯೋ, ಹೊಲ್ಕಾನ್ ಮರತಿ ಹುಲ್ ಕುತ್ರಿ ಬೆಂಕಿ ಬಿದ್ದಿತ್ತ. ಅದ ನಮ್ಮನಿ ಮಕ್ಕಳಲ್ದ, ಅವನಂತ ಮಾಡ್ತಿದ್ದ ಅಲ್ಲ.
1: ಅಯ್ಯಯ್ಯೋ, ಹೌದಲ್ಲೇ ಮರತಿಯ. ಅಲ್ಲ, ಸುಗುಣನ್ ಮನೆ ಹುಲ್ ಕುತ್ರಿ ಬೆಂಕಿ ಬಿದ್ದದಲ್ದ? ಬಾಬಾ ಎಂತ ಇತ್ ಕಾಂಬಾ.
2: ಓಯ್ ಮೋಂಚಣ್ಣ, ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ? ಈ ನಮ್ನಿ ಯಾರ್ ಬೀಡಿ ಸೇದಿ ಬಿಸಾಡದ್ದು? ಅವ್ರ ಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ?
4: ಓಯ್ ನಿಮ್ ಮಕ್ಕಳ ಬಾಯಿಗೆ ಮಣ್ಣು ಹಾಕಿ, ಅದಕ್ಕೆ ಹೇಳು ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಾಠಕ್ಕೆ ಎಲ್ಲ ಕೊಡುಗಾಗ. ಮೊನ್ನೆ ದೀಪಾವಳಿ ತಂದ ಪಟಾಕಿ ಇನ್ನೂ ಮುಗಿಲ್ಯಾಕ ಅಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡು ಹುಲ್ ಕೂತ್ರಿ ದೂಡಿ ಹುಲ್ ಕೂತ್ರಿ ಬೆಂಕಿ ಇಡ್ಸಿರ್ ಗಾಣಿ. ಎಂತ ಮಕ್ಕಳನ್ ಬೆಳೆಸಿರಿ ಹೆಂಗ್ಸ್ರೆ? ಯಾವ್ದೋ 4 ಮಕ್ಕಳು ಇದ್ದಿದ್ದು ಅಂಬ್ರ, ಅದ್ರಾಗ 2 ಮಕ್ಕಳು ನಿಮ್ದು ಅಂದ್ ಗೊತ್ತಾಯ್ತು. ಮತ್ತೆ ಇಡು ಓಡಿ ಹೋಯ್ದು, ಅವು ಕೈ ಸಿಕ್ಕಿದಿತ್ತ ಮಾಡ್ತಿದ್ದೆ ಅಷ್ಟೊತ್ತಿಗೆ.
1: ಹೌದಾ? ನಮ್ಮನಿ ಮಕ್ಕಳಂಬ್ರ ಏ ಧನುಷ, ಎಂತ ಮಾಡದ್ದ ಇದ ಕಕ್ಕ? ಹೊತ್ತನ ನಿಂಗೆ ಮನೆ ಬದಿ ಕೆಲಸ ಮಾಡುದ್ ಬಿಡ್ಕ ಇಲ್ಲಿ ಬೆಂಕಿ ಹಾಕಿದ್ಯಾ? ಅಪ್ಪಾಯ್ ಬರ್ಲಿ ನಿಂಗ್ ಬಲಿ ಬಿಡಿಸ್ತೆ ಕಾಣಿ ಇವತ್ತ. ಮತ್ತಿಬ್ರು ಯಾರು ಅವ ನಿಮ್ಮೊಟ್ಟಿಗೆ ಓಡಿ ಹೋದವ?
5: ಅಮ್ಮ, ಅದ ಮಿಥುನ ಮತ್ತೆ ಸುದಿ.
1: ಎಂತ ಆ ಸುದಿ ಗಂಡ? ಮೋಚಣ್ಣ, ಆ ಗಂಡ ನಿಮ್ಮ ಗಲ್ದ?
4: ಏ ಬೊಬ್ಬರ್ಯಾ.

0: ಹಾಯ್ ಹಲೋ ನಮಸ್ಕಾರ, ನಾ ನಿಮ್ ಊರ್ ಮಣಿಕಂಠ ರ್ಯಾಂಬೋ. ನಿಮಗೆಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ಮನೇಲಿ ದೈಹಿಕ ಭೋಗ ಹೇಗ್ ಮಾಡ್ತಾರಂತ ತೋರಿಸ್ತೀನಿ. ಹಾಗೆ ಎಲ್ಲರೂ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
1: ರಾಮಲಿಂಗ, ಅಲ್ಲಿ ಈ ಗಂಡಿ ಎಲ್ ಸತ್ತಿತ್ತ ಹಂಗಾರೆ?
0: ನೋಡಿ ಗಾಯ್ಸ್, ಇವರೇ ನನ್ನಪ್ಪ ಕಾಳಿಂಗ.
1: ಬಿಡ, ನಿಂಗೆ ಎಂತ ಹೇಳದ್ ನಾನು, ಜಗ್ಲಿ ಮೇಲೆ ನಾನಿ ಕೋಲಿಟ್ಟಿದ್ದಿ ತಕಬಾ ಅಂದ್ರೆ ಇಲ್ಲಿ ಮೊಬೈಲ್ ಇಡ್ಕೊಂಡು ಶೇರ್ ಮಾಡಿ ಅಚ್ಚರ್ ಮಾಡಿ ಕಳಿಸಿಕೆ ಮಾಡಿ ಅಂತೆಲ್ಲ. ಗಡ
0: ಅಪ್ಪಯ್ಯ, ಅದ ಹಾಂಗಲ್ಲ ಹೇಳ್ಬೇಡಿ, ನಾನು ವ್ಲಾಗ್ ಮಾಡ್ತಿದ್ದೆ.
1: ಅಲ್ಲ ಗಡ, ಅಲ್ಲಿ ದೈದ್ ಭೋಗ ಸಾಕಿದ್ದೆ, ನಿನ್ ಮತ್ತೊಂದು ಭೋಗುವ?
0: ಅಪ್ಪಯ್ಯ, ಅದು ಭೋಗ ಅಲ್ಲ ವ್ಲಾಗ್. ಅಂದ್ರೆ ನೀವು ಕೋಳಿ ಕೊಯ್ತ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕ್ತೆ, ಅದನ್ನ ಎಲ್ಲ ಕಾಂತ್ರ, ಆಮೇಲೆ ನಾನ್ ಫೇಮಸ್ ಆತೆ.
1: ಹಾ, ನೀನೀಗ ಕೋಳಿ ಮೇಳಿ ಕೊಯ್ತು ವಿಡಿಯೋ ಮಾಡಿ ಹಾಕ, ನಾಳೆ ಪ್ರಾಣಿ ದಯ ಸಂಘದ ಬಂದು ನನ್ ಮೇಳಿ ಕೊಯ್ಕ ಹೋತ.
0: ಅಯ್ಯೋ, ಹಾಂಗಲ್ಲ ಆತಿಲ್ಲ ಅಪ್ಪಯ್ಯ, ಶಾಲಿ ವೈರ್ ಇದೆಲ್ಲ ಗೊತ್ತಾತಿದೆ.
1: ಶಬಾಶ್ ಮಗನೇ, ನಿನ್ ಹುಟ್ಸದಕ್ ಒಳ್ಳೆ ಮಾತಾಡ್ದೆ ಕಣ. ನಾನು ಶಾಲಿಗ್ ಹೋಯ್ದಿದ್ದಿರ್ಲಿ, ನೀನ್ ಶಾಲಿಗ್ ಹೋಗಿ ಎಂತ ಉದ್ಧರಿಸಿದೆ? ನೀನ್ ಶಾಲಿಗ್ ಹೋಗಿ ಉದ್ಧರಿಸದಾರು ಸ್ವಲ್ಪ.
0: ಹಾ ಹಾ, ನಂಗೆಲ್ಲ ಗೊತ್ತಿತ್ತಕ್ಕ.
1: ಎಲ್ಲ ಗೊತ್ತಿತ್ತ? ಹಾ, ಹಂಗಾರ ಗಾಂಧಿ ಜಯಂತಿ ಹೇಗಳಿಗೆ ಹೇಳ್ಕಂಬ.
0: ಗಾಂಧಿ ಜಯಂತಿ ಅದ
1: ನಿಂಗೆ ನರ್ಮನಿ ಜಯಂತಿ ಇದೆ ಗುರ್ತಿಲ್ಲ, ಇನ್ ಗಾಂಧಿ ಜಯಂತಿ ಗೊತ್ತಿರುತ್ತ? ಗಾಂಧಿ ಜಯಂತಿ ನವೆಂಬರ್ 33 ಅಲ್ದ ಗಡ.
0: ಹಾ, ನವೆಂಬರ್ 33 ನಂಗ್ ಗೊತ್ತಿದ್ದ, ನಿಮ್ಗ್ ಗೊತ್ತಾ ಇಲ್ಲ ಕಾಮನ್ ಟೆಸ್ಟ್ ಮಾಡದ.
1: ಥೋ, ನಾನ್ ಶಾಲಿಗ್ ಹೋಯ್ದಿ ತಪ್ಪ ಅಲ್ಲ ಗಡ, ನಿನ್ ಶಾಲಿ ಕಳ್ಸದ್ ತಪ್ಪ. ಇಲ್ದಿರೆ ಮೊನ್ನೆ ಬಜ್ಜಿ ಕುಟ್ಟುಕೆ ಕಡುಕಲ್ ಮಗಿನ್ ಎತ್ಕ ಬಂದಲ್ಲ, ನರ್ಮನಿ ಜ್ಯೋತಿ ಮಗಿನ್ ಎತ್ಕ ಬಂದಲ್ಲೇ ಗೊತ್ತಾಯ್ತ್ ನೀನೆಷ್ಟ್ ಬುದ್ಧಿವಂತ ಅಂದಳಿ. ಇಲ್ಲಿ ಕೋಳಿ ಕೊಯ್ತು ವಿಡಿಯೋ ಮಾಡಿ ಹಾಕುದಲ್ಲ, ದೊಡ್ಡರ್ ಹ್ಯಾಂಗೆ ದೈದ್ ಮನಿ ದೈದೇವ್ರ ಆಚಾರ ವಿಚಾರ ಇದನ್ನೆಲ್ಲ ಹ್ಯಾಂಗ್ ಉಳ್ಸ್ಕ ಬಂದಿರೋ, ನೀವು ಹಂಗೆ ಉಳ್ಸ್ಕೊಂಡ್ ಬೆಳ್ಸ್ಕೊಂಡ್ ಹೋಯ್ಕ. ಏನ
0: ಸಾರಿ ಅಪ್ಪ.
1: ಹಾ ಹಾ, ಇರ್ಲಿ, ನಾನ್ ಹೋಯಿ ನಣಿಕೋಲ್ ತಕ ಬತ್ತೆ.
0: ಅಪ್ಪಯ್ಯ ಅಪ್ಪಯ್ಯ, ಗಾಂಧಿ ಜಯಂತಿ ಹೇಗಳಿಕ್ ಒಂದ್ ಹೇಳಿವೇನಿ?
1: ಗಾಂಧಿ ಜಯಂತಿ December 33 ಅಲ್ದ ಗಡ.
0: ಏ ಬೊಬ್ಬರ್ಯಾ.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: やったギャラ割れ。
1: グダイエースでした。グダアルカラ
0: やったぽや。アナムにおるだ。なんでとコルカンマリリア。
1: ಅಲ್ಲ ಕಡ ಇಲ್ದ್ರ ಆಗಳಿಂದ ಆ ನಮ್ನಿ ಗೆಂಡಿಗಿತ್ಕ ಒರ್ಲತ್ತಿದ್ದಿ ನಾನ ಸತೀಶ ಸತೀಶ್ ಅಂದಳಿ ನೀ ನೋಡೆ ಕೆ ಕೆ ಕೆ ಕೆ ಕೆ ಕೆ ಕೆ ಕೆ ಕೆ ಅಂತ ನೆಗೆಡ್ತಲ್ಲ ಕೆಮಿ ಸಿಕ್ಸ್ ಗಂಡ ಪಾಶಿ ಬತ್ತಿಲ್ಲ ನಿಂಗೆ.
0: ಅಲ್ಲ ಎಂತ ಐತೀಗ
1: ಅಲ್ಲ ಕಾಣ ನಂಗೆ ಮಾಡೋಕ್ ಸುಮಾರು ಕೆಲಸ ಇತ್ತು ತುಳಸಿ ಕಟ್ಟಿ ಹೊಂಚು ನೀರಾಕ.
0: ಏ ನಂಗಿಡ ನಂಗಿಡ ನಾವದ ನಂಗಿಡ.
1: ಅಲ್ಲ
0: ಸುಮಾರು ಕೆಲಸ ಸುಮ್ಮನೆ ಕಣಿ ಪ್ರತಿ ಸತಿ ನೀವು ನಂಗೆ ಹೇಳು ಸುಮ್ಮನೆ ಕಣಿ.
1: ಇವತ್ತು ಒಂದಿನ ಹಾಕ.
0: ಏ ಬೇಡ ನಂಗದ ನಂಗದ
1: ಕೆಲಸ ಇತ್ತು ಮರ
0: ನಂಗೆ ಸುಮ್ಮನೆ ಕಣಿ ನಂಗಿಡ ನಂಗಿಡಿ.
1: ಓ ನನ್ನ ಹಣಿ ಬರ ಮರ ನಾನೇ ಹಾಕ್ತಿ ಬಿಡತ್ತೆ. ಸತೀಶ ಏ ಸತೀಶ ಬಿಡ ನಿನ್ನೆ ರಾತ್ರಿ ತನಿ ಜೀನ್ಸ್ ತಕ ಬಂದಲ್ಲ ಎಲ್ಲಿಟ್ಟಿದೆ?
0: ಅದ್ರಲ್ಲಿ ಫ್ರಿಡ್ಜ್ ಮೇಲೆ ಇತ್ಕಾಣಿ.
1: ಫ್ರಿಡ್ಜ್ ಮೇಲ? ಅಲ್ಲ ಕಡೆ ಇದೆ ಅಂತ
0: ನೀವು ಹೇಳದಲ್ಲ ಜೀನ್ಸ್ ತಕ ಬಾ ಹೇಳಿ.
1: ಓ ಅಣ್ಣ ತನು ಹಾಕೋಕ್ ತನಿ ಜೀನ್ಸ್ ತಕ ಬಾ ಅಂದ್ರೆ ಜೀನ್ಸ್ ಪ್ಯಾಂಟ್ ಇಟ್ಕ ಬಂದಿದ್ಯಲ್ಲ ಮತ್ತೆ ನಿಮ್ನೆಲ್ಲ ಕಟ್ಕ ಕೋಳಿ ಪಡಿ ಮಾರಿ. ಹೊಯ್ಲೈತೆ ತಲೆ ಮೇಲೆ ಹಚ್ಚು ನೀರ್ ಹಾಕಬ ಹೋಗ.
0: ಎಂದಕ್ಕೆ?
1: ಇವತ್ ನಾಗರ ಪಂಚಮಿ ಅಲ್ದ ನಾಗ್ದವ್ರ ಬನಕ್ ಹೋಯ್ ತನು ಹಾಕಪ್ಪ ಪಟ್ಟ ರೆಡಿಯಾಗ.
0: ಓ ಇವತ್ ನಾಗರ ಪಂಚಮಿಯಾ? ನಂಗೆ ಗೊತ್ತೇ ಇರಲ್ಲ ಮಾರ್ರೆ, ನೀವು ನೆನ್ಪ್ ಮಾಡದ್ ಲೈಕ್ ಐತ್ ಮಾರ್ರೆ. ತಡಿನಿ ತಡಿನಿ.
1: ಅಣ್ಣ ಎಂತ ಮಾಡ್ತಿದ್ದೆ?
0: ಅದ ನಾಗರ ಪಂಚಮಿ ಅಲ್ಲ, ಸ್ಟೇಟಸ್ ಹಾಕೋಕೆ ಪಟ ಹುಡ್ತಿದ್ದಿ.
1: ಥೋ ಮಾರೆ ಹೋಯ್ಲೈತೆ, ಎಂತ ಸ್ಟೇಟಸ್ ಹಾಕಿದ್ದೆ ಕಂಬ ತೋರ್ಸ. ಅಲಗಡ ಊರಂಗಿಪ್ಪು ದೇವರಲ್ಲ ನಿನ್ನ ಮೊಬೈಲ್ ಸ್ಟೇಟಸ್ ಹಂಗೆ ಇದ್ರಲ್ಲ ಮಾರೆ, ದೇವಸ್ಥಾನಕ್ಕೆ ಹೋಗ್ದೆ ಬೇಡಲ್ಲ. ವಾ ಒಂದ ನೆನ್ಪಿಟ್ಕೋ, ನೀನ ನಿಜವಾದ ಭಕ್ತಿ ಇಲ್ಲದೆ ಈ ತರ ಸ್ಟೇಟಸ್ ಹಾಕ್ರೆ ಏನು ಪ್ರಯೋಜನ ಇಲ್ಲ. ಗಿಡ ನಿಂಗೆ ಬೆಳಗ್ಗೆ ತುಳಸಿ ಕಟ್ಟಿ ನೀರು ಹಾಕಂದ್ರೆ ನೀರು ಹಾಕೋಕೆ ಇಲ್ಲಿಲ್ಲ. ನಾಗ್ದವ್ರು ಬಂದಕ್ಕೆ ಹೋಯ್ ತನು ಹಾಕಪ್ಪ ಅಂದ್ರೆ ನಿಂಗೆ ಬಪ್ಪ ಹತ್ತಿಲ್ಲ. ಅದು ಹೇಳಿ, ಮೊನ್ನೆ ಶ್ರಾವಣ ಶನಿವಾರ ಸಾಲಿಗ್ರಾಮ್ ದೇವಸ್ಥಾನಕ್ಕೆ ಹೋಗಂದ್ರೆ ಫ್ರೆಂಡ್ಸ್ ಒಟ್ಟಿಗೆ ಪಿಕ್ಚರಿಗೆ ಹೋಯ್ದೆ ನೀನು. ಅದು ಹೋಯ್ಲಿ, ವಸಂತ ಎಷ್ಟು ದಿನ ಆಯ್ತು? 2 ವಾರ ಆಯ್ತು. ಆ ಕಾಲು ದೀಪ ತುಳಸಿ ಕಟ್ಟೆ ಹಾಂಗೆ ಇತ್ತು, ಒಂಚೂ ತಿಕ್ಕಿ ಬೆಚ್ಚ ಅಂದರೆ ನೀನು ಎಂತ ಮಾಡಿದೆ? ಒಂಚೂ ತಿಕ್ಕಿ ಬೆಚ್ಚ ಅಂದರೆ ಅದೂ ತಿಕ್ಕಿ ಬೆಚ್ಚಲ್ಲ, ನಿನ್ನೆ ಸಾಯಂಕಾಲ ನಾ ತಿಕ್ಕಿ ಇಟ್ಟು. ಇಲ್ಲಿ ಕಾಣ, ನೀ ಮನೆಗಿದ್ದ ದೇವ್ರಿಗೆ ಕೈ ಮುಗಿದೆ, ವಾಟ್ಸಪ್ ಸ್ಟೇಟಸ್ ಹಂಗೆ ದೇವ್ರ ಪಟ ಹಾಕೊಂಡ್ರೂ ದೇವ್ರು ನಿಂಗೆ ಒಳ್ಳೇದು ಮಾಡೋದಿಲ್ಲ. ನಿನ್ನ ಮನಸ್ಸಿಗೆ ವಾಟ್ಸಪ್ ಹಂಗೆ ದೇವ್ರ ಪಟ ಹಾಕೊಂಡ್ರೂ ಕೂಡ ದೇವ್ರ ಮೇಲೆ ಹಾಕಿ ನಿಂಗೆ ಆಶೀರ್ವಾದ ಮಾಡ್ತಂದಳೆ ಅಲ್ಲ, ದೇವ್ರ ಹತ್ರ ಅಂತ ಮೊಬೈಲ್ ಇತ್ತಗಡ. ನಿಮ್ಮಂಥರಿಂದ ದೇಶ ಉದ್ಧಾರ ಆಗ್ತ ಮಾರ. ಆದ್ದಾಯ್ತಲ್ಲ ಹೋಗು, ಪಟ್ಟೊಂಚು ಮಿನ್ಕ ಬಾ, ನಾಗ್ದ್ರ ಬನ್ನಕ ಕೈ ಮುಕ್ಕಪ್ಪ. ಅಲ್ಲೋ ಅಡ್ಬಿದ್ರಾರು ನಿಂಗೆ ಬುದ್ಧಿ ಬತ್ತಕಂಬ. ಬಿಡ ನೀನಿಗೆ ಬೆಳಬೆಳಗ್ಗೆ ನನ್ನ ಹತ್ರ ಸಿಕ್ಕ ಬೀಳುಕೋ ಆಯ್ತು. ನೀನಿಂಗ್ ಮೊಬೈಲ್ ಹಿಡ್ಕ ಮಂಗ್ನೇಸ ಮಾಡ್ತೀನಿ, ಅಬ್ಬೆಲ್ಲರೂ ಕಂಡಿರ್ತಲ್ಲ ಹಬ್ಬದ ದಿನ ಸೋನಾರ್ ಕೀಲ್ ಮುರಿತಿದ್ದಳ ನಿಂದ.
2: ಸತೀಶ ಏ ಸತೀಶ
1: ಗುಡ ನೀನ್ ಅಬ್ಬಿ ಬಾತಿದ್ದಳು ಕಾಣಲ್ ಗೊತ್ತಾಯ್ತೇನು? ಅಂತ ಮಾಡ್ಬೇಡಮ್ಮ, ಹೊಡಿಬಿಡಮ್ಮ ಅಮ್ಮ
2: ಹೊಡಿಬಿಡಮ್ಮ. ಹಾಚಿಮನಿ ಬಾಬಿ ಅಕ್ಕ ಏಳಡಿ ನಾಗ್ದೇವ್ರದ್ ಪಟ ಟೇಟಸ್ಗೆ ಹಾಕಿದಳು ಕಾಣ್. ನನ್ ಟೇಟಸ್ಗೆ ಚೂರು ಹಾಕಿ ಕೊಡ.

0: ಹಲೋ.
1: ಹಾ ಹಲೋ ಹೇಳಿ.
0: ಹಲೋ ಕೇಂತಿತ್ತ?
1: ಹಾ ಕೇಂತಿತ್ ಹೇಳಿ.
0: ಸರ್ ನಾನ್ ಪ್ರಶಾಂತ್ ಅಂತ.
1: ಹಾ ಹೇಳಿ ಪ್ರಕಾಶ್ ರೇ.
0: ಪ್ರಕಾಶ್ ಅಲ್ಲ, ಪ್ರಶಾಂತ್.
1: ಹಾ ಹಾ ಹೇಳಿ ಹೇಳಿ.
0: ಸರ್ ನಾ ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
1: ಹಾ ಹಾ ಹೇಳಿ. ಎಂತ ಪೊಣಕೆಂಟ್ ಮಾಡ್ನ ನಾಯಿ?
0: ಅವ್ನು ಒಂದ ಎರಡ ಸರ್?
1: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
0: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
1: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
0: ಪ್ರವೀಣ್ ಅಲ್ಲ, ಪ್ರಶಾಂತ್.
1: ಹಾ ಪ್ರಶಾಂತ್ ರೇ, ನಮ್ಮನ್ನ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ್ ಮಾತ್ರೆ ಕೊಡ, ಅಜ್ಜಿ ಎಲ್ಲೆಡ್ಕಿ ಕುಟ್ಟಿ ಕೊಡ ಅಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ್ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದ್ ವಾರ ಬೇಕಾಯ್ ಸುಧಾರಿಸ್ಕಮ್ಗೆ.
0: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ, ಶಾಲೆ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
1: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ. ಆ ನಾಯಿ ಮನಿ ಬರ್ಲಿ, ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ ಬರ್ಲೇವ ಹೊಯ್ಡ.
0: ಸರ್ ಒಂದ್ ಮಾತಾಡ್ತೆ, ಬೇಜಾರ್ ಮಾಡ್ಕೊಬೇಡಿ.
1: ಆ ಹೇಳಿ ಪರಮೇಶ್ ರೇ.
0: ಸರ್ ಪ್ರಶಾಂತ್.
1: ಹಾ ಹಾ ಹೇಳಿ ಸರ್.
0: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪುಪ್ರಾಯದವರಿಗೂ ಹಾಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳ್ಕೋರೆ, ನೀವ್ ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಎದ್ರು ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನಿನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ್ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
1: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ನೀವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
0: ಹೇ ಬೊಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

बाबू जी धीरे चलना संभलना, बड़े धोती है संभल।

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಕೂಲ್ ಬಿಯಡ್ರಿ ಹಿಡ್ಕ ಶಿಯಾಳದಿ ಅಂದ್ರ ಮಗನೆ ಬೆನ್ನ ಬರ್ರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ. ನಿನ್ ಕ್ಲಾಸೇ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ.
3: ಹೋಯ್ ಹೋಯ್ ಹೋಯ್ ಲಕ್ಷ್ಮಣನ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ, ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ? ಆ ಗಂಡಿ ಎಂತ ಮಾಡ್ತ ಈಗ?
2: ಎಂತ ಮಾಡ್ನ, ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ, ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ. ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಪ್ಪಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ.
3: ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ. ಅಲ್ಕಾಣಿ ಪಾಪ, ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು.
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ? ತಪ್ಪು ಕೇಳ್ದೆ, ಮಕ್ಕಳು ಓದಬಾರ್ದ ಹಂಗಾರೆ?
3: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ. ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ಬೇಕು. ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
2: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
3: ಆ ಗಂಡಿನ ಸುಳ್ಳ ಯಾಕೆ ಹೇಳ್ತ್ರಿ ಮರ್ರೆ? ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯಿ ಮರ ಇತ್ತು, ಎಲ್ಲ ಮೈನ್ ಮರ ಇತ್ತು, ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ್ ಮೇಲೆ ಬಳಕತಿರ್ಗದಲ್ದೆ ನೀವು. ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿರ ಅನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
2: ಸುಮ್ನಿರ್ ಸುಮ್ನಿರ್ ಮರ, ಮಕ್ಕಳ ಮರಿ ಎದಿರಲ್ಲ.
3: ಅದಿರ್ಲಿ, ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದು ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ. 5 ಬೆರಳು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲಿನಿ.
2: ಆಯ್ತು ಮರ್ರೆ, ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ?
3: ಹೌದಾ, ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲಿ ಬಿಟ್ಟು ಬಂದಿ.
2: ಏ ಬೊಬ್ಬಾರಿಯಾ,

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳು ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕು, ಎಂತ ಅಂದೆ ನಮ್ಗೆ?
0: ನಿಂಗ ಅಲ್ಲ ಅಂದದ್ದು, ನಿಮ್ಮ ಮನೆ ಕೋಳಿಗೆ ಅಲ್ಲ ಮರತಿಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರ ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಅದ್ರ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದ್ ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕ್ಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು. ಆ ಹಿಂಡ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ.
1: ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗ್ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರು ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೊಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಮೂಗ್ ಪ್ರಾಣಿ ಗೊತ್ತಾತ್ತನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೊ. ಅಕ್ಕ
1: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಎದ್ರಿಗಿಲ್ಲ ನಿಮ್ಗೆ.
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
1: ನೀನ 98 ಮೊದ್ಲೇ ಒಲಿತೆ ತೋಡಿಗಿನ್ ಬೀಳ್ಬೇಡ. ಮುಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
0: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿಯೇ.
0: ಹೌದಾ? ಆ ಕಿಚ್ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಓಟಾರ ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಗೆ.
1: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ, ಶಾಲಿಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
0: ಆ ಹಪ್ಪಿಡ್ದನ್ ಶಾಲೆಂಗ್ ಹಂಗ್ಯ, ಆ ನಾಯಿ ಮನಿ ಬರ್ಲಿ ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ ಬರ್ಲೇವ ಹೊಯ್ಡೆ.
1: ಸರ್ ಒಂದ್ ಮಾತು ಹೇಳ್ತೇ, ಬೇಜಾರ್ ಮಾಡ್ಕೊಬೇಡಿ.
0: ಆ ಹೇಳಿ ಪರಮೇಶ್ವರ.
1: ಸರ್ ಪ್ರಶಾಂತ್.
0: ಹಾ ಹೇಳಿ ಸರ್.
1: ಎಂತ ಗೊತ್ತಾ ಸರ, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದ್ ದಿನ ಅಜ್ಜ ಅಪ್ರಾಯದವರಿಗೂ ಹಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳ್ಕೋರೆ, ನೀವು ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಎದ್ರು ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದ್ ದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
0: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ನೀವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
1: ಹೇ ಬೊಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಅಲ್ಲಹೆಂಗ್ಸೆ ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎದ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ, ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ, ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಶೀಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡೋ ಒಳಗದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ,
0: ಅವ್ಳ ಬಾರಿಗರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ,
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿಕ್ಕವು ಇಟ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ, ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
0: ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ್ ಕಾಲ್ದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
2: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್, ಅದ್ರ ಜೊತೆಗೆ ಜನರ ಆಲಕ್ ನೀವು ಮುಂದೊಯ್. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ.
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋ ಕಣಿತಲ್ಲ,
3: ಏ ಬಬ್ಬರಿಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಈ ಕೋಳಿ ಗೆಂಡಿ ಕಿಚ್ಚಿಡುಕೆ ಯೂಕೊಂದ್ ಸಾವು ಬತ್ತಿಲ್ಲ.
3: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
2: ಇದೆಂತ ನಂಗೆ ತಾಚಿ ಹೇಳದ್ದ?
3: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
2: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
3: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
2: ಎಂತಂದೆ?
3: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂದ್ ಹೇಳದ್, ಅಲ್ಲಿ ಒಲಿದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ ಉಣಿಯಕ.
2: ನೀ ಎಲ್ಲಿ ವಾತೆ?
3: ಅಯ್ಯಯ್ಯ ಹಿಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿ ಕೇಂತ್ರ. ನಾನ ಜಲ್ಜನ್ ಮನೆಗ್ ಹೋತೆ, ತೊಟ್ಲಿಗೆ ಹಾಕುದಂಬ್ರಿ ಇವತ್ತ.
2: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನ
3: ಜಲ್ಜನ್? ಅಲ್ದೆ ಜಲ್ಜನ್ ಮೊಮ್ಮಗಿನ ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ.
2: ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ್ದಾಳ, ಹಂಗ ನಾ ಬೇಡ್ದ.
3: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
2: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಂಬರಿಲ್ಲ.
3: ಅಷ್ಟೇ ಅಲ್ದ ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ.
2: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಎಲಕಿತ್ತ.
3: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
2: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
3: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
2: ಎಂತ ಎಂತ ಹೊಡಿತಿ ನಂಗೆ ಹೊಡಿತ್ಯಾ? ನನ್ನ ಸ್ವಾಸಿ ನನ್ನ ತಲೆ ಮೇಲೆ ಕಡು ಕಲ್ ಮೋಗಿ ನೇರ್ದಳೋ, ಯಾರು ಬದಿಯೋ.
4: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ ಎತ್ಕ ಕುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೀಚಿ ಕಂಡ್ರೆ ಎಂತಂದ್ರ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
2: ಕಾಣ್ ಮಗ, ನಿನ್ನ ಹೆಂಡ್ತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
3: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ನ ಅಪ್ಪಿ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗೆ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ್ರ ನಿಮ್ ಅಬ್ಬಿ.
2: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
4: ಸಾಕು ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದೆ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನ್, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
3: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
4: ಸೊಟ್ ಮೇಲ್ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹೆತ್ತ ಅಬ್ಬಿ ಕಣಂಗ್ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚ್ವಾರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದೈತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ ನಾನು. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಾಣ.
3: ಏ ಬಬ್ಬರ್ಯಾ,

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಆರೋಗ್ಯವೇ ಭಾಗ್ಯ. ಇವತ್ತು ಆರೋಗ್ಯವೇ ಭಾಗ್ಯದಲ್ಲಿ ಎಂತ ಇತ್ತು, ಎಂತ ಆತಿತ್ತು ಅಂತ ಕೇಂದ್ರೆ, ಸ್ಕಿಜೋಫ್ರೇನಿಯಾ ಅನ್ನೋದೊಂದು ಕಾಯಿಲೆ ಬಗ್ಗೆ ನೀವೆಲ್ಲ ಕೇಂದಿಕ್ಕೂ ಸಾಕು, ಕೇಂದಿರ್ತೀರಿ. ಯಾಕಂದ್ರೆ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಈ ಕಾರ್ಯಕ್ರಮನ ನಾವು ತುಂಬಾ ಸಲ ಮಾಡಿತ್ತು, ಆದ್ರೆ ನಾವು ಮತ್ತೆ ನೆನ್ಪು ಮಾಡ್ಕೇ ಆತ. ಯಾಕಂದ್ರೆ ಇಲ್ಲಂತಂದ್ರೆ ನಮ್ ನೆನ್ಪು ಹೊತ್ತಿರುತ್ತೆ. ಈ ಲಕ್ಷಣಗಳು ಹೆಂಗೆ, ಅದು ಕಾರಣಗಳು ಹೆಂಗಿರುತ್ತೆ, ಈ ತರ ನಮ್ಮವರಲ್ಲೇ ನಮ್ಮನೆಯಲ್ಲೇ ನಮ್ಮೊಟ್ಟಿಗೆ ಇಪ್ಪರಲ್ಲಿ ಏನಾದ್ರೂ ಇದ್ರೆ ನಾವು ಏನ್ ಹೆಲ್ಪ್ ಅವ್ರಿಗೆ ಮಾಡ್ಲಕ್ಕ, ಇಂಥದನ್ನ ಮತ್ತೆ ಮತ್ತೆ ನೆನಪು ಮಾಡೋದು ನಮ್ ಕೆಲಸನೂ ಆಗಿರುತ್ತೆ. ನಮ್ಮೊಟ್ಟಿಗೆ ಇವತ್ತು ಅದ್ರ ಬಗ್ಗೆ ಮಾತಾಡೋಕೆ ಒಬ್ರು ಡಾಕ್ಟರ್ ಇದ್ರ. ಡಾಕ್ಟರ್ ಹೆಸರು ಶಶಾಂಕ್ ಶೆಟ್ಟಿ, ಇವರು MD ಸೈಕಿಯಾಟ್ರಿ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯರು. ನಮ್ಮ ಉಡುಪಿ ಜಿಲ್ಲೆಯ ಹೆಚ್ಚಿನ ಆಸ್ಪತ್ರೆಗೆ ಇವರು ಹೋಗ್ತಾ ಇರ್ತಾರೆ. ಪರ್ಟಿಕ್ಯುಲರ್ ಡೇ ಅದು ಯಾವ್ಯಾವ ಡೇ ಅಂತ ಹೇಳ್ತಾರೆ, ನೀವು ಆಯಾಯ ಊರಿನಾರ ನಿಮ್ಮ ಹತ್ರದ ತಾಲೂಕು ಆಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆಗೆ ಹೋರ್ ಆಯ್ತು. ಈಗ ಫಸ್ಟ್ ಆಫ್ ಆಲ್ ನಮ್ಮ ಆರೋಗ್ಯವೇ ಭಾಗ್ಯಕ್ಕೆ ಡಾಕ್ಟರ್ ಶಶಾಂಕ್ ಶೆಟ್ಟಿ ಅವರನ್ನ ವೆಲ್ಕಮ್ ಮಾಡೋಣ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು.
2: ಹೆಂಗಿದ್ರಿ ಡಾಕ್ಟ್ರೆ, ಹುಷಾರಿದ್ರ್ಯಾ?
3: ಹುಷಾರಿದ್ದೆ.
2: ಹುಷಾರಿದ್ರಿ ಅಲ್ಲ. ಸೊ ನಮ್ ಖುಷಿ ಅಂತ ಕೇಂದ್ರೆ, ನಮ್ಗೊಬ್ರು ಯಂಗ್ ಎನರ್ಜೆಟಿಕ್ ಡಾಕ್ಟರ್ ಬಂದು ಕೂತ್ಕೊಂಡಿರ, ದಟ್ ಟು ಟಾಕಿಂಗ್ ಅಬೌಟ್ ವೆರಿ ಸೀರಿಯಸ್ ಪ್ರಾಬ್ಲಮ್, ರೈಟ್? ಸ್ಕಿಜೋಫ್ರೇನಿಯಾ ಅಂತ ಹೇಳ್ತಾರಲ್ಲ, ಹಂಗಂದ್ರೆ ಎಂತ, ವಾಟ್ ಇಸ್ ಸ್ಕಿಜೋಫ್ರೇನಿಯಾ, ಏನದು, ನಾವು ಯಾವ ಕಾಯಿಲೆನ ಹಂಗಂತ ಕರುವುದು, ಇದನ್ನ ಹೆಸರು ಕೇಳುತ್ತೆ, ಎಷ್ಟು ಸಲ ನಾವ್ ಇಂಥ ಟಾಕ್ ಕೇಳಿದ್ರೆ ನಾವು ಮತ್ತೆ ಮರ್ತು ಹೋತ್ತ, ಅದನ್ನ ಏನು ಅಂತ ಇನ್ನೊಂದ್ಸಲ ಹೇಳ್ಬಿಡ್ತ್ರಿ.
3: ಓಕೆ, ಸೊ ಮೊದಲು ಸ್ಕಿಜೋಫ್ರೇನಿಯಾ ಎಂತ ಹೇಳಿ ಅಂತ ಕೇಳುವ ಬದಲು ಫಸ್ಟ್ ಮಾನಸಿಕ ರೋಗ ಏನು ಅಂತೇಳಿ ಗೊತ್ತಾಗ್ಬೇಕು. ಈಗ ನಮ್ಮೆಲ್ಲರಿಗೂ ಗೊತ್ತುಂಟು ಈಗ ದೈಹಿಕ ತೊಂದರೆ ಎಂತ ಅಂತ ಹೇಳಿ. ಈಗ ಈಗಿನ ಜನರಲ್ಲಿ BP ಶುಗರ್ ಅಂತ ಹೇಳಿದ್ರೆ ಯಾವ ಸ್ಪೆಷಾಲಿಟಿ ಹೋಯ್ಕಂತ ಅವ್ರಿಗೆ ಗೊತ್ತಿದ್ದು ಮುಂಚೆಯಿಂದವೆ. ಇವ್ರ ಹತ್ರ ಹೋಯ್ಕ ಮುಂಚೆ ಎಲ್ಲ ಹಂಗಲ್ಲ, ಯಾರೋ MBBS ಡಾಕ್ಟರ್ ಹತ್ರ ಹೋಗುವ, ಆರು ಮಾತ್ರ ಹೋಗುವ ಹಿಂಗಿದ್ರು. ಸೊ ಈಗ ಅವೇರ್ನೆಸ್ ದೈಹಿಕ ತೊಂದರೆಗಳಿಗೆ ಸುಮಾರಾಯ್ತು, ಆದ್ರೆ ಮೆಂಟಲ್ ಹೆಲ್ತ್ ಇಲ್ನೆಸ್ ಅಂತ ಬಂದಲ್ಲಿ ಅದ್ರೊಳಗೆ ಎಂತ ಉಂಟಂತಾನೆ ಗೊತ್ತಿಲ್ಲ. ಅಂದ್ರೆ ಮೇನ್ ಎಂತ ಹೇಳುದು, ಯುನಿ ಮಾನಸಿಕ
2: ಮಂಡಿ ಸಮಯ ಇಲ್ಲ,
3: ಮಂಡಿ ಸಮಯ ಇಲ್ಲ ಅಷ್ಟೇ,
2: ಮರ್ಲು ಮರೆ
3: ಮರ್ಲ ಅಲ್ಲ. ಎಲ್ಲರಿಗೂ ಒಂದೇ ಮಾನಸಿಕ ರೋಗದಲ್ಲಿ ಹೇಗೆ ನೋಡಿರ್ತಾರೆ ಫಿಲ್ಮ್ ಹಂಗೆ ಮೂವಿ ಹಂಗೆ, ಹಾಂಗೆ ಇವ್ರು ಯೋಚನೆ ಮಾಡ್ತಾರೆ. ಅದರಲ್ಲಿ ಒಂದಾಗಿ ಸ್ಕಿಜೋಫ್ರೇನಿಯಾ ಅಂತ ಹೇಳಿ, ಇದೊಂದು ಗಂಭೀರವಾದ ತೊಂದರೆ. ಇದಕ್ಕೆ ಆಕ್ಚುಲಿ ಅವರ ಲೇಟ್ ಅಡೋಲೆಸೆನ್ಸ್ ಅಂತ ಹೇಳ್ತೇವೆ, ಹಂಗಾದ್ರೆ 17, 18, 19 ಈ ವರ್ಷದಂಗೆ, ಮತ್ತೆ ಅರ್ಲಿ ಅಡಲ್ಟ್ಹುಡ್ ಅಂದ್ರೆ 20, 21, 22 ಈ ಏಜ್ ರೇಂಜ್ ಅಲ್ಲಿ ಆಗುವಂತ ತೊಂದರೆಗಳು. ಹಂಗಂದ್ರೆ ಆ ಟೈಮಲ್ಲಿ ನಮ್ಮ ಮೆದುಳು ಏನುಂಟು, ಮೈಲ್ಡ್ ಇಮ್ಮೆಚ್ಯೂರ್ ಬ್ರೈನ್ ಇಂದ ಮೆಚ್ಯೂರ್ ಬ್ರೈನ್ ಆಗ್ತಾ ಉಂಟು, ಅಂದ್ರೆ ಸ್ಟ್ರಾಂಗ್ ಕನೆಕ್ಷನ್ಸ್ ಆಗ್ತಾ ಉಂಟು, ನಮ್ಮ ಪರ್ಸನಾಲಿಟಿ ಡೆವಲಪ್ ಆಗ್ತಾ ಉಂಟು, ಆ ಟೈಮಲ್ಲಿ ಆಗುವಂತ ತೊಂದರೆ. ಇದರಲ್ಲಿ ಎಂತ ಆಗ್ತದೆ ಅಂದ್ರೆ ಮೇನ್ಲಿ ಸ್ಕಿಜೋಫ್ರೇನಿಯಾ ಅನ್ನೋದು ದೂರದ ಕಾಯಿಲೆ, ಅಂದ್ರೆ ಆ ವಯಸ್ಸಲ್ಲಿ ಸ್ಟಾರ್ಟ್ ಆದ್ದು ಕೊನೆಯ ತನಕ ಇರ್ತದೆ. ಈ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಹೇಗೆ ಉಂಟಲ್ಲ,
2: ಒಮ್ಮೆ ಶುರು ಆದ್ರೆ ಎಂಡ್ ತನಕನು
3: ಇರುದು,
2: ಓ
3: ಕಾಯಿಲೆ ಇರುದು ಹಾಗೆ. ಆದರೆ ಟ್ರೀಟ್ಮೆಂಟ್ ತಗೊಂಡವರಿಗೆ ಹಾಗಿರುದಿಲ್ಲ. ಟ್ರೀಟ್ಮೆಂಟ್ ತಗೊಂಡವರು ಹೇಗೆ BP ಶುಗರ್ ಅವರು ಇರ್ತಾರಲ್ವಾ, ಹಾಗೆ ಟ್ಯಾಬ್ಲೆಟ್ ತಗೊಳ್ತಾರೆ, ಆದ್ರೆ ಫಂಕ್ಷನಿಂಗ್ ಇರ್ತದೆ.
2: ಅಂದ್ರೆ ನೀವ್ ಹೇಳುದು ಸ್ಕಿಜೋಫ್ರೇನಿಯಾ ಅನ್ನೋ ಕಾಯಿಲೆ, ಈ ಮಾನಸಿಕ ಕಾಯಿಲೆ ಏನಿದೆ ಶುರು ಅಪ್ಪುದು 18 to 21
3: and early adulthood, ಎರಡು ಪೀಕ್ ಉಂಟು, ಅದು 40 to 45 ಈ ರೇಂಜ್ ಅಲ್ಲಿ. ಯಾವಾಗ ಮೆನೋಪಾಸ್ ಆಗ್ತದಲ್ಲ ಆ ಟೈಮಲ್ಲಿ ಆಗ್ತದೆ ಫೀಮೇಲ್ಸ್ ಅಲ್ಲಿ. ಮೇಲ್ಸ್ ಆದ್ರೆ ಹೈಯೆಸ್ಟ್ 18 to 20 ಅಲ್ಲಿ ಅಪ್ಪದು. ಎಂತ ಆಗ್ತದೆ ಇದರಲ್ಲಿ ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇವರು ಸಂಶಯದ ತೊಂದರೆಗಳಲ್ಲೇ ಹೋಗ್ತಾರೆ. ಸಂಶಯದ ತೊಂದರೆ ಅಂದರೆ ವಿಚಿತ್ರ ಆಲೋಚನೆಗಳು, ಯಾರೋ ನನ್ನೇ ಮಾತಾಡ್ತಾ ಇದ್ದಾರೆ, ನನ್ನೇ ನೋಡ್ತಾ ಇದ್ದಾರೆ, ಅಲ್ಲಿರೋ ಗುಂಪಲ್ಲಿರೋ ಜನ ಎಲ್ಲ ನನ್ನ ಬಗ್ಗೆನೆ ಮಾತಾಡ್ತಾ ಇದ್ದಾರೆ. ಹಾಗೆ ಒಂದಾದ್ರೆ ಇನ್ನೊಂದು, ಇವರೆಲ್ಲ ಕ್ಯಾಮ್ರಾ ಹಾಕಿದ್ದಾರೆ ಸುತ್ತದಲ್ಲಿ ನನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ, ನನ್ನ ಸಾಯಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ನನಗೆ ಜೀವದ ಬೆದರಿಕೆ ಉಂಟು, ಇವ್ರು ಯಾರೋ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ, ನನ್ನ ತೊಂದರೆ ಆಗ್ಲಿ, ಈ ತರಹದ ತಪ್ಪು ಆಲೋಚನೆಗಳು ಅದು ನಮ್ಮಲ್ಲೂ ಬರ್ಬೋದು ಕೆಲವೊಂದ್ಸರಿ. ಏ ಹೌದು ಮಾರೆ, ಎಂತಾರು ಮಾಡುವ, ಈಗೆಲ್ಲ ಮೊಬೈಲ್ ಎಲ್ಲ ಬಂದಿತ್ತು, ನಮ್ಮನ್ನೆಲ್ಲ ಟ್ರ್ಯಾಕ್ ಮಾಡ್ತಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಈ ಡೌಟ್ ಇರ್ತದೆ. ಅವ್ರಲ್ಲಿ ಅದಲ್ಲ ಡೌಟ್ ಅಲ್ಲ, ಅದು ಅವ್ರ ರಿಯಾಲಿಟಿ. ಅವರು ಇದು ದೃಢವಾಗಿ ನಂಬಿರ್ತಾರೆ. ಇಲ್ಲಿ ತನಕ ನಂಬುದು ಅಂದ್ರೆ ಅವ್ರು ಹೋಗಿ ವಾಪಸ್ ಅವ್ರಿಗೆ ಗಲಾಟೆ ಮಾಡ್ಬೋದು, ಆಚೆ ಈಚೆ ಮನೆ ಹಂಗೆ ಅವ್ರು ನನ್ನ ಬಗ್ಗೆ ಮಾತಾಡ್ತಿದ್ರು ಅಂತ ಅವ್ರ ಹತ್ರ ಹೋಗಿ ಕೇಳ್ಬೋದು, ನೀವೆಂತ ನನ್ನ ಬಗ್ಗೆ ಮಾತಾಡೋದು, ಹಾ ನೀವು ಹಂಗೆಲ್ಲ ಮಾತಾಡಬೇಡಿ, ಅಥವಾ ಸಿಟ್ಟು ಮಾಡೋದು, ಬೈಯೋದು, ಹೀಗೆ ಮಾಡ್ಲಕ್ಕೆ, ಇದು ಒಂದು ಕಾಯಿಲೆ. ಇನ್ನೊಂದು ಏನಾಗ್ಬೋದು ಅಂದ್ರೆ ಅವ್ರ ಕಿವಿಯಲ್ಲಿ ಯಾರೋ ಮಾತಾಡ್ದಂಗೆ ಅನ್ಸೋದು. ನಮ್ಮಲ್ಲಿ ಈಗ ಕೆಲವೊಂದ್ಸರಿ ನಿದ್ರೆ ಮಾಡ್ಬೇಕಾದ್ರೆ ಕೆಲವೊಂದ್ಸರಿ ಅನ್ಸ್ಬೋದು, ರಾತ್ರಿ ನಿದ್ರೆ ಹೋಗ್ಬೇಕಾದ್ರೆ ಎದ್ದೇಳ್ಬೇಕಾದ್ರೆ ಅನ್ಸ್ಬೋದು. ಅವರಲ್ಲಿ ಹಾಗಲ್ಲ, ಅವರಲ್ಲಿ ಈ ರೂಮ್ ಅಲ್ಲಿ ಯಾರೋ ಒಬ್ರು ಇದ್ದಾರೆ, ಅವ್ರು ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ, ಈ ಒಂದು ಕಲ್ಪನೆಯನ್ನು ಅವರು ದೃಢವಾಗಿ ನಂಬ್ತಾರೆ. ಯಾಕಂದ್ರೆ ಅವ್ರಿಗೆ ಕೇಳಿಸ್ತಾ ಇರ್ತದ ಹಾಗೆ. ಸೊ ಆ ತರ ಅದಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ಒಬ್ಬೊಬ್ರೆ ಕೂತ್ಕೊಂಡು ಮಾತಾಡೋದು, ಒಬ್ಬೊಬ್ರೆ ನಗೋದು.
2: ಮಧ್ಯದಲ್ಲಿ ಮಾತಾಡ್ತಾ ಇದ್ದೇನೆ, ಕೇಂಬುದಲ್ಲ ಸತ್ಯವ,
3: ಅವರಿಗೆ ಸತ್ಯ, ನಮಗಿಲ್ಲ, ನಾವು ಅದೇ ರೂಮ್ ಅಲ್ಲಿ ಇದ್ರೆ ಕೇಳುದಿಲ್ಲ. ಆದ್ರೆ ಅವರ ಆ ರೋಗದಿಂದ, ಆ ನರದ ದೌರ್ಬಲ್ಯದಿಂದ ಅವರಿಗೆ ಯಾರು ಕೇಳಿಸ್ತಾ ಉಂಟು, ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ಮಾತಲ್ಲಿ ಯಾರು ಕೆಲವೊಂದು ವಾಯ್ಸ್ಗಳು ಎಂತ ಹೇಳ್ತದೆ, ನೀನ್ ಸರಿ ಇಲ್ಲ, ನೀನ್ ಸತ್ರೆ ಒಳ್ಳೇದು, ನಿನ್ ಮನೆಯಿಂದ ಹೊರಗಡೆ ಹೋಗು. ಹೀಗೆ ಆದ್ರೆ ಇನ್ ಕೆಲವರು, ನೋಡವ್ ನಿಂತ ಮಾಡ್ತಾ ಇದ್ದಾನೆ, ಅವ್ನು ನೋಡವ್ನು ಊಟ ಮಾಡ್ತಾ ಇದ್ದಾನೆ, ಈ ತರ ರನ್ನಿಂಗ್ ಕಮೆಂಟ್ರಿ ಅಂತ ಹೇಳ್ತಾರೆ. ಇದೊಂದು ಪೆಕ್ಯುಲರ್ ಸ್ಕಿಜೋಫ್ರೇನಿಯಾದ ಒಂದು ಕಾಯಿಲೆ. ಆದ್ರೆ ಆ ಪೇಷಂಟ್ಸ್ ಯಾರು ಅದ್ರಲ್ಲಿ ಬಳ್ತಾ ಇರ್ತಾರಲ್ಲ, ಅವ್ರಿಗೆ ಹೇಳಕ್ ಸಾಗುದಿಲ್ಲ. ಯಾಕೆ? ಆ ಶಬ್ದ ವಾಯ್ಸ್ ಅವ್ರಿಗೆ ಥ್ರೆಟನ್ ಮಾಡ್ತಾ ಇರ್ತಾನೆ, ನಿನ್ ಹೇಳಿದ ನಿಂಗೆ ಹಿಂಗ್ ಮಾಡ್ತೇನೆ, ಹಾಗೆ ಮಾಡ್ತೇನೆ. ಸೊ ಹೆಚ್ಚಿನವ್ರ ಹತ್ರ ಹೇಳುದಿಲ್ಲ, ಒಬ್ಬೊಬ್ರೆ ಮಾತಾಡ್ತಾ ಇರೋದು, ಒಬ್ಬೊಬ್ರೆ ನಗೋದು. ನೀ ಯಾರ ಹತ್ರ ಮಾತಾಡ್ತಿದ್ದೀಯ ಯಾಕೆಂದ್ರೆ, ನಾನಿಲ್ಲ, ಯಾರ ಹತ್ರ ಇಲ್ಲ, ಸಿಟ್ಟಾಗ್ತಾರೆ ಮುಂದೆ. ಸೊ ಇದೊಂದು ಕಾಯಿಲೆ. ಮೂರನೇದು ಎಂತದ ಹೇಳಿದ್ರೆ, ಅವರಲ್ಲಿ ವಿಚಿತ್ರ ಭಾವನೆಗಳು ಹೇಗೆ ಅಂದ್ರೆ, ನನ್ನ ತಲೆಯಲ್ಲಿ ಬರುತ್ತಿರೋ ಎಲ್ಲ ವಿಚಾರಗಳನ್ನು ಬೇರೆಯವರು ಸಹ ಅದೇ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಾನು ಏನು ಯೋಚನೆ ಮಾಡ್ತೇನೋ ಅದೆಲ್ಲ ಅವ್ರ ತಲೆಗೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಬಹುದು. ಅಥವಾ ಬೇರೆ ಯಾರು ಬಂದು ನನ್ನ ವಿಚಾರ ತಲೆಯೊಳಗಿರೋ ವಿಚಾರ ಎಲ್ಲ ತೆಗಿತಾ ಇದ್ದಾರೆ ಹೊರಗಡೆ, ಅಥವಾ ನಾನು ವಿಚಾರ ಮಾಡ್ತಾ ಇರೋದು ನಾನಲ್ಲ, ಬೇರೆಯವ್ರು ಹಾಕ್ತಾ ಇದ್ದಾರೆ ತಲೆಯೊಳಗೆ. ಈ ತರ ಒಂದು ವಿಚಿತ್ರವಾದ, ನಮಗೆ ನಂಬಲಿಕ್ಕೆ ವಿಚಿತ್ರ ಯಾಕೆ ಹೇಳ್ತೇವೆ ನಾವು, ನಮಗೆ ನಂಬಲಿಕ್ಕೆ ಆಗುದಿಲ್ಲ, ಇಂಪಾಸಿಬಲ್ ಅಂತ ಹೇಳ್ತೇವೆ, ಇಂಪ್ಲಾಸಿಬಲ್ ಅಂತ ಹೇಳ್ತೇವೆ. ಸೊ ಅಂತ ವಿಚಾರಗಳಲ್ಲಿ ಯಾರು ತಲ್ಲೀನರಾಗಿರ್ತಾರೆ, ಯಾರು ಕಂಪ್ಲೀಟ್ಲಿ ಅದ್ರಲ್ಲಿ ನಂಬಿರ್ತಾರೆ, ಅಂತವರಿಗೆ ನಾವು ಸ್ಕಿಜೋಫ್ರೇನಿಯಾ ಅಂತ ಹೇಳ್ತೇವೆ. ಆದ್ರೆ ಅದಕ್ಕೆ ಅದಷ್ಟೇ ಅಂತ ಅಲ್ಲ, ಅದರಲ್ಲಿ ನಾವು ಈ ಒಂದ್ ತಿಂಗಳು ಅವ್ರಿಗೆ ಕಂಟಿನ್ಯೂಸ್ ಇರ್ಬೇಕು, ಈ ಏಜ್ ಟೈಮ್ನ ಅಂತ ಹೇಳಿದೆ, ಅರ್ಲಿ ಅಡಲ್ಟ್ಹುಡ್ ಅಂಡ್ ಲೇಟ್ ಅಡೋಲಸೆನ್ಸ್, ಆ ಟೈಮಲ್ಲಿ ಸ್ಟಾರ್ಟ್ ಆಗಿರ್ಕ. ಆಮೇಲೆ ಅವರಿಗೆ ಯಾವುದೇ ಬೇರೆ ರೀತಿಯ ಸಬ್ಸ್ಟೆನ್ಸಸ್ ಅಂದ್ರೆ ಬೇರೆ ವ್ಯಸನವನ್ನು ಒಳಗೆ ತೊಡಗಿರಬಾರ್ದು. ಯಾಕಂದ್ರೆ ಕೆಲವು ವ್ಯಸನ ತೊಡಗಿದ್ದವರಿಗೂ ಇದೇ ತರ ತೊಂದರೆಗಳು ಇರ್ತದೆ. ಸೊ ವ್ಯಸನದಲ್ಲಿ ಇರಬಾರ್ದು. ಸೊ ಆ ತರ ಇದ್ದವರಲ್ಲಿ ಈ ತರ ಕಾಯಿಲೆ ಇದೆ ಅಂತ ಗೊತ್ತಲ್ಲ, ಅದಕ್ಕೆ ನಾವು ಸ್ಕಿಜೋಫ್ರೇನಿಯಾ ಅಂತ ಹೇಳ್ತೇವೆ.
2: ಓಕೆ, ಈ ಸ್ಕಿಜೋಫ್ರೇನಿಯಾ ನೀವು ಹೇಳಿದ್ರೆ 18-25 ಒಳಗೆ ಕಾಣಿಸ್ಕೊಳ್ಳುತ್ತೆ. ಈ ಟೈಮಲ್ಲಿ ಗಂಡು ಮಕ್ಕಳಿಗೆ ಜಾಸ್ತಿ, ಈಗ ಹೆಣ್ಮಕ್ಳಿಗೆ ಈ ಟೈಮಲ್ಲಿ ಕಾಣಿಸ್ಕೊಳ್ಳೋ ಚಾನ್ಸಸ್ ತುಂಬಾ ಕಡಿಮೆನಾ?
3: ಇಲ್ಲ, ನಾ ಎಂತ ಹೇಳಿದ್ದು, ಎಲ್ಲರಿಗೂ 18-25 ಇಸ್ ಅ ಪೀಕ್. ಆದ್ರೆ ವುಮೆನ್ ಅಲ್ಲಿ ನಾವು ಬೈ ಮಾಡೆಲ್ ಪೀಕ್, ಬೈ ಮಾಡೆಲ್ ಅಂದ್ರೆ ಎರಡು ಪೀಕ್ ನೋಡ್ತೇವೆ, ಒಂದು 18-25, ಇನ್ನೊಂದು 45-50 ರೇಂಜ್ ಅಲ್ಲಿ ಆಗ್ತದೆ.
2: ಓಕೆ, ಈಗ ನೀವು ಅವರಿಗೆ ಯಾರೋ ಮಾತಾಡ್ದಾಗ ಕೇಳಿಸುತ್ತೆ, ಅವ್ರಿಗೆ ಏನೇನೋ ಹೇಳ್ದಂಗೆ ಕೇಳಿಸುತ್ತೆ, ಇದ್ರಲ್ಲೆಲ್ಲ ಇರುತ್ತೆ, ಅವ್ರಿಗೆ ಮಾತ್ರ ಕೇಳಿಸ್ತಾ ಇರುತ್ತೆ ಅಂತ ಹೇಳಿದ್ರೆ, ನಮ್ ಬದಂಗಲ್ಲ ಹಿಂಗಲ್ಲಾರೆ, ಹೆಣ್ಣಿಗ ಗಂಡಿಗ ಜಕ್ಣಿ ಮೆಟ್ಕೊಂಡಿತ್ತು, ಭೂತ ಮೆಟ್ಕೊಂಡಿತ್ತು, ಅದ್ಯಾರೋ ಸತ್ತು ಅದರ 5 ವರ್ಷಕ್ಕೆ 10 ವರ್ಷಕ್ಕೆ 15 ವರ್ಷಕ್ಕೆ ಅದೆಲ್ಲ ವಾಪಸ್ ಬಂದಿತ್ತು ಈಗ ಅಂತೇಳಿ ಹೇಳಿ ಯಾರೋ ದೈವ ಪಾತ್ರಿಗಳ ಹತ್ರ ಮತ್ತ ಮಾಂತ್ರಿಕರ ಹತ್ರ ಅವ್ರಿವ್ರ ಹತ್ರ ಕರ್ಕೊಂಡು ನಿಮ್ನಾಯ್ತು ಅಂತೇಳಿ ಹೇಳಿ ದಾರ ಕಟ್ಸ್ಕೊಂಡ್ ಬತ್ರ, ಈ ಹೋಮ ಎಂತದ್ದು ಮಾಡಿಸ್ತ್ರ, ಹಿಂಗೆಲ್ಲ ಮಾಡ್ತ್ರು. ಈಗ ನೀವಷ್ಟು ಈಗಷ್ಟೇ ಹೇಳ್ರಿ ಬಂದು ಕೂಡಲೇ ನನ್ನ ಹತ್ರ ಒಂದು, ಇವತ್ತು ನಂಗೆ ಪೇಷಂಟ್ಸ್ ತುಂಬ ಇದ್ದೀರಿಲ್ಲ ಅಂತ, ಅದು ನಂಬದಿಲ್ಲಿ ಹೆಂಗಿದು ಹೆಂಗಿದೆ ಈಗ ಒಂಚೂರು ಅದ್ರ ಬಗ್ಗೆ ಹೇಳಿ ಕಂಬ.
3: ಈಗ ಕಾಣಿ, ಫಸ್ಟ್ ನೀವು ಅಡ್ರೆಸ್ ಮಾಡೋದು ಮೂಢನಂಬಿಕೆಗಳ ಬಗ್ಗೆ ಅಲ್ದಾ? ಈಗ ನಮ್ಮ ದೈಹಿಕ ತೊಂದರೆಗಳಾದ್ರೆ ಎಂತ ಆಯ್ತು, ಡಾಕ್ಟರ್ ಹತ್ರ ಹೋದ್ರೆ ಶುಗರ್ ಜಾಸ್ತಿ ಆಯ್ತು ಕಾಣಿ ಅಂತೇಳಿ ಒಂದು ಶುಗರ್ ರಿಪೋರ್ಟ್ ತೋರಿಸ್ತಾರೆ ನಿಮಗೆ. ಬಿ ಪಿ ಜಾಸ್ತಿ ಆದ್ರೆ ಬಿ ಪಿ ಜಾಸ್ತಿ ಆಯ್ತು ಕಾಣಿ ಅಂತ ಬಿ ಪಿ ಚೆಕ್ ಮಾಡಿ ಹೇಳ್ತೀರ. ಮಾನಸಿಕ ತೊಂದರೆ ಆದ್ರೆ ಅಂತ ಎಂತ ತೋರಿಸೋದು ನಾವು ಪ್ರೂಫ್?
2: ಲಕ್ಷಣ ತೋರಿಸೋಕೆ ಇಲ್ಲ,
3: ಲಕ್ಷಣಗಳು ಬರೀ ಅವರು ಸ್ವಭಾವದಲ್ಲಿ ತೋರತ್ತ ಹೋದೆ ಮಾತ್ರ ನಾವು ಸ್ಕ್ಯಾನ್ ಮಾಡಿ ನೀವು ಕಾಣಿ ಇದ್ರಂಗೆ ಆಯ್ತು ಡಿಪ್ರೆಷನ್ ಸ್ಕಿಜೋಫ್ರೇನಿಯಾ ಆಯ್ತು ಅಂತೇಳಿ ತೋರಿಸುವಷ್ಟು ಇನ್ನೂ ಅಡ್ವಾನ್ಸ್ ಆಗಿಲ್ಲ. ಫಾರಿನ್ ವೆಸ್ಟರ್ನ್ ಕಂಟ್ರೀಸ್ ಹಂಗೆ ಫಂಕ್ಷನಲ್ MRI ಅಂತ ಇತ್ತು, ಬಿಗರ್ ಇಂಥ ಟೆಕ್ನಾಲಜೀಸ್ ಉಂಟು ಅದ್ರಲ್ಲಿ ತೋರಿಸ್ಲಕ್ಕೆ, ನಮ್ಮಲ್ಲಿ ಇನ್ನೂ ಆಯ್ಲ. ಸೊ ಅವಾಗೆಂತ ಪುರಾತನ ಕಾಲದಿಂದ ಯಾವ್ದು ನಮಗೆ ತೋರುದಿಲ್ವೋ ಅದಕ್ಕೆ ನಾವೆಂತ ಮಾಡ್ತೇವೆ, ದೇವರು ದೈವ ದಿಂದ ನಿಮ್ಮ ಪುನರ್ಜನ್ಮದ ಇದೊಂದು ತೊಂದರೆ, ಹಳೆ ಜನ್ಮದ ಕರ್ಮ, ಹೀಗೆ ನಾವು ಅದ್ರ ಮೇಲೆ ಕತೆ ಕಟ್ತಾ ಹೋಗ್ತದೆ. ಈಗ ನಾನು ಇಲ್ಲಿನವನೇ, ಬ್ರಹ್ಮರದವನೇ ಅಲ್ವಾ, ನನ್ನ ಕಸ್ಟಮ್ಸ್ ಕಲ್ಚರು ವೆರಿ ರಿಚ್, ನಮ್ಮ ಸೌತ್ ಕೇಂದ್ರದಲ್ಲಿ ತುಂಬಾ ರಿಚ್ ಉಂಟು. ಸೊ ನಾವು ದೈವ ನಂಬುದಾಗಲಿ, ದೇವ್ರ ನಂಬುದಾಗಲಿ, ಕೋಲ ನಂಬುದಾಗಲಿ, ಪಾತ್ರಗಳು ನಂಬುದಾಗಲಿ, ನಾನು ಸಹ ಮಾಡ್ತೇನೆ. ನಾನು ಯಾವುದೇ ಶುಭ ಕಾರ್ಯ ನೋಡ್ಬೇಕಾದ್ರೂ ಹೋಗ್ತೇನೆ. ಆದ್ರೆ ಎಂತ ಇದು ಕಲ್ಚರಲಿ ಅಕ್ಸೆಪ್ಟೆಡ್ ಕಸ್ಟಮ್. ನಾನು ನನ್ನ ಜೀವನ ಬಿಟ್ಟು ನನಗೆ ತೊಂದರೆ ಆಗ್ತಾ ಉಂಟು, ನನಗೆ ಮಾನಸಿಕ ತೊಂದರೆ ಆಗ್ತಾ ಉಂಟು, ಅದರಲ್ಲಿ ಅಲ್ಲಿಗೆ ಹೋಗ್ತಾ ಇಲ್ಲ. ಕಲ್ಚರಲಿ ಅಕ್ಸೆಪ್ಟೆಡ್ ನಾವು ಹೋಗ್ತಾ ಇದ್ದೇವೆ ಆಸ್ ಅ ಪಾರ್ಟ್ ಆಫ್ ಕಸ್ಟಮ್. ಆದರೆ ಎಂತಾಗ್ತದೆ ಈಗಿನ ಕಾಲದಲ್ಲಿ, ಮಾನಸಿಕ ತೊಂದರೆ ಅನ್ನೋದು ಒಪ್ಕೊಳ್ಳೋದೆ ಕಷ್ಟ, ಇವನಿಗೆ ಇದುಂಟು ಅಂತ ಒಪ್ಕೊಳ್ಳೋದೆ ಕಷ್ಟ. ಅವ್ರು ಎಂತ ಮಾಡ್ತಾರೆ, ಇದಕ್ಕೊಂದು ಕಾರಣ ಇರಲೇಬೇಕು, ಎಂಥದ್ದು ಇರಲೇಬೇಕು, ಇವ್ರಿಗೆ ಹೋಗಿ ತೋರಿಸುವ, ದೇವ್ರ ಹತ್ರ ತೋರಿಸುವ. ಅವರಷ್ಟು ಬಳ್ತಾ ಇರ್ತಾರೆ, ಊಟ ಮಾಡ್ತಾ ಇರೋದಿಲ್ಲ, ಸಂಶಯ ಮಾಡ್ತಾ ಇರ್ತಾರೆ, ಸಿಟ್ಟು ಮಾಡ್ತಾರೆ, ಸ್ನಾನ ಮಾಡ್ತಾ ಇರೋದಿಲ್ಲ, ಅಷ್ಟು ತೊಂದರೆ ಆಗಿರ್ತದೆ. ಆದರೂ ಅವರು ಡಾಕ್ಟರ್ ಹತ್ರ ಕರ್ಕೊಂಡು ಬದಲು ದೈವ ಹತ್ರ ಹೋಗೋದು, ದೇವ್ರ ಹತ್ರ ಹೋಗೋದು ಹೋಗ್ತಾರೆ. ನಾನು ಅದಕ್ಕೆ ಅಂತ ಹೇಳೋದು, ನಾನು ದೇವ್ರ ದೈವನ್ ನಂಬೇಡಿ ಅಂತ ಹೇಳೋದಿಲ್ಲ. ಯಾವಾಗ ತೊಂದರೆ ಆಗ್ತದೆ, ನೀವು ಹಾರ್ಟ್ ಅಟ್ಯಾಕ್ ಆದ್ರೂ ಕೂಡಲೇ ಎಲ್ಲಿ ಹೋಗ್ತೀರಾ? ದೈವದ ದೈವ ಹತ್ರ ಹೋಗುದಿಲ್ಲ, ಯಾಕೆ ನಿಮಗೆ ಗೊತ್ತುಂಟು ಅಲ್ಲಿ ಬೈಕ್ ಫಸ್ಟ್ ಮೇನ್, ಆಮೇಲೆ ದೇವ್ರ ಹತ್ರ ಬೇಡ್ಬೋದು ನಾವು ಸರಿಯಾಗ್ಲಿ ಅಂತೇಳಿ. ಇದ್ರಲ್ಲೂ ಸಹ ಹಾಗೆ ಮಾಡಬೇಕು. ಈ ನೀವು ಹೇಳಿದ್ದು ತೈತ ಕಟ್ತಾರೆ, ಹೋಮ ಮಾಡ್ತಾರೆ, ಅದೆಲ್ಲ ಓಕೆ. ನಾವು ಕೆಲವರು ಎಂತ ಕಂಡಿದ್ದಾನೆ, ಬರೇ ಇಡ್ತಾರೆ, ಹೊಡಿತಾರೆ, ರೂಮಲ್ಲಿ ಒಳಗೆ ಕೂಡ ಹಾಕ್ತಾರೆ, ಇವಳಗೆ ದೇವ್ರ ದೈವ ಹೋಗ್ಲಿ ಅಂತ ಹೇಳಿ. ಈ ತರ ಅವ್ರಿಗೆ ಯಾವಾಗ ಟಾರ್ಚರ್ ಕೊಡ್ತಾರಲ್ವಾ, ಆ ಪೇಷಂಟ್ ಇದ್ದು ಕಾಯಿಲೆ ಇನ್ನೂ ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಆಗ್ತದೆ. ಅವರಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟು ಸರಿಯಾಗಿ ಮಾಡಿಸುವಂತ ಚಾನ್ಸಸ್ ಮತ್ತೆ ಕಡಿಮೆ ಆಗ್ತಾ ಹೋಗ್ತದೆ. ಒಂದೇ ಒಂದು ಕಾರಣ, ಯಾಕೆ ಸಮಾಜದಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ನಾವು ಸೈಕಿಯಾಟ್ರಿಸ್ಟ್ ಹತ್ರ ಬರುದಂದ್ರೆ ಭಯ ಅವರಿಗೆ, ಇವರಿಗೆ ಮಾನಸಿಕ ಅಂತೇಳಿ ಒಂದು ಲೇಬಲ್ ಹಾಕಿ ಬಿಡ್ತಾರೆ ಅಂತೇಳಿ. ಸೊ ಅದಕ್ಕೆ ಈ ವರ್ಷ ಸ್ಕಿಜೋಫ್ರೆನಿಯಾ ಡೇ ದಿನ ನಮ್ಮ ಟ್ಯಾಗ್ ಲೈನ್ ಇದ್ದದ್ದೆ ರೀಥಿಂಕ್ ದ ಲೇಬಲ್ ರೀಕ್ಲೇಮ್ ದ ಸ್ಟೋರಿ ಅಂತೇಳಿ. ಅಂದ್ರೆ ನೀವು ಲೇಬಲ್ ಹಾಕೋಕ್ಕಿಂತ ಮುಂಚೆ, ಇವ ಮಾನಸಿಕ ಅಂತ ಲೇಬಲ್ ಹಾಕೋಕ್ಕಿಂತ ಮುಂಚೆ ಅವನೊಬ್ಬ ಮನುಷ್ಯನ ಕಾಣಿ, ಯಾರದೊಬ್ಬ ಮಗ ಆಗಿರ್ತಾನವ, ಯಾರದೊಬ್ಬ ದೋಸ್ತ ಆಗಿರ್ತಾನೆ, ಇಲ್ಲೊಂದು ಕೆಲಸ ಮಾಡ್ತಿರ್ತಾನೆ, ಅವನ ವ್ಯಕ್ತಿತ್ವವಾಗಿ ಫಸ್ಟ್ ಯೋಚನೆ ಮಾಡಿ. ಈಗ ಯಾರಿಗಾದ್ರು ಶುಗರ್ ಬಂದರೆ, ಏ ಶುಗರ್ ಬಂದಿದೆ ಬಾ ಇಲ್ಲಿ ಅಂತ ಕರಿತೇವೆ ನಾವು? ಇಲ್ಲ, ಅದು ನ್ಯಾಚುರಲ್ ಆಗಿ ಅವರ ಒಂದು ಭಾಗ, ಒಂದು ಜೀವನದ ಒಂದು ತೊಂದರೆ ಅಂತ ಯೋಚನೆ ಮಾಡ್ತೀರ. ಹಾಗೆಯೇ ಮಾನಸಿಕ ರೋಗವನ್ನು ಹಾಗೆ ಅಕ್ಸೆಪ್ಟ್ ಮಾಡೋದು ಫಸ್ಟ್ ಮುಖ್ಯ ನಮಗೆ. ಒಂದು ಇನ್ನೊಂದು, ನೀವು ಕೇಳಿದ್ರಿ, ನೀವು ಕುಂದಾಪುರ ಗೌರ್ಮೆಂಟ್ ಹಾಸ್ಪಿಟಲ್ ತುಂಬಾ ಪೇಷಂಟ್ಸ್ ಇದ್ರಿ ಹೇಳಿದ್ರಲ್ಲ, ಹೌದು. ಇದು ನಾನು ನೋಡ್ತಾ ಇರೋದು ಐಸ್ ಬರ್ಗಿನ ಟಿಪ್. ಇಂಥ ಐಸ್ ಬರ್ಗ್ ಹೇಳ್ತೇವೆ, ನೀರಿನ ಮೇಲೆ ಎಂತ ತೋರ್ತಾ ಉಂಟು ಅದಷ್ಟೇ ತೋರ್ತಾ ಇರೋದು ನಾವು. ಆದ್ರೂ ಸಹ ಇಷ್ಟು ಪೇಷಂಟ್ಸ್ ಇದ್ದಾರೆ ಕಾಣಿ. ಅದರಲ್ಲಿ ಅವರು ತೊಂದರು ನೊಂದು ಆಮೇಲೆ ಆಚೆಚೆ ಮನೆಗೆ ಯಾರು ಹೋಗ್ತಾ ಇದ್ರೆ ಅವ್ರಿಗೆ ಕೇಣಿ ಬಂದಿರೋದು ಇವರು, ಅಥವಾ ಮೆಡಿಕಲ್ ಆಫೀಸರ್ಗೆ. ಅವರು ಎಂತ ನಿದ್ರೆ ತೊಂದರೆ ಇರಲಿ, ಮಾನಸಿಕ ತೊಂದರೆ ಇರಲಿ, ಫಸ್ಟ್ ಹೋಗೋದು ಫಿಸಿಷಿಯನ್ಗೆ, ಒಳ್ಳೇದೇ ಅದು. ಅವರು ರೆಫರ್ ಮಾಡಿ ಬಂದಿರುವಂಥದ್ದು. ಇವರಲ್ಲೇ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಅರಿವೇ ಇಲ್ಲ, ಅರಿವಿದ್ದಿದ್ರೆ ಬರ್ತಿದ್ರು. ಆದ್ರೂ ನಮ್ಮ ಪೇಷಂಟ್ ಲೋಡ್ ಉಂಟು. ಆದ್ರೆ ನಾವು ಇನ್ನು ಆಳದೊಳಗೆ ಹೋಗ್ಬೇಕಂದ್ರೆ ಸುಮಾರು ಉಂಟು.
2: ಆದ್ರೆ ನಂಗೆ ನಮ್ಮ ಕುಂದಾಪುರ ತಾಲೂಕಲ್ಲಿ ಸ್ಕಿಜೋಫ್ರೇನಿಯಾ ರೇಟ್ ಎಷ್ಟಿದೆ, ಹ್ಯಾಂಗಿದೆ
3: ಸ್ಕಿಜೋಫ್ರೇನಿಯಾ ನಮ್ಮ ತಾಲೂಕಲ್ಲಿ? ನಾನು ಈಗ ನೋಡಿದ ಪ್ರಕಾರ, ನಾನು ನೋಡಿದ್ರು ಒಂದು 50 ಪೇಷಂಟ್. 50 ಪೇಷಂಟ್ ಅಲ್ಲಿ ಹೆಚ್ಚು ಅಟ್ಲೀಸ್ಟ್ 10-20 ಪೇಷಂಟ್ಸ್ ಸ್ಕಿಜೋಫ್ರೇನಿಯಾದಲ್ಲಿ ಇದ್ದಾರೆ. ಅಂದ್ರೆ ನಾನು ಹೇಳ್ತಾ ಇರೋದು ಸೈಕಿಯಾಟ್ರಿಕ್ ಪ್ರಾಬ್ಲಮ್ಸ್ ಬರೋದ್ರೊಳಗೆ 20%, ಆಲ್ಮೋಸ್ಟ್ 30-40% ಸ್ಕಿಜೋಫ್ರೇನಿಯಾ ಹೇಳ್ಬೋದು. ಜನರಲ್ 2-3% ನಾವು ಹೇಳೋದಾದ್ರೆ 2-3% ಅಂತ ಹೇಳ್ತೇವೆ. 100 in 2-3 ಡಯಾಗ್ನೋಸ್ ಆಗಿರುವಂತದ್ದು, ಇಟ್ಸ್ ಅ ಬಿಗ್ ನಂಬರ್ ನಾವು ಕಂಪೇರ್ ಮಾಡೋದಾದ್ರೆ. ಆದ್ರೆ ಡಿಪ್ರೆಷನ್ ಅಥವಾ ಎನಿ ಅದರ್ ಮೆಂಟಲ್ನೆಸ್ 30-40% ಇದೆ. ಬಟ್ ಸ್ಕಿಜೋಫ್ರೇನಿಯಾ ಎಂತ ಅಂತ ಹೇಳಿದ್ರೆ ಅದು ಸ್ವಲ್ಪ ಒಂದು ನರದ ಡೆವಲಪ್ಮೆಂಟ್ ಡಿಸಾರ್ಡರ್ ಅಂತೇಳಿ ಈಗ ಕನ್ಸಿಡರ್ ಮಾಡ್ತಾ ಇದ್ದಾರೆ.
2: ನಾನು ಅದೇ ನಿಮ್ಗೆ ಕೇಳ್ಕಂತ ಇದ್ದದ್ದು, ಅದು ಹ್ಯಾಂಗಾಯ್ತು ಸ್ಕಿಜೋಫ್ರೇನಿಯಾಕ್ಕೆ ಕಾರಣ ಎಂತ, ಯಾವ್ದ್ರಿಂದ ಸ್ಕಿಜೋಫ್ರೇನಿಯಾ ಕಾಯಿಲೆ ಬತ್ತ?
3: ಈಗ ನಾವು ಹ್ಯಾಂಗೆ ಶುಗರ್ ಇದರಿಂದನೇ ಬತ್ತ ಅಂತ ಹೇಳುತ್ತೆ, ಇನ್ಸುಲಿನ್ ವರ್ಕ್ ಆಗ್ತಿಲ್ಲ ಬಾಡಿ ಹಂಗೆ ಅಂತೇಳಿ, ಅದು ಒಂದೇ ಸಾಕು ಅದಕ್ಕೆ ಕಾರಣ. ಸ್ಕಿಜೋಫ್ರೇನಿಯಾ ಹಾಗಲ್ಲ, ಸುಮಾರು ತೊಂದರೆ ಇತ್ತು, ಅದರಲ್ಲಿ ಬೇರೆ ಬೇರೆ ಸ್ಟೇಜಸ್ ಉಂಟು. ಒಂದು, ಅವರ ತಂದೆ ತಾಯಿಯಲ್ಲಿ ಆ ಲಕ್ಷಣ ಇತ್ತು ಸ್ಕಿಜೋಫ್ರೇನಿಯಾ, ಅಂದರೆ ಜೆನೆಟಿಕ್ ಇಂದ ಬತ್ತು, ಹೆರಿಡಿಟ್ರಿಯಿಂದ ಬತ್ತು. ಒಂದು, ಇನ್ನೊಂದು ಕನ್ಸಾಗ್ನೇಸ್ ಮ್ಯಾರೇಜ್ ಅಂದರೆ ಸಂಬಂಧದ ಒಳಗೆ ಮದುವೆ ಆಗುವವರಲ್ಲಿ ಹೇಗೆ ಬುದ್ಧಿ ಮಂದಿತೆ ಇದೆಯೋ ಸ್ಕಿಜೋಫ್ರೇನಿಯಾ ರಿಸ್ಕ್ ಸಹ ಜಾಸ್ತಿ ಆಗೋ ಚಾನ್ಸಸ್ ಇತ್ತು.
2: ಒಳಗೆ
3: ಮದುವೆ ಮಾಡ್ಕೊಳ್ಳೋದು, ಫಸ್ಟ್ ಕಸಿನ್ ಸೆಕೆಂಡ್ ಕಸಿನ್ ಹಾಂಗೆ, ಸೊ ತುಂಬಾ ಕ್ಲೋಸ್ ರಿಲೇಟಿವ್ ಮದುವೆ ಆಗ್ಬೋದಲ್ಲಿ, ಅದ್ರಲ್ಲಿ ಸಹ ಅದು ಹಾಂಗೆ. ಇನ್ನೊಂದು ಯಾವ್ದಂದ್ರೆ ಹೇಳಿದ್ರೆ ಜೆನೆಟಿಕ್ಸ್ ಆಯ್ತು. ಎರಡನೇದು ನಾವು ಸೋಷಿಯಲ್ ಅಪ್ಬ್ರಿಂಗಿಂಗ್ ಅಂತ ಹೇಳಿ, ಸೋಷಿಯಲ್ ಥಿಯರಿ ಆಫ್ ಸ್ಕಿಜೋಫ್ರೇನಿಯಾ ಅಂತ ಹೇಳುತ್ತೆ ನಾವು. ಅಂದ್ರೆ ಆ ಮಗು ಹುಟ್ಟಿ ಆದ ಮೇಲೆ ಬೆಳವಣಿಗೆ ಆಗ್ಬೇಕಾದ್ರೆ ಅವರ ಫ್ಯಾಮಿಲಿ ಕಂಡೀಷನ್ ಹೇಗಿದ್ದಿತ್ತು, ಪ್ರಾಬ್ಲಮ್ ಫ್ಯಾಮಿಲಿ ಇದ್ದಿತ್ತ, ತಾಯಿ ನೋಡುದಿಲ್ಲ, ತಾಯಿ ಜಾಸ್ತಿ ಅಟ್ಯಾಚ್ಮೆಂಟ್ ಕೊಡೋದಿಲ್ಲ, ಮಗು ಹತ್ತಿರ ಬಂದು ಕೇಳುದಿಲ್ಲ, ಆ ಬಾಂಡಿಂಗ್ ಆಗಲಿಲ್ಲ, ತುಂಬ ಕೋಲ್ಡ್ ಇದ್ಲು, ಎಮೋಷ್ನಲ್ ಡಿಸ್ಟೆಂಟ್ ಇದ್ಲು, ಹಿಂಗಿದ್ರೆ ಆತ. ಇಲ್ಲ ಕೆಲವೊಂದರಲ್ಲಿ ಕೆಲವೊಂದ್ಸರಿ ಈಗ ಡಬಲ್ ಬೈಂಡ್ ಅಂತ ಹೇಳತ್ತೆ, ಅಂದರೆ ತಂದೆ ತಾಯಿ ನಾನು ಸರಿ ಅವಳು ತಪ್ಪು ಅಂತ ತೋರಿಸೋದ್ರಲ್ಲಿ ಮಗು ಹತ್ರ ಕಾನ್ಫ್ಲಿಕ್ಟಿಂಗ್ ಎಂತ ಹೇಳ್ಬೋದು ಕಾಂಪ್ಲಿಮೆಂಟ್ ಅಥವಾ ಪನಿಷ್ಮೆಂಟ್ ಕೊಡ್ಬೋದು. ಒಂದೊಂದ್ಸರಿ ನೀವು ಮಾಡಿದ ಕರೆಕ್ಟ್ ಒಳ್ಳೇದು ಅಂತ ಹೇಳ್ಬೋದು, ಇನ್ನೊಂದ್ಸರಿ ಕೆಟ್ಟ ಅಂತ ಹೇಳ್ಬೋದು. ಆವಾಗ ಮಗುವಲ್ಲಿ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ, ನಾನು ಎಂತ ಸರಿ ಮಾಡಿದೆ, ಎಂತ ತಪ್ಪು ಮಾಡಿದೆ ಗೊತ್ತಾಗ್ಲಿಕ್ಕೆ. ಸೊ ಈ ಥರ ಎನ್ವೈರ್ಮೆಂಟಲ್ಲಿ ಬೆಳೆದಿರೋ ಮಕ್ಕಳಲ್ಲಿ ಸ್ಕಿಜೋಫ್ರೆನಿಯ ನೋಡ್ತೇವೆ. ಇನ್ನೊಂದು ಸ್ಕಿಜೋಫ್ರೆನಿಯ ಯಾವಾಗ ನಾನು ಹುಟ್ಟಾದ್ಮೇಲೆ ಹೇಳಿದೆ, ಹುಟ್ಟಕ್ಕಿಂತ ಮುಂಚೆ ಸಹ ಕೆಲವೊಂದು ಕಾಸಸ್ ಉಂಟು. ಈ ಗರ್ಭಿಣಿ ಇದ್ದಲ್ಲಿ ಹಾಗಾದರೆ ಅಮ್ಮನಿಗೆ ತುಂಬ ಸ್ಟ್ರೆಸ್ ಉಂಟು, ಮೆಟರ್ನಲ್ ಸ್ಟ್ರೆಸ್ ಉಂಟು, ಮನೆಯಲ್ಲಿ ಸಪೋರ್ಟ್ ಇಲ್ಲ, ವೈರಲ್ ಇನ್ಫೆಕ್ಷನ್ ಆಗಿದ್ದರೆ, ಸೊ ಆ ಥರ್ಡ್ ಟ್ರೈಮಿಸ್ಟರ್ ಟೈಮಲ್ಲಿ ವೈರಲ್ ಇನ್ಫೆಕ್ಷನ್ ಆಗಿದ್ದರೆ, ಸೊ ಇದೆಲ್ಲ ರಿಸ್ಕ್ ಜಾಸ್ತಿ ಮಾಡ್ತಾರೆ. ನಾನು ಈಗ ಎಂತ ಹೇಳ್ತಾ ಇರೋದು, ನಾನು ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಸ್ಕಿಜೋಫ್ರೆನಿಯಾ, ಸ್ಕಿಜೋಫ್ರೆನಿಗೆ ಒಂದೇ ಕಾಸ್ ಅಂತ ಯಾವುದೂ ಇಲ್ಲ. ಆದರೆ ಸ್ಕಿಜೋಫ್ರೆನಿಯಾದಲ್ಲಿ ಎಂತ ಆಗ್ತದೆ ಬ್ರೈನಲ್ಲಿ, ಅದುಂಟು. ಎಂತ ಆಗ್ತದೆ ಅಂತ ಹೇಳಿದ್ರೆ, ಸ್ಕಿಜೋಫ್ರೆನಿಯಾದಲ್ಲಿ ನಮ್ಮ ಬ್ರೈನ್ ತುಂಬ ಪಾರ್ಟ್ಸ್ ಉಂಟು ತಲೆ ಒಳಗೆ, ವೆರಿ ಕಾಂಪ್ಲೆಕ್ಸ್. ಅದರಲ್ಲಿ ಒಂದು ಭಾಗದಲ್ಲಿ ನಾವೆಂತ ಹೇಳ್ತೇವೆ, ಸ್ಟ್ರೈಟಮ್ ಅಂತ ಹೇಳ್ತೇವೆ. ಅದರಲ್ಲಿ ಡೋಪಮಿನ್ ಅನ್ನೋ ಅಂಶ, ನಮಗೆ ಖುಷಿ ಕೊಡೋ ಅಂಶ, ಕೆಲಸ ಮಾಡುವಂಥ ಅಂಶ ಡೋಪಮಿನ್ ಅಂತ ಹೇಳ್ತೇವೆ. ಈಗ ನಾವೆಲ್ಲ ಇನ್ಸ್ಟಾಗ್ರಾಮ್ ನೋಡ್ಬೇಕನ್ನೋ ಖುಷಿ ಆಗ್ತದಲ್ಲ, ಅದು ಡೋಪಮಿನ್ ಅಂತ ಸಿಗೋದು. ಈ ಡೋಪಮಿನ್ ಅಂಶ ಕೆಲವೊಂದು ಬ್ರೈನ್ನ ಏರಿಯಾದೊಳಗೆ ಕರೆಕ್ಟ್ ಅಂಶದಲ್ಲಿ ಜಾಸ್ತಿ ರಿಲೀಸ್ ಆದರೆ ಒಳ್ಳೇದು. ಯಾವಾಗ ಅದು ಜಾಸ್ತಿ ರಿಲೀಸ್ ಆಗೋಬಿಟ್ಟು ಅದಕ್ಕಿಂತ ಡಬಲ್ ತ್ರಿಬಲ್ ಜಾಸ್ತಿ ರಿಲೀಸ್ ಆಗ್ತಾ ಉಂಟು ಅಂದಲ್ಲಿ ಆವಾಗ ಓವರ್ ಫೈರ್ ಆಗಿ ಸಂಶಯದ ಕಾಯಿಲೆ ಬರ್ತದೆ. ಸೊ ಈಗ ಒಂದು ಪರ್ಸೆಪ್ಷನ್ ತಗೊಳ್ಳೋದು, ಈಗ ನಾವು ಅಲ್ಲಿಂದ ಸೌಂಡ್ ಬರ್ತಾ ಉಂಟು ನಂಗೆ, ಈಗ ಎ ಸಿ ಆನ್ ಆಗಿದೆ ತಿಳ್ಕೊಳ್ಳಿ, ಅಲ್ಲಿ ಸೌಂಡ್ ಬರ್ತಾ ಉಂಟು, ಇದು ನನಗೆ ನಾರ್ಮಲ್ ಪರ್ಸೆಪ್ಷನ್ ಆಗ್ತದೆ. ಆದರೆ ಡೋಪಮಿನ್ ಹೈ ಆಯಿತು ಅಂತ ತಿಳ್ಕೊಳ್ಳಿ, ಅಲ್ಲಿಂದ ಯಾರೋ ಮಾತಾಡ್ದಾಗ ಕೇಳಿದಾಗ ಆಗ್ತದೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಬ್ರೈನ್ ಕೆಮಿಸ್ಟ್ರಿ. ಸೊ ನಾವೀಗ ಮಾನಸಿಕ ರೋಗವನ್ನು ನಾವು ಜಸ್ಟ್ ಮನಸ್ಸಿನ ರೋಗ ಅಂತ ಹೇಳಲಿಕ್ಕಾಗೋದಿಲ್ಲ. ಎಲ್ಲ ಮಾನಸಿಕ ರೋಗಕ್ಕೂ ಮೆದುಳಿನಲ್ಲಿ ರಸಾಯನದ ತೊಂದರೆಗಳು ಇರ್ತದೆ. ಈ ಡೋಪಮಿನ್, ಸೆರೆಟೋನಿನ್, ನಾರೆಪಿನೆಫ್ರಿನ್ ಅಂತ ಎಂತ ಉಂಟು ಬ್ರೈನಲ್ಲಿ, ಅದು ನಮಗೆ ಸ್ಕ್ಯಾನಲ್ಲಿ ತೋರುದಿಲ್ಲ, ಬಟ್ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ನರ್ವ್ ಕನೆಕ್ಷನ್ಸ್ ಒಳಗೆ ತೊಂದರೆ ಇರ್ತದೆ.
2: ಓಕೆ, ಸೊ ಅದರಿಂದ ಸ್ಕಿಜೋಫ್ರೆನಿಯ ಚಾನ್ಸಸ್ ತುಂಬಾ ಜಾಸ್ತಿ ಅಂತ ನೀವು ಹೇಳ್ತೀರಿ. ಹೆರಿಡಿಟ್ರಿ ಅಂತ ನೀವು ಹೇಳಿದ್ರಿ,
3: ಒಂದು ಹೆರಿಡಿಟ್ರಿ, ಇನ್ನೊಂದು ಫ್ಯಾಮಿಲಿ ಅಪ್ಬ್ರಿಂಗಿಂಗ್ ಹೆಂಗಿತ್ತು, ಮೂರನೇದು ಮೆಟರ್ನಲ್ ಇನ್ಫೆಕ್ಷನ್, ಪ್ರೆಗ್ನೆನ್ಸಿ ಇದ್ದಲ್ಲಿ ಇನ್ಫೆಕ್ಷನ್ ಆಗುವಂತದ್ದು ಅದರಿಂದ ಸಹ ಆಗ್ತದೆ,

0: ನಾವು ಆಕ್ಚುಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಹುಚ್ಚ ಹುಚ್ಚಿ ಅದೆಲ್ಲ ಮಾಡುದಾದ್ರೆ ನೀವ್ ಹೇಳಿದ್ರಲ್ಲ ಇದನ್ನೇ ಮಾಡುದು, ಇದನ್ನೇ ನೋಡ್ಕೊಳ್ಳ ಹುಚ್ಚ ರೋಲ್ ಹುಚ್ಚಿ ರೋಲ್ ಅಂತ.
1: ಈಗ ನಾನು ಸಣ್ಣದಲ್ಲಿ ಹುಚ್ಚ ಹುಚ್ಚಿ ಅನ್ನೋದನ್ನ ನಾನು ವೆರಿ ಸ್ಲಾಂಗ್ ಆಗಿ ಯೂಸ್ ಮಾಡ್ತಾ ಇದ್ದೆ. ಹೌದಾ, ನಿನಗೆ ಎಂತರ ಇದು ಮಾಡಿದ್ರೆ ನಾ ಕಂಕನಾಡಿ ಕರ್ಕೊಂಡು ಹೋಗ್ತೇನೆ ಹಾಗೆ ನೀ ಕಂಕನಾಡಿ ಹೋಗು ಇದೆಲ್ಲ ಹೇಳುದು ಸ್ಲಾಂಗ್ ಅಲ್ಲ, ವೆರಿ ಕಾಮನ್. ಬಟ್ ಯೋಚನೆ ಮಾಡಿ, ಒಬ್ಬ ಯಾರೋ ಒಬ್ಬ ಅದರಿಂದ ಸಫರ್ ಆಗ್ತಾ ಇದ್ದಾನೆ, ಅವನಿಗೆ ಕೇಳಿದ್ರೆ ಎಷ್ಟು ನೋವಾಗ್ಬೋದು. ಸೊ ನಮ್ಮ ಮಿತ್ಸ್ ಟ್ಯಾಬು ಸ್ಟಾರ್ಟ್ ಆಗೋದು ಇದರಿಂದವೇ. ಸೊ ನಾವು ಯಾವಾಗ ಮೆಂಟಲ್ ಹೆಲ್ತ್ ಅನ್ನೋದನ್ನು ನಾವು ಸಣ್ಣದಾಗಿ ಟೀಕೆಯಾಗಿ ಬಳಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವೋ, ಅರಿವಿದ್ದೆ ಅರಿವಿದ್ದೆ ಮಾಡ್ತಿದ್ದೇವೋ, ಅವಾಗಿಂದಲೇ ಸ್ಟಾರ್ಟ್ ಆಗೋದು ಒಂದು. ಇನ್ನೊಂದು, ನೀವೆಂತ ಹೇಳುದು ಸ್ಕಿಜೋಫ್ರೇನಿಯಾ, ಈಗ ನಾನು ಹೇಗೆ ಹೇಳಿದೆ ಮೀಡಿಯಾದಲ್ಲಿ ಹೇಗೆ ತೋರಿಸ್ತಾರೆ, ಹೀಗೆ ವಿಚಿತ್ರವಾಗಿ ತೋರಿಸ್ತಾರೆ, ಇದರಿಂದ ಎಂತ ತೋರಿಸ್ತದೆ ಅಂತ ಹೇಳಿದ್ರೆ, ಸ್ಕಿಜೋಫ್ ಒಂದು ಸರಿ ಮಾನಸಿಕ ರೋಗ ಅವನಿಗೆ ಬಂದರೆ ಮುಗೀತು, ಅವನ ಇಡೀ ಜೀವನ ಮಾನಸಿಕ ರೋಗಿಯೇ. ಇವನಿಗೆ ಯಾವುದೋ ಟ್ರೀಟ್ಮೆಂಟ್ ಇಲ್ಲ, ಟ್ರೀಟ್ಮೆಂಟ್ ಕೊಟ್ಟರು ಸಹ ಅವನು ಜೀವನ ಪರ್ಯಂತ ತಗೊಳ್ಕದನ್ನ, ಅದು ತಗೊಂಡ್ರು ಸಹ ಸರಿ ಆತ್ನೂ ಇಲ್ಲೋ ಗೊತ್ತಿಲ್ಲ. ಇದೊಂದು ಮಿಸ್ಕನ್ಸೆಪ್ಷನ್ ಉಂಟು. ಇದು ಎಂತಕ್ಕಿರುವುದು, ಇದು ಎಲ್ಲ ಜನ ಸಮಾಜದ ಮೇಲೆ ಹಾಕೋಕ್ಕಾಗೋದಿಲ್ಲ, ಕೆಲವೊಂದು ಸೈನ್ಸ್ ಮೇಲೆ ಸಹ ಹಾಕೋಕೆ ಸ್ವಲ್ಪ ತೊಂದರೆ. ಎಂತಕ್ಕೆ, ಸೈಕಿಯಾಟ್ರಿ ಡೆವಲಪ್ ಆಗಿರೋದು ಕೊನೆ 100-150 ಇಯರ್ಸಿಂದ, ಅದಕ್ಕಿಂತ ಮುಂಚೆ ಎಂತ ಗೊತ್ತಿಲ್ಲ, ಎಲ್ಲರೂ ದೇವ್ರ ಭೂತ ಪಿಚಾಚಿ ಅನ್ಕೊಂಡು ಅವನು ಕೂಡ ಹಾಕೋದೆ ಇದ್ದಿತ್ತು.
0: ಕರೆಕ್ಟ್.
1: 3 ವರ್ಷದಲ್ಲಿ ಈಗ ಡೆವಲಪ್ ಆದ್ದು, ಈಗ ಗೊತ್ತಾಗ್ತಾ ಉಂಟು ನಮ್ಗೆ, ಹೀಗುಂಟು ಹೀಗುಂಟು ಕಾರಣ ಸಹ ಗೊತ್ತಾಗ್ತಾ ಉಂಟು, ಎಂತಕ್ಕಾಗ್ತಾ ಉಂಟು, ಮೆದುಳಲ್ಲಿ ತೊಂದರೆ ಆಗ್ತಾ ಉಂಟು, ಅದಕ್ಕೊಂದು ಪ್ರೂಫ್ ಸಹ ಸಿಗ್ತಾ ಉಂಟು ನಮಗೀಗ. ಸೊ ಇವಾಗ ಟ್ರೀಟ್ಮೆಂಟ್ ಅಪ್ರೋಚ್ ಡಯಾಗ್ನೋಸಿಸ್ ಎಲ್ಲ ಬೆಟರ್ ಆಗ್ತಾ ಉಂಟು. ಸೊ ಮುಂಚೆ ಹಾಗೆ ಆಗ್ತಾ ಇರಲಿಲ್ಲ, ಅದೊಂದು. ಸೊ ಅವಾಗ ನಾವೆಂತ ಮಾಡ್ತಿತ್ತು, ಇರುವುದು ಟ್ಯಾಬ್ಲೆಟ್ ತುಂಬ ಕಡಿಮೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ, ಅದು ಕೊಟ್ಟು ಸೈಡ್ ಎಫೆಕ್ಟ್ ಜಾಸ್ತಿ ಇದ್ದಿತ್ತು. ಸೊ ಯಾರಿಗಾರು ಕೊಟ್ಟರು ಸಹ ಅವ್ರು ಹೀಗೆ ಮಂಕಾಗ್ತಾ ಇತ್ತು. ಸೊ ಯಾರು ಸಹ ಮಾತಾಡೋದಿಲ್ಲ, ಒಂದೇ ಥರ ರೋಬೋಟ್ ಥರ ಕೂರೋದು. ಸೊ ಅವಾಗ ಎಂತಾಗೋದು, ಇವನು ಒಂದೇ ಟ್ಯಾಬ್ಲೆಟ್ ಬಿಟ್ಟರೆ ಮಾನಸಿಕ ಫುಲ್ ರೋಷ ಪಡ್ತಾನೆ, ಸಂಶಯ ಪಡ್ತಾನೆ, ಮಾತ್ರೆ ಕೊಟ್ಟರೆ ರೋಬೋಟ್ ಆಗಿ. ಈ ತೊಂದರೆಗಳಿಂದ ಮಿತ್ಸ್ ಮುಂಚೆಯಿಂದ ಎಂತ ಆಗ್ತದೆ, ಸೈಕಿಯಾಟ್ರಿಸ್ಟ್ ಹೋದ್ರೆ ಇವರು ನಿದ್ರೆ ಮಾಡ್ತಾರೆ ನಮಗೆ.
0: ಕರೆಕ್ಟ್.
1: ಇವರು ಇಡೀ ಜೀವನ ನಮಗೆ ಅಡಿಕ್ಟ್ ಆಗುವಂತ ಟ್ರೀಟ್ಮೆಂಟ್ ಕೊಡ್ತಾರೆ.
0: ಒಂದ್ಸಲ ಶುರು ಮಾಡಿದ್ರೆ
1: ಮತ್ತೆ ಬಿಡುಕಾತಿಲ್ಲ ಇದನ್ನ.
0: ಕರೆಕ್ಟ್.
1: ಈ ತರ ಒಂದು ಮಿತ್ ಬಂದಿದೆ. ಇದು ಮೇನ್ ಯಾರು ಬರು ಯಾಕೆ ಕೇಳುದಿಲ್ಲ ಅಂದ್ರೆ, ಸೈಕಿಯಾಟ್ರಿಸ್ಟ್ ಹತ್ರ ಬಂದ್ರೆ ಇವ್ರು ಬಿಡುದಿಲ್ಲ ನಮ್ಮ. ಸೊ ಇದೊಂದು ಮಿತ್, ಕಾಮನ್ ಮಿತ್ ಎಲ್ಲರಲ್ಲಿ ಇರುತ್ತೆ. ನನ್ನ ಹತ್ರ ಬರೋ ಎಲ್ಲ ಪೇಷಂಟ್ಸ್ ಕೇಂಬುದು ಅದೇ, ಸರ್ ನೀವು ಒಂದು ಮಾತ್ರೆ ಕೊಡ್ಬಿಡಿ ಸರ್, ನಾ ಮತ್ತೆ ಇಡೀ ಜೀವನ ತೊಗೊಳಕಾತಿಲ್ಲ ನಂಗೆ, ಬಿಡಿಸ್ತೀರಿ ಅಲ್ಲ ಅಂತೇಳಿ. ಸೊ ಈಗ ನಾನು ಅದೊಂದು ನಿಮ್ಮ ಮೂಲಕ ನಾ ಎಲ್ಲರಿಗೂ ಒಂದು ಮೆಸೇಜ್ ಕೊಡುದೆ ಅಂತ ಹೇಳಿದ್ರೆ, ಈಗ ಬರುವಂಥ ಟ್ರೀಟ್ಮೆಂಟ್ ಒಳ್ಳೆ ಅಡ್ವಾನ್ಸ್ ಟ್ರೀಟ್ಮೆಂಟ್, ಇದರಂಗೆ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಇತ್ತು, ವೆಯ್ಟ್ ಗೇನ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇತ್ತು. ಸೊ ಈಚ್ ಇಂಡಿವಿಜುವಲ್ ಪೇಷಂಟ್ ಕ್ಯೂರೇಟೆಡ್ ಟೇಲರ್ ಟ್ರೀಟ್ಮೆಂಟ್ ಕೊಡುವಂತ ಇವಾಗ ನಮ್ಮ ಕ್ಷಮತೆ ಉಂಟು.
0: ನಂದು ಒಂದು ಪ್ರಶ್ನೆ ಇತ್ತು, ಈಗ ನಿಮ್ಮಲ್ಲಿ ಬಪ್ಪರ್ ಕೇಂದ್ರಲ್ಲ, ಹಾಗೆ ನಾವು ಅಬ್ಸರ್ವ್ ಮಾಡ್ದಂಗೆ, ಈಗ ಮಾನಸಿಕ ಕಾಯಿಲೆ ಯಾರಿಗಿರುತ್ತೆ, ಯಾರ ಟ್ರೀಟ್ಮೆಂಟ್ ತಕ್ಕಂತಿದ್ರ, ಯಾವುದೇ ಕಾಯಿಲೆ ಇರಬಹುದು, ಅವ್ರ ಕಾಯಿಲೆ ಹೆಸರು ನಮ್ಗೆ ಗೊತ್ತಿಪ್ಪುದಿಲ್ಲ, ಅವ್ರಿಗೆ ಅಂದ್ರೆ ಮಾನಸಿಕ ಕಾಯಿಲೆ ಎಂಬ್ರ ಮದ್ದು ಮಾಡ್ತಿದ್ರಂಬ್ರ ಅಂತ ಕೇಂಬುದ. ಆದ್ರೆ ಅವ್ರು ಹೆಚ್ಚಾಗಿ ನಿದ್ದೆ ಮಂಪುರಲ್ಲೇ ಇರ್ತಾರೆ, ಅದು ಹೆಂಗೆ, ಅದರಿಂದಾನೆ ಈ ತರದೆಲ್ಲ ಮಿಸ್ಕನ್ಸೆಪ್ಷನ್ ಹುಡ್ಕೊಂಡಿಪ್ಪು ಜಾಸ್ತಿ ಅಂತ, ಅದು ಹೆಂಗೆ?
1: ಇದು ಮಲ್ಟಿಪಲ್ ಫ್ಯಾಕ್ಟರ್ಸ್ ಅಂತ ಇದ್ರಂಗೆ. ಕೆಲವೊಂದು ಎಂತ ಅಂತಂದ್ರೆ, ಓಲ್ಡ್ ಸ್ಟೈಲ್ ಆಫ್ ಟ್ರೀಟ್ಮೆಂಟ್ ಇದೆಲ್ಲ, ಅವರು ಸ್ವಲ್ಪ ನ್ಯೂ ಸ್ಟೈಲ್ ಆಫ್ ಟ್ರೀಟ್ಮೆಂಟಿಗೆ ಕನ್ವರ್ಟ್ ಆಗೋಕೆ ಸ್ವಲ್ಪ ಕೇಂಬುದಿಲ್ಲ. ಸೊ ಅವಾಗ ಎಂತ ಆಯ್ತು, ನಾವು ಓಲ್ಡ್ ಜನರೇಷನ್ಸ್ ಆ್ಯಂಟಿಸೈಕೋಟಿಕ್ ಯೂಸ್ ಮಾಡ್ತಾರೆ, ಅವಾಗ ಅದರದ್ದು ಒಂದು ಸೈಡ್ ಎಫೆಕ್ಟ್ ರೋಸಿನೆಸ್ ಇರುತ್ತೆ. ಒಂದು ಇನ್ನೊಂದು ಎಂತ ಅಂತ ಹೇಳಿದ್ರೆ, ಯಾವಾಗ ಆ ಸೈಕೆಟಿಕ್ ಇಲ್ನೆಸ್ ಪೀಕ್ ಹಂಗಿರುತ್ತಲ್ಲ, ಪೀಕ್ ಅಂದರೆ ತುಂಬ ರೋಷ, ಅದಿನ್ನೂ ಟ್ರೀಟ್ಮೆಂಟ್ ಸರಿ ಆಗಿಲ್ಲ, ಇನ್ನು ಸ್ಟಾರ್ಟಿಂಗ್ ನಾವು ನೋಡ್ತಾ ಇತ್ತು
0: ಉಲ್ಬಣಗೊಂಡಿರುತ್ತೆ.
1: ಸೊ ಅಕ್ಯೂಟ್ ಫೇಸ್ ಅಂತ ಹೇಳಿರುತ್ತೆ. ಈ ಕಾಣಿ ಜ್ವರ ಹೈ ಡೆಂಗಿ ಬಂದಿತ್ತು ಅಂತ ತಿಳ್ಕಾಣಿ, ಜ್ವರ ಸಡನ್ ಆಗಿ ಸ್ಟಾರ್ಟಿಂಗ್ 3-4 ದಿನ ಹೈ ಜ್ವರ ಇರುತ್ತೋ, ಮೈಕೈ ನಾವು ತಲೆನೋವು ಇರುತ್ತೆ, ಆಗ ನಾವು ಎಂತ ಮಾಡೋಕ್ಕಾತಿಲ್ಲ, ಹಾಸ್ಪಿಟ್ಲ್ ಹೋಗಿ ಅಡ್ಮಿಟ್ ಆಯ್ಕೆ, ಡ್ರಿಪ್ ತಗೊಳ್ಕೆ, ಇಂಜೆಕ್ಷನ್ ತಗೊಳ್ಕೆ, ಮನೆ ಕುತ್ಕೊಂಡು ಕೊಡಿ ಟ್ಯಾಬ್ಲೆಟ್ ಆತಿಲ್ಲ. ಸೊ ಅದೇ ತರ ಮೆಂಟಲ್ ಇಲ್ನೆಸ್ ಇರುತ್ತೆ. ಆ ಟೈಮಾಗಿ ನಾವು ಸ್ವಲ್ಪ ಹೈ ಡೋಸ್ ಕೊಡಕ್ಕೆ, ಯಾಕಂದ್ರೆ ಇಲ್ಲ ಅಂದ್ರೆ ಅವರಿಗೆ ತೊಂದರೆ ಆಗ್ತಿಲ್ಲ, ಬೇರೆಯವ್ರಿಗೆ ತೊಂದರೆ ಮಾಡ್ತಾರೆ ಅವರು. ಆ ಟೈಮಲ್ಲಿ ಮಬ್ಬಿರುವುದು ನಿದ್ರೆ ಮಾಡೋದು ಅದು ಸಹಜ. ಆದರೆ ಆ ಅಕ್ಯೂಟ್ ಫೇಸ್ ಆದ್ಮೇಲೆ, 1-2 ವಾರ ಆದ್ರ ಮೇಲೆ, ನಾವು ಅವರಿಗೆ ಅವರ ಬಾಡಿಗೆ ಮತ್ತೆ ಅವರ ಕಾಯಿಲೆಯನ್ನು ಕಡಿಮೆ ಮಾಡಲಿಕ್ಕೆ ಎಷ್ಟು ಡೋಸ್ ಬೇಕೋ ಅದನ್ನ ಸೆಟ್ ಮಾಡಿ ಕೊಟ್ರೆ, ಎಷ್ಟು ಜನ ಫಂಕ್ಷನಲ್ ಇದ್ರೆ, ನನ್ನ ಪೇಷಂಟ್ ಇದ್ರೆ ನಾನು ಅದನ್ನ, ನನಗೆ ಎಕ್ಸಾಂಪಲ್ ನಾನು ಬೇರೆಯವ್ರಿಗೆ ಹೇಳೋಕ್ಕಾಗೋದಿಲ್ಲ. ಈಗ ನಮ್ಮ ಆಸ್ ಎ ಸೈಕಿಯಾಟ್ರಿಸ್ಟ್ ನಮ್ಮ ರೋಲ್ ಎಂತ ಇರಬೇಕಂದ್ರೆ, ನಾವು ಪೇಷಂಟ್ ಬರೋರನ್ನ ಜಸ್ಟ್ ಆ ರೋಗ ಮುಕ್ತವಾಗಿ ಅವನು ರೋಷ ಮಾಡಬಾರ್ದು, ಸುಮ್ಮನೆ ಕೂತ್ಕೊಂಡ್ರೆ ಸಾಕು, ಇದಿರಬಾರ್ದು, ಅವನು ಒಂದು ಸೊಸೈಟಿ ಸಮಾಜದಲ್ಲಿ ಒಂದು ಫಂಕ್ಷನಿಂಗ್ ಆಗಬೇಕು, ಕೆಲಸಕ್ಕೆ ಹೋಗಬೇಕು, ನಾರ್ಮಲ್ ಮನುಷ್ಯನ ಥರ ಬಿಹೇವ್ ಮಾಡಬೇಕು, ಇದು ಗೋಲ್ ಎಲ್ಲ ಸೈಕಿಯಾಟ್ರಿಸ್ಟ್ ಆಗಿರಬೇಕು. ಸೊ ಈಗಿನ ಬರೋ ಜನರೇಷನ್, ನಾನು ಮುಂಚೆ ಸೈಕಿಯಾಟ್ರಿಸ್ಟ್ ಪಾಪ ಅವರು ಇರುವ ಟ್ರೀಟ್ಮೆಂಟ್ ಒಳಗೆ ಹೇಗೋ ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ದಿದ್ರು, ಬಟ್ ಈಗ ಬರ್ತಾ ಬರ್ತಾ ಐ ಥಿಂಕ್ ಆ ಕನ್ಸೆಪ್ಷನ್ ಇಂದ, ಏನೋ ಒಂದು ನಮ್ಮ ಪರ್ಸೆಪ್ಷನ್ ಉಂಟಲ್ವಾ, ಇಲ್ಲ ಮಾನಸಿಕ ರೋಗ ಎಲ್ಲರೂ ಡಲ್ಲೇ ಇರ್ತಾರೆ, ಅದು ಚೇಂಜ್ ಆಗ್ತಾ ಇದೆ. ಯಾಕಂದ್ರೆ ಇವಾಗ ನಾವು ಹೊಸ ಟ್ರೀಟ್ಮೆಂಟ್ ಈಗ ನಾವು ಬದಲಾಯಿಸ್ಕೊಂತ ಇದ್ದೇವೆ, ಒಳ್ಳೆ ಒಳ್ಳೆ

0: ಟ್ರೀಟ್ಮೆಂಟ್ ಮಾಡಲಿಟೀಸ್ ಉಂಟು. ಈಗ ನಿಮಗೆ ಗೊತ್ತಿರುತ್ತಲ್ಲ ಇವನು ಟ್ರೀಟ್ಮೆಂಟ್ ತಗೊಂತಾ ಇದ್ದಾನೋ ಇಲ್ಲೋ ಅಂತೇಳಿ.
1: ವಾವ್, ಹಂಗಿದ್ರೆ ಬಾರಿ ಒಳ್ಳೆ. ನಾ ಅದಕ್ಕೆ ಏನ್ಕಂತಿದ್ದೆ, ಈ ಸ್ಕಿಜೋಫ್ರೇನಿಯಾ ಬಂದ್ರೆ ಅವರು ನಾರ್ಮಲ್ ವ್ಯಕ್ತಿ ತರ ಕೆಲ್ಸಕ್ಕೆ ಹಾಪುದು, ಅವ್ರದ್ದು ಅವ್ರ ಓನ್ ದುಡ್ಕಂದು, ಅಥವಾ ಅವರು ಕಾಲೇಜಿಗೆ ಹಾಪುದು, ಅವ್ರು ಫರ್ದರ್ ಸ್ಟಡೀಸ್ ಎಂತ ಮಾಡುದು, ಹಂಗೆಲ್ಲ ಆಗ್ತೀಗ.
0: ಎಸ್, ನಾನು ನಿಮಗೆ ಎಂತ ಹೇಳ್ತೇನೆ, ಯಾವುದೇ ತಗೊಂಡ್ರೆ ಸಹ ನಾವು ದ ಬ್ರೈಟ್ ಸೈಡ್ ಅಂಡ್ ದ ಡಾರ್ಕ್ ಸೈಡ್ ಎರಡು ನೋಡ್ಬೇಕು. ಯಾವುದೇ ಕಾಯಿಲೆ ಹೆಂಗಾದ್ರೂ ಸಿವಿಯರ್ ಇಲ್ನೆಸ್ ಇರ್ತದೆ, ಮೈಲ್ಡ್ ಟು ಮಾಡರೇಟ್ ಇಲ್ನೆಸ್ ಇರ್ತದೆ. ಈಗ ನೀವು ಒಂದು ಕಾಣಿ, ಸ್ಟ್ರೋಕ್ ಪೇಷಂಟ್ ಕಾಣಿ, ಎಷ್ಟು ಜನಕ್ಕೆ ಸ್ಟ್ರೋಕ್ ಆಯ್ತು, ಆದರೆ ಸ್ಟ್ರೋಕ್ ಎಷ್ಟು ಪರ್ಸೆಂಟೇಜ್ ಆಯಿತು ಲೆಕ್ಕದಂಗೆ ಅವ್ರ ಫಂಕ್ಷನ್ ಆತ್ರ ಇಲ್ಲೋ ಅದು ಹೇಳಕ್ ನಾವು ಎಲ್ಲ ಸ್ಟ್ರೋಕ್ ಪೇಷಂಟ್ ನಾವು ಫಂಕ್ಷನ್ ಮಾಡ್ತಾ ಹೇಳೋಕೆ ಆಗ್ತಿಲ್ಲ ಅಲ್ವಾ. ಅದೇ ಥರ ಮೆಂಟಲ್ ಇಲ್ನೆಸ್ ಸಹ ಸಿವಿಯರಿಟಿ, ಡಿಸೀಸ್ ಸಿವಿಯರಿಟಿ ಎಷ್ಟುಂಟು, 100 ಒಂದು 10% ಕೆಲವರಿಗೆ ಸಿವಿಯರ್ ಇಲ್ನೆಸ್ ಇರುತ್ತೆ. ಅದು ಸ್ಟ್ರಕ್ಚರ್ ಇಲ್ನೆಸ್ ಇಂದ ಆಗಿರಲಿ, ಕೋಮಾರ್ಬಿಡ್, ಅಥವಾ ಸೋಷಿಯಲ್ ಸಪೋರ್ಟ್ ಇಲ್ಲ, ಮನೆ ಹಂಗೆ ಪೇರೆಂಟ್ಸ್ ಇಲ್ಲ, ಆ ಥರ ನೋಡ್ಕೊಳಕ್ ಆತಿಲ್ಲ ಅಂಥವ್ರಲ್ಲಿ ನಾವು ಎಂತ ಮಾಡೋಕಾತಿಲ್ಲ. ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಒಂದು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅವರಿಗೆ, ಅಂಥವ್ರಲ್ಲಿ ನಾವು ಫಂಕ್ಷನಲ್ ಅಂದರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ನಿದ್ರೆ ಮಾಡಿ ಯಾರಿಗೆ ತೊಂದರೆ ಕೊಡ್ದು ಇದು ತನಕ ನೋಡ್ಲಕ್. ಆದರೆ 70-80% ಹಂಗೆ ಅವ್ರೆಂತಾದ್ರು ಫಾಲೋ ಅಪ್ ಕರೆಕ್ಟಾಗಿ ಬಂದರೆ, ನಾವು ಕೊಡೋ ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಂಡ್ರೆ, ಫ್ಯಾಮಿಲಿ ಸಪೋರ್ಟ್ ಒಳ್ಳೆ ಉಂಟಂದ್ರೆ, ರಿಹಾಬಿಲಿಟೇಷನ್ಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಫಂಕ್ಷನ್
1: ಮಾಡ್ಲಕ್.
0: ಸ್ಕಿಜೋಫ್ರೇನಿಯಾ
1: ಅದ ನಿಮ್ಮ ಮಾತಲ್ಲಿ ನಂಗೆ ಒಂದು ಅರ್ಥ ಅದೇ ಅಂತಂದ್ರೆ, ಇದು ಗುಣ ಅಪಕ್ಕೆ ಬರೀ ನಿಮ್ ಮದ್ದು ಸಾಕಾತಿಲ್ಲ, ಫ್ಯಾಮಿಲಿ ಸಪೋರ್ಟ್, ಹೌ ಇಂಪಾರ್ಟೆಂಟ್ ಇಟ್ ಈಸ್.
0: ಫ್ಯಾಮಿಲಿ ಸಪೋರ್ಟ್ ಇಸ್ ದ ಮೇಜರ್ ಫ್ಯಾಕ್ಟರ್ ವಿಚ್ ಡಿಸೈಡ್ಸ್ ಇವ ವಾಪಸ್ ಫಂಕ್ಷನಲ್ ಆತ್ನೋ ಇಲ್ವೋ. ಎಂತಕ್ಕೆ ಫ್ಯಾಮಿಲಿ ಸಪೋರ್ಟ್ ಬಿಡಿ, ಫ್ಯಾಮಿಲಿಯ ಎಗೇನ್ಸ್ಟ್ ಇರು ಜಾಸ್ತಿ ಇದ್ದಾರೆ ಫ್ಯಾಮಿಲಿಯಲ್ಲಿ. ಎಂತ ಇವನಿರೋದೇ ಹಿಂಗೆ, ಇವನು ಹಿಂಗೆ ನಂಗೆ ಭಾರ ಆಗಿದ, ನಂಗೆ ಎಷ್ಟು ಕಷ್ಟ ಆತಿತ್ತು, ಇವನಿಂದ ಇಷ್ಟು ಸಾಲ ಮಾಡಿದ್ದೆ, ಇವನು ಒಂದು ಕೆಲಸ ಮಾಡೋದಿಲ್ಲ, ಇದು ಹೇಳು ನಮಗೆ ಎಂತ ಅನ್ಸುತ್ತೆ, ಅಯ್ಯೋ ಪಾಪ ಎಷ್ಟು ಕಷ್ಟ ಹೇಳ್ಕೊಂತಿದ್ರಲ್ಲ ಅಂತೇಳಿ. ಹೌದು, ನಾವು ಎಂಪತಿ ತೋರಿಸ್ಕೋ ಅವರಿಗೆ, ಅನುಭೂತಿ ತೋರಿಸ್ಕೊ, ಇವ್ರು ಹೌದು ಇವ್ರಿಗೆ ಕಷ್ಟ ಆತಿತ್ತು ಅಂತೇಳಿ. ಆದರೆ ಇದು ನಾವು ಪೇಷಂಟ್ ಮುಂದೆ ಎಷ್ಟು ಸರಿ ಹೇಳ್ತೀವೋ ಅವ್ರ ಮನಸ್ಸಲ್ಲಿ ಅಷ್ಟು ತೊಂದರೆ ಆಗ್ತಾ ಇರ್ತದೆ. ಅವ್ರಿಗೆ ಅವಾಗ ಅನಿಸ್ತದೆ ನಮಗೆ ನಾ ಇದರಿಂದ ಹೊರಗಡೆ ಬರೋಕಾತಿಲ್ಲ. ಅದಕ್ಕೆ ನಾವೆಂತ ಹೇಳ್ತೀವಿ, ಎಕ್ಸ್ಪ್ರೆಸ್ಡ್ ಎಮೋಷನ್ಸ್ ಅಂತ ಹೇಳ್ತೀವಿ. ಇದೊಂದು ಪಾಠ ನಮ್ಮಲ್ಲಿ, ಎಕ್ಸ್ಪ್ರೆಸ್ಡ್ ಎಮೋಷನ್ಸ್ ಅಂತ ಹೇಳಿದ್ರೆ ನಾವು ಪೇಷಂಟ್ ಡಿಸೀಸ್ ಬಗ್ಗೆ ಫ್ಯಾಮಿಲಿ ಮೆಂಬರ್ಸ್ ಎಂತ ಭಾವನೆಗಳನ್ನ ಹೊಂದಿದ್ದಾರೆ. ಒಂದೇ ತುಂಬಾ ಪ್ರೊಟೆಕ್ಟಿವ್ ಇರ್ತಾರೆ, ಓವರ್ ಪ್ರೊಟೆಕ್ಟಿವ್ನೆಸ್, ಇವನಿಗೆ ಎಂತ ನಾನೇ ಎಲ್ಲ ಮಾಡ್ತೇನೆ, ನಾನೇ ಗುಳಿ ಕೊಡ್ತೇನೆ, ನಾನೇ ಮಾಡ್ತೇನೆ, ಎಲ್ಲ ಮಾಡ್ತೇನೆ, ಇದು ತಪ್ಪೆ. ಓವರ್ ಕ್ರಿಟಿಕಲ್ ಇರ್ತಾರೆ, ಬೈಯೋದು, ಆಯ್ತಾ. ಇದು ಈ ತರ ಎರಡು ತೊಂದರೆಗಳಿರೋರಲ್ಲಿ ಫ್ಯಾಮಿಲಿ ಸಪೋರ್ಟ್ ಅತಿ ಮುಖ್ಯ. ಇವರಲ್ಲಿ ನಾವ್ ಎಂತ ಮಾಡ್ಬೇಕಂದ್ರೆ, ನಾವು ಪಾಸಿಟಿವ್ ವಿಚಾರಗಳು ಮಾಡ್ಕೊ, ಇಲ್ಲ ಇವ ಸರಿ ಆಗ್ತಾನೆ, ವಾರ್ಮ್ ರಿಗಾರ್ಡ್ಸ್ ಕೊಟ್ಟು ನಾನಿದ್ದೆ ನಿನಗೆ, ಎಂತದೇ ಇರ್ಲಿ ನಾವು ಟ್ರೀಟ್ಮೆಂಟ್ ಕೊಡುವ, ಎಷ್ಟು ಸರಿ ಫಾಲೋ ಅಪ್ ಆದ್ರೂ ನಾವು ಹೋಗುವ. ಈ ತರ ಬಿಹೇವಿಯರ್ ಇದ್ದಲ್ಲಿ, ಫ್ಯಾಮಿಲಿ ಸಪೋರ್ಟ್ ಇದ್ದಲ್ಲಿ, ನಮ್ಮ ಪೇಷಂಟ್ಸ್ ಒಳಗೆ ಇಂಪ್ರೂವ್ಮೆಂಟ್ ನೋಡುದು ತುಂಬಾ ಹೆಚ್ಚು ನೋಡಿದ.
1: ಸೊ ಇದು ನಿಮ್ಮದೇ ಅನುಭವ?
0: ಎಸ್.
1: ಓಕೆ, ಈಗ ಯಂಗ್ ಪೀಪಲ್ ಅಂಡ್ ಸ್ಟೂಡೆಂಟ್ಸ್, ಇವ್ರ ಮೇಲೆ ಈ ನೀವ್ ಕಂಡ ಹಂಗೆ ಸ್ಕಿಜೋಫ್ರೇನಿಯಾದ ಪರಿಣಾಮ, ಮತ್ತೆ ಇವತ್ತಿನ ನೀವಾಗ್ಲೇ ಹೇಳಿ ಸೋಷಿಯಲ್ ಮೀಡಿಯಾ ಯುಗ ಇದು, ಎಲ್ಲರೂ ಮೊಬೈಲ್ ಹಂಗೆ ಇಪ್ಪದು, ಅದು ಅದಕ್ಕೆ ಎಷ್ಟು ಇಫೆಕ್ಟ್ ಆಗ್ತ ಇವುದೆಲ್ಲ ಹೇಗೆ ಅಂದ್ರೆ, ಬೇರೆ ಕಡೆಯಿಂದ ಕೂಡ ಇವನ್ ನಾಟ್ ಜಸ್ಟ್ ಅದು ಬ್ರೈನ್ ಇಂದ ಸಮಸ್ಯೆ, ಬ್ರೈನ್ ಸಮಸ್ಯೆ ಇದ್ದು ಅದು ತುಂಬಾ ಜಾಸ್ತಿ ಹಬ್ಬದಿತ್ತು, ಅದಕ್ಕೆ ಆಗುವಂತ ಕಾರಣಗಳು ಸುಮಾರು ಇರ್ತವೆ, ಅದೆಲ್ಲ ಯಾವ್ದು ಹೇಳಿ?
0: ಇದು ಕಾಣೀಗ ನಾನು ಹೇಗೆ ಹೇಳಿದೆ ನಿಮಗೆ, ತುಂಬಾ ಕಾಸಸ್ ಉಂಟು ಸ್ಕಿಜೋಫ್ರೇನಿಯಾಕ್ಕೆ ಅಂತ ಹೇಳಿ. ಹೌದಾ? ಸೊ ಸಸೆಪ್ಟಿಬಲ್ ಇರ್ತಾರೆ. ಈಗ ನಿಮ್ಮ ತಂದೆ ತಾಯಿಗೆ ಶುಗರ್ ಉಂಟು ಅಂತ ಹೇಳಿದ್ರೆ ಮಗಂಗೆ ಶುಗರ್ ಬರೋ ರಿಸ್ಕ್ ಉಂಟು, ಆದ್ರೆ ರಿಸ್ಕ್ ಅದು ಶುಗರ್ ಬರ್ಕೆ ಅಂತಿಲ್ಲ. ನೀವು ಕರೆಕ್ಟ್ ಡಯಟ್ ಮಾಡಿದ್ರೆ, ಜಿಮ್ಮಿಗೆ ಹೋದ್ರೆ, ಊಟ ಸರಿ ಮಾಡಿದ್ರೆ ಎಲ್ಲ ಕಂಟ್ರೋಲ್ ಮಾಡ್ತಾನೆ. ಹಾಗೆ ಇದರಲ್ಲೂ ಸಹ ಸ್ಕಿಜೋಫ್ರೇನಿಯಾ ಎರಡು ತಂದೆ ತಾಯಿಗೆ ಇತ್ತು ಅನ್ಕೊಂಡ್ರು, ಇವನಿಗಾಗೋ ಚಾನ್ಸಸ್ ಯಾವಾಗ ಗೊತ್ತಾಗೋದು ಅಂತ ಹೇಳಿದ್ರೆ, ಒಂದು ಸೆಕೆಂಡ್ ಹಿಟ್ ಅಂತ ಹೇಳ್ತಾರೆ, 2 ಹೈಪೋಥೆಸಿಸ್ ಅಂತ ಹೇಳ್ತಾರೆ. ಇದಕ್ಕೆ ಫಸ್ಟ್ ಹಿಟ್ ಅಂತ ಹೇಳಿದ್ರೆ ಅದು ಹುಟ್ಟಿದಾಗ ಆಗೋದು, ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಹುಟ್ಟಿದಾಗ ಬೆಳವಣಿಗೆಯಲ್ಲಿ ಆಗೋದು, ನಾನು ಇಂಥ ಕಾಸಸ್ ಇದನ್ನು. ಅದು ಸೆಕೆಂಡ್ ಹಿಟ್ ಯಾವಾಗೋದು, ಒಂದು ಸ್ಟ್ರೆಸ್ ಬಂದಲ್ಲಿ, ಈ 17-19 ಪರ್ಸನಾಲಿಟಿ ಫಾರ್ಮಿಂಗ್ ಇಯರ್ಸ್, ಯೌವನ ಅಂತ ಹೇಳಿದೆ ಅಂತ ಹೇಳ್ತೀವಿ, ಹಾರ್ಮೋನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರ್ತದೆ, ನಮ್ಮ ವ್ಯಕ್ತಿತ್ವ ಫಾರ್ಮ್ ಆಗ್ತಾ ಇರ್ತದೆ, ಸಿಟ್ಟಿರ್ತದೆ, ಅಲ್ಲಿ ಇಲ್ಲಿ ಇರ್ತದೆ, ಅಟ್ರಾಕ್ಷನ್ಸ್ ಇರ್ತದೆ, ಡಿಸ್ಟ್ರಾಕ್ಷನ್ಸ್ ಇರ್ತದೆ. ಆ ಟೈಮಲ್ಲಿ ಯಾವಾಗ ನಾವು ಸಬ್ಸ್ಟೆನ್ಸ್ ಯೂಸಿಗೆ ಹೋಗ್ತೇವೋ, ಯಾವುದು ವ್ಯಸನಕ್ಕೆ ಹೋಗ್ತೇವೋ, ಅಥವಾ ಮೊಬೈಲ್ ಒಂದು ವ್ಯಸನವೇ ಅಂತ ತಿಳ್ಕೊಬೋದು ನಾವೀಗ, ಅಡಿಕ್ಷನ್. ಇದರಿಂದ ನಾವು ಹೊರಗಡೆ ಸಮಾಜದಲ್ಲಿ ಮಾತಾಡೋದು ಕಮ್ಮಿ, ಫ್ಯಾಮಿಲಿ ಹತ್ರ ಮಾತಾಡೋದು ಕಮ್ಮಿ, ನಮ್ಮ ಥಾಟ್ಸ್ ಅನ್ನು ಹೊರಗಡೆ ಹಾಕೋದು ಕಮ್ಮಿ, ಇದರಿಂದ ನಾವು ಒಂದು ಅನುಭವ ಇರೋದ್ರಿಂದ ಒಂದು ಅಡ್ವೈಸ್ ತಗೊಳ್ಳೋದು ಕಮ್ಮಿ, ಎಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ತೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಎಂತ ಆಗ್ತದೆ, ನಾವು ಹೇಗೆ ಯೋಚನೆ ಮಾಡ್ತಿರ್ತೀವೋ ಅದೇ ಸೇಮ್ ಆಲ್ಗೋರಿತಮ್ ನಿಮಗೆ ವಾಪಸ್ ಫೀಡ್ ಮಾಡ್ತಾ ಇರ್ತದೆ. ನೀವು ಒಂದು ಕಾನ್ಸ್ಪಿರೇಸಿಯಲ್ಲಿ ನೀವು ಥಿಂಕ್ ಅಥವಾ ಬಿಲೀವ್ ಮಾಡ್ತಿರೋ ಅದೇ ರಿಲೇಟೆಡ್ ರೀಲ್ಸ್ ಮತ್ತೆ ಮತ್ತೆ ಬರ್ತಾ ಇರ್ತದೆ. ಎಸ್ಪೆಷಲಿ ಸ್ಕಿಜೋಫ್ರೇನಿಯಾದಲ್ಲಿ ಅವರಿಗೆ ಇದನ್ನ ಮತ್ತೆ ಕನ್ಫರ್ಮ್ ಮಾಡ್ತದೆ, ಓ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಆ ಕಾನ್ಸ್ಪಿರಸಿ ಅದ್ರ ಬಗ್ಗೆನೆ ಬರ್ತಾ ಉಂಟು. ಸೊ ಇದ್ರೊಳಗೆ ಮತ್ತೆ ಡೀಪ್ ಡೀಪ್ ಡೀಪ್ ಡೀಪ್ ಡೀಪ್ ಡೀಪ್ ಡೀಪ್ ಹೋಗ್ತಾ ಇರ್ತಾರೆ. ಸೊ ಈಗ ಯೌವನದಲ್ಲಿ ನಾವು ನೋಡಿದ ಮೇನ್ ಈಗ ಯಂಗ್ ಏಜ್ ಗ್ರೂಪ್ ಅಲ್ಲಿ ಈಗ ಇಲ್ನೆಸ್ ಬರುವಂತ ತೊಂದರೆ ಸ್ವಲ್ಪ ಇನ್ನು ವಿಚಿತ್ರವಾಗಿ ತೋರ್ತಾ ಉಂಟು. ಎಂತ ಅಂದ್ರೆ ಅವ್ರಿಗೆ ಏಲಿಯನ್ಗಳು ಬಂದು ನನ್ನ ಪಾರ್ಟ್ಸ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ, ನನ್ನ ಕಿನ್ನಿನ ತೆಗೆದು ಒಳಗಡೆ ಹಾಕ್ತಾರೆ, ಇದನ್ನು ಹೇಳುದಿಲ್ಲ ಅವರು. ಅವ್ರು ಯಾವಾಗ ಹೊರಗಡೆ ಹೋಗುದು, ರಾತ್ರಿ ಹೊತ್ತು ಬಾಗಿಲು ಕ್ಲೋಸ್ ಮಾಡಿ ಮಲಗುದು, ಎಲ್ಲೂ ಹೊರಗಡೆ ಮುಂಚೆ ಹೋಗ್ತಾ ಇದ್ದವ್ರನ್ನ ಈ ಸೀದಾ ಫುಲ್ ಮನೆಯಲ್ಲೇ ಇರುದು, ಈ ತರ ಮಾಡ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಅವಾಗ ಯಾವಾಗ ಪೇರೆಂಟ್ಸ್ ಕರ್ಕೊಂಡ್ ಬರ್ತಾರೋ ಅವ್ರ ಹತ್ರ ಮಾತಾಡಿ ಮಾತಾಡಿ ಅವ್ರ ಟ್ರಸ್ಟ್ ತಗೊಂಡು ಕೇಳದಲ್ಲಿ ಹೇಳುವಂತ ಮಾತುಗಳಿವೆಲ್ಲ. ಸೊ ಇನ್ನೂ ವಿಚಿತ್ರವಾದ ಕಲ್ಪನೆಗಳಿಗೆ ಒಳಗಾಗ್ತಾರ ಅವರು. ಸೊ ಅಕಸ್ಮಾತ್ ಈ ಸೋಷಿಯಲ್ ಮೀಡಿಯಾ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಅವರಲ್ಲಿ ಎಂತ ಗೊಂದಲ ಉಂಟು ಅದನ್ನ ಹೊರಗಡೆ ಹಾಕ್ಬೋದು. ಪೇರೆಂಟ್ಸ್ ಹತ್ರ ಬಂದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಗ್ಯಾಪ್ ಎಂತ ಉಂಟಲ್ಲ, ಎಷ್ಟು ದೂರ ಆಗ್ತದೋ ಆ ಕಾಯಿಲೆ ಬಂದು ನಮ್ಮ ಸೈಕಿಯಾಟ್ರಿಸ್ಟ್ ಬರುವಂತ ಎಂತ ಟೈಮ್ ಉಂಟು, ಎಷ್ಟು ಗ್ಯಾಪ್ ಜಾಸ್ತಿ ಉಂಟು ಅಷ್ಟು ಟ್ರೀಟ್ಮೆಂಟ್ ರಿಕವರಿ ಆಗೋದು ಸ್ವಲ್ಪ ಸ್ಲೋ. ಸೊ ಅದನ್ನ ಮೇನ್ ಆಗಿ ಈಗ ಸೋಷಿಯಲ್ ಅಥವಾ ಮೊಬೈಲ್ ಅಡಿಕ್ಷನ್ ಅಥವಾ ಸಬ್ಸ್ಟೆನ್ಸ್ ಅಡಿಕ್ಷನ್ ಇದನ್ನ ಇನ್ನೂ ತೊಂದರೆ ಜಾಸ್ತಿ ಮಾಡ್ತದೆ.
1: ಸೊ ಈ ಟೈಮಲ್ಲೇ ಹೆಚ್ಚಾಗಿ ಈ ಟೀನೇಜ್ ಏನು 18, 19, 20, 21, ಸೊ ಏನು ಎತ್ತ ಹೇಗೆ ಏನು ಗೊತ್ತಿಲ್ಲದಿರೋ ಏಜ್ ಅಲ್ಲಿ ಲವ್ ಅಟ್ರಾಕ್ಷನ್ ಇನ್ಫ್ಯಾಚುಯೇಷನ್ ಇವೆಲ್ಲ ಜಾಸ್ತಿ, ಫೇಲ್ಯೂರ್ಗಳು ಜಾಸ್ತಿ, ಸುಮ್ಮನೆ ಮೂರ್ ತಿಂಗಳಿಗೊಬ್ನು ಹಿಂಗೆಲ್ಲ ಇನ್ಫ್ಯಾಚುಯೇಷನ್ ಗಳು ಆಗ್ತಾನೆ ಇರುತ್ತೆ. ಸೊ ಇದು ಕೂಡ ಅವರಿಗೆ ತುಂಬಾ ಇಫೆಕ್ಟ್ ಆಗ್ತಾ.
0: ಎನಿ ಕೈಂಡ್ ಆಫ್ ಸ್ಟ್ರೆಸ್ ಸರ್, ಸ್ಕಿಜೋಫ್ರೆನಿಯಲ್ಲಿ ರಿಲೇಶನ್ಶಿಪ್ ಫೇಲ್ಯೂರ್ ಬ್ರೇಕಪ್ ಅದು ಸಹ ಆಗ್ಬೋದು, ಫ್ಯಾಮಿಲಿಯಲ್ಲಿ ಕಾನ್ಫ್ಲಿಕ್ಟ್ಸ್ ಅದರಿಂದ ಸಹ ಆಗ್ಬೋದು, ಸ್ಟಡೀಸ್ ರಿಲೇಟೆಡ್ ಅವ್ರಿಗೆ ಬೇಕಾಗಿದ್ದು ಸಿಗ್ಲಿಲ್ಲ ಅಂದಲ್ಲಿ ಫಸ್ಟ್ ಪಿ ಟೆಂತ್ ತನಕ ನನ್ನ ಮಗ ಒಳ್ಳೇದಿದ್ದ, ಫಸ್ಟ್ ಪಿ ತನಕ ಒಳ್ಳೇದಿದ್ದ, ಸೆಕೆಂಡ್ ಪಿಯಿಂದ ಒಂದೇ ಸರಿ ಹಾಳಾದ. ಯಾಕಂದ್ರೆ ಆ ಏಜ್ ಕರೆಕ್ಟ್ ಆಗಿ ನಮ್ದು ಜೆನೆಟಿಕಲಿ ಬ್ರೈನ್ ವೈಸ್ ಸಹ ಆವಾಗಲೇ ರಿಸ್ಕ್ ಇರೋದು, ಸ್ಟ್ರೆಸ್ ವೈಸ್ ಸಹ ಆವಾಗಲೇ ತೊಂದರೆ ಇರೋದು.
1: ಅದರ ಅರ್ಥ ಆ ಪೀರಿಯಡ್ ಅಲ್ಲಿ ಜಾಸ್ತಿ ಸ್ಟ್ರೆಸ್ ಕೊಡೋಕಾಗ ಅಂತ ಹೇಳಿ
0: ಆ ಪೀರಿಯಡ್ ಅಲ್ಲಿ ನಮಗೆ ಏನು ಕಾಯಿಲೆ ಒಳಗಡೆ ಬೆಡ್ಶೀಟ್ ಒಳಗಿತ್ತು ಅದು ಹೊರಗಡೆ ಬರೋದು ಜಾಸ್ತಿ. ಆ ಟೈಮ್ ಸ್ಟ್ರೆಸ್ ಕೊಡೋಕಾಗ ಅಂತ ಹೇಳಿದ್ರೆ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ಕೆಲವೊಂದು ನಮ್ಮ ಕಂಟ್ರೋಲ್ ಅಲ್ಲಿ ಇತ್ತು.
1: ನಾ ಇದು ಎಂತ ಕೇಳಿ ಗೊತ್ತಾ ಡಾಕ್ಟ್ರೆ, ಹೆಚ್ಚಾಗಿ ನಮ್ಮ ಟೀನೇಜರ್ಸ್ ಅಥವಾ ಯಾರೇ ಇರ್ಬೋದು ಬೆಳೆಯೋ ಹೊತ್ತಲ್ಲಿ ಜಾಸ್ತಿ ಸ್ಟ್ರೆಸ್ ಹಾಕೋದು ಈಗ ಇವತ್ತಿನ ದಿನದಲ್ಲಿ 11th and 12th. ಟ್ವೆಲ್ತ್ ಅಲ್ಲಂತೂ ಅರ್ಧ ರುಬ್ಬಿ ಬಿಡ್ತಾರೆ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಮಕ್ಕಳದೇ ಗೋಯಿಂಗ್ ಥ್ರೂ. ಸೀರಿಯಸ್ಲಿ ಅವ್ನ ಕಂಡ್ರೆ ಪಾಪ ಅನ್ಸುತ್ತೆ, ನಾವೆಲ್ಲ ಅಂತ ಸ್ಟ್ರೆಸ್ಸಿಗೆ ಹೋಗಿಲ್ಲ, ಗೊಮ್ಮತ್ತಂಗೆ ಓದ್ಕೊಂಡಿದ್ದವರು. ಆ ಸ್ಟ್ರೆಸ್ ನಿಮಗೆ ಹೇಳ್ರಲ್ಲ ಅದೇ ಟೈಮಲ್ಲಿ ಸ್ಕಿಜೋಫ್ರೆನಿಯಾದಂತ ಕಾಯಿಲೆಗಳು ಹೊರಬಪ್ಪುದಾದ್ರೆ ಆರ್ ವಿ ಕಾಂಟ್ರಿಬ್ಯೂಟಿಂಗ್ ಫಾರ್ ದಟ್ ಅಂತ.
0: ನೀವೀಗ ಮಾತಾಡ್ತಿರೋ ಟಾಪಿಕ್ ಉಂಟಲ್ಲ, ನಾ ಸ್ಕಿಜೋಫ್ರೀನಿಯಾಕ್ಕೆ ಅಷ್ಟು ಹೆಚ್ಚು ಸ್ಪೆಸಿಫಿಕ್ ಆಗಿ ಹೇಳೋಕಾತಿಲ್ಲ, ಯಾಕಂದ್ರೆ ಸ್ಕಿಜೋಫ್ರೀನಿಯಾಕ್ಕೆ ಮೇನ್ಲಿ ನಮ್ಮದು ಜೆನೆಟಿಕ್ಸ್ ಅಂಡ್ ಅದರ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಮಾಡತ್ತದ. ಸೊ ಓನ್ಲಿ ಸ್ಟ್ರೆಸ್ ಇಂದ ಹೇಳೋಕಾತಿಲ್ಲ, ಎಸ್ ಕಾಂಟ್ರಿಬ್ಯೂಟ್ ಮಾಡ್ಲಕ್ಕ, ಬಟ್ ನೀವು ಹೇಳೋ ಟಾಪಿಕ್ ನಾನು ಬೇರೆ ಹಲವಾರು ವಿಷಯ ಇತ್ತು, ಪರ್ಸನಾಲಿಟಿ ಡಿಸಾರ್ಡರ್ ಇಂದ ಹಿಡಿದು ಡಿಪ್ರೆಸಿವ್ ಡಿಸಾರ್ಡರ್ ಇಂದ, ಅದಕ್ಕೆ ನಾನು ಇನ್ನೂ ಇನ್ ಡೀಟೇಲ್ ಇದ್ರ ಬಗ್ಗೆ ಮಾತಾಡಬಹುದು,
1: ಇನ್ನೊಂದ್ಸಲ ಮಾತಾಡಬಹುದು,
0: ಅದು ಮಾತಾಡಬಹುದು. ಅದೇ ಸ್ಕಿಜೋಫ್ರೀನಿಯಾಕ್ಕೆ ನಾನು ಎಂತ ಹೇಳ್ಬೋದು, ಎಸ್ ಕಾಂಟ್ರಿಬ್ಯೂಟಿವ್ ಫ್ಯಾಕ್ಟರ್ ಹೌದು, ಬಟ್ ನಾಟ್ ಓನ್ಲಿ ದಟ್. ಇದಷ್ಟೇ ಆಗ್ಲಿಕ್ಕೆ ಸಾಧ್ಯ,
1: ಒನ್ ಆಫ್ ದ ಫ್ಯಾಕ್ಟರ್ ಆಗಿರುತ್ತೆ. ಸೊ ಇದು ಯಂಗ್ ಪೀಪಲ್ ಅಂಡ್ ಸ್ಟೂಡೆಂಟ್ಸ್ ಅಲ್ಲಿ ಈ ತರದ್ದು. ಈಗ ಲಕ್ಷಣ ಇನ್ನೊಂದ್ಸಲ ಕರೆಕ್ಟ್ ಆಗಿ ಹೇಳ್ತಾರೆ, ಯಾಕಂದ್ರೆ ಇಷ್ಟು ಕೇಂದ್ರ ಮೇಲೆ ಕುತೂಹಲ ಬತ್ತ, ನೀವಾಗ ಸ್ವಲ್ಪ ಹೇಳ್ರಿ ಅವ್ರಿಗೆ ಯಾರೋ ಮಾತಾಡ್ದಂಗೆ ಎಂಬುದು, ಈಗ ಏಲಿಯನ್ಸ್ ಬಂದು ನನ್ನ ಪಾರ್ಟ್ಸ್ ಬಾಡಿ ಪಾರ್ಟ್ಸ್ ಎಲ್ಲ ತೆಗ್ದ್ರು ಅಂತ ಅನ್ಸೋದು ಅದೆಲ್ಲ ಹೇಳಿದ್ರಿ, ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರೆ ನಮ್ಮ ಸುತ್ತಮುತ್ತ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಫ್ರೆಂಡ್ಸ್ ನಮ್ಮ ಓನ್ ಫ್ರೆಂಡ್ಸ್ ನಮ್ಮ ಸರ್ಕಲ್ ಅಲ್ಲಿ ಯಾರಿಗಾದ್ರೂ ಈ ಲಕ್ಷಣ ಕಂಡ್ರೆ ಹೇಳಕ್ಕಲ್ಲ ಮರೆಯ, ಒಂದ್ಸಲ ಹೋಗಿ ಕನ್ಸಲ್ಟ್ ಮಾಡಿ ಬಾ ಅಂತ ಒಂಚೂರು ಹೇಳಿಬಿಡಿ.
0: ಸೊ ಇದನ್ನ ನಾನು ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೆ, ಯಾಕಂದ್ರೆ ಇದರಂಗೆ ಮೋಸ್ಟ್ ಕಾಮನ್ ತೊಂದರೆ ಆಗೋದು ಕಿವಿಯಲ್ಲಿ ಮಾತು ಕೇಳಿಸೋದು. ಇದು ಫಸ್ಟ್, ಯಾರು ಇಲ್ಲ ಅಂದ್ರು ಸಹ ನನ್ನ ಹತ್ರ ಯಾರೋ ಮಾತಾಡ್ತಾ ಇದ್ದಾರೆ, ನನಗೆ ಯಾರೋ ಹೇಳ್ತಾ ಇದ್ದಾರೆ, ಅಥವಾ ಎರಡು ಮಂದಿ ಮೂರು ಮಂದಿ ಗುಂಪಂಗೆ ಅವರವರೇ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ, ಇದು ಮೇನ್ ಕಾರಣ. ಇದೊಂದು ನೋಡಕ್ಕೆ ಈ ತರ ಇದ್ದಲ್ಲ ಫಸ್ಟ್ ಕರ್ಕೊಂಡ್ಬರೋದು ಉಚಿತ. ಆಯ್ತಾ, ಇನ್ನೊಂದು ಸಂಶಯದ ಕಾಯಿಲೆ. ಸಂಶಯದಲ್ಲಿ ಸುಮಾರು ತೊಂದರೆಗಳಿತ್ತು, ಸುಮಾರು ತರ ಸಂಶಯ ಇತ್ತು. ಅದ್ರಲ್ಲಿ ಮೇನ್ ಸಂಶಯ ಇಲ್ಲಿ ಕಾಂಬುದಂದ್ರೆ ನಾವು ಸ್ವಲ್ಪ ರೂರಲ್ ಏರಿಯಾದಂಗೆ ಮಾಟ ಮಂತ್ರ ಮಾಡಿಸಿರ್, ಗಾಳಿ ಶಾಖ ಮಾಡಿಸಿರ್, ಎಂಥದ್ದು ಗಾಳಿ ಆಯ್ತು ನನಗೆ, ಅದಕ್ಕೆ ನಂಗೆ ಹೊಟ್ಟೆಂಗೆ ಸೇರ್ತಾ ಇಲ್ಲ, ಊಟ ಮಾಡೋಕೆ ಆಗ್ತಿಲ್ಲ, ಮನೆಯಂಗೆ ಯಾರು ಮಿಕ್ಸ್ ಮಾಡಿ ಕೊಡ್ತಿದ್ರು, ಅದಕ್ಕೆ ಮನೆಗೆ ಊಟ ಮಾಡೋದಿಲ್ಲ,
1: ಮದ್ದು ಹಾಕ್ತಾರೆ
0: ಅಥವಾ ಎಂತೋ ಮಾಟ ಮಂತ್ರ ಮಾಡಿ ಕೊಡ್ತಾ ಇದ್ರು ನಂಗೆ ಅಂತ ಹೇಳಿ. ಅದೊಂದು, ಇನ್ನೊಂದು ಇದು ಹೇಳಾಯ್ತು. ಮೂರನೇದು, ಕೆಲವೊಂದ್ಸರಿ ನಮ್ಮ ಪಾರ್ಟ್ನರ್ ಮೇಲೆ ಸಂಶಯ, ಇವ್ರಿ ಎಂಥದ್ದು ಉಂಟು, ಬೇರೆ ಸಂಬಂಧ ಉಂಟು, ಇವ್ರಿಗೆ ತೊಂದರೆ ಉಂಟು. ಆದರೆ ಇದು ಸ್ವಲ್ಪ ನಾಟ್ ದಟ್ ಕಾಮನ್. ಮೇನ್ಲಿ ಇವರಿಗೆ ಭಯ ಆಗುವಂತ ತೊಂದರೆಗಳಂದ್ರೆ, ನನಗೆ ಯಾರೋ ತೊಂದರೆ ಕೊಡ್ಲಿಕ್ಕೆ ನೋಡ್ತಾ ಇದ್ರು, ನನ್ನ ಬಗ್ಗೆನೇ ಮಾತಾಡ್ತಿದ್ರು, ಬೇರೆ ನನ್ನ ಹೊರಗಡೆ ಜಾಗದಿಂದ ನನ್ನ ಸಾಯಿಸ್ಲಿಕ್ಕೆ ನೋಡ್ತಾ ಇದ್ರು, ನನ್ನ ಫಾಲೋ ಮಾಡ್ತಾ ಇದ್ರು. ಇದು ಮೇನ್ ಜಾಸ್ತಿ ಆಗೋದು ಅಂತ ಒಂದು ಸಂಶಯ ತಂದ್ರೆ. ಇನ್ನೊಂದು ಯಾವ ಲಕ್ಷಣ ನೀವು ಯಾವ್ದು ನೋಡ್ಬೋದಂದ್ರೆ, ಕೆಲವೊಂದು ಸ್ಕಿಜೋಫ್ರೀನಿಯಾ ಟೈಪ್ ಅಲ್ಲ ಇದು, ನಮ್ಮ ಪಾಸಿಟಿವ್ ಸಿಂಪ್ಟಮ್ಸ್ ಅಂತ ಹೇಳುತ್ತೆ. ಪಾಸಿಟಿವ್ ಅಂದ್ರೆ ವಿಚ್ ಇಸ್ ಸೀನ್, ಅಂದ್ರೆ ಸಂಶಯ ಮಾಡೋದು, ಸಿಟ್ಟು ಮಾಡೋದು, ಒಬ್ಬೊಬ್ಬರೇ ಮಾತಾಡೋದು ಸೀನ್. ನೆಗೆಟಿವ್ ಸಿಂಪ್ಟಮ್ಸ್ ಅಂತ ಇರುತ್ತೆ. ನೆಗೆಟಿವ್ ಸಿಂಪ್ಟಮ್ಸ್ ಅಂದ್ರೆ ಮಾತಾಡೋದು, ಸುಮ್ಮನೆ ಮೌನ ಕೂತ್ಕೊಳ್ಳೋದು, ಯಾವ್ದ್ರಂಗೂ ಆಸಕ್ತಿ ಇಲ್ಲ, ಮೋಟಿವೇಶನ್ ಇಲ್ಲ, ಸಣ್ಣವರಿಂದ ಹಾಗೆ ಸುಮ್ಮನೆ ಕೂತ್ಕೊಳ್ತು. ಅವ್ರ ಕೆಲಸ ಅವರೇ ಮಾಡೋದಿಲ್ಲ, ಸ್ನಾನ ಮಾಡೋದಿಲ್ಲ, ಬ್ರಷ್ ಮಾಡೋದಿಲ್ಲ, ಮೂರು ಸರಿ ಹೇಳ್ಕೊ ಮಾಡು ಮಾಡು ಮಾಡು ಅಂತ ಹೇಳಿ, ಇದಕ್ಕೆ ನೆಗೆಟಿವ್ ಸಿಂಪ್ಟಮ್ಸ್ ಅಂತ ಹೇಳುತ್ತೆ. ಸೊ ಇದು ಇದ್ದಲ್ಲೂ ಸಹ ಸ್ಕಿಜೋಫ್ರೇನಿಯಾ ನಾವು ರೂಲ್ ಔಟ್ ಮಾಡಕ್ಕೆ. ಇನ್ನೊಂದು ಯಾವ್ದು ಅಂತ ಹೇಳಿದ್ರೆ ನಾವು ಸೋಷಿಯೋ ಆಕ್ಯುಪೇಷನಲ್ ಫಂಕ್ಷನಿಂಗ್, ಈಗ ಸಮಾಜದಲ್ಲಿ ಅವ್ರ ಕೆಲಸ ಆಗ್ತಾ ಉಂಟಾ, ಸಮಾಜದಲ್ಲಿ ನಾವು ಹೇಗೆ ಈಗ ಜನ ಯಾರ್ಯಾರು ಸಿಗ್ತಾ ಇದ್ದೀನ ಜನದಲ್ಲಿ ಅವ್ರ ಹತ್ರ ಮಾತಾಡೋದಾಗಿರ್ಲಿ, ಅವ್ರ ಹತ್ರ ಶೇರ್ ಮಾಡೋದಾಗಿರ್ಲಿ, ಅವ್ರ ತಂದು ಬಿಸ್ನೆಸ್ ಒಂದು ಟ್ರಾನ್ಸಾಕ್ಷನ್ ಆಗಿರ್ಲಿ, ಅದಾಗ್ತದೆ. ಇವ್ರ ಕೈಲಿ ಅದು ಮಾಡ್ಲಿಕ್ಕೆ ಆಗ್ತಾ ಉಂಟಾ, ಆಗ್ತಾ ಇಲ್ಲ. ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಉಂಟಾ, ಆಗ್ತಾ ಇಲ್ವಾ. ಪರ್ಸನಲ್ ಕೇರ್ ತಗೊಳ್ಲಿಕ್ಕೆ ಆಗ್ತಾ ಉಂಟಾ, ಆಗ್ತಾ ಇಲ್ವಾ. ಇದು ಸಹ ಒಂದು ಸ್ಕಿಜೋಫ್ರೇನಿಯಾದ ಲಕ್ಷಣ.
1: ಓಕೆ, ಈಗ ನೀವು ಒಂದ್ಸಲ ಸ್ಕಿಜೋಫ್ರೇನಿಯಾ ಬಂದ್ರೆ ಅದು ಲೈಫ್ ಲಾಂಗ್ ಅಂತ ಹೇಳಿದ್ರೆ, ಅದರ ಟ್ರೀಟ್ಮೆಂಟ್ ಅಂಡ್ ರಿಕವರಿ, ಅದಕ್ಕಿರುವಂತಹ ಚಿಕಿತ್ಸೆ ಮತ್ತೆ ಅವರು ರಿಕವರಿ ಆತರ, ಅದರೊಟ್ಟಿಗೆ ಇನ್ನೊಂದು ಕ್ವೆಶನ್ ನಾನು ಈಗಲೇ ಆಡ್ ಮಾಡಿದೆ, ಅವರು ನಾರ್ಮಲ್ ಪೀಪಲ್ ತರ ಬದುಕಬಹುದಾ, ಮದಿ ಮನೆ ಮಕ್ಕಳ ಇದೆಲ್ಲ ಅವರಿಗೂ ಆತ ಹೇಗೆ?
0: ನಾನು ಫಸ್ಟ್ ಹೇಳದಲ್ಲ, ಲೈಫ್ ಲಾಂಗ್ ತೊಂದರೆ ಅಂದ್ರೆ ಅದ್ರ ಕೋರ್ಸ್ ಹೇಳ್ತಾ ಇರೋದು ನಾನು. ಟ್ರೀಟ್ಮೆಂಟ್ ಮಾಡದೆ ಬಿಟ್ರೆ ಕೋರ್ಸ್ ಅದು. ಇನ್ ಕೆಲವೊಂದು ನಾನು ಎಂತಕ್ಕೆ ಲೈಫ್ ಲಾಂಗ್ ಅಂತ ಹೇಳುದಂದ್ರೆ, ಕೆಲವೊಂದು ಬೇರೆ ಮಾನಸಿಕ ಕಾಯಿಲೆಗಳಿತ್ತ, ಸ್ಕಿಜೋಫ್ರೇನಿಯಾ ಬಿಟ್ಟ, ಡಿಪ್ರೆಷನ್ ಆಗಿರ್ಲಿ, ಆಂಗ್ಸೈಟಿ ಆಗಿರ್ಲಿ, ಓಸಿಡಿ ಆಗಿರ್ಲಿ, ಇದ್ರಂಗೆಲ್ಲ ಕೆಲವೊಂದು ಟೈಮ್ ಲಿಮಿಟ್ ಉಂಟು, 6 months to 13 months. ಟ್ರೀಟ್ಮೆಂಟ್ ಕೊಟ್ಟರು ಕೊಡ್ಲಿಲ್ಲ ಅಂದ್ರೆ ಇಷ್ಟು ತಿಂಗಳು ಇರತ್ತ, ಆಮೇಲೆ ಹೊತ್ತಂತ ಹೇಳಿ ಎಪಿಸೋಡಿಕ್ ಅಂತ ಹೇಳುತ್ತೆ. ಆದ್ರೆ ಸ್ಕಿಜೋಫ್ರೇನಿಯಾ ಹಂಗಲ್ಲ, ಕ್ರೋನಿಕ್ ಡಿಸಾರ್ಡರ್. ಅಂದ್ರೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಆತರ, ಆದ್ರೆ ಟ್ರೀಟ್ಮೆಂಟ್ ಬಿಡುಕೊಂದ ಆತಿಲ್ಲ ಅಷ್ಟೆ. ಟ್ರೀಟ್ಮೆಂಟ್ ಸ್ವಲ್ಪ ಲೈಫ್ ಲಾಂಗ್ ಇರತ್, ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಉಂಟು. ಈಗಿನ ಬಂದಿರೋ ಟ್ರೀಟ್ಮೆಂಟ್ ಅಲ್ಲಿ ಅಥವಾ ಪಾಸ್ಟ್ 10-20 years ಟ್ರೀಟ್ಮೆಂಟ್ ಅಲ್ಲಿ ಬ್ಯೂಟಿಫುಲ್ ಡ್ರಗ್ಸ್, ಎಂತಂದ್ರೆ ಮುಂಚೆ ಆಗ್ತಿರೋ ತೊಂದರೆ ಅದ ನೀವು ಹೇಳಿದ್ರಲ್ಲ, ಯಾವಾಗ್ಲೂ ಮನ್ಕಂಡೇ ಇರ್ತಾರ, ಮಬ್ಬಿರ್ತಾರ, ಮಾತಾಡುದಿಲ್ಲ, ಅಂತದ್ರಿಂದ ಸರಿಯಾಗುದು. ಆತರ ನಾನ್ ಸೆಡೇಟಿವ್ ಆಂಟಿಸೈಕೋಟಿಕ್ಸ್ ಉಂಟು, ಶುಗರ್ ಬಿ ಪಿ ಬರುವಂತ ಕಾಯಿಲೆ ರಿಸ್ಕ್ ಜಾಸ್ತಿ ಮಾಡ್ತಿದ್ದು ಮುಂಚೆ ಟ್ರೀಟ್ಮೆಂಟ್, ಅದು ಇಲ್ಲದೆ ಇರೋದು ಉಂಟು. ವೇಟ್ ಗೇನ್ ಜಾಸ್ತಿ ಮಾಡ್ತಾ ಇತ್ತು, ಅದನ್ನು ಕಾಂಬ್ಯಾಟ್ ಮಾಡುವಂತ ಟ್ರೀಟ್ಮೆಂಟ್ ಉಂಟು. ಸೊ ಓವರ್ ಆಲ್ ಸ್ಕಿಜೋಫ್ರೇನಿಯಾಕ್ಕೆ ಮಲ್ಟಿಪಲ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಈಗ ಸಹ ಉಂಟು, ವಿಚ್ ಹ್ಯಾಸ್ ಶೋನ್ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಎಂತಕ್ಕಂದ್ರೆ ನಾನೇ ಈಗ ನನ್ನ ಎಕ್ಸ್ಪೀರಿಯನ್ಸ್ ನಾನು ಟ್ರೀಟ್ಮೆಂಟ್ ಮಾಡಿದ ಕಂಡ್ರೆ ಎಷ್ಟು ಜನ, ಯಾಕಂದ್ರೆ ಅವ್ರು ಬರುದೇ ಅಡಲ್ಟ್ಹುಡ್ ಹಂಗಲ್ಲ, 18, 20, 23, ಅವ್ರಿಗೆ ಮೇನ್ ಪ್ರಾಬ್ಲಮ್ ನೆಕ್ಸ್ಟ್ ಮದಿ ಆತ ಇವ್ರಿಗೆ ಮಕ್ಕಳ ಆತ, ಮಕ್ಕಳಾದ್ರೆ ಮತ್ತೆ ಅವ್ರಿಗೂ ಕಾಯಿಲೆ ಬರ್ಬೋದಲ್ಲ, ಈ ಒಂದು ಡೌಟ್ ಥಾಟ್ಗಳಿದ್ದೇ ಇರ್ತದೆ ಅವರಿಗೆ. ನಾನು ನಿಮಗೆ 100% ಹೇಳ್ತೇನೆ, ಅವರು ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಬಂದಿದ್ದಾರೆ, ಫಾಲೋಅಪ್ ಮಾಡ್ತಾ ಇದ್ದಾರೆ, ಸೈಕಾಟ್ರಿಸ್ಟ್ ಹತ್ರ ಎಂತ ತೊಂದರೆ ಆದ್ರೆ ಅಡ್ರೆಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದಲ್ಲಿ, ಎಷ್ಟೋ ಜನ ಈಗಲೂ ಸಹ ಮದುವೆ ಆಗಿ ಹೈ ಪೇಯಿಂಗ್ ಜಾಬ್, ನಾಟ್ ಜಸ್ಟ್ ಕೂಲಿ ಕೆಲಸ ಹಾಗೆ ಅಂತ ಹೇಳುದು ಬೇಡ, ಸಾಫ್ಟ್ವೇರ್ ಇಂಜಿನಿಯರ್ಸ್, ಡಾಕ್ಟರ್ಸ್, ಎಲ್ಲರಿಗೂ ಸ್ಕಿಜೋಫ್ರೇನಿಯಾದಿಂದ ಬಳಲುವಂತವರು ಅಂತ ಹೈ ಪೇಯಿಂಗ್ ಜಾಬ್ ಅಲ್ಲಿ ಸಹ ಇನ್ನೂ ಇದ್ದಾರೆ. ಆದ್ರೆ ಆ ಯಾವಾಗ ಕಾಯಿಲೆ ಬಂದಿತ್ತೋ ಆ ಟೈಮಲ್ಲಿ ಸ್ವಲ್ಪ 2-3 weeks 1 month ಸ್ವಲ್ಪ ವೇರಿಯೇಷನ್ ಆಗಿದ್ದಿತ್ತು, ಒಂದು ಸ್ಟೆಬಿಲೈಸ್ ಮಾಡಿ ಆದ್ಮೇಲೆ ದೇ ಆರ್ ಕಂಟಿನ್ಯೂಯಿಂಗ್ ದೇರ್ ಓನ್ ಜಾಬ್, ದೇ ಹ್ಯಾವ್ ಫ್ಯಾಮಿಲಿ, ಮಕ್ಕಳು ಆಗಿದ್ದಾರೆ, ಮಕ್ಕಳು ಹೆಲ್ದಿದ್ದಾರೆ. ದ ಥಿಂಗ್ ಈಸ್, ಸ್ಕಿಜೋಫ್ರೇನಿಯಾ ಅಂತ ಬಂದಲ್ಲಿ ಯಾವುದೇ ಕಾಯಿಲೆ ಆಗಿರಲಿ ಜೆನೆಟಿಕ್ ಪ್ರೊಪೆನ್ಸಿಟಿ ಇದ್ದೇ ಇರ್ತದೆ, ಬಟ್ ಬರಲೇಬೇಕಂತ ಇಲ್ಲ. ನಾವು ಪ್ರಿಕಾಷನ್ಸ್ ತಗೊಂಡ್ರೆ, ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ತಗೊಂಡ್ರೆ, ಅಕಸ್ಮಾತ್ ನಮ್ಮ ಪಾರ್ಟ್ನರ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವಾಗ ಚಾನ್ಸಸ್ ಬರೋದು ಕಮ್ಮಿ, ನಮ್ಮ ಪೇರೆಂಟಿಂಗ್ ಮೇಲೂ ಹೋಗ್ತದೆ ಅದು. ಸೊ ನಮ್ಮ ಪೇರೆಂಟಿಂಗ್ ಚೆನ್ನಾಗಿತ್ತು, ಸೆಕ್ಯೂರ್ ಪೇರೆಂಟಿಂಗ್ ಕೊಟ್ಟಿತ್ತು ಮಗುವಿಗೆ ಅಂತ ಹೇಳಿದ್ರೆ ಸ್ಕಿಜೋಫ್ರೇನಿಯಾ ಬರುವ ಚಾನ್ಸಸ್ ತುಂಬಾ ಕಮ್ಮಿ ಇರ್ತದೆ. ಸೊ ಮದುವೆ ಆಗ್ಬಾರ್ದು ಅಂತ ಎಂತ ಇಲ್ಲ,
1: ಅವರು ನಾರ್ಮಲ್ ಲೈಫ್ ಲೀಡ್
0: ಮಾಡ್ತಾರೆ. ಲೈಫ್ ಯಸ್.
1: ಆದ್ರೆ ಒಂದು ಈಗ ಸ್ಕಿಜೋಫ್ರೇನಿಯಾ ಇದೆ ಅಂದ್ರೆ ಅದನ್ನ ಸ್ವಲ್ಪ ಗೌಪ್ಯವಾಗಿ ಇಡಬೇಕಂತ ಹೆಂಗೆ ಅಂದ್ರೆ, ಇಡೀ ಊರಿಗೂರು ಟಮ್ ಟಮ್ ಆದ್ರೆ ಅವನಿಗೆ ಮಂಡಿ ಸಮ ಇಲ್ಲ, ಅವನಿಗೆ ಹೆಣ್ಣು ಕೊಡುದು ಬೇಡ, ಅವಳಿಗೆ ಸರಿ ಇಲ್ಲ ಅಮ್ರ ಹೆಣ್ಣು ಬೇಡ, ಆತರನೇ ಇರುತ್ತೆ. ಇಟ್ ಈಸ್ ನಾಟ್ ಈಸಿ. ಸೊ ಅದನ್ನ ಎಷ್ಟು ಸೀಕ್ರೆಟ್ ಆಗಿ ಇಡ್ಬೇಕು ಅಥವಾ ಹೆಂಗ್ ಫ್ಯಾಮಿಲಿ ಸಪೋರ್ಟ್ ಹೆಂಗಿರ್ಕ?
0: ಇದೊಂದು ಡಿಲಿಮಾ ಅಂತ ಹೇಳಕ್ ನಾವು, ಎಂತಕ್ಕಂದ್ರೆ ಈಗ ನಾವು ಎಷ್ಟು ಅದನ್ನ ಮುಚ್ಚಿಟ್ಟು ಅದನ್ನ ಒಂದು
1: ಗೌಪ್ಯವಾಗಿಡುದು,
0: ಗೌಪ್ಯ ಕಾಯಿಲೆ ಅಂತೇಳಿ ನಾವು ಅದನ್ನ ಜಾಸ್ತಿ ಟ್ರೀಟ್ ಮಾಡ್ತಾ ಇರತ್ತ, ನಮ್ ಸ್ಟಿಗ್ಮಾ ಹಾಗೆ ಬೆಳೀತಾ ಇರತ್ತ. ಇಟ್ ಇಸ್ ನಾಟ್ ನೆಸೆಸರಿ. ಈಗ ಕಾಣಿ, ಎಲ್ಲರೂ ಈಗ ಮದುವೆ ಆಯ್ಕರ್ ಎಲ್ಲದೂ ಹೇಳ್ತಾರ ಎಂತ ತೊಂದರೆ ಇತ್ತಂತ ಹೇಳಿ,
1: ಇಲ್ಲ
0: ಎಂತ ಹೇಳುದಿಲ್ಲಲ್ಲ,
1: ಇಲ್ಲಪ್ಪ.
0: ಹಾ, ಅವ್ರಿಗೆ ಎಷ್ಟು ಕಾಯಿಲೆ ಇರ್ಲಕ್ಕ, ಟ್ಯಾಬ್ಲೆಟ್ ತಗೊಂತಾ ಇರ್ಲಕ್ಕ, ಎಂತಾರ ಮಾಡ್ತಾ ಇರ್ಲಕ್ಕ, ಎಲ್ಲ ಹೇಳುದಿಲ್ಲ. ಆಬ್ವಿಯಸ್ಲಿ ನಮ್ಮ ಕರ್ತವ್ಯ, ನಮ್ಮ ಎಂತ ನಮ್ಮ ಧರ್ಮ ಎಂತ ಹೇಳಿದ್ರೆ, ನಮ್ಮ ಪಾರ್ಟ್ನರಿಗೆ ಒಂದು ಗೊತ್ತಿರ್ಬೇಕು, ಹಾಕಿ ಈ ತರ ಕಾಯಿಲೆ ಇದ್ದಿತ್ತು, ಹಿಂಗೆ ಇತ್ತು, ಈ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರ ಅಂತ ಹೇಳಿ ಒಂದು ಇರ್ಬೇಕು. ಯಾಕಂದ್ರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಹೇಳಿದ್ಮೇಲೆ ತಗೊಳ್ತಾ ಇರ್ತಾರೆ. ಸೊ ಅದು ಸುಳ್ಳು ಹೇಳಿ ಮಾಡೋದು ತಪ್ಪು. ಬಟ್ ಇದು ಯಾವಾಗ ಚೇಂಜ್ ಆಗ್ತದೆ, ಸೊಸೈಟಲ್ ಲೆವೆಲ್, ಗ್ರಾಸ್ ರೂಟ್ ಲೆವೆಲ್ ಇಂದ ಚೇಂಜ್ ಆಯ್ತು. ನಮಗೆ ಆ ಪರ್ಸೆಪ್ಷನ್ ಉಂಟಲ್ಲ, ಅಯ್ಯೋ ಇವನಿಗೆ ಮಾನಸಿಕ ತೊಂದರೆ ಉಂಟು ಅಂತ ಹೇಳಿದ್ರು ಕೂಡಲೇ ನಾವು ಮನುಷ್ಯನೇ ಅಲ್ಲ ಅಂತ ಯೋಚನೆ ಮಾಡ್ತಲ್ಲ, ಅದು ನಾವು ಚೇಂಜ್ ಮಾಡಿ. ಸೊ ಯಾವಾಗ ನಮ್ಮ ಸಮಾಜ ಓಕೆ ಇವನಿಗೆ ಮಾನಸಿಕ ತೊಂದರೆ ಉಂಟು, ಟ್ರೀಟ್ಮೆಂಟ್ ಇಲ್ದನ್ ಸರಿ ಇದ್ದಾನೆ, ಮಾನಸಿಕ ತೊಂದರೆ ಉಂಟು, ಅವನ ಐಡೆಂಟಿಟಿ ಮಾಡಬೇಡಿ, ಅವ ಎಂತ ಮಾಡ್ತಾನೆ, ಮದುವೆ ಆಗ್ಬೇಕಂದ್ರೆ ಅವನ ಕಾಲ ಮೇಲೆ ನಿಂತಿದ್ದಾನೆ, ಅದಾದ್ಮೇಲೆ ಅವನು ಮದುವೆ ಆಗ್ಲಿಕ್ಕೆ ನೋಡ್ದ ಅಲ್ವಾ. ಅವನು ಕೆಲಸ ಉಂಟು, ಅವನ್ ಜಾಬ್ಗೆ ಹೋಗ್ತಾ ಇದ್ದಾನೆ 9-to-4, ಅವನ್ ಕೊಟ್ಟಿರೋ ಕೆಲಸ ಅವ್ನು ಮಾಡ್ತಿದ್ದಾನೆ, ಅವ್ನ ಜವಾಬ್ದಾರಿ ತೊಳ್ತಿದ್ದಾನೆ ಅಂತ ಹೇಳಿದ್ಮೇಲೆ ಅವನ್ ಮದುವೆ ಆಗ್ಲಿಕ್ಕೆ ಹೋಗುದು. ಹಾಂಗಿದ್ದಲ್ಲಿ ನಾವು ಮೆಂಟಲ್ ಇಲ್ನೆಸ್ ನ ಯಾಕೆ ಲೇಬಲ್ ಮಾಡ್ಕೋ? ಅವನು ಜಾಬ್ ಒಳ್ಳೆ ಮಾಡ್ತಿದ್ದ ಅದ್ರ ಒಟ್ಟಿಗೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ದ. ಅವನ ಜೀವನದ ಒಂದು ಅಂಗ ಅದು. ಸೊ ನಾವು ಫೋಕಸ್ ಮಾಡುವಂತದ್ದು ಮಾನಸಿಕ ರೋಗದ ಮೇಲೆ ಅಲ್ಲ, ಇವ ಫಂಕ್ಷನ್ ಮಾಡ್ತಾ ಇದ್ದಾನೋ ಇಲ್ಲ, ಇವ ವ್ಯಕ್ತಿ ಸರಿ ಇದ್ದಾನೋ ಇಲ್ಲ, ಇವನ್ ಐಡೆಂಟಿಟಿ ಅಂತ ಅದು ಸರಿ ಇರ್ಲಿ, ಇದು ಒಂದು ಅಂಗ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ. ಸೊ ಹರಡಿಸೋ ಸುಮ್ಮನೆ ಈಗ ಬಿನಾ ಕಾರಣ ಎಲ್ಲರಿಗೂ ನನಗೆ ಸ್ಕಿಜೋಫ್ರೆನಿಯಾ ಉಂಟು ಅಂತ ಹೇಳುದು ಬೇಡ,
1: ಅಗತ್ಯ ಇಲ್ಲ,
0: ಅಗತ್ಯ ಇಲ್ಲ. ಹೌದಾ, ಟ್ರೀಟ್ಮೆಂಟ್ ತೊಗೊಳ್ತೇನೆ ಸರಿ, ನಾವೆಲ್ಲರಿಗೂ ನನಗೆ ಬಿ ಪಿ ಉಂಟು, ನನಗೆ ಟಿ ಬಿ ಉಂಟು ಅಂತ ಹೇಳ್ಕೊಂತ ಹೋತ್ವಾ? ಇಲ್ಲ, ನಮ್ಮ ಟ್ರೀಟ್ಮೆಂಟ್ ನಾವು ತಗೊಳತ್ತ, ನಾವು ಸುಮ್ಮನೆ ಇರತ್ತೆ. ಇದು ಹಾಗೆ ನಾವು ಫಂಕ್ಷನಿಂಗ್ ಉಂಟು ಅಂತ ಹೇಳಿದ್ರೆ ಸರಿಯಾಗಿರುವ, ಬಟ್ ಪಾರ್ಟ್ನರಿಗೆ ಹೇಳುದು ಅದೊಂದು ಕರ್ತವ್ಯ.
1: ಹೇಳ್ಬೇಕಾದ ಸ್ಟಿಗ್ಮಾ ಬೇರೆ ಏನ್ ತಲೆ ಇತ್ತು ಇದ್ರ ಬಗ್ಗೆ?
0: ಸ್ಕಿಜೋಫ್ರೆನಿಯಾ ಬಗ್ಗೆ ಸ್ಟಿಗ್ಮಾ ಅಂತ ಹೇಳಿದ್ರೆ ಒಂದು ಮೇನ್ಲಿ ನಾನು ಹೇಳುದು ಅದೇ ಪುನರ್ಜನ್ಮದ ಕರ್ಮ, ಇವನಿಗೆ ಕಾಯಿಲೆ ಮುಂಚೆ ಎಂತದ ಪಾಪ ಮಾಡಿದ ಅದಕ್ಕೆ ಬಂದಿತ್ತು. ಇನ್ನೊಂದು ಆ ಜಾಗದಲ್ಲಿ ನೀವೆಂತ ಪಾಪ ಮಾಡಿ ಬಂದಿರಿ, ಅಲ್ಲಿ ಹೋಗಿ ನೀವು ಮೂರ್ನ ಅದು ಇದು ಮಾಡ್ಕ ಇದು ಮಾಡ್ಕ. ಇದು ಬರೀ ಹಿಂದೂ ರಿಲಿಜನ್ ಅಲ್ಲ, ಎಲ್ಲಾ ರಿಲಿಜನ್ ಅವ್ರದವ್ರದೇ ಒಂದು ಎಕ್ಸ್ಪ್ಲನೇಷನ್ ಇತ್ತು. ಇಸ್ಲಾಂ ಆಗಿರ್ಲಿ, ಕ್ರಿಶ್ಚಾನಿಟಿ ಆಗಿರ್ಲಿ, ಹಿಂದೂಯಿಸಂ ಆಗಿರ್ಲಿ, ಎಲ್ಲಾದ್ರಲ್ಲೂ, ಯಾಕಂದ್ರೆ ಎಲ್ಲ ಧರ್ಮದ ಸ್ಥಳದಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಅವ್ರದೇ ಒಂದಿತ್ತು. ಯಾಕಂದ್ರೆ ಇದು ಪೂಜಾರಿಗಳಾಗಿರ್ಲಿ ಅಥವಾ ಚರ್ಚ್ ಫಾದರ್ ಆಗಿರ್ಲಿ, ಇಸ್ಲಾಂ ಮೌಲಾನ ಆಗಿರ್ಲಿ, ಅವ್ರು ಕರ್ದು ಮಾಡೋ ಟ್ರೀಟ್ಮೆಂಟ್ ಅಲ್ಲ, ಜನ ಅವ್ರನ್ನೇ ಜಾಸ್ತಿ ನಂಬೋದು. ಈಗ ಒಂದು ನೂರು ನೂರು ಜನ ಯಾವಾಗ್ಲೂ ಒಂದು ತಿಂಗಳಿಗೆ ಒಂದು ಹೋಗಿ ನಂಗೆ ಈ ತರ ಇವಳಿಗೆ ಈ ತರ ತೊಂದ್ರೆ ತೊಂದ್ರೆ, ಅವ್ರು ಎಂತಾರು ಮಾಡ್ಕೆ ಅಲ್ಲ. ಸೊ ಕೆಲವರು ಅವ್ರನ್ನ ತುಂಬಾ ತೊಂದರೆ ಇರೋನ್ ಪಾಪ ಆಕ್ಚುಲಿ ಅವ್ರು ರೆಫರ್ ಮಾಡ್ತಾರೆ ಸೈಕೆಟ್ರಿಗೆ, ಇಲ್ಲ ಇದು ತುಂಬಾ ತೊಂದರೆ, ಸ್ವಲ್ಪ ಮಿತಿ ಮೀರಿತ್ತು, ನೀವು ಹೋಯಿನಿ ಅಂತೇಳಿ ಅಲ್ಲಿ ಬಂದ ತುಂಬಾ ಜನ ಇದ್ರು. ಬಟ್ ಇನ್ ಕೆಲವರು ಎಂತ ಮಾಡ್ತಾರೆ, ಅವ್ರ ಮನ್ ಸಮಾಧಾನಕ್ಕೋಸ್ಕರ ಸ್ವಲ್ಪ ಪೂಜೆ ಪುರಸ್ಕಾರ ಅದ್ರಂಗೆ ತುಂಬಾ ವೈಲೆಂಟ್ ಅಂದ್ರೆ ಅದನ್ನ ಹೇಳಿದೆ ಅಲ್ಲ, ಬರೆ ಇಡುದು, ಆಮೇಲೆ ಅವ್ರನ್ನ ಕೂಡ ಹಾಕುದು, ಅವ್ರಿಗೆ
1: ಹೊಡಿಯೋದು,
0: ಹೊಡಿಯುದು, ನಾನು ಬಿಡಿಸ್ತೆ, ಇವ್ರು ದೆವ್ವ
1: ಬಂದು
0: ದೆವ್ವ ಬಂದು ಇವನಿಗೆ ಆತರ ವಿಚಾರ ಬರ್ತಾ ಇರುದು, ಅದಕ್ಕೆ ಇವನಿಗೆ ಈ ತರ ಆಗ್ತಾ ಇರೋದು, ಇದು ದೊಡ್ಡ ಮಿತ್.
1: ಓಕೆ, ಈಗ ನಮ್ಮ ಸುತ್ತಮುತ್ತ ಇರೋರಿಗೆ ಸ್ಕಿಜೋಫ್ರೆನಿಯಾ ಇದೆ ಅಂತ ನಮ್ಗೆ ಗೊತ್ತಾಯ್ತು, ಅವ್ರಿಗೆ ಗೊತ್ತಾಯಿಲ್ಲ, ನಮಗ್ ಗೊತ್ತಾಯ್ತು, ಅವ್ರಿಗೆ ಗೊತ್ತಾಗ ಚಾನ್ಸ್ ಇದೆಯಾ?
0: ಆಕ್ಚುಲಿ ಅವ್ರಲ್ಲಿ ಇನ್ಸೈಟ್ ತುಂಬಾ ಕಮ್ಮಿ ಇರುತ್ತೆ, ಯಾಕಂದ್ರೆ ಅವ್ರು ನಂಬ್ತಾರ, ನೀವು ನಾವ್ ಹೇಳ್ತಾ ಇತ್ತು ಇವ್ನು ಸಂಶಯ ಮಾಡ್ತೀನಿ ಅಂತ, ಅವನಿಗೆ ಅದೇ ರಿಯಾಲಿಟಿ, ಅವ್ನ್ ಯಾರು ಫಾಲೋ ಮಾಡ್ತಾರೆ ಅವ್ನು ನಂಬ್ತಾ ಇದ್ದ, ಅದೇ ಕಾಯಿಲೆ ಅಲ್ಲ. ಸೊ ಅವ್ನಿಗೆ ಇನ್ಸೈಟ್ ಕಮ್ಮಿ,
1: ಅವ್ರಿಗೆ ಗೊತ್ತಾಗ್ತಿಲ್ಲ. ಸೊ ಉಳಿದವರು ಯಾರಾದ್ರೂ ಗುರುತಿಸಬೇಕು,
0: ಅವರ ಬಿಹೇವಿಯರ್ ಅಲ್ಲಿ ಗುರುತಿಸಬೇಕು.
1: ಹಂಗಿದ್ದಾಗ ಅವ್ರಿಗೆ ಗೊತ್ತಾಯ್ತು ಇದು ಸ್ವಲ್ಪ ಬೇರೆ ತರ ಇದೆ, ಸ್ಕಿಜೋಫ್ರೆನಿಯಾ ಇರಬಹುದು ಅಂತ ಡೌಟ್ ಬಂದ್ರೆ ಎಂತ ಮಾಡ್ಕವ್ರು, ವಾಟ್ ಆಕ್ಷನ್ ದೇ ಹ್ಯಾವ್ ಟು ಟೇಕ್?
0: ಫಸ್ಟ್ ಆಕ್ಷನ್ ಇಸ್ ಫ್ರಮ್ ದ ಫ್ಯಾಮಿಲಿ, ಅವರ ಕ್ಲೋಸ್ ರಿಲೇಟಿವ್ ಯಾರಿದ್ದಾರೆ, ಯಾರು ನೋಡ್ಕೊಳ್ತಿದ್ದಾರೆ, ಜವಾಬ್ದಾರಿ ರೆಸ್ಪಾನ್ಸಿಬಲ್ ಪರ್ಸನ್ ಇನ್ ಫ್ಯಾಮಿಲಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನಮ್ಮ ಕಿವಿ ಮಾತು ಹೇಳುದು, ನಾನು ಹೀಗೆ ಕೇಳಿದ್ದೆ ಒಂದ್ ಕಡೆ, ಅಥವಾ ನಂಗೆ ಈ ತರ ಅವೇರ್ನೆಸ್ ಉಂಟು, ಇನ್ಫಾರ್ಮೇಶನ್ ಉಂಟು, ಈ ತರ ಮಾಡುವ ವರ್ತನೆ ಮಾಡುವವರಲ್ಲಿ ಮಾನಸಿಕ ಕಾಯಿಲೆ ಲಕ್ಷಣ ಇದೊಂದು, ಇದಕ್ಕೆ ಟ್ರೀಟ್ಮೆಂಟ್ ಉಂಟು, ಮುಂಚೆ ತರ ಅಲ್ಲ, ಆಮೇಲೆ ಈಗಿನ ಬರೋ ಟ್ರೀಟ್ಮೆಂಟ್ ಅಲ್ಲಿ ಬುದ್ಧಿಮಂದ ಮಾಡುದಿಲ್ಲ ಅಥವಾ ವೇಟ್ ಗೇನ್ ಮಾಡುದಿಲ್ಲ, ಗುಳಿಗೆನ ಅಡಿಕ್ಟ್ ಅಂತ ತಿಳ್ಕೊಂಬೇಡಿ, ಕಿಡ್ನಿ ಲಿವರ್ ಫೇಲ್ ಆಗ್ತ ಹಂಗೆಲ್ಲ ಮಿತ್ಸ್ ಉಂಟು, ಅದೆಲ್ಲ ಆಗುದಿಲ್ಲ. ಒಂದು ಸರಿ ಮಾನಸಿಕ ರೋಗ ತಜ್ಞರ ಹತ್ರ ಭೇಟಿ ಮಾಡಿ, ಅವರು ಟ್ಯಾಬ್ಲೆಟ್ ಕೊಡುದು, ನೀವು ತಗೊಳ್ಳೋದು ಎರಡನೇ ಮಾತು. ಫಸ್ಟ್ ಅವ್ರ ಹತ್ರ ಹೋಗಿ ಇದು ಕಾಯಿಲೆಯಾ, ಇದು ಇದರಿಂದ ಬಂದಿರೋ ಕಾಯಿಲೆಯಾ ಅಥವಾ ಬೇರೆ ಲಕ್ಷಣವ, ಎಂಥದೇ ಆಗಲಿ ಒಂದು ಕ್ಲಾರಿಟಿ ಬರ್ತದೆ. ಅಲ್ಲಿಗೆ ಹೋಗಿ ಒಂದ್ಸರಿ ಮೀಟ್ ಆಗಿ ಅಂತ ಹೇಳೋದು ಒಂದು ಕರ್ತವ್ಯ, ಸಮಾಜದ ಒಂದು ಕರ್ತವ್ಯ, ಸಮಾಜದ ನಾಗರಿಕನಾಗಿ ಇದು ಪ್ರಥಮ ಕರ್ತವ್ಯ. ಎಂತ ಅಂತ ಹೇಳಿದ್ರೆ ನಮ್ಮಲ್ಲಿರೋ ಇನ್ಫಾರ್ಮೇಶನ್ ನಾವು ಕೊಡೋದು. ಈಗ ಸರ್ಕಾರ ಎಷ್ಟು ಒಳ್ಳೊಳ್ಳೆ ಪ್ರೋಗ್ರಾಮ್ ಅನ್ನು ಅವ್ರು ಇನಿಷಿಯೇಟ್ ತಗೊಂಡಿದ್ದಾರೆ ಅಂದ್ರೆ, ಈಗ ನಾನು ಇರದ ಜಿಲ್ಲಾ ಮಾನಸಿಕ ರೋಗ ಕಾರ್ಯಕ್ರಮದಲ್ಲಿ ನಾವು ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿರುವ ಹಲವಾರು ಪಿ ಎಚ್ ಸಿಸ್ ಯಾವ್ದೆಲ್ಲ, ಯಾವ್ದರಿಂದ ಹಿಡಿದು ಶಿರೂರು, ಗಂಗೊಳ್ಳಿ, ಬೈಂದೂರು, ಶಿರ್ವಾ, ಆಮೇಲೆ ಮಣಿಪುರ, ಪೇತ್ರಿ, ಬಾರ್ಕೂರು, ಮಂದರ್ತಿ, ಆವರ್ಸೆ, ಇನ್ನು ಹಲವಾರು ಉಡುಪಿಯಲ್ಲಿ ಬರೋ ಡಿಸ್ಟ್ರಿಕ್ಟ್ ಅಲ್ಲಿ, ಮತ್ತೆ ಕುಂದಾಪುರ ಗೌರ್ಮೆಂಟ್ ಹಾಸ್ಪಿಟಲ್, ಅದಂತೂ ನಾವು ವಾರ ವಾರ ಫ್ರೈಡೇ ಫ್ರೈಡೇ ಬರ್ತೇವೆ ಇಲ್ಲಿ, ಮತ್ತೆ ಕಾರ್ಕಳ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಸಹ ಪ್ರತಿ ಮಂಗಳವಾರ ಬರ್ತೇವೆ. ಸೊ ಅಲ್ಲಿ ಬಂದು ಗೌರ್ಮೆಂಟ್ ವತಿಯಿಂದ ಅದು ಫ್ರೀ ಆಗಿ ಸೈಕಾಟ್ರಿಸ್ಟ್ ಬರ್ತಾ ಇದ್ದಾರೆ, ನಿಮಗೆ ನಾನೇ ಬರ್ತಾ ಇದ್ದೇನೆ. ಸೊ ಅಲ್ಲಿ ಬಂದು ಒಂದ್ಸರಿ ತೋರಿಸಿ.
1: ಎಷ್ಟೊತ್ತಿಂದ ಎಷ್ಟೊತ್ತರಿಗೆ ಇರ್ತೀರಿ ಡಾಕ್ಟರ್ ಇಲ್ಲಿ ಕುಂದಾಪುರ ತಾಲೂಕು ಆಸ್ಪತ್ರೆಯಲ್ಲಿ?
0: ಕುಂದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಪ್ರತಿ ಶುಕ್ರವಾರ ನಾವು 10:30 ಮಧ್ಯಾಹ್ನ ತನಕ ಇರ್ತೀವಿ.
1: ಮಧ್ಯಾಹ್ನ 1 ಗಂಟೆ?
0: ಹಾ, ಅಂದ್ರೆ ಪೇಷಂಟ್ ಮೇಲೆ ಡಿಪೆಂಡ್, ಪೇಷಂಟ್ ಬರ್ತಾ ಇದ್ದಾರೆ ಅಂದ್ರೆ ನಾವು ಟಿಲ್ ಆಫ್ಟರ್ನೂನ್ ಸಹ ಕಂಟಿನ್ಯೂ ಮಾಡ್ತೇವೆ. ಉಚಿತ ಉಚಿತ ಟ್ರೀಟ್ಮೆಂಟ್ ಸಹ ಉಚಿತ ಸಿಗ್ತದೆ ನಿಮಗೆ, ಸೈಕಾಟ್ರಿಸ್ಟ್ ಸಹ ನಿಮಗೆ ಉಚಿತವಾಗಿ ಸಿಗ್ತಾ ಇದ್ದಾರೆ.
1: ಮದ್ದು ಉಚಿತ?
0: ಮದ್ದು ಸಹ ಉಚಿತ.
1: ಓಕೆ, ಈಗ ನೀವು ಒಬ್ರಿಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಶಶಾಂಕ್ ಶೆಟ್ಟಿ ಒಂದ್ಸಲ ಬಂದು ಕನ್ಸಲ್ಟ್ ಮಾಡಿ, ನೆಕ್ಸ್ಟ್ ಟೈಮ್ ವಾಪಸ್ ನೀವೇ ಸಿಗ್ತೀರ ಹೆಂಗೆ?
0: ಹೌದು, ಈಗ ನಂದು ಏನು ನನ್ನ ಜಾಬ್ ಕಾಂಟ್ರಾಕ್ಟ್ ಉಂಟು, ಇನ್ನು ಅಟ್ ಲೀಸ್ಟ್ ನಾನು ನೆಕ್ಸ್ಟ್ 1 ಇಯರ್ ತನಕ ನಾನೇ ಇರ್ತೆ, ಆಮೇಲೆ ಇಟ್ ಡಿಪೆಂಡ್ಸ್.
1: ಅದು ಕೂಡ ಅವ್ರಿಗೆ ಇಂಪಾರ್ಟೆಂಟ್ ಆಯ್ತು, ಒಂದ್ಸಲ ನಿಮ್ ಜೊತೆ ಒಂದು ಆತ್ಮೀಯತೆ ಬೆಳೆದಿರತ್ತ, ಅವ್ರು ಹೇಳ್ಕೊಂಡ್ ಶುರು ಮಾಡ್ತಾರೆ, ನಿಮ್ಮ ನಂಬಕ್ ಶುರು ಮಾಡ್ತಾರ, ಇವ್ರು ಅಡ್ಡಿಲ್ಲ ಡಾಕ್ಟರ್ ಬಗ್ ಶುರು ಮಾಡತ್ರ. ಸೊ ಅದಕ್ಕೆ ಕೇಂದ್ರದ್ ನಾನು ಇದನ್ನ
0: ಹಂಡ್ರೆಡ್ ಪರ್ಸೆಂಟ್ ನಾನೀಗ ಇಲ್ಲಿ ಬಂದ ಮೇಲೆ ನಾನು ನಿಮಗೆ ಅಂತ ನಾನು ಕಾನ್ಫಿಡೆನ್ಸ್ ಕೊಡ್ಲಕ್ಕೆ ನನ್ನ ಕಾಂಟ್ಯಾಕ್ಟ್ ಇದು ಒನ್ ಇಯರ್ ಹೇಳೋದ್ರಿಂದ ನಾನು ನಿಮಗೆ ಒನ್ ಇಯರ್ ಹೇಳ್ತೇನೆ. ಸೊ ನಾ ಒಂದ್ಸರಿ ಬಂದಲ್ಲ ಅವರಿಗೆ ಇವರೇ ಡಾಕ್ಟರ್ ಬೇಕಂತ ಹೇಳಿದಲ್ಲ ನಾನು ಕರ್ತೇನೆ, ನನ್ನ ಜಾಬೇ ಅದು. ಸೊ ಎವ್ರಿ ಫ್ರೈಡೇ ನಾನೇ ಬರ್ತಿದ್ದೆ ಇಲ್ಲಿಗೆ, ನಾನೇ ಇರ್ತೆ ಅವರಿಗೆ ನಾನೇ ಬೇಕಂತ ಹೇಳಿದ್ರೆ ದೇ ಕೆನ್ ಕಮ್ ಅಂಡ್ ಮೀಟ್ ಅಂಡ್ ಇಟ್ ವಿಲ್ ಬಿ ರೆಗ್ಯುಲರ್.
1: ಹಾಗೆ ಇನ್ನೊಂದು ಉಡುಪಿ ಆದರ್ಶ ಹಾಸ್ಪಿಟಲ್ ನೀವು ಕನ್ಸಲ್ಟೆಂಟ್ ಸೈಕಿಯಾಟ್ರಿಸ್ಟ್ ಆಗಿದ್ದೀರಿ.
0: ಯಾಕಂದ್ರೆ ಕೆಲವೊಂದು ಪೇಷಂಟ್ಸ್ ಅವ್ರಿಗೆ ಇಲ್ಲಿ ಗೌರ್ಮೆಂಟ್ ಸೆಟಪ್ ಇರೋದ್ರಿಂದ ನಮಗೆ ಕೆಲವ್ರು ಪ್ರೈವೇಸಿ ಕೇಳ್ತಾರೆ, ಕೆಲವರು ಅರ್ಧ ಗಂಟೆಗಿಂತ ಜಾಸ್ತಿ ಮಾತಾಡ್ಕಂತ ಹೇಳ್ತಾರೆ. ಅದರಲ್ಲಾಗ್ಲಿ 50 ಪೇಷಂಟ್ ಇರ್ತಾರೆ, ನಾವೆಲ್ಲರನ್ನು ಅಷ್ಟೊತ್ತು ಮಾತಾಡ್ಸ್ಲಿಕ್ಕೆ ಆಗ್ತಿಲ್ಲ.
1: ಉಡುಪಿ ಆದರ್ಶದಲ್ಲಾದ್ರೆ ನೀವು ಎಷ್ಟು ತಿಂದ ಎಷ್ಟು ತರಿದ?
0: 4:00 ಆನ್ವರ್ಡ್ಸ್ ನಾನು ಉಡುಪಿಯಲ್ಲಿ ಆದರ್ಶ ಹಾಸ್ಪಿಟಲ್. ಹಂಗೆ
1: ಮಂಡೇ ಟು
0: ಸಾಟರ್ಡೆ, ಮಂಡೇ ಟು ಸಾಟರ್ಡೆ ಈವ್ನಿಂಗ್ 4 ಇಂದ ಅಲ್ಲೇ ಇರ್ತೆ. ಸೊ ಸ್ಪೆಷಲೈಸ್ಡ್ ಅಂದ್ರೆ ಅವರಿಗೆ ಪ್ರೈವೇಸಿ ಬೇಕು ಅಥವಾ ಮೋರ್ ಕೌನ್ಸಿಲಿಂಗ್ ಥೆರಪಿ ಬೇಕಂದ್ರೆ ಅಲ್ಲಿ ಬರ್ಲಕ್ಕ.
1: ಒಳ್ಳೇದಾಯ್ತು ಡಾಕ್ಟರ್, ನೀವು ಬಂದು ಸ್ಕಿಜೋಫ್ರೇನಿಯಾ ಬಗ್ಗೆ ಮತ್ತೊಮ್ಮೆ ಮಾತಾಡಿದೆ. ಯಾಕಂದ್ರೆ ನಮ್ ಕೆಲವೊಂದನ್ನು ಮತ್ ನೆನ್ಪ್ ಮಾಡ್ತಾ ಇಕ್ಕ ಇವತ್ತು ಕೇಂದ್ರ ನಾಳೆ ಮರ್ತು ಹಬ್ಬದ. ಸೊ ಅಂತದ್ರಲ್ಲಿ ನೀವು ಮೇ 24th
0: ವರ್ಲ್ಡ್ ಸ್ಕಿಜೋಫ್ರೇನಿಯಾ ಡೇ, ಎವ್ರಿ ಮೇ 24th ಎವ್ರಿ ಇಯರ್
1: ಮೇ 24th ವರ್ಲ್ಡ್ ಸ್ಕಿಜೋಫ್ರೇನಿಯಾ ಡೇ.
0: ಅದರ ಟ್ಯಾಗ್ ಲೈನ್ ಇದ್ದದ್ದು ರೀಥಿಂಕ್ ದ ಲೇಬಲ್ ರೀಕ್ಲೇಮ್ ದ ಸ್ಟೋರಿ. ಅಂದ್ರೆ ನೀವು ಲೇಬಲ್ ಹಾಕೋದನ್ನು ಒಂದ್ಸರಿ ವಿಚಾರ ಮಾಡಿ ಹಾಕಕ್ಕ ಬೇಡ ಅಂತ. ಇವ ಸ್ಕಿಜೋಫ್ರೆನಿಯಾ, ಇವ ಡಿಪ್ರೆಷನ್, ಇವ ಮಾನಸಿಕ ಹೇಳೋದು, ರೀಕ್ಲೇಮ್ ದ ಸ್ಟೋರಿ. ಆ ಮನುಷ್ಯ ಯಾವ ಅವನ ಜೀವನದ ಯಾವ ಕತೆ ಉಂಟು, ಅವನು ಯಾಕೆ ಈ ತರ ಆಯ್ತು, ಅಥವಾ ಅವನ ರಿಯಲ್ ವ್ಯಕ್ತಿತ್ವ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ.
1: ಯಸ್, ತುಂಬಾ ಲೈಕ್ ಎಕ್ಸ್ಪ್ಲೇನ್ ಮಾಡ್ರಿ. ಆಕ್ಚುಲಿ ನಂಗೆ ಸುಮಾರು ಲೈಕ್ ಅರ್ಥ ಆಯ್ತು ಇವತ್ತು ಸ್ಕಿಜೋಫ್ರೆನಿಯಾ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ನಮ್ಮೊಟ್ಟಿಗೆ ಡಾಕ್ಟರ್ ಶಶಾಂಕ್ ಶೆಟ್ಟಿ ಅವರಿದ್ದದ್ದು, ಇವರು MD ಸೈಕಿಯಾಟ್ರಿ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯರು. ನಮ್ಮ ಉಡುಪಿ ಜಿಲ್ಲೆ ಹೆಚ್ಚಿನ ಆಸ್ಪತ್ರೆಗಳಿಗೆ, ಜಿಲ್ಲಾಸ್ಪತ್ರೆ ಅಂದ್ರೆ ತಾಲೂಕು ಆಸ್ಪತ್ರೆಗಳಿಗೆ ಹೋಗ್ತಾ ಇರ್ತಾರೆ. ಕುಂದಾಪುರ ತಾಲೂಕು ಆಸ್ಪತ್ರೆಗೆ ಅವರು ಶುಕ್ರವಾರ ಬೆಳಿಗ್ಗೆ 10 ಗಂಟೆಯಿಂದ ಇರ್ತಾರೆ ಅಲ್ದಾ. ಸೊ ತುಂಬಾ ಲೈಕ್ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಬಹುಶಃ ಈ ಕಾರ್ಯಕ್ರಮ ಕೇಂದ್ರವರಿಗೂ ಗೊತ್ತಾಯ್ಕು ಸಾಕು, ಈಗ ಅವ್ರ ಸುತ್ತಮುತ್ತ ಯಾರ್ಯಾರು ಈ ತರದಲ್ಲ ಲಕ್ಷಣದಲ್ಲಿ ಇರ್ತಾರಲ್ಲ, ಓ ಇವರಿಗೂ ಸ್ಕಿಜೋಫ್ರೇನಿಯಾ ಇರ್ಕ, ಇಲ್ಲಿ ಇವರಿಗೆ ಡಾಕ್ಟರ್ ಹತ್ರ ಹೈಕತ್ ಕನ್ಸಲ್ಟ್ ಮಾಡ್ಕತ್ ಅಂತ ಹೇಳಿ ಡಾಕ್ಟರ್ ನೀವು.
0: ಸೊ ನಾ ಇನ್ನೊಂದ್ ಅಂತ ಹೇಳಕ್ ಹೇಳ್ತೇನೆ ಅಂದ್ರೆ, ಒಂದ್ ಜನರಲ್ ಆಗಿ ನಾನು ಯಾಕಂದ್ರೆ ಇದೇ ಪಾಡ್ಕಾಸ್ಟ್ ನಾವೆಲ್ಲ ಹೇಳಕ್ಕಾಗ್ತಿಲ್ಲ. ಸೊ ಈ ಒಂದ್ ಸಬ್ಸ್ಟೆನ್ಸ್ ಯೂಸ್, ಸೊ ಮದ್ಯಪಾನ ಅಥವಾ ತಂಬಾಕು ವ್ಯಸನ, ಗಾಂಜಾ ವ್ಯಸನ, ಎಂಥದೇ ವ್ಯಸನ ಇರಲಿ, ಅಂಥ ಕಾಯಿಲೆಗೂ ಟ್ರೀಟ್ಮೆಂಟ್ ಉಂಟು. ಅವ್ರಿಗೆ ಕಿರುಕುಳ ಕೊಡದೆ ಅದನ್ನು ಸರಿ ಮಾಡ್ಲಿಕ್ಕೆ ಸಹ ಟ್ರೀಟ್ಮೆಂಟ್ ಉಂಟು. ಆಂಗ್ಸೈಟಿ, ಆತಂಕದ ತೊಂದರೆ, ಎಲ್ಲೇ ಹೋದರೂ ಭಯ ಆಗೋದು, ಎದೆ ಡಬಡಬ ಅನ್ನೋದು, ಕೈ ನಡುಗೋದು ಸಡನ್ ಆಗಿ, ಈ ಥರ ತೊಂದರೆ ಇರೋರಿಗೂ ಟ್ರೀಟ್ಮೆಂಟ್ ಉಂಟು. ನಿದ್ರೆ ತೊಂದರೆ ಇರೋರಿಗೂ ಟ್ರೀಟ್ಮೆಂಟ್ ಉಂಟು. ಖಿನ್ನತೆ, ಬೇಜಾರು, ದುಃಖ, ನಂಗೆ ಜೀವನ ಬೇಡ ಅನಿಸ್ತಾ ಇರೋರು ಅವರಲ್ಲಿ. ಸ್ವಾಭಾವಿಕ ತೊಂದರೆ, ಸಿಟ್ಟು ಸಿಟ್ಟು ಮಾಡೋದು ಅಥವಾ ಜೂಜಾಡೋದು ಜಾಸ್ತಿ, ಸುಳ್ಳು ಹೇಳೋದು ಜಾಸ್ತಿ, ಈ ಪೋಲಿ ಕೆಲಸ ಮಾಡೋದು ಜಾಸ್ತಿ, ಇಂಥವ್ರಿಗೆ ಸಹ ಕೌನ್ಸಿಲಿಂಗ್ ಮತ್ತು ಟ್ರೀಟ್ಮೆಂಟ್ ಉಂಟು. ಸೊ ಇದೆಲ್ಲ ಮಾನಸಿಕ ತೊಂದರೆ ಲಕ್ಷಣಗಳಿರ್ತದೆ. ಪದೇ ಪದೇ ಕೈ ತೊಳೆಯೋದು, ಪದೇ ಪದೇ ಚೆಕ್ ಮಾಡೋದು, ತುಂಬ ಚಿಂತೆ ಮಾಡೋದು ಎಲ್ಲ ವಿಷಯದ ಬಗ್ಗೆ, OCD ಅಂತ ಹೇಳ್ತೇವೆ, ಅದಕ್ಕೂ ಸಹ ಟ್ರೀಟ್ಮೆಂಟ್ ಉಂಟು. ಸೊ ಈ ಥರ ಹಲವಾರು ತೊಂದರೆಗಳಿತ್ತು. ಅದ್ರ ಬಗ್ಗೆ ನೀವು ಯಾವುದೇ ಬಗ್ಗೆ ಇವನಿಗೆ ಒಂದು ತೊಂದರೆ ಉಂಟು ಅಂತೇಳಿ ನಿಮ್ಮಲ್ಲೇ ಗೊತ್ತಾಗಿದ್ದರೆ, ಯಾಕಂದ್ರೆ ನಾನು ಈ ಥರ ಮಾತಾಡೋದಲ್ಲಿ ತುಂಬ ಜನ ಅಯ್ಯೋ ನಂಗೆ ಇದಿತ್ತು, ನಾನು ಇದನ್ನು ಮುಚ್ಚಿಟ್ಟಿದ್ದೆ ಇಷ್ಟು ದಿನ, ನಂಗೆ ಎಂತಂದು ಗೊತ್ತಾಗ್ತಿರಲಿಲ್ಲ ಅಂತ ಹೇಳ್ತಾ ಇದ್ರು. ಅಂಥವ್ರು ಯಾರೇ ಇದ್ರು ನನ್ನ ಹತ್ರ ಬಂದು ಕನ್ಸಲ್ಟ್ ಮಾಡ್ಬೋದು. ಕುಂದಾಪುರದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಸಹ ಕನ್ಸಲ್ಟ್ ಮಾಡ್ಬೋದು.
1: ಯಸ್, ತುಂಬಾ ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಶಶಾಂಕ್ ಶೆಟ್ಟಿ ಅವರಿಗೆ. ತುಂಬಾ ಒಳ್ಳೆ ಮಹತ್ವದ ಮಾಹಿತಿಯನ್ನ ಸ್ಕಿಜೋಫ್ರೇನಿಯಾದ ಬಗ್ಗೆ ನೀವು ಕೊಟ್ರೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಹಂಗೆಯೇ ಸುಮಾರು ವಿಷಯಗಳು ನಾವು ಮಾತಾಡ್ಲಕ್ಕ, ನೀವು ನೆಕ್ಸ್ಟ್ ಇನ್ನೊಂದ್ಸಲ ಪುಸ್ತಕ ಮಾಡ್ಕೊಂಡು ಬನ್ನಿ. ಆಗ ಕೆಲವೊಂದು ಟಾಪಿಕ್ ಹಿಂಗೆ ಬಂದು ಹಾಗೆ ಹೋಯ್ತು, ಅವುಗಳ ಬಗ್ಗೆ ಕೂಡ ಮಾತಾಡುವ. ಥ್ಯಾಂಕ್ ಯು.
0: ಯೆಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
1: ಕೇಳುಗ್ರೆ, ಇಷ್ಟತ್ವರೆಗೆ ಆರೋಗ್ಯವೇ ಭಾಗ್ಯದಲ್ಲಿ ನಾವು ಸ್ಕಿಜೋಫ್ರೇನಿಯಾ ಎನ್ನುವ ಮಾನಸಿಕ ಕಾಯಿಲೆ ಬಗ್ಗೆ ಮಾತಾಡಿದ್ವಿ. ಮಾತಾಡಿದ್ ನಾವು ನಮ್ ಡಾಕ್ಟರ್ ಶಶಾಂಕ್ ಶೆಟ್ಟರ್ ಕೇಳಿಸ್ಕೊಂಡದ್ದು ನಾವೆಲ್ಲ, ಒಂದ್ ಒಳ್ಳೆ ಮಾಹಿತಿ ಸಿಕ್ತ ಡಾಕ್ಟರ್, ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಾವೆಲ್ಲ ಹೊರಡೋ ಹೊತ್ತು ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತಿಕ್ಕ
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೇ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಮಾತ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಕೇಳುಗ್ರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೊಟ್ಟಿಗೆ ಮಿಥುನ್ ದೇವಾಡಿಗತೆ ಕಟ್ಟೆ. ಇವತ್ತಿನ ನಮ್ಮ ಪ್ರಿಯ ಮನಸ್ಸೆ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿ ಸ್ವರ್ಣ ಕುಂದಾಪುರ ಮೇಡಮ್ ಅವರಿದ್ರ. ಕಳೆದ ಸಂಚಿಕೆಯಲ್ಲಿ ನಾವು ಹುಡುಗರ ಮನಸ್ಥಿತಿ ಹಾಗೂ ಹುಡುಗರ ಮನಸ್ಸಿನ ಬಗ್ಗೆ ಮಾತಾಡಿತ್ತು. ಆ ಒಂದು ಕಾರ್ಯಕ್ರಮನ ಇವತ್ತಿನ ಈ ಸಂಚಿಕೆಯಲ್ಲಿ ಮುಂದುವರಿಸ್ತಿತ್ತು. ಮೇಡಮ್, ಶುರು ಮಾಡುವಲ್ಲ.
2: ನಿಮಗೆ ತುಂಬಾ ನೋವಾದಾಗ ನೀವು ಯಾರ ಹತ್ರ ಆದ್ರೂ ಅದನ್ನ ಹೇಳ್ಕೊಳ್ತೀರಾ, ಅದನ್ನ ವಿವರಿಸಿ ಹೇಳ್ತೀರಾ ಅಥವಾ ಅಲ್ಲಿಂದ ಮಾಯ ಆಗಿ ಬಿಡ್ತೀರಾ?
3: ನಮಗೆ ಆ ಪರ್ಸನ್ ಮೇಲೆ ತುಂಬಾ ಟ್ರಸ್ಟ್ ಇದ್ರೆ ಆಟ ಅಂದ್ರೆ ನಮ್ ಜೊತೆ ಕೊನೆವರೆಗೂ ನಿಲ್ತಾ ನಮ್ ವಿಚಾರನ ಬೇರೆ ಹತ್ರ ಹೇಳ್ಕಂತಿಲ್ಲ ಅಂತ ಹೇಳಿ ಇರುವಂತ ಪರ್ಸನ್ ಹತ್ರ ನಾವು ಹೇಳೇ ಹೇಳ್ಕಂತರು. ಎಂತ ವಿಚಾರ ಇದ್ರು ಹೇಳ್ಕಂತರು, ಅದೊಂದ್ ಲವ್ ಸ್ಟೋರಿ ಆಗಲಿ ಅಥವಾ ಒಂದು ಪರ್ಸನಲ್ ಆಗಲಿ ಅವ್ನ ಹೆಲ್ತ್ ಪ್ರಾಬ್ಲಮ್ ಆಗಲಿ ಪ್ರತಿಯೊಂದು ಇದನ್ನು ಅವ್ರು ಹೇಳ್ಕಂತರು. ಆದ್ರೆ ಅವನ ಮೇಲೆ ಅಂದ್ರೆ ಜಸ್ಟ್ ಫ್ರೆಂಡ್ ಆಗಿದ್ರೆ ಅಥವಾ ಸಿಕ್ತಾ ಹೋತ ಬತ್ತ ಅಥವಾ ಡೈಲಿ ನಮ್ಗೆ ಒಟ್ಟೆ ಇದ್ರು ನಮ್ಗೆ ಅವನ ಮೇಲೆ ಒಂದು ಟ್ರಸ್ಟ್ ಇಲ್ಲದೆ ಇಪ್ಪುದನ ಇದ್ರೆ ಅವ್ರ ಹತ್ರ ಎಲ್ಲ ಮುಚ್ಚಿಡ್ತರು.
2: ಓಕೆ, ಗುಡ್. ಕೊನೆಯದಾಗಿ ನೀವು ಯಾವಾಗ ಹತ್ತಿದ್ದೀರಿ ಅಳೋದಕ್ಕೆ? ಆ ಕಾರಣ ಯಾರ ಹತ್ರನೂ ಹೇಳದೆ ಕೊನೆಯದಾಗಿ ನೀವು ಯಾವಾಗ ಹತ್ತಿದ್ದೀರಿ? ಇನ್ನೇನಾದ್ರೂ ಈಗ ಹುಡುಗರು ಅಳ್ಬಾರ್ದು ಅಂತ ಅದೆಲ್ಲ ಏನಾದ್ರು ಉಂಟಾ? ಇಲ್ಲ. ಯಾವಾಗ ಹತ್ತಿದ್ದೀರಿ? ಬಾಯ್ಸ್ ಎಷ್ಟು ಸ್ಟ್ರಾಂಗ್ ಇದ್ರು ಅಂದ್ರೆ ಎಷ್ಟೇ ಒತ್ತಡಗಳಿದ್ರು ಸ್ಟ್ರಾಂಗ್ ಆಗಿರ್ಬೇಕು, ಅಳ್ಬಾರ್ದು, ಅದೆಲ್ಲ ಸಮಾಜ ಹೇಳುತ್ತೆ ಅಂತ ಹೇಳಿ ಸುಮ್ನೆ ಇರ್ತೀರಾ?
4: ಒಬ್ರೇ ಅಳತ್ತೆ, ಬಟ್ ನಮ್ ಎಕ್ಸ್ಪೆಕ್ಟೇಷನ್ ಎಂತ ಇರುತ್ತೆ ಅದಕ್ಕೆ ಇಲ್ಲ, ಅದಕ್ಕೆ ನಾವು
2: ಅಳತ್ತೀರಿ. ಓಕೆ, ಯಾವಾಗ ಹತ್ತಿದ್ದೀರಿ ಲಾಸ್ಟ್, ನೆನ್ಪ್ ಮಾಡ್ಕೊಂಡು ಹೇಳಿ.
4: ಅದೇ ಎಕ್ಸ್ಪೆಕ್ಟೇಷನ್
2: ಇಲ್ಲಾದಾಗ. ಓಕೆ, ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಯಾವಾಗತ್ತಾದ್ರೂ ಅನ್ಸಿದ್ದಿದ್ಯಾ ನಿಮ್ಗೆ?
5: ಸುಮಾರು ಸಲ
2: ಸುಮಾರು ಸಲ
5: ಅನ್ಸ್ತಾ ಇರುತ್ತೆ
2: ಯಾವಾಗ್ಲೂ ಅಲ್ವಾ. ನಿಮ್ಗೆ ಯಾವ್ದ್ರ ಬಗ್ಗೆ ಭಯ ಜಾಸ್ತಿ ಅಂದ್ರೆ, ಒಬ್ಬನೇ ಇರ್ಬೇಕು ಅಂದ್ರೆ ಬೀಯಿಂಗ್ ಅಲೋನ್, ಒಬ್ರೇ ಇರೋದು, ಒಂಟಿ ಆಗಿರೋದ್ರ ಬಗ್ಗೆ ಭಯ ಇರತ್ತ ಅಥವಾ ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕೆ ಭಯ ಆಗತ್ತ?
5: ಒಂದೊಂದ್ಸಲ ಒಂದೊಂದ್ ತರ ಅನ್ಸುತ್ತೆ. ಕೆಲ ಸಲ ಯಾರು ಬೇಡ, ಎಲ್ಲರನ್ನು ಬಿಟ್ಟಕ್ಕೆ ಮಾತೈಕ ಅನ್ಸು, ಕೆಲ ಸಲ ಎಲ್ಲರೂ ಬೇಕಾದ.
3: ಅದೇ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅದೇ ನೀವು ಹೇಳ್ದಂಗೆ ರಿಲೇಶನ್ಶಿಪ್ ಕೊನೆವರೆಗೂ ಇರುತ್ತಾ ಇಲ್ಲ, ರಿಲೇಶನ್ಶಿಪ್ ಕೊನೆವರೆಗೂ ಇರುತ್ತಾ ಇಲ್ಲ ಎಂಬುದೇ ನಮ್ಗೆ ಭಯದಲ್ಲೇ ಇರುತ್ತೆ. ಅಂದ್ರೆ ನಾವು ಅವ್ರ ಜೊತೆಗೆ ಒಳ್ಳೆ ರೀತಿಯಾಗಿ ಇದ್ರು ಅಥವಾ ಅವ್ರ ಜೊತೆ ಒಳ್ಳೆ ರೀತಿ ಮೂವ್ ಆದ್ರೂ ಇತ್ತಲ್ಲ, ಸುಮ್ಮನೆ ನಮ್ಗೆ ಇದು ಮುಂದೆ ನಮ್ಗೆ ಆಗ್ಲಿ ಕೊಡುತ್ತ ಅಥವಾ ನಮ್ಗದು ಕೊನೆವರೆಗೂ ಇರ್ತಾರೆ, ಅದ್ರ ಬದಲು ಹಿಂಗೆ ಇಪ್ಪು ಬದಲು ಸುಮ್ಮನೆ ಇರ್ಲಕ್ಕೆ ಒಂದೇ ಒಬ್ಬನೇ ಇರ್ಲಕ್ಕೆ ಅಂತ ಹೇಳಿ ಅನ್ಸತ್ತೆ. ಇನ್ ಕೆಲವ್ದು ಅಂತ ಹೇಳಿ ಅನ್ಸತ್ತಂದ್ರೆ ಬೇಡ, ನಮ್ ಕೆಲ್ಸ ನಮ್ದೇ ಅಂತಾರಿದ್ರು ಫೋಕಸ್ ಮಾಡ್ಕೊಂಡಪ್ಪ ಅನ್ಹೇಳಿ ಅನ್ಸತ್ತ. ಹಂಗ ಇಪ್ಪತ್ತಿಗೆ ಸುಮ್ನೆ ಯಾರು ನಮ್ಗೊಬ್ರು ಸಂಗಾತಿ ಬೇಕಾಗ್ತ ಅಥವಾ ನಮ್ಗೆ ಯಾರೊಬ್ರು ಇರ್ಲಿಕ್ಕಿತ್ತು ಅಥವಾ ನಮ್ಗೊಂದು ಒಳ್ಳೆ ಫ್ರೆಂಡ್ ಇರ್ಬೋದಿತ್ತು, ಹಿಂಗೆಲ್ಲ ಅನ್ಸತ್ತೆ. ಅಂದ್ರೆ ಎರಡೂ ನಾವು ಕಂಪೇರ್ ಮಾಡುದು ಸ್ವಲ್ಪ ಕಷ್ಟನೇ. ಅಂದ್ರೆ ಇದು ಅರ್ಲಿ ಅದರಲ್ಲಿ ಹಂಗೆ ಇದು ಕನ್ಫ್ಯೂಷನ್
2: ಅದಿದ್ರಾಗ ಇದು ಇದು ಬೇಕನ್ಸುತ್ತೆ, ಇದ್ದಿದ್ದಾಗ ಅದು ಬೇಕನ್ಸುತ್ತೆ
3: ಹಂಗೆ.
2: ಓಕೆ, ಇವತ್ತಿನ ಕಾಲದಲ್ಲಿ ನಿಜವಾದ ಪ್ರೀತಿ ಇನ್ನೂ ಉಳಿದಿದೆ ಅಂತ ಹೇಳಿ ನೀವು ನಂಬುತ್ತೀರಾ?
3: ದೇವರನೇ ಇಲ್ಲ ಇಲ್ಲ ಇಲ್ಲ, 90s ಅಲ್ಲಿ ಇಪ್ಪು ರಿಲೇಶನ್ಶಿಪ್ಗೂ ಈಗಿನ ರಿಲೇಶನ್ಶಿಪ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ.
2: ಓಕೆ, ಈ ನಿರ್ಧಾರ ನಿಮ್ಮಲ್ಲಿ ಬರಲಿಕ್ಕೆ ಸೋಶಿಯಲ್ ಮೀಡಿಯಾ ಪ್ರಭಾವ ಕಾರಣನ?
1: ಅಲ್ಲ ಮೇಡಮ್, ಇರುತ್ತೆ, ಈಗಲೂ ಟ್ರೂ ಲವ್ ಅಂದಲೇ ಇರುತ್ತೆ, ರೇರ್. ಅದು ಎಂತ ಅಂತಂದಲಿ ಕೇಳ್ರೆ, ಈ ಪ್ಲೇ ಬಾಯ್ ಕಾಣಂಗಿದ ಹುಡುಗರು ಇರ್ತಾರಲ್ಲ ಅವ್ರಿಗೆ ಒಳ್ಳೆ ಹುಡುಗಿ ಸಿಗ್ತಾರೆ, ಈಗಿನ ಹುಡುಗಿಯರಿಗೆ ಒಳ್ಳೆ ಹುಡುಗ ಸಿಗ್ತಾರೆ. ಈಗಿನ ಕಾಲದಲ್ಲಿ ನಾವು ಎಷ್ಟೋ ಜನ ಕಂಡಿತ್ತಲ್ಲ, ನಾವು ಆ ತಿಪ್ಪದೇ ಈಗಲೂ ಟ್ರೂ ಲವ್ ಎಂಬುದು ಇದ್ದೇ ಇರುತ್ತೆ. ಆದ್ರೆ ಆಗ ಆಗಿನ ಕಾಲದ ಲವ್ ಅಷ್ಟು ಅಲ್ಲದೆ ಇದ್ರು ಇತ್ತು ಮಾತ್ರ,
3: ಟ್ರೂ ಲವ್ ಇತ್ತ.
2: ಓಕೆ, ಗುಡ್. ಏನು ಸರಿ ಇಲ್ದೆ ಇದ್ರು ಎಲ್ಲ ಸರಿಯಾಗಿದೆ ಅಂತ ನೀವು ನಾಟಕ ಆಡಿದ್ದೆಲ್ಲ ಇದೆಯಾ?
3: ತುಂಬಾ ಸಲ ಮಾಡಿ.
2: ಏನ್ ಸರಿ ಇಲ್ದೆ ಇದ್ದಾಗ
3: ಅಂದ್ರೆ ಕೆಲವು ವಿಚಾರದಲ್ಲಿ ನಾವೆಲ್ಲ ಒಂದು ವಿಚಾರದಲ್ಲಿ ಸೋತಿರುತ್ತ, ಆದ್ರೂ ನಾವೆಲ್ಲರಿದ್ರು ಅದೇ ಬಿದ್ರು ಮೀಸಿ ಮಣ್ಣಪ್ಪಕಾಗ ನಡಿ ಹೊರ್ಸ್ಕೊಂಡ್ರ ಕಣಕ್ಕೆ ಓಕೆ ನಾವು ಸರಿ ಇತ್ತ ಹೇಳಿ ನಾವು ಫುಲ್ ಎಲ್ಲರದ್ರಿಗೆ ಮಾತಾಗಿರತ್ತ. ಆದ್ರೆ ಮನೆಗೆ ಹೊರ್ಕೊಳಕ್ಕೆ ಯೋಚನೆ ನಾವು ಹಿಂಗ್ ಮಾಡ್ತಲ್ಲ ನಡಿಯೋ ಬೇಜಾರಲ್ಲೇ ಮರ್ತಾ ಅಂದ್ರೆ ಈ ತರದೇ ಅಲ್ಲ. ಒಂದ್ ಈಗ ಒಂದ್ ಫಾರ್ ಎಕ್ಸಾಂಪಲ್ ಯಾವ್ದೇ ಒಂದು ಕಾರ್ಯಕ್ರಮ ಕೊಡೋದಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಆಗಲಿ ಏನೋ ಒಂದು ಮಾತಾಡೋದೇನೋ ತಪ್ಪಿ ಹೋಯ್ತು ಎಂತದೇ ಒಂದು ಯಾರು ಶೇನೊಂದು ಇವತ್ತು ಮಾತಾಡೋ ತಪ್ಪಿ ಅಂತ ಹೇಳಿ ಮನ್ಸಲ್ಲಿ ನೋವು ಇರುತ್ತೆ. ಬಟ್ ನಾವು ಇಡೀ ದಿವಸ ಅದನ್ನೇ ಕೊರ್ಕೊಂಡಿದ್ರೆ ಸರಿ ಆತಿಲ್ಲ ಅಂತ ಹೇಳಿ ನಾವು ಒಳ್ಳೆ ರೀತಿಯ ಕಾರ್ಯಕ್ರಮ ಅನ್ನೋ ಪ್ರೋಗ್ರಾಮ್ ಏನೋ ಒಂದು ಕೊಡೋದು ಕಡಿಕ್ ಆ ಪ್ರೋಗ್ರಾಮ್ ಎಲ್ಲ ಮುಗಿದ್ರ ಮೇಲೆ ತಪ್ಪಾಯ್ತು ಶೇ ತಪ್ಪಾಯ್ತು ನಡಿ ಒಂದಿದ್ರು.
2: ಸೊ ಗಿಲ್ಟ್ ಅನ್ನೋದು
3: ಎಲ್ಲರಿಗೂ ಇದ್ದೇ ಇರುತ್ತೆ.
2: ಓಕೆ, ಈಗ ಬೇರೆಯವ್ರ ಜೀವನದ ಜೊತೆಗೆ ಹೋಲಿಕೆ ಮಾಡಿಕೊಂಡು ನಾನು ಎಲ್ಲರಿಗಿಂತ ಹಿಂದೆ ಉಳಿದಿದ್ದೇನೆ ಅಂತ ಹೇಳಿ ಯಾವತ್ತಾದ್ರೂ ಕುಗ್ಗಿದ್ದೀಯಾ ನೀವು? ತುಂಬಾ ಹೋಲಿಕೆ ಮಾಡ್ಕೊಳ್ತೀರಾ?
3: ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ಯಾವ್ದೇ ಒಂದು ವಿಚಾರದ ಮೇಲೆ ಈಗ ನಾವು ಒಂದು ಇಷ್ಟಪಟ್ಟಿರುವ ಒಂದು ಹಾಬಿ ಇರುತ್ತೆ, ನಮ್ಗೆ ಆ ಹಾಬಿ ಮೇಲೆ ತುಂಬಾನೇ ಒಂದು ಫೋಕಸ್ ಮಾಡಿ ಏನೋ ಒಂದು ಟೀಮ್ ತಗೊಂಡಿರತ್ತೆ, ನಾವು ಅದು ನಾವೊಂದು ಲೆವೆಲ್ ಬೆಳೆದಿತ್ತು ಅಂತೇಳಿ ನಾವೆಲ್ಲರೂ ಒಂದು ಸಮದಂದಾಗಿರುತ್ತೆ. ಆಮೇಲೆ ನಮ್ಗಿಂತ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಇನ್ನೂ ಒಂದು ಪರ್ಸನ್ ಬಂದ್ಕೊಂಡು ಅವ್ರ ಅದ್ರಲ್ಲಿ ಏನೋ ಒಂದು ಟ್ಯಾಲೆಂಟ್ ಅಂತ ತೋರಿಸ್ತಿರುವಾಗ, ಹಾಂ ಓಕೆ ನಾನು ಇದ್ರಲ್ಲಿ ಇನ್ನೂ ಎಂಥದ್ದು ಅಲ್ಲ, ನಾನಿನ್ನೂ ಸರಿ ಆಯ್ಕೆ, ನಾನು ಇನ್ನೂ ಬೆಳಿಬೇಕಂತೇಳಿ ನಮ್ಗನ್ಸಿ ನಮ್ಗದ್ರ ಬೇಜಾರು ಇರುತ್ತೆ.
2: ಓಕೆ, ಇದ್ರ ಬಗ್ಗೆ ನಾನೊಂದು ಇದು ಹೇಳ್ತೇನೆ. ಒಂದು ಹುಡುಗಿ ಹಾಗೆ ಬಂದಿದ್ಲು ನನ್ನ ಹತ್ರ, ಅವಳು ಚಿತ್ರ ಬಿಡಿಸ್ತಾ ಇದ್ಲು, ತುಂಬ ಚೆನ್ನಾಗಿ ಚಿತ್ರ ಬಿಡಿಸ್ತಾ ಇದ್ಲು. ಅದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ತುಂಬ ಯೂಟ್ಯೂಬ್ ವಿಡಿಯೋಗಳನ್ನೆಲ್ಲ ಅವಳು ನೋಡ್ತಾ ಇದ್ಲು. ನಾನು ಇನ್ನೂ ಪರ್ಫೆಕ್ಷನ್ ಬರೋದು ಹೇಗೆ ಅದ್ರ ಬಗ್ಗೆ ಎಲ್ಲ ಅವಳು ಇದು ಮಾಡ್ತಾ ಇದ್ಲು. ನೋಡ್ತಾ ನೋಡ್ತಾ ಅವಳಿಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ನಂದು ಟ್ಯಾಲೆಂಟ್ ಏನೂ ಅಲ್ಲ, ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನನಗಿಂತ ತುಂಬ ದೊಡ್ಡ ದೊಡ್ಡ ಟ್ಯಾಲೆಂಟ್ಸ್ಗಳಿದೆ, ಸೊ ನಂದಿದು ಏನೂ ಅಲ್ಲ ಅಂತ ಹೇಳಿ ಅವಳು ಚಿತ್ರ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾಳೆ ಆಮೇಲೆ. ಸೊ ಈ ಕಂಪ್ಯಾರಿಸನ್ ಅಥವಾ ಈ ಥರ ನಾವು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿದಾಗ ನಾವೊಂದು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ, ಅಲ್ಲಿ ಎಲ್ಲವೂ ನೀವೆಲ್ಲರೂ ಇಲ್ಲಿಗೆ ಎಡಿಟಿಂಗ್ ಮಾಡಿ ಅಭ್ಯಾಸ ಇರೋವ್ರೆ, ಸೊ ನಿಮಗೆ ಗೊತ್ತಿರುತ್ತೆ ಯಾವುದು ಕೂಡ ರಿಯಲ್ ಆಗಿರೋದಿಲ್ಲ. ಸೊ ಎಲ್ಲವೂ ಎಡಿಟೆಡ್ ಅಲ್ವಾ, ಅದೆಲ್ಲವೂ ಪರ್ಫೆಕ್ಷನ್, ಅದು ಬಿಡಿಸಿದ್ದೇ ಆಗಿರೋದಿಲ್ಲ. ಎಡಿಟ್ ಮಾಡಿ ಇವಾಗ ಏನು ಬೇಕಾದರೂ ಮಾಡ್ಬೋದು. ಯಾಕೆ ನೀವು ಅದನ್ನೆಲ್ಲ ಯೂತ್ಸ್ ಯೋಚನೆ ಮಾಡೋದಿಲ್ಲ? ಯಾವಾಗಲೂ ಯಾಕೆ ಇನ್ನೊಬ್ಬರ ಲೈಫ್, ಅಲ್ಲಿ ಯಾವುದೋ ಒಂದು ಕಪಲ್ಸನ್ನು ತೋರಿಸ್ತಾರೆ, ಓ ಎಷ್ಟು ತುಂಬ ಚೆನ್ನಾಗಿದ್ದಾರೆ ಅವರು. ನಿಜವಾಗ್ಲೂ ಈಗ ಈ ಸ್ಟೇಟಸ್ ಹಾಕೋದ್ರ ಬಗ್ಗೆನೂ ನಾನು ಯಾವಾಗಲೂ ಮಕ್ಕಳ ಹತ್ರ ಹೇಳೋದಿದೆ, ಯಾವಾಗಲೂ ನಾವು ಇನ್ನೊಬ್ಬರ ಸ್ಟೇಟಸನ್ನು ನೋಡಿ ನಾವು ನಮ್ಮನ್ನು ಅದಕ್ಕೆ ಹೋಲಿಕೆ ಮಾಡಿಕೊಂಡು ನಾವು ಕುಗ್ಗುತ್ತೇವೆ, ನಮ್ಮ ಸಂತೋಷ ಹಾಳಾಗುತ್ತೆ ಅಲ್ವಾ. ತುಂಬಾ ಬೇಜಾರು ಮಾಡ್ಕೊಳ್ತೇವೆ ಹೆಚ್ಚಿನ ಸಲ, ಓ ಅವನಿಗೆ ಅವನಪ್ಪ ಬೈಕ್ ಕೊಡಿಸಿದ್ರು, ಅವನಿಗೆ ಸೈಕಲ್ ಕೊಡಿಸಿದ್ರು, ಅವನಿಗೆ ಅದೇನೋ ಮಾಡಿದ್ರು, ಅವಳಿಗೆ ಏನೋ ಕೊಟ್ಟರು, ನನ್ಗೇನು ಮಾಡಿಲ್ಲ, ನನ್ನಪ್ಪ ಏನು ಮಾಡಿಲ್ಲ, ಅಥವಾ ನಮ್ಮ ಮನೆಯವ್ರು ಇದು ಮಾಡಿಲ್ಲ, ಅದು ನನ್ನ ಎಲ್ಲರೂ ನನ್ನನ್ನು ಬಿಟ್ಟು ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ, ನಾನು ಮಾತ್ರ ಸಂತೋಷವಾಗಿಲ್ಲ ಅಂತ. ನಾನು ನಿಮಗೆ ಕೇಳೋದು, ಹೊಡೆದಿದ್ದನ್ನ, ಬೈದಿದ್ದನ್ನ, ಅವಮಾನ ಮಾಡಿದ್ದನ್ನ ಸ್ಟೇಟಸ್ಗೆ ಹಾಕೋದನ್ನ ನೋಡಿದ್ದೀರಾ ನೀವೆಲ್ಲಾದರೂ?
4: ಖಂಡಿತ
2: ನೋಡಿದ್ರೆ.
4: ಈಗಿನ ಕಾಲದಲ್ಲಿ ಸ್ಟೇಟಸ್ ಇಲ್ಲದೆ ಜೀವನವೇ ಇಲ್ಲ. ಖುಷಿ ಆದ್ರೂ ಸ್ಟೇಟಸ್, ಬೇಜಾರಾದ್ರೂ ಸ್ಟೇಟಸ್,
2: ಸಿಟ್ಟು ಸ್ಟೇಟಸ್. ಬೇಜಾರಾಗಿದ್ದನ್ನ ಹಾಕಬಹುದು ಬಿಟ್ರೆ ಅವನಿಗೆ ಎಷ್ಟು ಬಯಸ್ಕೊಂಡಿದ್ದಾನೆ, ಅವನ್ ಎಷ್ಟು ಚೀಟ್ ಮಾಡಿದಾನೆ, ಅಥವಾ ಅವನ್ ಏನೇನ್ ತೊಂದರೆ ಮಾಡಿದಾನೆ ಅದನ್ನ ಹಾಕ್ತಾನ?
4: ಇಲ್ಲ
2: ಅಲ್ವಾ.
4: ಅಂದ್ರೆ ಬೇರೆಯವರಿಂದ ಅವನಿಗೆ
2: ಅವನಲ್ಲೂ ಪ್ರಾಬ್ಲಮ್ ಇದೆ ಅವನ್ ಲೈಫಲ್ಲೂ ಅಲ್ವಾ. ಅವನು ಅಳಬಹುದು ಅಥವಾ ಅವಳು ಅಳಬಹುದು, ಅವ್ರಗಳ ಲೈಫಲ್ಲೂ ಅದೇನು ಪರ್ಫೆಕ್ಷನ್ ಲೈಫ್ ಅಂತ ಯಾವುದೂ ಇಲ್ಲ ಈಗ. ಆದ್ರೆ ಅವ್ರು ಹಾಕೋದೇನು, ಸಂತೋಷವಾಗಿರೋ ಕ್ಷಣಗಳನ್ನು ಮಾತ್ರ ಹಾಕ್ತಾರೆ ಅಲ್ವಾ. ಆ ಬೇಜಾರಿನ ಸ್ಟೇಟಸ್ ನೀವು ಹೇಳಿದ್ರಲ್ಲ, ಅದು ಯಾರೋ ಸ್ಟೇಟಸ್ ನೋಡ್ಬೇಕಾಗಿರುತ್ತೆ ಅವರಿಗೋಸ್ಕರ ಹಾಕಿರ್ತಾರೆ, ನಿಮ್ಗೋಸ್ಕರ ಅಲ್ಲ.
4: ಅವ್ರ ಕಂಡ್ರು ಕೂಡಲೇ ತೆಗಿತಾರೆ
2: ಅಲ್ವಾ. ಸೊ ಅದನ್ನ ನೀವು ಅದು ಸತ್ಯ ಅಂತ ಹೇಳಿ ನಂಬ್ಕೊಳ್ಬೇಡಿ. ಹಾಗಾಗಿ ನಾವು ಆ ತರ ಕಂಪ್ಯಾರಿಸನ್ ಮಾಡಿಕೊಂಡಾಗ ನೋಡ್ಬೇಕು ಹೇಗೆ ಗೊತ್ತಾ, ತಾವರ ಮೇಲೆ ಇರುವಂತ ನೀರು ಹೇಗಿರುತ್ತಲ್ಲ ಹಾಗೆ ಇರಬೇಕು ಅಂತ ಹೇಳಿ ಜೀವನದಲ್ಲಿ ಅಂತ ಹೇಳಿ ಹೇಳ್ತಾರೆ ಹಿರಿಯರು. ಆಗ ಮಾತ್ರ ನಾವು ಸಂತೋಷ ಆಗಿರೋದಕ್ಕೆ ಸಾಧ್ಯ. ನೋಡ್ಬೇಕು, ಖುಷಿ ಪಡ್ಬೇಕು. ಆದ್ರೆ ಕಂಪ್ಯಾರಿಸನ್ ಮಾಡಿಕೊಂಡು ನನ್ನ ಟ್ಯಾಲೆಂಟ್ ಅನ್ನೇ ನಾನು ಬಿಟ್ಬಿಡ್ತೇನೆ, ನನಗೆ ನಂದೇ ನಾನು ತುಂಬಾ ನನ್ನಲ್ಲಿ ಕೊರತೆಗಳಿದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋದಿದೆಯಲ್ಲ, ಇದು ತಪ್ಪು. ನಾವು ಸುಧಾರಿಸ್ಕೊಳ್ಬೇಕು.
4: ಈ ವಿಷಯದ ಮಟ್ಟಿಗೆ ನನ್ನ ಬಗ್ಗೆ ನಂಗೆ ಹೆಮ್ಮೆ ಆಯ್ತು ಮೇಡಮ್. ಎಂತ ಕೇಳಿದ್ರೆ ಯಾವ ವಿಷಯದಲ್ಲೂ ಯಾವತ್ತೂ ನಾ ಯಾರೊಟ್ಟಿಗೂ ನನ್ನನ್ನ ಕಂಪೇರ್ ಮಾಡ್ಕೊಂಡಿಲ್ಲ. ಎಂತ ಸುಧಾಮೂರ್ತಿ ಅವ್ರದ್ದು ಒಂದು ಭಾಷಣದಲ್ಲಿ ಕೇಳಿದೆ ನಾನು, ದಾಸವಾಳ ಹೂ ದಾಸವಾಳ ಹೂವೇ, ಗುಲಾಬಿ ಹೂ ಗುಲಾಬಿ ಹೂವೇ. ಯಾವತ್ತೂ ಯಾವ್ದಕ್ಕೂ ಯಾರನ್ನ ಕಂಪೇರ್ ಮಾಡೋಕ್ಕಾಗ. ಈಗ ಐದು ಬೆರಳು ಒಂದೇ ಥರ ಇಪ್ಪುದಿಲ್ಲ ಸಮಾಜದಲ್ಲೂ ಹಂಗೆ. ಈಗ ಸೇಮ್ ಫೀಲ್ಡಲ್ಲಿ ಯಾರೋ ಒಬ್ಬ ನನಗಿಂತ ಜಾಸ್ತಿ ಸಾಧನೆ ಮಾಡ್ದಂದ್ರೆ ಈಗ ಅವನನ್ನು ಕಂಡು ನಾನು ಅದ್ರಿಂದ ಇನ್ಸ್ಪೈರ್ ಆಗಿ ಒಂಚೂರು ನನ್ನನ್ನ ಇಂಪ್ರೂವ್ ಮಾಡ್ಕೊಂಡು ಬಿಟ್ಟರೆ ನಾ ಕುಗ್ಗೋಕ್ಕಾಗ ಯಾವತ್ತು. ಈ ಯಾವ ಫೀಲ್ಡಲ್ಲೂ ಒಂದು ಅಪ್ಪಂಗೊಬ್ಬ ಇನ್ನೊಬ್ಬ ಅಪ್ಪ ಇದ್ದೇ ಇರ್ತಾ, ಹಾಗೆ ನೀವು ಇಷ್ಟೇ ಲೈಕ್ ಮಾಡಿ ಮಾಡ್ರು ನಿಮ್ಗಿಂತ ಇನ್ನೊಬ್ಬ ಲೈಕ್ ಮಾಡ್ತಾ ಅವ್ನಿಗಿಂತ ಇನ್ನೊಬ್ಬ ಲೈಕ್ ಮಾಡಿರ್ತ. ಹಾಗೆ ಕಂಪೇರ್ ಮಾಡ್ಕೊಂಡ್ರಿಂದ ಕಂಪೇರ್ ಮಾಡಿ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಂಡಿಲ್ಲ, ಅದು ನಮ್ಮನ್ನ ಕುಗ್ಸುದಾರದು ತುಂಬಾ ದೊಡ್ಡ ತಪ್ಪು.
2: ಹೌದು, ಇದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ನೋಡ್ಬೇಕು, ಖುಷಿ ಪಡ್ಬೇಕು. ಹಾಗಂತ ಅದು ಎಡಿಟೆಡ್ ಅಂತಾನು ನಮ್ಗೆ ಗೊತ್ತಿರ್ಬೇಕು. ಅದೆಲ್ಲದೂ ಸತ್ಯ ಅಲ್ಲ, ಅಲ್ಲಿ ತೋರಿಸೋದೆಲ್ಲ ಸತ್ಯ ಅಲ್ಲ. ಎಷ್ಟೋ ಇವತ್ತು ಈ ಕಂಪ್ಯಾರಿಸನ್ ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಮನೆ ಹಾಳಾಗಿದ್ದು, ಒಡೆದು ಹೋಗಿದ್ದು, ಸೂಸೈಡ್ ಮಾಡಿಕೊಂಡಿದ್ದು, ಮನೆ ಬಿಟ್ಟು ಹೋಗಿರೋದು, ಅಥವಾ ಇರೋ ಒಳ್ಳೆ ಸಂಬಂಧಗಳನ್ನು ಹಾಳು ಮಾಡಿಕೊಂಡಿರೋದು ತುಂಬ ಇದೆ ಸಮಾಜದಲ್ಲಿ. ಹಾಗಾಗಿ ಇದು ಒಂದು ವಿಷಯದಲ್ಲಿ ನೀವೆಲ್ಲರೂ ಕೂಡ ತುಂಬ ಕೇರ್ಫುಲ್ ಆಗಿರಬೇಕು. ಇನ್ನೊಂದು ಪ್ರಶ್ನೆ, ಮಾನಸಿಕವಾಗಿ ತುಂಬ ಸುಸ್ತಾಗಿದ್ರು, ಮಾನಸಿಕವಾಗಿ ಸುಸ್ತಾಗೋದಂದ್ರೆ ಗೊತ್ತಲ್ಲ ನಿಮ್ಗೆ, ಟೈರ್ಡ್ ಆಗೋದು ಆ ತರ ಇದಾಗಿದ್ರು ಕೂಡ ಜೀವನದಲ್ಲಿ ಗೆಲ್ಲಲೇಬೇಕು ಅನ್ನುವಂತ ಒತ್ತಡ ನಿಮ್ಗಿದೆಯಾ? ಇದೆ
3: ಎಜುಕೇಶನ್ ಅಲ್ಲಿ,
2: ಎಜುಕೇಶನ್ ಇದ್ರಲ್ಲಿ. ಓಕೆ, ಈಗ ಈ ಡಿಗ್ರಿ ಸ್ಟೂಡೆಂಟ್ಸ್, ಈಗ ನಿಮ್ಮ ಒಂದು ಐಡೆಂಟಿಟಿ ಏನು ಡಿಗ್ರಿ ಸ್ಟೂಡೆಂಟ್ಸ್ ಅಲ್ವಾ, ನಿಮ್ಮ ಐಡೆಂಟಿಟಿ ಈಗ ಡಿಗ್ರಿ. ಇದನ್ನ ಬಿಟ್ರೆ ಬೇರೆ ಒಂದು ಐಡೆಂಟಿಟಿ ಇದೆಯಾ ನಿಮಗೆ? ಅಂದ್ರೆ ಈ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲದಿದ್ರು ಕೂಡ ನನಗೊಂದು ಪರ್ಸನಾಲಿಟಿ ಇದೆ, ನನಗೊಂದು ಐಡೆಂಟಿಟಿ ಇದೆ ಅಂತ ಹೇಳಿ ಆ ತರದ್ದು ಏನಾದ್ರೂ ಇದೆಯಾ ನಿಮ್ಗೆ? ಈ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ ಒಂದ್ ವೇಳೆ ಐಡೆಂಟಿಟಿ ಇದೆ ನಿಮ್ಗೆ, ಅದಿಲ್ಲದೆ ಕೂಡ ನೀವು
4: ಜೀವನಕ್ಕೆ ಅಂತ ಬೇಕಾದ ಮಾಡ್ಕೊಂಡು ಪೋಸ್ಟ್ ಸಾಕು
2: ಅಷ್ಟು ಇದು ಇದೆ. ವೆರಿ ಗುಡ್, ಇದು ತುಂಬಾ ಇಂಪಾರ್ಟೆಂಟ್ ಡಿಗ್ರಿ. ಈಗ ಈಗ ಏನು ಈಗ ನೀವು ಇಲ್ಲಿ ಓದಿ ಇದರಿಂದ ಹೊರಗೆ ಹೋಗುವಾಗ ನಿಮಗೆ ಸಿಗೋದು ಬರೀ ಸರ್ಟಿಫಿಕೇಟ್ ಮಾತ್ರ, ಬಟ್ ನಿಜವಾಗ್ಲೂ ನಿಮ್ಗೆ ಅವಶ್ಯಕತೆ ಇರೋದೇನು? ಒಂದು ಸ್ಕಿಲ್ಸ್. ಜೀವನದಲ್ಲಿ ಏನೇ ಬಂದರೂ ಕೂಡ ನಾನು ಎದುರಿಸಿ ಮೆಟ್ಟಿ ನಿಂತು ಮುಂದೆ ಬರ್ತೇನೆ ಅನ್ನುವಂಥ ಛಲ, ಅದಕ್ಕೆ ಬೇಕಾದಂಥ ಸ್ಕಿಲ್ಸ್. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಈ ಕಾಲೇಜಿಗೆ ಹೋಗೋ ಮಕ್ಕಳು ಪಿ ಯು ಸಿಯಿಂದ ಸಣ್ಣದಿರುವಾಗಲೇ ಶುರು ಮಾಡಬೇಕು. ಆ್ಯಕ್ಚುಲಿ ಈಗಿನ ಎಜುಕೇಷನ್ ಏನಿದೆ ಅಲ್ಲ, ಇದು ಸರ್ಟಿಫಿಕೇಟ್ಗಳನ್ನು ಕೊಡುತ್ತೆ, ಜ್ಞಾನವನ್ನು ಕೊಡೋದಿಲ್ಲ. ಅರ್ಥ ಆಯ್ತಾ? ಎಜುಕೇಷನ್ ಬೇರೆ, ಜ್ಞಾನ ಬೇರೆ. ಇಂಜಿನಿಯರ್ ಆಗಿ ಸರ್ಟಿಫಿಕೇಟ್ ಪಡೆದವರೆಲ್ಲರೂ ಇಂಜಿನಿಯರ್ಗಳಾಗೋಕ್ಕೆ ಸಾಧ್ಯ ಇಲ್ಲ, ಸರ್ಟಿಫಿಕೇಟ್ ಇರುತ್ತೆ. ಹಾಗಾಗಿ ಒಂದು ರಜೆಯ ಸಂದರ್ಭದಲ್ಲಿ, ರಜೆ ಈಗ ಸಿಗುತ್ತೆ ನಿಮಗೆ, ಸ್ಕೂಲ್ಗೆ ಹೋಗುವಾಗಲೇ ಶುರು ಆಗುತ್ತೆ ಹೈಸ್ಕೂಲಲ್ಲೇ, ಆ ಟೈಮಲ್ಲೇ ಆ ರಜೆಯನ್ನು ಸದುಪಯೋಗ ಪಡಿಸ್ಕೊಂಡು ಒಂದು ಇಂಟರ್ನ್ಶಿಪ್ ಏನಾದರೂ ಒಂದು ಮಾಡ್ಕೊಳ್ಳೋದು, ಏನಾದರೂ ಒಂದು ಹೊಸತನ್ನ ಕಲಿಯೋದಕ್ಕೆ ನೀವು ಇದು ಮಾಡಿದ್ರೆ, ಉಪಯೋಗಿಸ್ಕೊಂಡ್ರೆ, ಆವಾಗ ಜೀವನದಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಾನು ಇದು ಈ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲದೆ ಕೂಡ ನನ್ನ ಜೀವನದಲ್ಲಿ ನಾನು ಮುಂದೆ ಬರಬಲ್ಲೆ. ಈಗ ನೀವು ಯೂತ್ಸ್ ಎಲ್ಲ ಇಲ್ಲಿ ಸೇರ್ಕೊಂಡಿದ್ದೀರಾ, ನಿಮಗೆ ನೌಕರಿ ಬೇಕೋ ಹೇಗೆ, ಅಥವಾ ನಾನೇ ಏನಾದರೂ ಮಾಡಬೇಕು ಅಂತ ಇದೆಯಾ?
3: ನಾನೇ ಎಂತಾದ್ರೂ ಮಾಡ್ಬೇಕಂತಿತ್ತು ನಾನು
2: ಇದೆ. ಆದ್ರೆ 99% ಮಕ್ಕಳು ನನಗೆ ನೌಕರಿ ಬೇಕು, ಜಾಬ್ ಬೇಕು ಅಂತ ಆಸೆ ಪಡ್ತಾರೆ. ಜಾಬ್ ಅಂದ್ರೆ ಏನು? ಇನ್ನೊಬ್ಬರ ಮುಂದೆ ಸ್ಯಾಲ್ರಿಗೆ ಕೈ ಚಾಚೋದು. ನಂದು ಪರ್ಸನಲ್, ನಾನು ಯಾವಾಗ್ಲೂ ಹೇಳೋದಿದೆ, ಕೈ ಚಾಚೋದಾದ್ರೆ ಅಷ್ಟೆಲ್ಲ ಓದ್ಲೇಬೇಕಾ? ಕೈ ಚಾಚೋದಾದ್ರೆ ಅಷ್ಟು ಓದ್ಲೇಬೇಕಾ? ಇವತ್ತು ನಮ್ಮ ದೇಶ ಇಷ್ಟು ಹಿಂದಿದೆ, ಇವತ್ತು ಚೈನಾ, ಜಪಾನ್ ಅಂತ ಸಣ್ಣ ಸಣ್ಣ ದೇಶಗಳು ಎಷ್ಟು ಮುಂದಿದೆ, ಯಾಕಂತ ಹೇಳಿದ್ರೆ ಪ್ರೊಡಕ್ಟಿವಿಟಿ ಇದೆ ಅಲ್ಲಿ ಅಲ್ವಾ. ಇವತ್ತು ನಾವೊಂದು ಯುದ್ಧ ವಿಮಾನಗಳನ್ನಾಗಲಿ ಅಥವಾ ಗುಂಡು ತಾಗದೆ ಇರುವ ಹಾಗೆ ಇದು ಹಾಕುವಂಥ ಕವಚಗಳನ್ನು ಎಲ್ಲ ನಾವು ಹೊರಗಡೆಯಿಂದ ತೊಗೊಂಡು ಬರ್ತೀವಿ ಅಲ್ವಾ, ಹೊರದೇಶದ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇವತ್ತೀಗ ನಿಮ್ಗೆ ಗೊತ್ತಿದೆ ಯುದ್ಧಗಳಾಗ್ತಾ ಇದೆ, ಎಷ್ಟು ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಒಂದು ವೇಳೆ ನಾವು ಎಲ್ಲದ್ರ ಬಗ್ಗೆನೂ ನೌಕರಿ ನೌಕರಿ ನೌಕರಿ ಅಂತ ಹೇಳ್ಕೊಂಡು ನಾವಿಲ್ಲಿ ಏನೂ ಉತ್ಪಾದನೆ ಮಾಡದೆ ಎಲ್ಲವನ್ನ ಹೊರಗಡೆಯಿಂದನೇ ತರಿಸ್ತಾ ಇದ್ರೆ ಏನಾಗುತ್ತೆ? ಇವತ್ತು ಚೈನಾದಲ್ಲಿ ನೀವು ನೋಡಿ ದಿನಕ್ಕೆ ಎಷ್ಟು ಹೊಸ ಹೊಸ ಪ್ರಾಡಕ್ಟ್ಸ್ಗಳು ಅವರು ಉತ್ಪಾದನೆ ಮಾಡ್ತಾರೆ ಅಂತ. ನಮ್ಮ ದೇಶ ನಿಂತಿರೋದು ನಿಮ್ಮ ಮೇಲೆ, ನೀವಿಲ್ಲಿ ಉತ್ಪಾದನೆ ಮಾಡಬೇಕು. ಎಲ್ಲರೂ ಬರೀ ಕೈ ಚಾಚ್ತಾನೇ ಇರೋದಾದರೆ ಯಾಕೆ ಎಜುಕೇಷನ್ ಬೇಕು? ಹಿಂಗೇನೆ ಭಿಕ್ಷೆ ಬಿಡ್ಬೋದಲ್ವಾ? ಇವತ್ತೊಬ್ಬ ಭಿಕ್ಷುಕನಿಗೆ ಒಂದು ದಿನಕ್ಕೆ ಒಂದು 2,000 ಮೇಲೆ ಸ್ಯಾಲ್ರಿ ಇದೆ, ಅದೇ ಇಂಜಿನಿಯರ್ಗೂ ಅಷ್ಟು ಸಂಬಳ ಇಲ್ಲ ಅಲ್ವಾ? ಒಬ್ಬ ಭಿಕ್ಷುಕನಿಗೆ ಅದಕ್ಕಿಂತ ಜಾಸ್ತಿ ಸಂಪಾದನೆ ಇದೆ. ಕೈ ಚಾಚೋದನ್ನು ಅಭ್ಯಾಸ ಮಾಡ್ಕೊಳ್ಬಿಡಿ. ನನ್ನ ದೇಶಕ್ಕೆ ನಾನೇನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ನನ್ನ ಮೂಲಕ. ಎಷ್ಟೋ ಉತ್ಪಾದನೆ ಮಾಡ್ಬೋದು, ಅದ್ರ ಬಗ್ಗೆ ನಾಲೆಜ್ ಪಡ್ಕೊಂಡು ಇಲ್ಲಿ ನನ್ನ ಲೋಕಲ್ ಇಲ್ಲಿ ಏನು ಸಿಗ್ತಾ ಇಲ್ಲ, ನಾವು ಎಲ್ಲಿ ಹೊರಗಡೆಯಿಂದ ಎಲ್ಲ ತರ್ತೇವೆ. ಹೊರಗಡೆ ಅಂತ ಹೇಳಿದ ತಕ್ಷಣ ಬರೀ ನೀವು ಹೊರದೇಶದ್ದೇ ಯೋಚನೆ ಮಾಡ್ಬೇಕಂತಿಲ್ಲ. ಈ ಕುಂದಾಪುರದಲ್ಲಿ ಈಗ ನಾವಿದ್ದೀವಿ, ಇಲ್ಲಿ ಏನು ಉತ್ಪಾದನೆ ಆಗ್ತಾ ಇಲ್ಲ ಅದನ್ನ ನಾನು ಇಲ್ಲಿ ಮಾಡಬಹುದಾ ಅಲ್ವಾ? ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಇದಾಗೋದಕ್ಕಿಂತ ನಾನು ಇರುವ ಊರು, ನನ್ನ ಸಮಾಜ, ನನ್ನ ದೇಶ ಆ ಮೂಲಕ ಮೇಲ್ ಬರೋ ಹಾಗೆ ನಾನು ಏನು ಮಾಡ್ಬೋದು. ಪ್ರತಿಯೊಬ್ಬ ಯೂತ್ ಕೂಡ ಈ ಥರ ಯೋಚನೆ ಮಾಡಿದ್ರೆ ಬರೀ ಹೆಚ್ಚಿನವರು ನಾನು ಓದ್ತೇನೆ ಸರ್ಟಿಫಿಕೇಟ್ ಸಿಕ್ತು ನನಗೊಂದು ಗೌರ್ಮೆಂಟ್ ಜಾಬ್ ಬೇಕು, ಲೈಫ್ ಸೆಕ್ಯೂರ್ ಆಯಿತು. ನಾವೆಲ್ಲರೂ ಇಲ್ಲಿ ಸುರಕ್ಷಿತವಾಗಿದ್ದರೆ ಮಾತ್ರ ದೇಶ ಚೆನ್ನಾಗಿರುತ್ತೆ. ಅಫ್ಘಾನಿಸ್ತಾನದಲ್ಲಿ ಏನಾಯಿತು ಅಂತ ಗೊತ್ತಿದೆ ಅಲ್ವಾ? ಎಷ್ಟೋ ಕೋಟಿಗಟ್ಟಲೆ ಆಸ್ತಿ ಇದ್ದವರು ಕೂಡ ಎಲ್ಲ ಬಿಟ್ಟು ಹೋಗಬೇಕಾಯ್ತು. ನಾವು ಪ್ರತಿಯೊಂದು ನಮ್ಮ ದೇಶವನ್ನು ನಾವಿಲ್ಲಿ ಗಟ್ಟಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಯೂತ್ಗಳು ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡಬೇಕು. ಇನ್ನೊಬ್ಬರ ಮುಂದೆ ಕೈ ಚಾಚಿ ನೌಕರಿ ನೌಕರಿ ಅಂತ ಹೇಳಿ ಜಾಬ್ ಜಾಬ್ ಕೊಡಿ ಅಂತ ಹೇಳೋದಕ್ಕಿಂತ ನೀವು ನಿಲ್ಲಬೇಕು ಸ್ಟ್ರಾಂಗ್ ಆಗಿ. ಹಾಗೆ ಒಂದು 10,000 ಜನರು ನಿಂತರು ಅಂದರೆ ಏನಾಗುತ್ತೆ? ನಾನೇ ಮಾಡ್ತೀನಿ ಏನು ಬೇಕು, ನನ್ನ ಊರಲ್ಲಿ ನಾವು ಏನು ಹೊರಗಡೆಯಿಂದ ತರಿಸ್ತಾ ಇದ್ದೀವಿ ಅದನ್ನು ನಾನೇ ಇಲ್ಲಿ ಪ್ರಾಡಕ್ಟ್ ಅದನ್ನು ರೆಡಿ ಮಾಡ್ತೀನಿ. ಅದಕ್ಕೆ ಬೇಕಾದ ಸಪೋರ್ಟು ಅದಕ್ಕೆ ಒಬ್ಬರೇ ಮಾಡಬೇಕು ಅಂತಲೂ ಇಲ್ಲ, ಒಂದು 4 ಜನ ಯುವಕರು ನಿಂತರು ಅಂತ ಹೇಳಿದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಸ್ವಾಮಿ ವಿವೇಕಾನಂದರೆ ಹೇಳಿದ್ದಾರೆ ಅಲ್ವಾ? ಸೊ ಇದ್ರ ಬಗ್ಗೆ ಕೂಡ ಕೇಳ್ತಾ ಇರುವಂತಹ ಎಲ್ಲ ಕೇಳುಗ ಯುವಕರು ಯುವತಿಯರು ಕೂಡ, ಈಗ ಹೆಣ್ಮಕ್ಳು ಕೂಡ ಯಾವ್ದ್ರಲ್ಲಿ ಹಿಂದಿಲ್ಲ, ನಾವು ಉತ್ಪಾದನೆ ಮಾಡೋದನ್ನ, ನಾವು ನಮ್ಮ ಬಿಸ್ನೆಸ್ ಅನ್ನ ಓನ್ ಮಾಡೋದನ್ನ ನಾವು ಯೋಚನೆ ಮಾಡಬೇಕು. ಇನ್ನೊಂದು, ಸರ್ಟಿಫಿಕೇಟ್ ಹೊರತಾಗಿ ನಿಮ್ಮಲ್ಲಿ ಸ್ಕಿಲ್ ಇದೆಯಾ ಎಕ್ಸ್ಟ್ರಾ ಇದೆ, ಎಲ್ಲರ ಹತ್ರನೂ ಇದೆ. ಓಕೆ, ನಿಮ್ಗೆ ಈ ಕ್ಷಣದಲ್ಲಿ ಸಕ್ಸಸ್ ಮತ್ತೆ ಪೀಸ್, ಪೀಸ್ ಆಫ್ ಮೈಂಡ್, ಇದು ಹೆಚ್ಚು ಯಾವ್ದು ಬೇಕು ಅಂತ ನಿಮ್ಗೆ ಅನ್ಸುತ್ತೆ?
3: ಶಾಂತಿ.
2: ಶಾಂತಿ ಅಲ್ವಾ? ಆಗ ನೀವೊಂದು ಪ್ರಶ್ನೆ ಕೇಳಿದ ನೆನಪಿದ್ಯಾ, ಉತ್ತರ ಕೊಟ್ಟಿದ್ರಿ. ಸಕ್ಸಸ್ ಅಂತ ಹೇಳಿದ ತಕ್ಷಣ ಏನು, ಜನರು ಎಲ್ಲ ಸೆಟ್ಲ್ ಆಗೋದು, ದುಡ್ಡು ಮಾಡೋದು, ಬಂಗ್ಲೆ ಕಟ್ಟೋದು, ಕಾರ್ ತಗೊಳ್ಳೋದು, ಎಲ್ಲ ಇದು ಮಾಡೋದು ಸಕ್ಸಸ್ ಅಲ್ಲ. ಕೊನೆಗೆ ಬೇಕಾಗೋದೇನು? ಪೀಸ್ ಆಫ್ ಮೈಂಡ್, ಹ್ಯಾಪಿನೆಸ್ ಅಲ್ವಾ? ಅದೊಂದೇ ಬೇಕಾಗಿರೋದು. ನೀವು ಹ್ಯಾಪಿಯಾಗಿದ್ರಿ ಅಂದ್ರೆ ಪೀಸ್ ಆಫ್ ಮೈಂಡ್ ತನ್ನಷ್ಟಕ್ಕೆ ಬರುತ್ತೆ. ಸೊ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಸಂತೋಷವಾಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು, ಸಂತೋಷ ಇರೋದನ್ನೇ ಹುಡ್ಕೋಬೇಕು, ಅದನ್ನೇ ಆಯ್ಕೆ ಮಾಡ್ಕೊಳ್ಬೇಕು. ಈಗ ಪ್ರೀತಿ ಮತ್ತೆ ಸ್ವಾತಂತ್ರ್ಯ, ಈ ಹಂತದಲ್ಲಿ ನಿಮ್ಗೆ ಯಾವ್ದು ಮುಖ್ಯ ಅಂತ ಅನ್ಸುತ್ತೆ? ಫ್ರೀಡಮ್ ಆರ್ ಲವ್?
3: ಎರಡೂ ಬೇಕಲ್ಲ ಮೇಡಮ್, ಎರಡೂ ಬೇಕತ್ತಲ್ಲ. ಪ್ರೀತಿ ಅಂದ್ರೆ ಕೇವಲ ಬರೀ ಹೆಂಡತಿಯಿಂದನೋ ಇಲ್ಲ ಲವರ್ ಇಂದನೋ ಸಿಕ್ಕುವಂತದ್ದಲ್ಲ. ಈ ಯಾರಿಂದ ಸಿಕ್ಕರು ಪ್ರೀತಿ ಎಂಬುದು ಮನುಷ್ಯಂಗೆ ಬೇಕೇ ಬೇಕು. ಅದ್ರ ಜೊತೆಗೆ ಆ ಪ್ರೀತಿಯೇ ಕಟ್ ಹಾಕಿಬಿಟ್ರೆ ಸ್ವಾತಂತ್ರ್ಯ ಇಲ್ಲದಿದ್ದಂಗಾರ ಪ್ರೀತಿಗೆ ಏನ್ ಬೆಲೆ ಇತ್ತೇಳಿ, ಅದಕ್ಕೆ ಅರ್ಥವೂ ಇಲ್ಲಲ್ಲ.
2: ತುಂಬಾ ಜಾಣತನದ ಉದ್ರೆ ತುಂಬಾ ಒಳ್ಳೇದು. ಇನ್ನೊಂದು, ನಿಮ್ಮ ಇಷ್ಟದ ಕೆರಿಯರ್ ಅನ್ನ ಯೂಸ್ ಮಾಡ್ಕೊಳ್ತೀರಾ ಅಥವಾ ನಿಮ್ಮ ಪೋಷಕರು ಆಯ್ಕೆ ಮಾಡಿದಂತಹ ಕೆರಿಯರ್ ಅನ್ನ ಆಯ್ಕೆ ಮಾಡ್ಕೊಳ್ತೀರಾ?
4: ನಮ್ಗೆ ಹಂಗ ಕಟ್ಟಿ ಹಾಕ್ಲೇ ಇಲ್ಲ,
2: ಕಟ್ಟಿ ಹಾಕ್ಲೇ ಇಲ್ಲ.
4: ನೀನು ಒಳ್ಳೆ ರೀತಿಯಂಗೆ ಇದ್ರೆ ಸಾಕು, ಯಾವ ಕೆಲಸ ಬೇಕಾದ್ರೂ ಮಾಡು ಅಂತ ಹೇಳಿದ್ರು.
5: ಸೇಮ್ ನಮ್ಮ ಮನೆಯಲ್ಲೂ ಅದೇ.
2: ಸೇಮ್
3: ಎಲ್ಲರ ಮನೆಯಲ್ಲೂ ಅದೇ.
2: ಎಲ್ಲರ ಮನೆಯಲ್ಲೂ ಆ ಸ್ವಾತಂತ್ರ್ಯ ಇದೆ. ಓಕೆ, ಈಗ ಕೆಲವು ಸಲ ನಿಮ್ಗೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜನರು ಕಷ್ಟಪಡ್ತಾರೆ ಅಥವಾ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿ ನಿಮ್ಗನ್ಸುತ್ತಾ?
5: ತುಂಬಾ ಅನ್ಸುತ್ತೆ,
2: ತುಂಬಾ ಅನ್ಸುತ್ತೆ. ನೀವು ನಿಮ್ಮ ಇಮೋಷನ್ಸ್ ಅಥವಾ ನಿಮ್ಮ ಒಂದೇನು ಒಪಿನಿಯನ್ ಇದೆ ಅಲ್ಲ, ಅದನ್ನ ಹೇಳೋದಕ್ಕೆ ತುಂಬಾ ಒದ್ದಾಡ್ತೀರಾ ಅಥವಾ ನೇರವಾಗಿ ಅಂದ್ರೆ ಸುಲಭವಾಗಿ ಹೇಳ್ತೀರಾ?

0: ಓಕೆ, ಈ ಭಯ ಒಂದ್ ವೇಳೆ ಮಾಯ ಆಯ್ತು ಅಂತ ಹೇಳಿ ಆದ್ರೆ ನೀವು ತೆಗೆದುಕೊಳ್ಳುವಂತ ಮೊದಲ ನಿರ್ಧಾರ ಯಾವುದು? ಯಾವುದೇ ಭಯ ಇಲ್ಲ, ಯಾರದ್ದು ಭಯ ಇಲ್ಲ, ಸಮಾಜದ್ದು ಅಥವಾ ಪೋಷಕರದ್ದು ಯಾರದ್ದು ಭಯ ಇಲ್ಲ ಅಂತ ಹೇಳಿ ಆದ್ರೆ ನೀವು ತೆಗೆದುಕೊಳ್ಳುವಂತ ಒಂದು ಮೊದಲನೇ ನಿರ್ಧಾರ ಯಾವುದು?
1: ಅಂದ್ರೆ ಮುಕ್ತವಾಗಿ ಮಾತಾಡುದು, ನಮ್ಗೆ ಯಾವ್ದು ತಪ್ಪಂದ್ರೆ ಅನ್ಸುತ್ತೋ ಅದನ್ನ ಸೀದಾ ತಪ್ಪಂದ್ರೆ ಹೇಳುದು, ಇಲ್ಲ ನಮ್ಗೆ ಸರಿ ಅನ್ಸುತ್ತೆ ಎಲ್ಲರ ಹತ್ರ ಧೈರ್ಯದಿಂದ ಮಾತಾಡುದು.
0: ಧೈರ್ಯದಿಂದ? ಓ, ಧೈರ್ಯದಿಂದ ಮಾತಾಡ್ಲಿಕ್ಕೆ ಇಲ್ಲಿ ನಿಮ್ಗೆ ಅವಕಾಶ ಇಲ್ಲ ಯಾರಿಗೂ ಅಂತ
1: ಹೇಳಿ. ಕೆಲಸ ಸಂದರ್ಭ ಹೆಂಗಿರತ್ತೆ ಕೇಳ್ರೆ, ನಾವು ನಿಜ ಮಾತಾಡ್ರು ಎಷ್ಟು ಜನರಿಗೆ, ಈಗ ಒಬ್ಬ ಸರಿ ಮಾತಾಡಿ ಒಂಬತ್ತು ಜನ ತಪ್ಪಂದ್ರೆ ಹೇಳ್ರು, ಉಳಿದವರಿಗೂ ಇಲ್ಲ ಅವನೇ ಸರಿ ಇಲ್ಲ ಮಂಗ ಆ ಹೆದರಿಕಿಂದ ನಾವು ಸುಮ್ಮನೆ ಇರತ್ತೆ. ಅದೇ ವಿಷಯ ಸರಿ ಆದ್ರೂ ನಮ್ಗೆ ಮಾತಾಡುವಂತ ಅವಕಾಶ ಇಪ್ಪುದಿಲ್ಲ ಕೆಲಸಲ.
2: ಅಂದ್ರೆ ಕೆಲಸಲ ಹೆಂಗಿರ್ತಂದ್ರೆ, ಈಗ ಎದುರೊಬ್ರು ಅಂತಾರು ಹೇಳಿರ್ತಾರೆ, ಅದು ನಮ್ಗೆ ತುಂಬಾ ನೋವಾಗಿರುತ್ತೆ. ಬಟ್ ನಾವು ಅವ್ರಿಗೆ ತಿರುಗಿ ಮಾತಾಡು ಅಂದ್ರೆ ಅವ್ರು ನಮ್ಗಿಂತ ತುಂಬಾ ದೊಡ್ಡವರಾಗಿರ್ತಾರೆ. ಹಾಂಗ ನಾವು ಮಾತಾಡ್ರ ಕೂಡಲೇ ಅದು ಊರಲ್ಲಿ ಎಂತ ಪ್ರಚಾರ ಆಯ್ತು ಅಂದ್ರೆ ನಮ್ಮ ಬಗ್ಗೆ ಯಾರು ಎಂತ ಹೇಳುದಿಲ್ಲ, ಪೇರೆಂಟ್ಸ್ ಬಗ್ಗೆ ಅವ್ರ ಮಗ ಮಾರಿ ಮೊನ್ನೆ ಹಂಗ ಮಾತಾಡ್ತಿದ್ದ, ಮೊನ್ನೆ ಅವ್ರಿಗೆ ಹಂಗ ಮಾತಾಡ್ದ ಹಿಂಗ್ ಮಾತಾಡ್ದ ಅಂತ ಶುರು ಮಾಡ್ತಾರೆ. ಅಷ್ಟೊತ್ತಿ ಏನತ್ತಂದ್ರೆ ನಮ್ಮ ಕ್ಯಾರೆಕ್ಟ್ರಿಗಿಂತ ಅಪ್ಪ ಅಮ್ಮಂಗೆ ಅವ್ರಿಗೆ ಬೇಜಾರಪ್ಪ ಹಂಗತ್ ಆ ಹೆದರಿಕೆಯಿಂದ ಸುಮ್ಮನೆ ಇರತ್ತೆ ನಾವು ಹಂಗೆ.
0: ಸೊ ಫ್ರೀಡಮ್ ಇಲ್ಲ ಯಾವುದಕ್ಕೂ. ಓಕೆ,
2: ಅದೊಂದು ಮಾತಿತ್ತಲ್ಲ, ನಾಲ್ಕು ಜನ ಕಂಡರೆ ಅಂತ ಹೇಳ್ತಾರೆ.
0: ಓಕೆ, ಆ ಕಂಡವ್ರೆ ಅಂತ ಹೇಳ್ತಾರೆ ಅಂತ ಹೇಳಿ ಬದುಕುವವರೆ ಜಾಸ್ತಿ ಅಲ್ವಾ. ಓಕೆ, ಈಗ ನಾನು ಈಗ ನಿಮ್ಮ ಒಂದು ಡೈಲಾಗ್ ಅನ್ನ ನಾನು ಹೇಳುದು, ಈಗ ನಾನು ಹೊರಗೆ ಈ ರೀತಿ ನಟಿಸ್ತೇನೆ ಆದ್ರೆ ಒಳಗಿನ ಸತ್ಯ ಬೇರೆಯೇ ಇದೆ, ಆ ಗ್ಯಾಪ್ ಅನ್ನು ನೀವು ತುಂಬಬೇಕು. ನಾನು ಹೊರಗಡೆ ಸ್ಟ್ರಾಂಗ್ ಇರುವ ಹಾಗೆ ಅನ್ನಿಸ್ತೇನೆ ಬಟ್ ಒಳಗಡೆ ಸತ್ಯ ಬೇರೆ ಇದೆ, ಅದು ಯಾವುದು? ಗ್ಯಾಪ್ ಅನ್ನ ಫಿಲ್ ಮಾಡಬೇಕು. ಸ್ಟ್ರಾಂಗ್ ಕಾನ್ಫಿಡೆಂಟ್, ನಾನು ಹೊರಗಡೆಯಿಂದ ಹ್ಯಾಪಿಯಾಗಿರುವ ಹಾಗೆ ಅನ್ನಿಸ್ತೇನೆ ಆದ್ರೆ ಒಳಗಡೆ ಸತ್ಯ ಬೇರೆ ಇದೆ ಅಂತ. ನಿಮ್ಮ ಇದರ ಪ್ರಕಾರ ನಿಮ್ದು ಆ ಡ್ಯಾಶ್ ಅಲ್ಲಿ ಏನ್ ತುಂಬಲಿಕ್ಕೆ ಇಷ್ಟಪಡ್ತೀರಾ? ಹ್ಯಾಪಿಯೋ, ಸ್ಟ್ರಾಂಗೋ, ಕೂಲೋ, ಅಥವಾ ನಾಟ್ ಅಫೆಕ್ಟೆಡ್, ನನ್ಗೇನು ಆಗ್ಲೇ ಇಲ್ಲ ಅನ್ನೋ ಹಾಗೆ ನಾನು ವರ್ತಿಸ್ತೇನೆ ಬಟ್ ಒಳಗಡೆ ಸತ್ಯ ಬೇರೆ ಇದೆ ಅಂತ ಹೇಗೆ ಅನ್ಸುತ್ತೆ?
1: ಇಲ್ಲ, ನಾನು ಹೊರಗಡೆಯಿಂದನು ಖುಷಿ ಇದ್ದೆ, ಒಳಗಡೆಯಿಂದನು ಖುಷಿ ಇದ್ದೆ.
0: ಓಕೆ,
3: ಕೂಲ್ ಆಗಿರೋಕೆ ಇಷ್ಟ
0: ಇಷ್ಟಪಡೋದಲ್ಲ. ಓಕೆ, ಒಳಗಡೆ ಇರುವ ಹಾಗೆ ಹೊರಗಡೆನೂ ಇದ್ದೀರಿ ಎಲ್ರು ಕೆಲಸಲ. ಈಗ ಓಕೆ, ಅವನು ನಾನು ನೋಡೋದಕ್ಕೆ, ಎಲ್ಲರೂ ನೋಡೋದಕ್ಕೆ ತುಂಬ ಬ್ಯುಸಿ ಥರ ಇದ್ದೇನೆ ಬಟ್ ಒಳಗಡೆ ಸತ್ಯ ಬೇರೆನೇ ಇದೆ ಅಂತ, ಅಥವಾ ಓ ನೋಡೋದಕ್ಕೆ ಹೊರಗಡೆಯಿಂದ ಕೂಲ್ ಆಗಿದ್ದೀನಿ ಬಟ್ ಒಳಗಡೆ ಸತ್ಯ ಬೇರೆನೇ ಇದೆ ಅಂತ, ಆ ಥರ ಎಲ್ಲ ಏನು ಹೊರಗಡೆ ಇದೆ ಒಳಗಡೆನೂ ಸೇಮ್ ಇದ್ದೀರಾ?
3: ಇಲ್ಲ,
2: ಅದೆಲ್ಲರದ್ದು ಇರುತ್ತಲ್ಲ.
0: ಇಲ್ಲ, ಒಳಗಡೆ ತೋರಿಸ್ಕೊಳ್ತೀರಾ ಒಂದು, ಹೊರಗಡೆ ಒಳಗಡೆ ಒಂದು ಬೇರೆನೇ ಇರುತ್ತೆ. ಓಕೆ, ಅದೇ ಬೇಕಿದ್ದಿದ್ದು. ಈಗ ರೈಟ್ ನೌ ಐ ಆಮ್ ಸ್ಟ್ರಗ್ಲಿಂಗ್, ಸೈಲೆಂಟ್ಲಿ ಸ್ಟ್ರಗ್ಲಿಂಗ್ ವಿತ್ ಡ್ಯಾಶ್ ಅಂತ ಹೇಳಿ ಒಂದಿದೆ. ಈಗ ಯಾವುದನ್ನು ನೀವು ಹೋರಾಡ್ತಿದ್ದೀರಿ, ಯಾವುದ್ರೊಂದಿಗೆ? ಸಪೋಸ್ ಈಗ ಹೆದರಿಕೆ ಇರ್ಬೋದು, ಅಥವಾ ಕಾನ್ಫಿಡೆನ್ಸ್ ಇಲ್ಲ, ಈಗ ನನಗೆ ಕಾನ್ಫಿಡೆನ್ಸ್ ಇಲ್ಲ ಯಾವ್ದ್ರ ಬಗ್ಗೆನೂ, ಆ ಥರ ಇದಿರ್ಬೋದು. ಏನು ಸದ್ಯದ್ದು ಈಗ ಯಾವುದನ್ನು ಹಿಡ್ಕೊಂಡು ಹೋರಾಡ್ತಾ ಇದ್ದೀರಿ ನೀವು?
2: ಏನು ಅಂತ,
0: ಅಡಿಕ್ಷನ್ ಇರ್ಬೋದು, ಬ್ರೇಕಪ್ ಇರ್ಬೋದು, ಪ್ರೆಷರ್ ಇರ್ಬೋದು, ಓವರ್ ಥಿಂಕಿಂಗ್ ಇರುತ್ತೆ ಕೆಲವರಿಗೆ
2: ಪ್ರೆಷರ್
0: ಆ ತರ.
1: ಸದ್ಯಕ್ಕೆ ಉದಾಸೀನ ಮಾಡ್ತಿದ್ದೆ ಅಂದ್ರೆ ಭಯಂಕರ ಉದಾಸೀನ, ಎಂತ ಮಾಡಕ್ಕೂ ಉದಾಸೀನ. ಅಷ್ಟು ದೊಡ್ಡ ಉದಾಸೀನದ, ನನ್ನಷ್ಟು ದೊಡ್ಡ ನಂಬರ್ ಒನ್ ಉದಾಸೀನದನ್ನು ಯಾರು ಇಲ್ಲಂದಲ್ಲಿ ನಂಗೆ ಅನ್ಸುತ್ತೆ. ಅದು ತೊಂದರೆ ಅಂತ ಕೇಳ್ರಿ, ನೀವು ಒಂದು ತಪ್ಪು ಮಾಡಿ ಅದು ಬೇರೆಯವ್ರು ಬಂದಿದ್ದು ನೀನು ತಪ್ಪಂದಲ್ಲಿ ಹೇಳ್ರಿ ತಿತ್ಕೊಳ್ಳಕ್ಕ ನಮ್ಗೆ ಗೊತ್ತಿಲ್ಲದೆ ಇದ್ದಷ್ಟೊತ್ತಿಗೆ, ನಮ್ಗೆ ತಪ್ಪಂದಲ್ಲಿ ಗೊತ್ತಿದ್ದು ನಾವು ತಪ್ಪು ಮಾಡತ್ ಕೇಳಿ ಅಷ್ಟೊತ್ತಿ ಸರಿ ಅಪ್ಪ ಕಾತಿಲ್ಲ. ಈಗ ಬೇರೆಯವ್ರು ಬಂದಿಲ್ಲ ನೀ ಮಾಡ್ತಿ ತಪ್ಪು ಅಂದ್ರೆ ನಂಗೆ ಗೊತ್ತಿತ್ತ ತಪ್ಪಂದಳಿ, ನೀವು ಹೇಳಿ ಏನು ಯೂಸ್ ಇಲ್ಲ ಅಂತ. ನಾವು ಅಷ್ಟು ಉದಾಸೀನದಿಂದ ಉದಾಸೀನದೊಟ್ಟಿಗೆ ಹೋರಾಡ್ತಿತ್ತ ಅದೊಂಚೂರು.
0: ಇದಕ್ಕೂ ನಾನು ಯಾವಾಗ್ಲೂ ಹೇಳುದಿತ್ತು, ಈಗ ಕೆಲವರೀಗ ಸೈನ್ಸ್ ಕಷ್ಟ ಅಥವಾ ಮ್ಯಾಥ್ಸ್ ಕಷ್ಟ ಅಂತ ಹೇಳುದ್ ಕೇಳಿದ್ರಲ್ಲ, ಅದಕ್ಕೆ ನಾನು ಹೇಳುದಿತ್ತು. ಈಗ ಒಂದು ಫ್ಯಾನ್ ಅನ್ನ ಫಿಟ್ ಮಾಡಿರ್ತಾರೆ, ಈಗ ಫಾಸ್ಟ್ ಅಂದ್ರೆ ಎಷ್ಟರಲ್ಲಿ ತಿರುಗುತ್ತೆ? ಅದು ಐದರಲ್ಲಿ ಅಲ್ವಾ. ನೀವು ಅದನ್ನ ಎರಡರಲ್ಲಿ ಹಾಕೊಂಡು ಅದು ಸ್ಲೋ ಇದೆ ಅಂತ ಫ್ಯಾನ್ ಬೈದ್ರೆ ಆಗತ್ತಾ? ಇಲ್ಲ ಅಲ್ವಾ. ಹಾಗೆ ನನ್ಗೆ, ನಾನ್ ಮನ್ಸಿಗೆ ಒಂದು ಮೆಸೇಜ್ ಏನು ಕೊಡ್ತಾ ಇದ್ದೀನಿ ನನ್ನ ಬ್ರೈನಿಗೆ, ನನ್ಗೆ ಮ್ಯಾಥ್ಸ್ ಕಷ್ಟ, ಅದನ್ನೇ ಅದು ಕಾರ್ಯರೂಪಕ್ಕೆ ತರೋದಲ್ವಾ. ಸೊ ಈಗ ನಿಮಗ್ ಗೊತ್ತಿದೆ ಉದಾಸೀನ ಅಂತ ಅಲ್ವಾ, ಅದನ್ನೇ ಹೇಳ್ತಾ ಇದ್ರೆ ಅಂದ್ರೆ ಅದೇ ಬ್ರೈನಿಗೆ ನಾವು ಮೆಸೇಜ್ ಕೊಡ್ತಾ ಇದ್ರೆ ಒಬ್ವಿಯಸ್ಲಿ ನೀವು ಉದಾಸೀನವೇ ಆಗೋದು. ಸೊ ನಾಳೆಯಿಂದ ನೀವೇನ್ ಅನ್ಕೊಳ್ಳಿ ಅಂತ ಹೇಳಿದ್ರೆ, ಇಲ್ಲ ನನ್ಗೆ ಉದಾಸೀನವೇ ಇಲ್ಲ, ಅದನ್ನೆಲ್ಲ ಬಿಟ್ಟಾಯ್ತು ನಾನು ಅಂತ ಅದನ್ನ ಕೊಡ್ತಾ ಬನ್ನಿ, ಒಂದು ವಾರದಲ್ಲಿ ಚೇಂಜ್ ಆಗುತ್ತೆ.
4: ಸುಮಾರು ಸಲ ಐತಿ, ನಾಳೆಯಿಂದ ಸರಿ
1: ಆಯ್ಕೊಂಡೆ ಬಹುಶಃ ಎಷ್ಟು ನಾಳೆ ಆಯ್ತು,
0: ಇವತ್ತೇ ಸರಿ ಆಗ್ತೇನೆ, ಈಗ್ಲೇ ಸರಿ ಆಗಿದ್ದೇನೆ ಅಂತ ಇದು ಮಾಡ್ಕೊಳ್ಳಿ.
4: ಅದೊಂದು ಡಿಸೈಡ್ ಮಾಡಿರತ್ ಸ್ವಲ್ಪ ದಿನ ಮಾಡತ್, ಆಮೇಲೆ ವಾಪಸ್ ಮೊದ್ಲಿನ ಕಣಂಗೆ ಆತ್. ಡಿಸೈಡ್ ಮಾಡದನ್ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡುವಂತ ಇದು ಬರ್ಲಿಲ್ಲ ಅಂಕ.
0: ಅದು ಅಷ್ಟೇ, ನಮ್ಮ ಮನ್ಸಿಗೆ ನಾವು

0: ಇದೀಗ ನೀವು ಹೇಳ್ತಾ ಇದ್ದೀರಲ್ಲ, ಇದು ಕೂಡ ಅದೇ. ಅಂದ್ರೆ ನಾವಿನ್ನೂ ಸರಿಯಾಗಿ ಬರಲಿಲ್ಲ, ಬ್ರೈನ್ ಇನ್ನೂ ಅದಕ್ಕೆ ಕಂಡೀಷನ್ ಆಗಿಲ್ಲ. ಮುಂಚೆ ಏನಿದೆ ಅದಕ್ಕೆ ನಾನು ಹೇಳ್ತೇನೆ ಈಗ, ಓಕೆ ನಾನು ಮಾಡ್ತೇನೆ ಬಟ್ ನಾ ಫಾಲೋ ಅಪ್ ಮಾಡೋದಿಲ್ಲ, ನಾನು ಕೊಟ್ಟನಲ್ಲ, ನನ್ಗೆ ಗೊತ್ತಿಲ್ದಂಗೆ ಈಗ ನಿಮ್ಗೆ ಗೊತ್ತಿಲ್ದಂಗೆ ನೀವೇ ಕೊಟ್ಕೊಂಡ್ರಿ.
1: ಅದು ಅದು ಹೆಂಗ್ ಬಂದದಂದ್ರೆ ಅದ್ ಮೈಂಡ್ ಒಳಗೆ ಒಂದ್ ಮೂರ್ ನಾಲ್ಕು ಡಿಸೈಡ್ ಮಾಡಿರತ್ ನಾವು, ಅದೀಗ ಒಂದ್ಸಲ ಡಿಸೈಡ್ ಮಾಡಿ ಮುಂದುವರೋತಿಗೆ ಸರಿ ಇತ್ತು ಇನ್ ನಾ ಇದನ್ ಮಾಡ್ತೆ ಅಂತ ಅನ್ಸ್, ಎರಡ್ ಸಲ ಆಯ್ತು, ಮೂರನೇ ಸಲ ಅಪ್ಪತಿಗೆ ಈಗ ಹಿಂದ್ ಮಾಡದ್ ಯಾವ ಡಿಸಿಷನ್ ನಾನು ಸರಿಯಾಗಿ ಫಾಲೋ ಅಪ್ ಮಾಡ್ಲಿಲ್ಲ, ಇದ್ ಮಾಡೋಕಾತ ಅಂದ್ರೆ ಎರಡ್ ಸಲ ಫೇಲ್ಯೂರ್ ಆಯ್ತು, ಮೂರನೇ ಸಲ ಅಪ್ಪತಿಗೆ ಅದ್ ಹಂಗೆ ಅನ್ಸುಕ್ ಸುರ್ ಆಯ್ತು ಆತರ.
0: ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಆಯ್ತು ನಾನು ಒಂದ್ಸಲ ಫೈಲ್ ಆದೆ, ಅದು ನಾನ್ ಫೈಲ್ ಆಗಿದ್ದಲ್ಲ, ನನ್ ಎಫರ್ಟ್ ಫೈಲ್ ಆಗಿದ್ದು. ಸೊ ನಾನ್ ಫೇಲ್ಯೂರ್ ಅಲ್ಲ, ಎಫರ್ಟ್. ಸೊ ಎಫರ್ಟ್ ನಾನು ಇನ್ನೊಂದ್ಸಲ ಹಾಕ್ತೇನೆ, ಇನ್ನೊಂದ್ಸಲ ಹಾಕಿದಾಗ ನಾನು ಮನಸ್ಸಲ್ಲಿ ಏನ್ ಅನ್ಕೊಳ್ಬೇಕು, ಹಿಂದೆ ಫೇಲ್ ಆಗಿದೆ ಸೊ ನಾ ಈಗ ಪಾಸ್ ಆಗ್ತೇನಾ, ಅದಲ್ಲ. ಹಿಂದೆ ನಾನು ಫೇಲ್ ಆಗಿದೆ ಬಟ್ ಈ ಸಲ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಹಿಂದಿದು ಅಲ್ವಾ. ಸೊ ನಾನು ಈಗ ಏನ್ ಮಾಡ್ತೇನೆ, ಖಂಡಿತ ಪಾಸ್ ಆಗ್ತೇನೆ ಅಂತ ಹೇಳಿ ಆ ಕಾನ್ಫಿಡೆನ್ಸ್ ಇಂದ ಹೋಗ್ಬೇಕು. ಹಿಂದೆ ಹೀಗಾಗಿದೆ, ನಾನು ಈಗಲೂ ಫೇಲ್ ಆಗ್ಬೋದೇನೋ, ಆಗ್ಲೇ ಪಾಸ್ ಆಗ್ಲಿಲ್ಲ, ಈ ತರ ಮಾಡ್ಕೊಂಡ್ರೆ ನಾವು ಯಾವತ್ತೂ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡು, ಫೇಲ್ ಆಗಿರೋದು ನಾನಲ್ಲ, ನನ್ನ ಎಫರ್ಟ್ ಕಡಿಮೆ ಆಗಿದೆ ಸ್ವಲ್ಪ ಅಲ್ವಾ. ನನ್ಗೀಗ 30% 40% ಮಾರ್ಕ್ ಸಿಕ್ಕಿದೆ ಅಂದ್ರೆ ಏನರ್ಥ, ಓದೋದ್ರಲ್ಲಿ ಎಫರ್ಟ್ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಇದಾಗಿದೆ ಅಂತ. ಈಗ ಸ್ವಲ್ಪ ಜಾಸ್ತಿ ಓದಿದ್ರೆ ಚೆನ್ನಾಗಾಗುತ್ತೆ ಅಂತೇಳಿ. ಓಕೆ, ಈಗ ಯಾವ್ದಾದ್ರೂ ಒಂದ್ ವಿಷಯ ನನ್ಗೆ ಯಾರಾದ್ರೂ ಮೊದ್ಲೇ ಹೇಳಿದಿದ್ರೆ ಚೆನ್ನಾಗಿತ್ತಿತ್ತು ಅಂತ ಹೇಳಿ ಅನ್ಸಿದ್ದಿದ್ಯಾ? ಅಂದ್ರೆ ಈ ತರ ಓದಿದ್ರೆ ಹೀಗಾಗತ್ತೆ, ಅದನ್ನ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು, ಈ ಸಬ್ಜೆಕ್ಟ್ ತಗೊಂಡಿದ್ದು ಸರಿ ಇರ್ಲಿಲ್ಲ, ಬೇರೆ ಸಬ್ಜೆಕ್ಟ್ ತಗೊಂಡಿದ್ರೆ ನೀನು ಒಳ್ಳೆ ಸ್ಕೋಪ್ ಇತ್ತೇನೋ, ಆತರ ಯಾವುದೋ ಒಂದು ವಿಷಯದಲ್ಲಿ ಮೊದಲೇ ನನ್ಗೆ ಯಾರಾದ್ರೂ ಮಾರ್ಗದರ್ಶನ ಕೊಟ್ಟಿದ್ದಿದ್ರೆ ನಾನು ಇನ್ನೂ ಒಂದು ಬೆಟರ್ ಸ್ಟೇಜ್ ಅಲ್ಲಿ ಇರ್ತಿದ್ನೇನೋ ಅಂತ ಅನ್ಸುತ್ತ? ಇಲ್ಲ, ಸರಿಯಾಗಿದೆ ಅಂತ ಹೇಳಿ ಅನ್ಸುತ್ತೆ. ಓಕೆ, ಈಗ ಯಾರಾದ್ರೂ ನನ್ನನ್ನ ಅರ್ಥ ಮಾಡ್ಕೊಳ್ಬೇಕಿತ್ತು, ನನ್ಗೆ ಸಪೋರ್ಟ್ ಬೇಕಿತ್ತು, ಮೆಂಟಲ್ ಸಪೋರ್ಟ್ ಬೇಕಿತ್ತು ಅಂತನೋ, ಅಥವಾ ನಾನು ತುಂಬಾ ಕಷ್ಟಪಟ್ಟು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಎಲ್ಲವನ್ನು ಅಂತ ಹೇಳಿ, ಅಥವಾ ನನ್ಗೆ ಈ ಫೇಲ್ ಆಗ್ತೀನಿ ಅಂತ ಹೇಳಿ ಏನೋ ಭಯ ಆಗ್ತಿದ್ಯೇನೋ ಅಂತ ಹೇಳಿ, ಈ ತರದ್ದೆಲ್ಲ ಯಾರಾದ್ರೂ ನನ್ನನ್ನು ಅರ್ಥ ಮಾಡ್ಕೊಳ್ಬೇಕಿತ್ತು ಅಂತ ನಿಮ್ಗೆ ಅನ್ಸುತ್ತಾ?
2: ಅಂದ್ರೆ ನಮ್ಗಂತಲ್ಲ, ನಮಗೆ ಹೆಚ್ಚಾಗಿ ಕಾಂಬು ಪ್ರಕಾರ ಪೇರೆಂಟ್ಸೇ. ಅಂದ್ರೆ ಎಷ್ಟೋ ಜನ ಮಕ್ಕಳಿಗೆ ಇಪ್ಪದೇ ಪೇರೆಂಟ್ಸ್ ಅವ್ರನ್ನ ಅರ್ಥ ಮಾಡ್ಕೊಂಡ್ರೆ ಅವ್ರೊಂದು 90% ಗೆದ್ದಂಗೆ. ಈಗ ಮತ್ತೆ ಬೇರೆ ಎಲ್ಲ ಈಗ ಹೇಳೋಕು ಸಾಕ, ಅವಳನ್ನ ಅರ್ಥ ಮಾಡ್ಕೊಳ್ಳ, ಇವನನ್ನ ಅರ್ಥ ಮಾಡ್ಕೊಳ್ಳ, ಅದೆಲ್ಲ ಕ್ಷಣಿಕ. ಅದೀಗ ಕಾಲೇಜಲ್ಲ ಅದೆಲ್ಲ ಬಿಟ್ಟರೆ ನೀವು ಪೇರೆಂಟ್ಸ್ ಕರೆಕ್ಟ್ ನಮ್ಮ ಜೊತೆ ನಿಂತರೆ ನಾವು ಲೈಫಲ್ಲಿ ಎಂತಾರು ಮಾಡ್ಲಕ್ಕೆ
0: ಖಂಡಿತವಾಗ್ಲು. ಈಗ ಈ ಇದಕ್ಕೆ ಒಂದು ಕೊನೆಯದಾಗಿ, ಪೇರೆಂಟ್ಸ್ ಅರ್ಥ ಮಾಡ್ಕೊಂಡ್ರೆ ನೀವೇನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳಿ ಹೇಳಿದ್ರಿ ಅಲ್ವಾ? ಈಗ ಇಲ್ಲಿ ಆಗ್ತಿರುವಂತಹ ಬ್ರೇಕಪ್ಗಳು, ಲವ್ ಕೇಸ್ಗಳು, ಇದೆಲ್ಲವನ್ನು ಈಗ ನೋಡಿದ್ರು ಕೂಡ ಇದು ಕೂಡ ಪೇರೆಂಟ್ಸ್ಗಳ ಇದರಿಂದನೇ ಆಗಿರೋವಂಥದ್ದು. ಯಾವಾಗ ಮನೆಯಲ್ಲಿ ಪೇರೆಂಟ್ಸ್ಗಳದ್ದು ಪ್ರೀತಿ ಅಟೆನ್ಷನ್ ಸಿಗೋದಿಲ್ವೋ, ನೀವು ಹೇಳಿದ್ರಲ್ವಾ ಪ್ರೀತಿ ಅನ್ನೋದು ಎಲ್ರಿಗೂ ಬೇಕು ಅಲ್ವಾ, ಅದು ಲವ್ವರೇ ಆಗಿರ್ಬೇಕಂತ ಏನು ಇಲ್ಲ, ಪ್ರೀತಿ ಬೇಕು ಮನುಷ್ಯನಿಗೆ. ಆ ಪ್ರೀತಿ ನಮ್ಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಹೊರಗಡೆ ಹುಡ್ಕೋದಕ್ಕೆ ಪ್ರಾರಂಭ ಮಾಡ್ತೇವೆ. ಅದು ನಮ್ಗೆ ಗೊತ್ತಿಲ್ಲ. ಈಗ ನೀವೇನೋ ಯಾರೋ ಕಾಲೇಜಲ್ಲಿ ಇಬ್ರು ಲವರ್ಸ್ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರು ಏನೋ ಅಟ್ರಾಕ್ಷನ್ ಫಿಸಿಕಲ್ಲಿಗೋಸ್ಕರ ಇದ್ದಾರೆ ಅಂತ ತಿಳ್ಕೊಳ್ಬೇಡಿ. ನೀವು ಅವರಿಗೆ ಕೊರತೆ ಇದೆ ಪ್ರೀತಿದು, ಮನೆಯಲ್ಲಿ ಸಿಗ್ತಾ ಇಲ್ಲ. ಎಲ್ರಿಗೂ ಪ್ರೀತಿ ಇಲ್ಲದೆ ಬದುಕಕ್ಕಾಗಲ್ಲ, ಬೇಕು. ಸೊ ಒಬ್ಬರನ್ನ ಹುಡುಕ್ತಾರೆ ಅವ್ರು. ಅದು ಹುಡುಕ್ದಾಗ ಸಮಾಜ ಏನ್ ಹೇಳಿ, ಆಬ್ವಿಯಸ್ಲಿ ಈ ಪ್ರೀತಿ ಅಂತ ಹುಡುಕೋವಾಗ ಯಾರು ಸೇಮ್ ಸೆಕ್ಸ್ ಇದು ಪ್ರೀತಿಯನ್ನ ಹುಡುಕಲ್ಲ, ಗೊತ್ತಾಯ್ತಾ? ಕಂಫರ್ಟ್ ಯಾವ್ದಾಗೋದು, ಹುಡುಗರಿಗೆ ಹುಡುಗಿಯರದು, ಹುಡುಗಿಯರಿಗೆ ಹುಡುಗರದ್ದು, ಅದೇ ಕಂಫರ್ಟ್ ಆಗೋದು. ಅದು ನಮ್ಮ ಬ್ರೈನೇ ಹಾಗೆ ಬಿಲ್ಟ್ ಆಗಿದೆ. ಆವಾಗ ಏನಾಗುತ್ತೆ, ಖುಷಿ ಕೊಡೋದಕ್ಕೆ ಶುರು ಆಗುತ್ತೆ, ಅದು ಮುಂದುವರಿತಾ ಹೋಗಿ ಆಮೇಲೆ ಈ ತರ ಬೇರೆದಕ್ಕೆಲ್ಲ ಮುಂದುವರಿಯೋದು ಆಮೇಲೆ. ಬಟ್ ಮೊದಲಿಗೆ ಏನು ಬೇಕಾಗಿರೋದು ಅವರಿಗೆ, ಕೇರ್ ಒಂದು, ಅಟೆನ್ಷನ್ ಒಂದು, ಸಪೋರ್ಟ್ ನಾನಿದ್ದೇನೆ ನೋಡಿ. ಎಲ್ಲರೂ ಒಂದು ಯಾವುದಕ್ಕೂ ಪ್ರಯೋಜನ ಇಲ್ದಿದ್ದವನು ಕೂಡ ಒಂದು ಹುಡುಗಿ ದೃಷ್ಟಿಯಲ್ಲಿ ಹೀರೋ ಆಗಿರ್ತಾನೆ. ಅವನಿಗೆ ಬೇಕಾಗಿರೋದು ಅದೇ ಅಲ್ವಾ, ಯಾರಿಗೂ ಬೇಡ ಒಳ್ಳೇದು ಅಲ್ವಾ? ಹಾಗಾಗಿ ಪ್ರತಿಯೊಬ್ಬರಿಗೂ ಪ್ರೀತಿ ಬೇಕು. ನಿಮ್ಗೆ ನಿಮ್ಮ ತಂದೆ ತಾಯಿಗಳು ಮನೆಯಲ್ಲಿ ಕೊಡ್ಲಿಲ್ಲ, ಸರಿಯಾಗಿ ಸರಿ ಟೈಮ್ ಕೊಟ್ಟಿಲ್ಲ, ಪ್ರೀತಿಯಿಂದ ಮಾತಾಡಿಸಿಲ್ಲ, ಪ್ರೀತಿ ತೋರಿಸಿಲ್ಲ, ಕೇರ್ ಮಾಡಿಲ್ಲ, ಅಥವಾ ಊಟ ಮಾಡಿದ್ಯಾ, ನಿನ್ಗೆ ಓದಿದ್ಯಾ, ನಿನ್ಗೆ ಹೇಗಿದೆ ಕಾಲೇಜಲ್ಲಿ, ಏನಾದರೂ ನಿನ್ಗೆ ತೊಂದರೆ ಆಗ್ತಿದ್ಯಾ, ಬೇಜಾರಾಗ್ತಿದ್ಯಾ, ಎಲ್ಲ ಸರಿಯಾಗಿದೆಯಾ, ಈ ಥರ ಅವಾಗವಾಗ ಕೇಳಿಲ್ಲ, ಅವಾಗವಾಗ ಒಂದು ಹಗ್ಗ, ಒಂದು ಬೆನ್ನಿನ ಮೇಲೆ ಒಂದು ಬೆನ್ನು ಸವರೋದು, ಇದನ್ನೆಲ್ಲ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಮನಸ್ಸು ಹೊರಗಡೆ ಹುಡುಕೋದಕ್ಕೆ ಶುರು ಮಾಡುತ್ತೆ. ಆವಾಗ ಜನ ಅದನ್ನ ಏನ್ ಮಾಡ್ತಾರೆ, ಲವ್ ಅಂತಾನೆ ಅದಕ್ಕೆ ಒಂದು ಪಟ್ಟಿ ಕಟ್ತಾರೆ. ಅದಕ್ಕೆ ಸರಿಯಾಗಿ ಏನಾಗುತ್ತೆ ಅಂದ್ರೆ, ಇದು ಬೆಳ್ಕೊಂಡು ಬೆಳ್ಕೊಂಡು ಹುಡುಗ ಹುಡುಗಿ ಅಲ್ವಾ, ಸೊ ಅವರಲ್ಲಿ ಒಂದು ಬೇರೆದೇ ಫೀಲಿಂಗ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಇದು ಬ್ರೇಕಪ್ ಯಾಕಾಗುತ್ತೆ ಅಂತ ಹೇಳಿದ್ರೆ, ಅದು ರಿಯಲ್ ಲವ್ ಆಗಿರಲ್ಲ, ಅದು ಆ ಟೈಮ್ಗೆ ಒಬ್ರು ಬೇಕು, ಸಪೋರ್ಟ್ ಬೇಕೊಬ್ರು, ಸೊ ಅದು ಲವ್ ಅಂತ ಹೇಳಿ ತಿಳ್ಕೊಳ್ಳೋದಕ್ಕಾಗಲ್ಲ. ಆದ್ರೆ ನಾವು ಏನ್ ಅನ್ಕೊಳ್ತೇವೆ, ಅದನ್ನ ಲವ್ ಅಂತ ಹೇಳಿ ಹುಡುಗ ಅಥವಾ ಹುಡುಗಿ ತಿಳ್ಕೊಳ್ತಾರೆ. ಬಟ್ ಬೇಕಿದ್ದು ಅರಸಿ ಬಂದಿದ್ದು ಲವ್ ಅಲ್ಲ, ಒಂದು ಸಪೋರ್ಟ್, ಹೆಚ್ಚಿಂದು ಇದೇ ಆಗಿರುತ್ತೆ ಸಪೋರ್ಟ್ಗೋಸ್ಕರ.
1: ಈ ವಿಷಯದ ಬಗ್ಗೆ ನಮ್ಮ ಹತ್ರ ಸಜೆಷನ್ ಕೇಳಿದಾಗ ನಾವು ಯಾವ ತರ ಉತ್ತರ ಕೊಡ್ತೀವಿ ಅಂದ್ರೆ, ಈಗ ನನ್ಗೆ ಮನೇಲಿ ಪ್ರೀತಿ ಸಿಗ್ತಾ ಇಲ್ಲ ಅಂತ ಒಬ್ರು ಹೇಳ್ತಾರೆ, ನನ್ನ ಮನೆಗೆ ಪ್ರೀತಿ ಸಿಕ್ಕಲಿಲ್ಲ ಅದಕ್ಕೆ ನಾ ಇನ್ನೊಬ್ಬರ ಹುಡ್ಕೊಂಡೆ ಅವನ ಜೊತೆ ಕರೆಕ್ಟ್ ಇದ್ದೆ ಅಂತ ನನ್ನ ತಂಗಿಯೇ ಹೇಳದ್ ನಂಗೆ. ಆಗ ನಾನೀಗ ನೀ ಬೇಡ ಮನೆಯವ್ರ ಜೊತೆಗೆ ಹೋಗು ಅವನನ್ನ ಬಿಡು ಹಂಗ ಹೇಳ್ಕ, ಅಥವಾ ಇಲ್ಲ ಮನೆಯವ್ರನ್ನ ಬಿಡು ಅವನ ಜೊತೆಗೆ ಇರು ಹಂಗ ಹೇಳ್ಕ.
0: ಇಲ್ಲಿ ಏನು ಹೇಳ್ಬಾರ್ದು ಆಕ್ಚುಲಿ, ಹೇಳೋದ್ರಿಂದ ಅಲ್ಲ ನಿಜ, ಏನು ಹೇಳದೇನೆ ನಾವು ಮಾಡಿ ತೋರಿಸ್ಬೇಕು. ನೀವು ಹೇಳೋದ್ರಿಂದ ಏನಾಗುತ್ತೆ ಅಂದ್ರೆ, ಅದು ಇಲ್ಲಿ ಏನೋ ಸರಿ ಇಲ್ಲ ಅಂತ ಹೇಳೋದಕ್ಕೆ ಹೊರಗೆ ಹೋಗಿದ್ದಲ್ವಾ. ನೀವು ಹೇಳದ ತಕ್ಷಣ ಸರಿಯಾಗಲ್ಲ, ವರ್ತನೆಗಳನ್ನು ಬದಲು ಮಾಡ್ಕೊಳ್ಬೇಕು. ತಂದೆ ತಾಯಿಗಳು ಅಥವಾ ಮನೆಯಲ್ಲಿರುವ ಸದಸ್ಯರು ತುಂಬ ಪ್ರೀತಿಯನ್ನು ತೋರಿಸೋದು, ಯಾವುದು ಸರಿ ಯಾವುದು ತಪ್ಪು, ಅಥವಾ ಈಗಿರುವ ರಿಲೇಷನ್ಶಿಪ್ಪು ಒಂದು ವೇಳೆ ತಪ್ಪಾಗಿ ಹೋದರೆ ಅದರಿಂದ ಆಗುವಂಥ ಕಾನ್ಸಿಕ್ವೆನ್ಸಸ್ ಏನು ಪರಿಣಾಮಗಳಾಗುತ್ತೆ ಅದನ್ನೆಲ್ಲ ವಿವರಿಸಿ ಹೇಳಿ, ಹೇಳೋದಷ್ಟೇ. ಅದು ಬಿಟ್ಕೊಂಡು ನೀನು ಆ ಹುಡುಗನ ಬಿಡು, ನೀನು ಅದು ತಪ್ಪು ಮಾಡ್ತಿದೀಯಾ, ನೀನು ಹಾಗೆ ಮಾಡಬೇಡ, ನಿನ್ನ ತಪ್ಪು, ನಿನಗೆ ಸಮಾಜ ಏನು ಹೇಳುತ್ತೆ, ಅಥವಾ ನೀನು ಹಾಳಾಗ್ತೀಯ ಅವನ ಜೊತೆ ಸೇರಿಕೊಂಡು, ಇದೆಲ್ಲ ಹೇಳೋದಕ್ಕಿಂತ ಒಂದ್ಸಲ ನಾನು ಹೇಳೋದಾದ್ರೆ ಕೂತು ಎಲ್ಲಿ ಈಗ ಹೌದು ನಿಜವಾಗ್ಲೂ ಕೊರತೆ ಆಗಿದೆಯಾ, ಸರಿ ನಾವೊಂದು ಬದಲಾವಣೆ ಮಾಡ್ಕೊಳ್ಳೋಣ, ಇವತ್ತಿಂದ ನಾವು ನಿಮಗೋಸ್ಕರ ನಿನಗೋಸ್ಕರ ನಾವು ಬದಲಾವಣೆ ಆಗ್ತೀವಿ, ನಮ್ಗೆ ನಿಜವಾಗ್ಲೂ ಪ್ರೀತಿ ಇದೆ, ತೋರಿಸೋದ್ರಲ್ಲಿ ನಮ್ಗೆ ಸ್ವಲ್ಪ ತಪ್ಪಿದ್ದೇವೆ, ನಾವು ಇನ್ಮೇಲೆ ನಾವು ತೋರಿಸ್ತೇವೆ ಅಂತ ಹೇಳಿ ಕೂತ್ ಮಾತಾಡಿ ಅದನ್ನು ಜಡ್ಜ್ ಮಾಡಿದೆ, ತಪ್ಪು ಅಂತ ಹೇಳಿದ್ದೆ ಅಥವಾ ನೀನು ಹೋಗಬೇಡ ಅಂತ ಹೇಳಿ ಹೇಳಿದೆ. ಅದರಿಂದ ಒಂದು ವೇಳೆ ಒಳ್ಳೆ ರಿಲೇಷನ್ಶಿಪ್ ಆಗಿದ್ರೆ ಓಕೆ, ಅದು ಆಗಿರಲಿಲ್ಲ ಅಂತ ಹೇಳಿದ್ರೆ ಅದರಿಂದ ಏನಾಗಬಹುದು ಅದನ್ನು ನೀನು ಅರ್ಥ ಮಾಡ್ಕೋ, ಅದು ನೀನು ಬಿಡು ಅಂತಲ್ಲ, ನೀನು ನಿನ್ನ ಒಂದು ನಿರ್ಧಾರಗಳನ್ನು ನೀನು ತಗೊಳ್ಳೋದಕ್ಕೆ ನಿನಗೆ ಸ್ವಾತಂತ್ರ್ಯ ಇದೆ, ಆದರೆ ನಿನ್ನ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನಿನಗೆ ಗೊತ್ತಿರಬೇಕಂತ ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ಅವಳು ಖಂಡಿತ ಅದನ್ನು ಸರಿ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಬಟ್ ಹೇಳೋದ್ರಲ್ಲಿ ಏನೂ ಇದಿಲ್ಲ, ಮಾಡಿ ತೋರಿಸಬೇಕು, ಪ್ರೀತಿಯನ್ನು ಕೊಡಬೇಕು, ಪ್ರೀತಿಯನ್ನು ಕೊಟ್ಟಾಗ ಖಂಡಿತವಾಗ್ಲೂ ಬದಲಾಗ್ತಾರೆ ಅವರು.
2: ಕೇಳುಗ್ರೆ ಇಷ್ಟು ತರಗೆ ಮೇಡಮ್ ಮಾತಾಡೋದು ಕೇಂದ್ರಲ್ಲ, ಈ ವಿಷಯ ಕನ್ಕ್ಲೂಷನ್ ಅಂತಂದಲ್ಲಿ ಕೇಂದ್ರೆ ಬೇರೆ ಅಂತಲ್ಲ, ಆದಷ್ಟು ನಿಮ್ಮಿಂದ ಬೇರೆಯವರಿಗೆ ಒಳ್ಳೇದಲ್ಲಿ, ಬೇರೆಯವರಿಂದನೂ ನಿಮ್ಗೆ ಒಳ್ಳೇದಲ್ಲಿ, ಆದಷ್ಟು ಎಲ್ಲರಿಗೂ ಪ್ರೀತಿ ಹಂಚಿ. ಹಂಗಂದಲ್ಲಿ ಈಗ ಒಂದು ವಿಷಯ ಹೇಳ್ರೆ ಅದೇ ಅಲ್ಟಿಮೇಟ್ ವೃತ್ತ ಅಂದಳಿಲ್ಲ, ಎಲ್ಲರ ಲೈಫಲ್ಲೂ ಅದೇ ಅಪ್ಲೈ ಮಾಡ್ಕೊಳಕಂದಳಿಲ್ಲ. ಪ್ರೀತಿನ ತೀರಾ ಬೇರೆಯವರಿಂದ ಹುಡುಕು ಕೋಬೇಡಿ, ನಿಮ್ಮ ಮನೆಯಲ್ಲೇ ನಿಮ್ಮ ಒಳಗೆ ಪ್ರೀತಿ ಇತ್ತು, ಆ ಪ್ರೀತಿ ನೀವು ಫಸ್ಟ್ ಹುಡ್ಕೊಂಡು ಆಮೇಲೆ ಅದನ್ನು ಬೇರೆಯವ್ರಿಗೆ ಕೊಡಿ, ಆದಷ್ಟು ಜೀವನದಲ್ಲಿ ಒಳ್ಳೇದು ಮಾಡಿ, ನಿಮ್ಮಿಂದ ಬೇರೆಯವ್ರಿಗೆ ಒಳ್ಳೇದಲ್ಲಿ, ಎಲ್ಲರೂ ಖುಷಿಯಾಗಿರಿ. ಹಂಗಾರೆ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸುವ, ಇಷ್ಟೊತ್ತು ನಮ್ಮೊಟ್ಟಿಗೆ ಪ್ರಿಯ ಮನಸ್ಸೆ ಕಾರ್ಯಕ್ರಮದಲ್ಲಿ ಮಾತಾಡಿದಂತಹ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿ ಸ್ವರ್ಣ ಕುಂದಾಪುರ ಮೇಡಮ್ಗೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದನ ಕೋರ್ತಿದ್ದೆ.
0: ಧನ್ಯವಾದಗಳು.
2: ಹಂಗೆ ನಮ್ಮೊಟ್ಟಿಗೆ ಇಷ್ಟು ತರಿ ಕೂಕಂಡ ಮಾತಾಡಿದಂತಹ ನನ್ನೆಲ್ಲ ಸಹಪಾಠಿಗಳಿಗೂ ಧನ್ಯವಾದನ ಕೋರ್ತಿದ್ದೆ. ಹಂಗಾರೆ ನೀವು ಕೇಂದ್ರೀ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ಹಾಗೂ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕುವ ಮತ್ತೆ.
3: ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರ 89.6 FM ನಲ್ಲಿ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮ ಬಂಡಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಮೂರು ವಿದ್ಯಾರ್ಥಿನಿಯರಿದ್ದಾರೆ, ಅಪೇಕ್ಷಾ, ಭೃಂಗಾಕೆ ಉಡುಪ ಮತ್ತು ಸೌಮ್ಯ. ಗಾದೆ ಮಾತುಗಳನ್ನ ಬಳಸಿಕೊಂಡು ಸನ್ನಿವೇಶಗಳೊಂದಿಗೆ ಮಾತಾಡ್ತಾರೆ. ಸೊ ಹಾಂಗಾಗಿ ಬನ್ನಿ ಕೇಂಬ ಈ ಕುಂದಾಪುರ ಮಾತುಕತೆನ.
4: ಓ ಸಿಂಗರ್ ಅಕ್ಕ, ಎಂತ ನೀವು ಸೊಪ್ಪಿ ಬತ್ತಿಲ್ಯ? ಸೂರ್ಯ ಹುಟ್ಟಿ ನೆತ್ತಿ ಮೇಲೆ ಬಂದಾಯ್ತು.
5: ಸೊಪ್ಪಿ ಬಪ್ಪುಕೆ, ನಮ್ಮನೆಗೆ ಒಂದ್ ಕತ್ತಿ ಆಯ್ತಲ್ಲ ಇವತ್ತ.
4: ನೀ ಒಬ್ಳು ಮರತಿ, ಕೊಂಕಣು ಸುತ್ತಿ ಮೈಲರಕ್ ಬತ್ತೆ, ಅದೆಂತ ಕತಿ ಅಂತ ಹೇಳುವಲೆ.
5: ಅದೆಂತಕ್ಕೆ ಅಂತೆ ಮರತಿ, ನಮ್ಮನೆ ಮಾಯಿ ಬಿದ್ದದಲ್ದೆ ಇವತ್ತ.
4: ಹೌದಾ ಮರತಿ, ಅದೆಂತದ್ದ?
5: ಅದೆಂತ ಹೇಳತ್ರಲೆ, ಮಾಡಿದ್ದುಣ್ಣೋ ಮಾರಾಯ ಅಂದ, ಹಂಗಾಯ್ತ್ ನಮ್ಮನೆ ಮಾಯಿ ಪರಿಸ್ಥಿತಿ ಇವತ್ತ.
4: ಅದೆಂತಕ್ ಮರತಿ ಹಂಗಂತೆ?
5: ಮತ್ತೆಂತ ಮರತಿ, ಆಗಳಿಕ್ ಮಾಡದ್ದಲ್ಲ ಎಲ್ಲಿಗ್ ಹೊತ್ತ. ಜಾಗ್ರತಿ ಹೇಳ್ರ, ನನ್ ಮೈ ಮೇಲೆ ಬತ್ತಿದ್ದೀರ. ಅವರಿಗೆ ಬುದ್ಧಿ ಹೇಳುದಂದ್ರೆ ಇತ್ತಲ್ಲ, ನೀರಿಳಿದ ಗಂಟ್ಲಗೆ ಕಡಬ್ ತುರ್ಕ್ದಂಗೆ ಸೈ.
4: ಅವ್ರಿಗೀಗ ಹೆಂಗಾಯ್ತಂದ್ರೆ, ಹೊಲ್ ಇಪ್ಪತ್ತಿಗೆ ಕಡ್ಲಿ ಇಲ್ಲ, ಕಡ್ಲಿ ಇಪ್ಪತ್ತಿಗೆ ಹೊಲ್ ಇಲ್ಲ ಅಮ್ಮಂಗಾಯ್ತ್.
5: ಹೌದಲ್ದೆ, ಅಟ್ ಮೇಲೆ ಒಲಿ ಉರಿತ್ತ, ಕೆಟ್ ಮೇಲೆ ಬುದ್ಧಿ ಬತ್ತಂದಂಗಾಯ್ತ್.
4: ನಮ್ ಕತಿ ಎಲ್ಲ ಬಿಡು ಮರತಿ, ನಮ್ ಜೀವನ ಅಂದ್ರೆ 6 ಕೇರುದಿಲ್ಲ, 3 ಕೀಳುದಿಲ್ಲ. ಮದಿಯಾರ ಮೇಲಾರು ಸುಖ ಇರುತ್ತ ಅನ್ಕಂಡ್ರೆ ಮದಿ ಆದ್ಮೇಲಂತೂ ಹೊರು ಬಣಲಿಯಿಂದ ಉರಿ ಬೆಂಕಿ ಬಿದ್ದಂಗಾಯ್ತು.
5: ಹೌದೇ, ಈಗಳಿನ ಕಾಲದಾಗೆ ದುಡ್ಡಿದ್ದಾನೆ ದೊಡ್ಡಪ್ಪ, ಹಣ ಇದ್ರೆ ಹೆಣನು ಬೈಬಿಡತ್ತಂತ್ರಲ್ಲ.
4: ಹಾ, ದುಡ್ಡು ಅನ್ಕೊಳ್ ನೆನ್ಪಾಯ್ತು ಕಾರಣ, ಆ ಶಂಕರಣ್ಣನ ಮಗಳಿಗೆ ಭಾರಿ ಕಷ್ಟ ಅಂಬ್ರಲೆ. ಹೌದೇ
5: ಹೌದಂಬ್ರಲ, ಅದೆಂತೂ ಹೇಳ್ತ್ರಲ್ಲ ಸಾವಿರ ಸುಳ್ಳೇಳಿ ಒಂದ್ ಮದಿ ಮಾಡ ಅಂದೇಳಿ, ಹಂಗ್ ಮದಿ ಮಾಡ್ರ ಆಗಳಿಕ್ ಅಬ್ಬಿ ಮೆರದ ಸ್ವಲ್ಪ ಮರತಿ ಈಯ ಕಾಣ ಅಬ್ಬಿಗ ಆಪ್ಕಾಗ್ದ.
4: ಅದಕ್ಕೆ ಹೇಳುದಲ್ದೆ ಸುಖ ಬಂದಾಗ ಹಿಕ್ಕುಕಾಗ ದುಃಖ ಬಂದಾಗ ಕುಗ್ಗುಕಾಗ ಅಂದೇಳಿ.
5: ಇದ ಹೌದ್ ಜಲ್ದಕ್ಕ, ಅವಳಿಗ್ ಒಂದ್ ಸ್ವಲ್ಪ ಒಣಜಂಬ ಜಾಸ್ತಿ ಅಲ್ದೆ ಬಟ್ಕಟಿ ಅಳಿಗೆ ಸಿಟ್ಕಟಿ ಜಾಸ್ತಿ ಅಂತ್ರಲ್ಲ, ಹಂಗೆ ಬಚ್ಚನ್ ಗಂಡಿಗೆ ಬೊಂಬೈ ಅಂತಿಕೆ.
4: ಹಾ ಹಾ, ಅದು ಹೌದು ಮಾರತಿ. ಓ ಅಲ್ಕಣ, ಯಾರೋ ಬತ್ತಿದ್ದಂಗಿತ್ ಕಣ.
5: ಅದು ಆ ಮೇಲ್ ಜಡ್ ಗಿರ್ಜಕ್ಕ ಅಲ್ದೆ.
4: ಹೌದ್ ಮಾರತಿ, ಅವಳೆ ಅವಳಿಗೆಂತ ಐತೆ ಆ ನುಮ್ನಿ ಒಣಕೋಲಲ್ಲ.
5: ಅವಳಿಗೆ ಆಚಿಂದೀಚಿಗೆ ಮಾಡುದೇ ಕೆಲ್ಸ ಅಲ್ದೆ ಅದ್ಕ ಆಚಿ ಮನಿಗೂ ಈಚಿ ಮನಿಗೂ ತಿರ್ಗಿ ತಿರ್ಗಿ ಕರ್ಗಿ ಹೋದಳೇನು.
4: ಹೌದಲ್ದೆ, ಅವಳ್ ಮಾಡುವುದು ಅನಚಾರ, ಮನೆ ಮುಂದೆ ಬೃಂದಾವನ. ಬಂದಳ್ ಬಂದಳ್ ಬಿಡು. ಓ ಗಿರ್ಜಕ್ಕ, ನೀನೇನಿಲ್ಲೆ?
6: ಅಲ್ಲ, ನೀವಿಬ್ರು ಇಲ್ಲಿದ್ರಿಯಾ? ನಾ ನಿಮ್ಮನ್ನೇ ಹುಡುಕ್ತಿದ್ದೆ. ಕುಂದ ಪ್ರಶಾಂತಿ ಒಪ್ಪ ಬತ್ರಿಯ?
5: ನಿಂಗೇನ್ ಮರತಿ, ಯಾರ್ದೋ ದುಡ್ಡ ಎಲ್ಲಮ್ಮನ್ ಜಾತ್ರಿ ಅಂದಂಗೆ ನಿಂಗ್ ದುಡ್ಡಿತ್ತ ನೀ ಹೋತೆ. ನಮ್ಗ ಹಂಗ ಹೊಟ್ಟಿಗ್ ಇಟ್ಟಿಲ್ದಿರೋ ಜುಟ್ಟಿ ಮಲ್ಗೆ ಹೋಗ್ಬೇಕಂಬಳ್ ನೀನ್. ನಮ್ ಕೈಲಿ ಸಂತಿಗ್ ಹಪ್ಪಕ್ಕೆ ದುಡ್ಡಿಲ್ಲಿತ್ತೆ.
6: ದುಡ್ಡ್ ದುಡ್ಡ್ ಅಂದೇಳಿ ಎಂತಕ್ ಸಾಯ್ತೆ ಮರೈತಿ, ದುಡ್ಡ್ ನಾಯಿ ತಿಂತತ್ತ.
4: ಈಗಿನ್ ಕಾಲ್ದಂಗೆ ನಾಯಿಗಿದ್ದ ಬೆಲಿ ಮನುಷ್ಯನಿಗಿಲ್ಲ ಕಾಣಿ. ಒಂದ್ ನಾಯಿ ಮನೆಗೆ ಎಷ್ಟು ರೇಟ್ ಗೊತ್ತಿತ್ತ? ಅದಕ್ಕೆ ಹೇಳ್ತ್ರಲ್ಲ ದುಡ್ಡೆ ದೊಡ್ಡಪ್ಪ ಅಂದೇಳಿ. ಆಗ ನೀ ಹೇಳ್ದಂಗೆ ಹಣ ಕಂಡ್ರು ಹೆಣವು ಬಾಯಿ ಬಿಡತ್.
5: ಅದೇ ನಾ ಹೇಳ್ಯ, ದುಡ್ಡೆ ಈಗ ನಿನ್ ಕಾಲ್ದಾಗೆ ಎಲ್ಲ ಇದ್ದಂಗೆ.
6: ಆಯ್ತಾಯ್ತು, ಈಗ ನೀವು ಸಂತಿಗ್ ಬತ್ರೆ ಇಲ್ಯ.
5: ಕೆಲವರಿಗೆ ಅಜ್ಜಯ್ ಮಾಡಿ ಇಟ್ಟದ್ದ ಆಸ್ತಿ ಯಾರು ಇರುತ್ತ, ನಮ್ಮಂತರಿಗೆ ಎಂತ ಇರುತ್ತ?
6: ನೀ ಯಾರಿಗ ಹೇಳತ್ ಮರತಿ ಆಸ್ತಿ ಮನಿ ಇತ್ತಂದೇಳಿ?
5: ಖಂಡೆ ಜಲ್ಜ, ಇವಳ ಗುಮ್ಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟಿ ಕಂಡ್ಕಂತಳಪ್ಪ.
6: ನಮ್ಮಿಬ್ರ ಮಧ್ಯೆ ಅವಳನೆ ಅಂತ ಕೇಳಿತಾ ಇದ್ದ ನೀನ?
4: ಹೌದೌದು, ಈ ವಿಷಯಕ್ ನಾನಿಲ್ಲಪ್ಪ.
5: ನೀನ್ ಬಿಡ್ ಮರತಿ, ಹೇಳುದೆಲ್ಲ ಹೇಳ್ಕಂಡ ಈಗ ಆರ್ ಕೊಟ್ರೆ ಅತ್ತಿ ಕಡಿ, ಮೂರ್ ಕೊಟ್ರೆ ಸಸಿ ಕಡಿ, ಅಮ್ಮಂಗ್ ಮಾಡ್ತೀಯಪ್ಪ.
4: ನಾನೀಗ ಎಂತಂದೆ ಇವಳಿಗೆ, ಎಂತಾಯ್ತು?
6: ನೀವಿಬ್ರ ಜಗಳ ಮಾಡ್ತ ಮನ್ಕಣಿ, ನಾ ಸಂತಿಗ್ ಹೋಯ್ಬತ್ತೆ.
5: ಹೋಗ್ ಮರತಿ ಹೋಗ, ನಿಂಗ್ ಯಾರು ಹೋಯ್ಬೇಡ ಅಂದಾರ.
6: ಯಬ್ಯ, ಇವಳ ಬಾಯಿ ಅಲ್ಲ ಬೊಂಬಾಯಿ ಮರತಿ, ಇವಳ ಬಾಯಿ ಬಜಿ ಹಾಕದ್ ಯಾರ್ ಮರತಿ? ಯಬ್ಯ ಅಕ್ಕ.
5: ಅಲ್ಲ ಹೆಂಗ್ಸೆ, ನಿನ್ ಹತ್ರ ನನ್ನೊಟ್ಟಿ ಮಾತಾಡಂದಿನ ನಾನು?
4: ಸಾಕ್ ಮರತಿಯರ, ಸುಮ್ನೆ ಇರ್ತ್ರಿ ಹಂಗಾರೆ. ಅದ್ ಯಾವ ನುಮ್ನಿ ಮಾತಾಡ್ತ್ರಿ?
6: ನಿಂಗ್ ಇವಳೇ ಸಮಾತ್ ನಾ ಹಾತೆ.
5: ಹೋಗ್ ಮರತಿ ಹೋಗ.
4: ನೀ ಹೋಗ್ ಗಿರ್ಜಾ, ಅವಳಿಗೆಂತೂ ಆಯ್ತಿವತ್. ಅಲ್ಲ ನಿಂಗೆಂತಾಯ್ತು, ಮೈ ಮೇಲೆ ಬಂದಂಗ ಆಡ್ತೀಯಲ್ಲ.
5: ಅಜ್ಜಿ ಸಾಕದ್ ಮಕ್ಕಳು ಬೊಜ್ಜಕ್ಕೂ ಬತ್ತಿಲ್ಲ ಅಂತ್ರಲ್ಲ, ಹಂಗಿನ್ ಗಂಡ್ಸು ನಮ್ಮನಿದು.
4: ಅಂದ್ರೆ
5: ಆಗಳಿಕೆ ಒಂದೇ ಗಂಡಂದ ಕೊಂಗಾಟ ಮಾಡಿ ಸಾಕ್ರು. ಈಗ ಕಾಣ ಅದನ್ ಕಟ್ಕಂಡ ನನ್ ಪಾಡ.
4: ಅದಕ್ಕೆ ಹೇಳುದಲ್ದ ಕಂಡ್ ಸಾಕಿದ್ ಮಗಿನ್ ಕಣ್ ಕುಯ್ಡಂಬ್ರ.
5: ಅಲ್ದೆ ಮತ್ಯಂತ, ಪ್ರತಿ ವಾರ ಸಂತಿಗ್ ಹೊತ್ತ ಅದ್ ಹಾಪುದಿತ್ತಲ್ಲ ಕುಟ್ಟಿ ಸಂತಿಗ್ ಹೋಯ್ ಬಂದಂಗೆ ಸೈ. ಮನೆಗೆಂತರು ತತ್ತ ಅದ.
4: ಹೌದಾ, ಎಂತದು ತತ್ತಿಲ್ಯ?
5: ಇಲ್ಲಪ್ಪ.
4: ಮತ್ತ ದುಡದ್ ದುಡ್ಡು ಎಂತ ಮಾಡತ್ತ ಗಣಸ?
5: ಕುಡುಕೆ ಸಾಕತ್ತಿಲ್ಲ ಅಂತೆ.
4: ಹಾ ಸಮ ಬಿಡ, ನೀ ಕೇಂತಿಯಲ್ಯ ಎಂತಕ್ ತರ್ಲ ಅಂದ?
5: ಕೇಂದ್ರೆ ಸಂತೆಗೆಂತ ಇರುದಿಲ್ಲ ಅಂಬ್ರ.
4: ಕೊಣಕ್ ಬರ್ದಿದ್ದರೆ ನಂಗ ಸ್ಥಳವಾರಿ ಅಂಬ್ರ, ಹಂಗಾಯ್ತ.
5: ಹೌದೇ, ನಾ ಅದ್ಯಂತರು ತತ್ತ ಅಂದ ಅವ್ರ ಕೈಗೆ ದುಡ್ಡು ಕೊಟ್ ಕಳ್ಸುದ. ಅದಿತ್ತಲ್ಲ ಮಂಗನ್ ಕೈಯ ಮಾಣಿಕೆ ಕೊಟ್ಟಂಗೆ ಸೈ ಕಾಣ.
4: ಬೇಸದ್ ಬತ್ತ ಬೆದಿಗ್ ಬತ್ತ, ನೀನೊಬ್ಳು ಮರೆತಿ ದುಡ್ಡು ಕೊಡುದೇ ಸೈ.
5: ಮತ್ತ ಗಂಡ್ಸಿಗೆ ಒಂದ್ ಸ್ವಲ್ಪ ದೋಸ್ತಿ ಅಲ್ಲ ಕಾಣ್ ಮರತಿ, ಒಂದರು ಲಗವಿದ್ವ ಕೇಂದ್ರ ಒಂದು ಲಗವಿಲ್ಲ. ಅವಕ್ಕೆ ತಕೊಂಡ್ ತಕೊಂಡ್ ಹೋಗಿ ಈ ಗಂಡ್ಸ್ ದುಡ್ಡು ಸುರಿದು ಬಿಟ್ರೆ ಆ ಗಂಡ್ಸಿಗೆ ಅವು ಯಾವ್ದು ಒಂದ್ ರೂಪಾಯಿ ಬಿಚ್ಚುದಿಲ್ಲ ಕಾಣ್.
4: ಹಂಗಾರೆ ಅವ್ರಿಗೆ ಗೊತ್ತಿಲ್ಲ ಮರತಿ, ದೋಸ್ತಿ ಇಲ್ಲೇ ಇರ್ಲಿ ಮೀನ್ ಕುಕ್ಕಿ ಕೈ ಹಾಕುದ್ ಬೇಡ ಅಂಬುದು ಅರ್ಥ ಮಾಡ್ಕೊಂಡ್ ಕಾಯ್ದಿದ್ದು ಮನುಷ್ಯ ಮಾರೆ ಅವ್ರ.
5: ಬಿಡ್, ನಮ್ ಹಣೆಗೆ ಪಡ್ಕ ಬಂದದ್ದೇ ಇಷ್ಟ, ನಿನ್ ಮನೇರಂತೂ ಅಂಗಡಿ ಇಟ್ಟಿರಮ್ರಲ್ಲ. ಎಂತ ದುಡ್ಡೆಲ್ಲ ಕಳಿಸ್ತ್ರ? ಅವ್ರ್ ಬಿಡ್ ಮರತಿ, ಕಳ್ಸುರ್ ಎಲ್ಲ ಗಂಡ್ಸರು ನಮ್ಮನೇರ್ ಕಂಡಂಗಿರ್ತ್ರ.
4: ನೀ ಸುಮ್ನಿರ್ ಮರತಿ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂಬ್ರ, ಹಂಗಾಯ್ತು ಕಾಣ.
5: ಹಂಗಂತ್ಯಾ?
4: ಮತ್ತೆಂತ, ವ್ಯಾಪಾರ ಯಾರು ಅಡ್ಡಿಲ್ಲ, ಜೀವನ ಸಾಗಿಸೋರಿಗೆ ಸಾಕು. ಮತ್ತೆ ಈ ಚಟಕಲ್ಲ ಎಂತ ಮಾಡುದೇಳ?
5: ಕುಡಿತ್ರ ಮರತಿ?
4: ಇಲ್ಲ ಮರತಿ, ಸಮ ಬೋರ್ತ್ರ.
5: ಎಂತ ಅಂತೀಯ?
4: ಕೆಟ್ಟ ಚಾಳಿ ಗಟ್ಟ ಹತ್ರು ಬಿಡುದಿಲ್ಲ ಅಂಬ್ರ, ಅದು ಹಂಗೆ ಒಂದ್ಸಲ ಹಿಡ್ದದ್ ಮತ್ ಬಿಡುಕತ್ತೆ.
5: ಆರು ಅವ್ರ ಕುಡಿಲಿ ಎಂತದೆ ಮಾಡ್ಲಿ, ನಿಂಗೊಂದ್ ಎಂತಕ್ಕೂ ಕಮ್ಮಿ ಮಾಡುದಿಲ್ಲ ಮರತಿ, ಅದು ಮೆಚ್ಚಕ.
4: ನೀ ಸುಮ್ನಿರ, ಉರಿಯೋ ಗಾಯಕ್ಕೆ ತುಪ್ಪ ಸುರಿಬೇಡ, ಕಾಂಬೋರ್ ಕಣ್ಣಿಗಷ್ಟೇ ಅದು.
5: ಎಂತ ಕಮ್ಮಿ ಮಾಡಿರ?
4: ನೀ ಸುಮ್ನೆ ಐಕೋ. ಮತ್ತೆಂತ ಮರತಿ, ಆ ಗಂಡ್ಸಿಗೆ ಒಂದ್ ಹಬ್ಬ ಹರಿದಿನ ಅಂದೇಳಿ ಒಂದ್ ಬಟ್ಟಿ ಕೊಟ್ಟು ಗೊತ್ತಿಲ್ಲ.
5: ಎಲ್ಲರ ಮನಿ ದೋಸೆಯು ತೂತ ಅಂದೇಳಿ ಕೇಂದಿದೆ, ಅರೆ ಈಗ ಅನ್ಸಿತ್. ಹೌದು, ಎಲ್ಲರ ಮನಿ ದೋಸೆಯು ತೂತೆ.
4: ಮತ್ತೆಂತ, ನಮ್ಮನಿದ್ ಕಾವ್ಲಿಯೇ ತೂತು.
5: ಒಬ್ಬೊಬ್ರ ಮನೆಯಲ್ಲ ಒಂದೊಂದ್ ತರ ಅನ್ನ.
4: ಅದ್ ಬಿಡು, ನಿಮ್ಮನೆ ಗಂಡಿದ್ ಓದಿ ಆಯ್ತಂಬ್ರಲ್ಲ, ಕೆಲ್ಸ ಆಯ್ತಾ ಅಥವಾ ಕೆಲ್ಸಕ್ ಹೋತಿತ್ತಾ?
5: ಹಿರಿಯಕ್ಕನ್ ಚಾಳಿ ಮನಿ ಮಂದಿಗೆಲ್ಲ ಅಂತ್ರಲ್ಲ ಆತರ ನಮ್ಮನೆಗೆ. ಆ ಗಂಡ್ವಂದಾರು ಓದಿ ಉದ್ದಾರ ಅತ್ತಾಕಂಡ್ರೆ ಇಲ್ಲಪ್ಪ ಅದು ಅಪ್ಪನ ಹಾದಿಯೇ ಹಿಡಿತಿತ್ತ. ಈ ಅಪ್ಪ ಮಗನ್ ಕಟ್ಕಂಡ ನನ್ ಪಾಡಿತ್ತಲ್ಲ ನಾಯಿ ಪಾಡಾಯಿ ಹೋಯ್ತು.
4: ಗಂಡು ಕೂತ್ ಕೆಡ್ತೋ ಹೆಣ್ಣು ತಿರುಗಿ ಕೆಡ್ತ ಅಂತ್ರಲ್ಲ ಹಂಗಾಯ್ತ್ ಮರತಿ. ಆ ಗಂಡಿಗ್ ಒಂದ್ ಕೆಲ್ಸ ಕಾಮುಕ ಆಗ್ದ ಅದಕ್ ಅಪ್ಪ ಮಾಡಿತು ಗೊತ್ತಿಲ್ಲ. ಹಂಗಾರೆ ನೀನಾರು ಹೇಳುದಲ್ದೆ?
5: ಆ ಗಂಡಿಗ್ ಹೇಳುದಂಬುದಿತ್ತಲ್ಲ ಕಾಣನ್ ಮುಂದೆ ಕಿನ್ನರಿ ಬಾರಿಸ್ದಂಗೆ ನಂಗಂತೂ ಹೇಳಿ ಹೇಳಿ ಸಾಕಾಯ್ ಹೋಯ್ತು.
4: ನಿಂಗ್ ಬೇಜಾರು ಅಡ್ಡಿಲ್ಲ? ಆ ಗಂಡು ಒಂದ್ ಮುಖ ಕಂಡ್ ಮಾತಾಡುದಿಲ್ಲ ಮಾರತಿ.
5: ಅದು ಹಂಗೆ ಕೈಲ್ ಸಾಕ್ದಿದ್ದನಿಗೆ ಮೈಯೆಲ್ಲ ಚಾಸ್ಟಿ ಅಂಬ್ರ ಹಂಗಿಂದದ್ ಅದನ್ ನೆನ್ಸ್ಕೊಂಡ್ರಿತ್ತಲ್ಲ ನಂಗ್ ತಲಿ ವಿಷಯ ಆತ್ ಮಾರತಿ.
4: ನೀ ತಲಿ ವಿಷಯ ಮಾಡ್ಕೋಬೇಡ್ದೆ, ಈಗಿದ್ ಬುದ್ಧಿ ಕಡಿಗ್ ಇರುದಿಲ್ಲ.
5: ಹಾ ಹೌದು, ಅದ್ಯಾರ್ ಮಾರತಿ? ಬಿಳಿ ಅಂಗಿ ಬಿಳಿ ಪ್ಯಾಂಟ್ ಹೈಕ ಬಂದಂಗಿತ್ತಲ್ಲ
4: ಅದು ನಮ್ ಸುಶೀಲಕ್ಕನ್ ಗಂಡ ರಾಮಣ್ಣ ಅಲ್ದೆ?
5: ಹಾ ಆಗಣ್ಸ ಹಿಂಗಾದ ಮರತಿ? ಆಗಳಿ ಕುಟ್ಕ ಎಲ್ಲೆಲ್ಲಾಯ್ತು ಅಲ್ಲಲ್ಲಿ ಬಿತ್ಕಂತೀತಲೆ.
4: ಮಲ್ಗಿ ಹೂವಿನ ದೆಸೆಯಿಂದ ಬಾಳೆ ಪಟ್ಟಿ ಗಿರಾಕಿ ಬಂದಂಗಾಯ್ತ್ ಕಾಣಿ.
5: ಅಂದ್ರೆ
4: ಸುಶೀಲ ಎಂತೆಲ್ಲ ಮಾಡಿ ಆ ಪಂಚಾಯತ್ ರಘು ಅಣ್ಣನ್ ಕೈಲಿ ಕೆಲ್ಸ ಕೊಡ್ಸ್ದಳ. ಈಗ ಅವನೇ ದೊಡ್ಡ ಕೆಲ್ಸದವ್ ನಮ್ಮೂರು ಹೆಂಚಿಗೆ ಮಾಡ್ತಿದ್ದ. ಅದ್ರ ಜೊತೆಗೆ ಅವ್ನ್ ಸ್ವಲ್ಪ ಮಾಡಿದ್ನ ಮನಿ ತೋಟ ಕೆರಿ ಅಂದೇಳಿ.
5: ಯಬ್ಯ ಅವನೊಂದ್ ಮರಿತಿದ್ ಸಾಕ ಮರತಿ. ಮತ್ತು ಮನುಷ್ಯ ಗುಡ್ಸಿಕ್ಕ ತನ್ಕಂಡಿದ್ಯಾ? ಯಬ್ಯ ಮನುಷ್ಯ ಮುಖ ಎತ್ತಿ ಸತೆ ಕಾಂತಿಲ್ಲ.
4: ಎಂತದ ಯಾರು ಉಪ್ಪರ್ಗೆ ಮನೆಯರು ಉಪ್ಪಿಲ್ದ ಉಂಬಕತ್ತ ಹಂಗ್ ಕೆಲ್ಸಕ್ಕೆಲ್ಲ ನಮ್ಮಂತಾರೆ ಬೇಕಪ್ಪದನ್ನ.
5: ಅದು ಹೌದು ಬಿಡ, ಪಂಚಾಯತ್ ಅಲ್ಲ ಒಂದ್ ಸೈನ್ ಹಾಕ್ಸಿ ಕೊಡುಕ ಎಷ್ಟು ಕಾಡ್ಸ್ತ ಗೊತ್ತಿತ? ಪಾಪ್ದನ್ ಮರತಿ ಆ ರಘುವಣ್ಣ ಒಂದ್ ರೂಪಾಯಿ ಮುಟ್ಟುದಿಲ್ಲ. ಇವನಿದ್ದಲ್ಲ ಆ ಸೈನ್ ಹಾಕದ್ ನಮಗ್ ತಂದು ಕೊಡುಕೆ ಮುಖ ಮುಖ ಕಾಂತ.
4: ದೇವ್ರ ಕೊಟ್ರು ಪೂಜಾರಿ ಕೊಡ ಅಂತ್ರಲ್ಲ ಅದು ಇವನ್ ಕಂಡೆ ಮಾಡ್ದನ್ಸತ್.
5: ಹಾತ್ ಕಾಣ ಅವನ್ ಏನ ಜಾಪಲ್.
4: ಅದು ಬಿಡ, ನಾ ನಿನ್ನ ಹತ್ರ ಸೀರೆ ತಕೊಂಡಿದ್ನಲ್ಲ ತಗಂಡ್ಯಾ?
5: ಅದ ನಂಗ್ ಹಾಫ್ ಪುರ್ಸೋತೆ ಆಯಿಲ್ಲ ಮರತಿ. ಅದಕ್ಕೆ ಆ ಗುಲಾಬಿ ಅಕ್ಕ ಇದ್ರಲ್ಲ ಅವ್ರ ಹತ್ರ ಒಂದ್ ತಪ್ಪು ಕೇಳಿದೆ.
4: ನಾಯಿಗ್ ಹೇಳ್ರೆ ನಾಯಿ ಬಾಲಕ್ ಹೇಳ್ತಾರಲ್ಲ ಹಂಗಾಯ್ತು.
5: ಎಂತಕ್ಕೆ ಅವಳು ತತ್ತೆ ಹೊಂದಿದಾಳೆ, ತತ್ತಳ್ ಬಿಡ.
4: ನೀ ಹೋಯ್ ಹೋಯ್ ಅವಳ ಹತ್ರ ಹೇಳ್ದಲ್ಲ ಸಾಕ್ ಮರತಿ, ಅವಳೊಂದ್ ಘನ ಜನ.
5: ಅಲ್ಲ ಹೆಂಗ್ ಸರ್ ಎಂತ ಅಂತೆ ನೀನ?
4: ಮತ್ತೆಂತ ಮರತಿ, ಅವಳಿಗ್ ನೀ 1,000 ರೂಪಾಯಿ ಕೊಟ್ಟ ಸೀರೆ ತಕಬ ಅಂದ್ರೆ ಅವಳು 500 ರೂಪಾಯಿ ಸೀರೆ ತಕಬಂದ್ 1,000 ರೂಪಾಯಿ ಅಂತ ಹೇಳ್ತಳು.
5: ಹೌದಾ? ಹಂಗಿನಲ್ಲ ಅವಳ್ ಮರತಿ, ನಂಗ್ ಗೊತ್ತಿರ್ಲ ಕಾಣ.
4: ಹೋಯ್ ಕಣಿ ಕೇಣ, ಆ ಹಿಂಗ್ಸಿಗ್ ದುಡ್ಡು ಮಾಡುದ್ ಬಿಟ್ರೆ ಬೇರೆ ಎಂತರೂ ಗೊತ್ತಿತ್ತ? ಉಂಡ್ ಮನೆಗೆ ಮುಂಡೇಣಿ ಇಡು ಜಾತಿಯವಳವಳು. ಹಂಗ್ ಮಾಡಿ ಅಲ್ದ ಆ ಶೆಟ್ರ ಮನೆ ಕೆಲ್ಸದಿಂದ ಬೆರ್ಸದ್.
5: ಯಬ್ಯ ಅವಳದ್ ಇಷ್ಟೆಲ್ಲ ಕತಿ ಇತ್ತ ಮರತಿ, ನಂಗ್ ಗೊತ್ತೇ ಇರ್ಲ. ಇನ್ನೊಳೊಟ್ಟಿ ಜಾಗೃತಿ ಮಾಡ್ಕಣಕ್.
4: ಮಾಡ್ಕೋ ಮಾಡ್ಕೋ, ಸದ್ಯಕ್ಕೆ ಕೊಟ್ಟದಕ್ಕೆಂತ ಮಾಡುಕಾತಿಲ್ಲ. ಈಗ ಬೇಗ ಬಂದು ಸೊಪ್ಪಿನ ಹೊರಿ ಹಾಕ. ಮಾಡುವರ್ ಪಾಪ ಆಡೋರ್ ಬಾಯಿಗಂಬ್ರ, ನಮ್ಗೆಂತಕ್ ಬೇಕು ಊರವರು ಸಬ್ರಿ.
5: ಅದೌದ್ ಮರತಿ, ನಾವ್ ನಮ್ ಜಾಗ್ರತೆಗಿಪ್ಪ. ಪಾಪಿ ಸಮುದ್ರ ಕೀಳಿದ್ರು ಮೊಣಕಾಲ್ ಗಂಟ ನೀರಂಬ್ರ, ನಾವ ಇಬ್ರು ಮುಂಚೆಯೇ ಗ್ರಹ ಚರ್ಕೆಟ್ಟರ್. ಚೂರ್ ಜಾಗ್ರತೆಗಿಪ್ಪ.
4: ಇಪ್ಪ ಇಪ್ಪ, ನಿಂಗೊಂದ್ ಸೊಪ್ಪಿನವ್ರಿ ಹಾಕಕ್ ಬತ್ತಿಲ್ಲ, ಅದಕ್ಕೆಂತ ಮಾಡುವ?
5: ಅಲ್ಲ ಮರತಿಯ, ನಮ್ ಮುಂಚಿ ಕೆಲ್ಸ ಎಲ್ಲ ಮಾಡ್ದಳ ನಮ್ಮ ನಿಮ್ ಆಯಿ ಒಬ್ರು ಗಟ್ಟಿ ಇಪ್ಪಲ್ಲವರಿಗೆ ಸೊಪ್ಪ ಸೌದಿ ತಂದ್ ನಂಗ್ ಗೊತ್ತೇ ಇಲ್ಲ. ಬೊಗ್ಳಿ ಬೊಗ್ಳಿ ಭಾಗವತ ಹಾಡಿ ಹಾಡಿ ರಾಗ ಅಂತ್ರಲ್ಲ ಹಂಗೆ ನಾನು ಕಲ್ತ್ಕಂತೆ ಬಿಡ.
4: ನೀ ಕಲುವಳೆ ಮರತಿ, ಬಾ ಈಗ ಹೋಪ. ನಂಗೆ ಒಂಚೂರ್ ಈ ಹೊರಿನೆಗೆ ಸೂರ್ಯ ನೆತ್ತಿ ಮೇಲೆ ಬಂದು ನೆತ್ತಿ ಸುಡ್ತಾ ಇತ್ತು ಈ ಬಿಸಿಲು ರಾಪೆ. ಬಾಬಾ ಹೋಪ ಹೋಪ.
3: ಪ್ರಿಯ ಕೇಳುಗ್ರೆ, ಇಷ್ಟೊತ್ತು ನೀವು ಕೇಳಿದ್ದು ಕುಂದಾಪುರ ಮಾತುಕತಿ. ಈ ಕುಂದಾಪುರ ಮಾತುಕತಿಯಲ್ಲಿ ಗಾದೆ ಮಾತುಗಳೊಂದಿಗೆ ನಮ್ಮೊಟ್ಟಿಗೆ ಭಾಗವಹಿಸಿದವರು ಅಪೇಕ್ಷಾ, ಸೌಮ್ಯ ಮತ್ತು ಭೃಂಗಾಕೆ ಉಡುಪ. ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇತ್ತ. ಧನ್ಯವಾದಗಳು.
7: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
8: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
7: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
3: ಪೈ ವಿಶ್ವಕುಂದಾಪುರ ಕನ್ನಡ ದಿನದಂದು ಕೇಣಿ ಒಂದು ನಗೆ ನಾಟಕ ಸುರ್ಗೋಳಿ ಪಾಂಡು.
9: ಏ ಯಾರಪ್ಪ ಅಲ್ಲಿ, ಸ್ವಲ್ಪ ಸೈಲೆಂಟ್ ಆಗಿರಿ. ಚಂದ್ರಣ್ಣ ಅಲ್ಲಿ ಯಾರನ್ನು ಒಳಗ್ಬಿಡ್ಬೇಡಿ, ಗೇಟಕ್ಕೆ ಗೇಟಕ್ಕೆ. ಈಗ ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ಒಂದು ಚಿಕ್ಕ ಸಭಾ ಕಾರ್ಯಕ್ರಮ ನೆರವೇರಲಿದೆ, ಎಲ್ಲರೂ ಶಾಂತ ರೀತಿಯಲ್ಲಿ ವರ್ತಿಸಬೇಕಾಗಿ ವಿನಂತಿ. ನಮ್ಮ ಬಡವರ ಬಂದು ಒಂದು ಸಲ ಸಾಲ ತಗೊಂಡ್ರೆ ಮುಗೀತು ನಿಮ್ ಕತೆ ಸಂಘಕ್ಕೆ ಇಂದಿಗೆ 25 ವರ್ಷಗಳ ಸಂಭ್ರಮದಲ್ಲಿ ಈ ಒಂದು ಸಭಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ನಮ್ಮ ಮುಖ್ಯ ಅತಿಥಿಗಳನ್ನ ವೇದಿಕೆಗೆ ಆಹ್ವಾನಿಸುವ ಸಮಯ. ಇವರು ಸೋಷಿಯಲ್ ಮೀಡಿಯಾಕ್ಕೆ ಬೆಂಕಿ ಹಚ್ಚಿ ಹುಡುಗರ ಮನಸ್ಸಿಗೆ ಚೂರಿ ಚುಚ್ಚಿ ಮೊನ್ನೆ ಅಷ್ಟೇ ಇವರಿಗೆ ನಾಯಿ ಕಚ್ಚಿ ಅದಕ್ಕೆ ಇವರು ಮುಲಾಮ್ ಹಚ್ಚಿ ನಮ್ಮ ಕಾರ್ಯಕ್ರಮದಲ್ಲಿ ದೀಪ ಹಚ್ಚಿ ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ರೀಲ್ಸ್ ರಾಗಿಣಿ. ನೋಡಿ ನೋಡಿ ನಲವತ್ತರ ಹರೆಯದಲ್ಲೂ ಆಂಟಿಯ ಹುಮ್ಮಸ್ಸು ನೋಡಿ.
10: ಫೋರ್ಟಿಯರ್ ನಿಮ್ ಹೆಂಡತಿಗೆ. ಐಮ್ ಜಸ್ಟ್ 22 ಯು ನೋ.
9: 20
11: ಮೇಡಮ್ ಮೇಡಮ್ ಮೇಡಮ್ ಒಂದ್ ಫೋಟೋ.
10: ಯಾರ್ದು? ನಂದ. ಸೋ ನೈಸ್. ಕುಡಿ ಕುಡಿ ಕುಡಿ.
9: ಏ ಯಾರಮ್ಮ ನೀನು, ಸಭೆ ಮಧ್ಯೆ ಬರ್ತಿಲ್ಲ, ಹೋಗೋ.
10: ರೀ ಅಭಿಮಾನಿಗಳನ್ನ ಹಾಗೆ ಅವಮಾನಿಸಬಾರ್ದು, ಅಭಿಮಾನಿಗಳು ದೇವ್ರಿದ್ದಂಗೆ. ತಗೊಳ್ಳಿ ಒಂದ್ ಫೋಟೋ ತೆಗೀರಿ.
11: ಶೇ ಶೇ ಶೇ, ನಿಮ್ ಜೊತೆಗಲ್ಲ ಅವ್ರ ಜೊತೆ.
9: ಇದೀಗ ನಮ್ಮ ಇನ್ನೋರ್ವ ಅತಿಥಿಯನ್ನ ವೇದಿಕೆಗೆ ಆಹ್ವಾನಿಸುವ ಸಮಯ. ಇವರು ನಮ್ಮ ಈ ಗೆಂಡ ಸೇವೆಗೆ 4 ಬಾಕ್ಸ್ ಬೆಂಕಿ ಪೊಟ್ಟಣವನ್ನ ಕೊಟ್ಟ ದಾನಿ. ಈ ಕಾರ್ಯಕ್ರಮದ ಖರ್ಚಿಗಾಗಿ 420 ರೂಪಾಯಿ ಕೊಟ್ಟಂತ ದೊಡ್ಡ 420 ನಮ್ಮ ಊರಿನ ದೊಡ್ಡ ಕೊಡುಗ ದಾನಿ. ನಮ್ಮೆಲ್ಲರ ನೆಚ್ಚಿನ ಕರುಣಾಕರನ್ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸುವ ಸಮಯ. ಇದೀಗ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಭಾರತೀಯ ಸೇನೆಯ ವೀರ ಯೋಧ ವಿಕ್ರಮಣ್ಣವರನ್ನ ವೇದಿಕೆ ಮೇಲೆ ಆಹ್ವಾನಿಸುವ ಸಮಯ. ಸರ್ ಸರ್ ಮಧ್ಯೆ ಕೂತ್ಕೋಬೇಡಿ, ಅಲ್ಲಿ ಸೈಡ್ ಅಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಜನ ಬರೋರಿದ್ದಾರೆ. ಇದೀಗ ನಮ್ಮ ಇನ್ನೋರ್ವ ಅತಿಥಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಆದಂತಹ ಸುಜಾತ ಅಕ್ಕವರನ್ನ ವೇದಿಕೆ ಮೇಲೆ ಆಹ್ವಾನಿಸುವ ಸಮಯ.
12: ಹಾಯ್, ನಾನು ನಂಗೆ ಬೇಗ ಬಿಡ್ಕಿ, ಈಗ ನಮ್ಮ ಮನೆಗೆ ಮೀನಿ ಕಾರ ಹಾಕಿ ಬಂದಿದೆ.
9: ಇದೆಂತ ಮರೆ, ಗ್ರಾಮ ಪಂಚಾಯತಿ ಮೆಂಬರ್ ಗೆಂಡ ದಿನ ಮೀನ್.
12: ಯೋ, ಇಲ್ಲಿ ಗೆಂಡ ಅವ್ರ ಮನೆ ಗಂಡ ಬಿಡ್ಕಲ್ಲ.
9: ಸರಿ ಸರಿ, ಓಯ್ ಕೂಕಾಣಿ, ಛೇ, ಈ ಫೋಟೋಗ್ರಾಫರ್ ಎಲ್ಲೋದ ಮರೆ, ಎಲ್ಲ ಗೆಸ್ಟ್ ಬಂದಾಯ್ತು, ಅವ ಇನ್ನು ಬಂದ್ಸಾ ಇಲ್ಲ. ಎಲ್ಲಿ ಹೋಯ್ತಿಯಾ ಇಷ್ಟೊತ್ತಾರು?
13: ಎಂತ ಮಾರ, ಅಂಬಾನಿ ಮಗನ್ ಮದಿ ನಂದೇ ಫೋಟೋಗ್ರಫಿ ಮಾರ, ಅಲ್ಲಿ ಫ್ಲೈಟ್ ಹತ್ತಿ ಪತ್ತಿ ಲೇಟ್ ಆಯ್ತು.
9: ಅಂಬಾನಿ ಮಗನ್ ಮದಿ ನೀ ವರ್ಕ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ಯಾ?
13: ಏ ನನ್ ಬಗ್ಗೆ ಅಂತ ಬೇಕಾರ ಹೇಳ, ಕ್ಯಾಮರಾ ಬಗ್ಗೆ ಮಾತಾಡ್ಬೇಡ.
9: ಸರಿ ಸರಿ, ಅಲ್ಲಿ ಹೋಯ್ ಫೋಟೋ ತೆಗಿ ಹೋಗ. ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ ನಮ್ಮ ಹೆಮ್ಮೆಯ ಹಳೆ ಕಲಾವಿದೆ ಪಾರು ಅಜ್ಜಿಯನ್ನ ವೇದಿಕೆಗೆ ಆಹ್ವಾನಿಸುವ ಸಮಯ. ಪಾರು ಅಜ್ಜಿ ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
14: ಹಾಯ್, ಎಲ್ಲ ಕೀಂತಿದ್ರ್ಯಾ? ಅದು ಹೌದ, ನಾನ್ ಯಾರನ್ನ ಹೇಳಿ ಗೊತ್ತಾ ಇಲ್ಲ ನಿಮ್ಗೆ? ನನ್ನ ಹೆಸರು ಪಾರು ಅಜ್ಜಿ ಏನ್ ಹೇಳಿ. ಹೌದ, ನೀವ್ನ ತೆಕ್ಕಟ್ಟಿ ಶಂಕರನ್ ಮಗ ಅಲ್ಲಿಯ? ಮೊನ್ನೆ ಯಾವ್ದ ಹೆಣ್ಣಿನ ಕೂರ್ಸ್ಕೊಂಡ ಕುಂದಾಪುರ ಪೇಟೆಗೆಲ್ಲ ಹೋದಂಗಿತ್ತ? ಹಾ, ಇರ್ಲಿ ಇರ್ಲಿ, ಇವತ್ತು ಅಬ್ಬಿ ಬತ್ತಳ ಸಂಘದ ಮೀಟಿಂಗಿಗೆ ಒಟ್ಟೊತ್ತಿಗೆ ಹೇಳತ್ತಿ ಕಣ್ ನಿಂಗೆ.
9: ಅಜ್ಜಿ ಅಜ್ಜಿ, ನಿಮ್ಗೆ ಊರ್ ಕತೆ ಇಲ್ಲ ಅಂತಕ್ಕೆ, ಹೋಯ್ ಕೂಕೊಣಿ ಹೋಯ್ನಿ. ಇದೀಗ ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ಊರಿನ ಹೆಂಗಸರಿಂದ ಒಂದು ಪ್ರಾರ್ಥನೆ. ಹೆಂಗಸ್ರೆ ಬನ್ನಿ ಬನ್ನಿ ಬನ್ನಿ.
15: ಹೆಣ, ನಿಂಗೆ ಯಾವ್ದಾದ್ರು ದೇವ್ರ ಹಾಡ್ ಗೊತ್ತಿತ್ತ?
16: ಇಲ್ಲ ಹೆಣ, ನಾನ್ ಈ ಇದ್ದಂದಲ್ಲಿ ಬನ್ನಿ.
15: ಅಯ್ಯೋ, ಎಂತ ಮಾಡುದೀಗ, ಎಂತ ಮಾಡುದೀಗ?
16: ಹಾ ಹಾ, ಅದೇಳು ಅದೇಳು.
17: ಮೆಲ್ಲು ಸಿರೇ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಗಾಣ.
16: ಹೆಣ, ಅದು ಗಾಣ ಅಲ್ಲ ಹೆಣ, ಬಾಣ.
15: ಅಲ್ಲ ಹೆಣ, ಬಾಣ ಅಲ್ಲ, ಗಾಣ. ನಾನು ಈಗಷ್ಟೇ.
16: ಇಲ್ಲ ಹೆಣ, ನಾನು ಈಗಷ್ಟೇ.
9: ಪ್ರೇಯರ್ ಮಾಡಿ ಅಂದ್ರೆ ಅಧಿಕ ಮಾಡ್ತೀನಿ.
15: ನಾನಲ್ಲದೆ ಇವಳೆ,
16: ನಾನಲ್ಲ ಇವಳೆ, ನಾನ್ ಗುದ್ದಿದ್ದಲ್ಲ ಪ್ರೊಫೆಷನಲ್ ಸಿಂಗರ್ ಅಮ್ಮ.
15: ಪ್ರೊಫೆಷನಲ್ ಸಿಂಗರ್ ಅಮ್ರು ನೀನ್ ಸೊಡ್ ಕಣ್.
16: ನನ್ ಸೊಡ್ಗೆ ಅಂತ ಐತಿ ಇವಳೆ.
15: ಹೋಯ್ ಕನ್ನಡ ಕಣ್ಕಬ ಗುತ್ತ.
16: ಮನೆ ಒಂದ್ ಲಡಿ ಸಾಗ್ರದ ಗೋಯ್ ಲೋಟಿ ಕೊಡುಗತ್ತಿದ ನನ್ ಸೊಡ್ಡಿನ ಬಗ್ಗೆ ಮಾತಾಡ್ತಾಳ ಅಂಬ್ರಿ ಇವಳ.
15: ಇಲ್ ಕಾಣ, ಲೋಟಿ ಬಗ್ಗೆ ಮಾತಾಡ್ಬೇಡ, ಲೋಟಿ ಬಗ್ಗೆ ಮಾತಾಡ್ಬೇಡ. ಮೊನ್ನೆ ಕೋಳಿ ಪದಾರ್ಥ ತಕೋ ಈ ಜರ್ಗಿ ವಾಪಸ್ ಕೊಟ್ಟಿದ್ಯಾನೆ ನೀನ.
16: ಈ ಕಾಣ, ಸುಳ್ಳೇಳ್ಬೇಡ. ಹಾ, ನಾನ್ ತಕೊಂಡೋದು ಒಂದ್ ತಪ್ಲಿ ಅಷ್ಟೇ, ಒಂದ್ ಬೋಂಗ್ನಿ ಅಂದಳಿ ಅಲ್ಲ, ಸುಳ್ಳೇಳ್ಬೇಡ. ಗುದಾಯ್ತಲ್ಲ, ನಮ್ಮನೆ ಕೋಳಿ ನಿಮ್ಮನೆ ಕನ್ನಕ್ ಬಂದಳಿಗ್ ಬಡ್ಕೊಂಡ್ ಪದಾರ್ಥ ಮಾಡ್ಕೊಂಡ್ ನಂಗ್ ಒಂದ್ ತಟ್ಟಿ ಕೊಡ್ಕೊಂಡ ಈಗ ನಂಗೆ ಹೇಳ್ತೀನಿ ನೀನ. ಹಾ,
15: ಸುಳ್ಳು ಹೇಳ್ಬೇಡ ಇಲ್ ಕಾಣ, ದೇವ್ರು ಒಳ್ಳೇದ್ ಮಾಡುದಿಲ್ಲ ನಿಂಗ್ ಹಿಂಗೆ ಸುಳ್ಳು ಹೇಳ್ತಾ.
16: ಕಣ ಬತ್ತೆ ಬರಸಲಿ ಇದೆ ಬತ್ತೆ
9: ಪ್ರೇಯರ್ ಅಂತೂ ಹೊಟ್ಟೆಯಿತು, ಒಂದು ಲೈಕ್ ಮಾಡಿ ದೀಪ ಹಚ್ಚುವ. ಇದೀಗ ದೀಪವನ್ನು ಹಚ್ಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಎಲ್ಲ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ.
14: ಹುಂಚೇಟಿ ಹರಿಯೋ ನೆಲೆಗಡೆ ನಿನ್ನ ಸೊಡ್ಡಿ ಕೀಚಿಡ್ದು ಹಾಪುಕೆ ನಿನ್ನ ಸೊಟ್ ಮೇಲೆ ಹಾಕ್ತಿ ಕಾಣಿಗ.
9: ಅಜಿಜಿ ಸಹೋದರ ಮಾಡ್ಕೊಣಿ, ದೀಪ ಹಚ್ಚಿ ದೀಪ ಹಚ್ಚಿ. ಇದೀಗ ನಮ್ಮ ಸಭೆಯನ್ನು ಉದ್ದೇಶಿಸಿ ನಮ್ಮ ಸೋಲ್ಜರ್ ಆದ ವಿಕ್ರಮಣ್ಣ ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
1: ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಮುಂದೆ ಕುಳಿತಿರುವ ಎಲ್ಲ ಪ್ರೇಕ್ಷಕರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮೂರಿನ ದೇವಸ್ಥಾನದ ಜಾತ್ರೆಯ ಪ್ರಯುಕ್ತ ನಮ್ಮ ಊರಿನ ಯುವಕರೆಲ್ಲ ಸೇರಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಬಹಳ ಸಂತೋಷ ಪಡುವಂತಹ ವಿಷಯ. ಈಗಿನ ಕಾಲದಲ್ಲಿ
9: ಸರ್ ನೀವು ಕಡಿಕ್ ಮಾತಾಡಲಕ್ಕ, ಅಲ್ಲಿ ಮಂತ್ರಿಗಳು ಬರ್ತಿದ್ರೆ ನೀವು ಆಮೇಲೆ ಮಾತಾಡಿ. ಹೋಯ್ನಿ ಹೋಯ್ನಿ.

0: ಇದೀಗ ವಿಕ್ರಮಣ್ಣ ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
1: ಹೋಯ್ ಹೋಯ್ ಹೋಯ್, ಅವ್ರಿಗೇನ್ ಮಾಡು ಬೇರೆ ಕೆಲ್ಸ ಇಲ್ಲ, ನಂಗ್ ಮಸ್ತ್ ಕೆಲ್ಸ ಇತ್ತು. ನಾ ಹೇಳದಲ್ದ ನಾನೊಂದ್ ಭಾಷಣ ಮಾಡಿ ಹೋತೆ.
0: ಸರಿ ಸರಿ ಮಾಡಿ ಮಾಡಿ.
1: ಹಾಯ್ ಎಲ್ಲರಿಗೆ ನಮಸ್ಕಾರವೇ. ನಾನು ಇವತ್ತೊಂಚು ಗಡಿ ಬಿಡಗಿದ್ದೆ, ನಂಗೆ ಬೇರೆ ಕಾರ್ಯಕ್ರಮಕ್ಕೆ ಹೋಪುಕಿತ್ತು. ನಾ ಜಾಸ್ತಿ ಮಾತಾಡುದಿಲ್ಲ, ನಾ ಮಾತಾಡೋಕ್ಕಿಂತ ಮಾಡೋದು ಜಾಸ್ತಿ. ನಾನೊಬ್ಳ ಜವಾಬ್ದಾರಿಯುತ ಪಂಚಾಯತ್ ಮೆಂಬರ್ ಆಗಿ ನನ್ನ ಊರಿಗೆ ಬಹಳ ಉಪಕಾರ ಮಾಡಿದೆ. ನಾನು ನಮ್ಮೂರಿನ ಶಾಲೆ ಹತ್ರ ಪುಬಾರನ್ನ 2 ಕಿಲೋಮೀಟರ್ ದೂರ ಸ್ಥಳಾಂತರಿಸಿದೆ.
2: 2 ಕಿಲೋಮೀಟರ್ ಆಚಿತ್ತಾಕೋ ಅದ್ಯಂತಕ್ಕೆ ಇವಳಗಾನೆ ಕುಡುಕ್ ಹತ್ರ ಇಲ್ಲ ಅಂದಲಿ ಮತ್ತೆಂತಕ್ಕೆ?
1: ಮತ್ತೆ ನಾ ನಮ್ಮ ಊರಿನ ಚರಂಡಿನೆಲ್ಲ ಕ್ಲೀನ್ ಮಾಡಿಸಿದೆ.
2: ಕ್ಲೀನ್ ಮಾಡಿಸಿದೆ ಅಂತಕ್ಕೆ ಇವಳು ಗಂಡದಿನ ಚರಂಡಿಗೆ ಮನೆ ಕಂಬ.
1: ನಾ ನಮ್ಮ ಊರಿನ ಎಲ್ಲ ರೋಡಿಗೂ ಬೀದಿ ದೀಪ ಹಾಕ್ಸಿದೆ.
2: ಬೀದಿ ದೀಪ 2 ವಾರ ಆಯ್ತಪ್ಪ ಮಿಣ್ಕು ಮಿಣ್ಕೊಂಬ ಶುರು ಮಾಡಿ. ಇವತ್ತು ಹತ್ತು ನಾಳೆ ಹತ್ತು ಗೊತ್ತಿಲ್ಲ.
1: ಇವತ್ ಹಬ್ಬ, ನಾ ಈ ಮಾತಾಡುಕ್ ಆಗ 6
3: ಹೇಳ್ಬೇಡ ಹೇಳ್ಬೇಡ
1: 6 ಹೇಳ್ತೆ. ಬರುಸರ ಎಲ್ಲರೂ ಎಲೆಕ್ಷನ್ ನಂಗೆ ವೋಟ್ ಹಾಕ. ನಂಗ್ ವೋಟ್ ಹಾಕು ಎಲ್ಲ ಹೆಂಗ್ಸ್ರಿಗೆ ಒಂದ್ ಕಾಟನ್ ಸೀರಿ ಮತ್ತೆ 200 ರೂಪಾಯಿ ಲಿಪ್ಸ್ಟಿಕ್ ಕೊಡ್ತೆ. ಇಷ್ಟ ಹೇಳಿ ನನ್ ಮಾತನ್ ಮುಗಿಸ್ತಿದ್ದೆ.
0: ನಮ್ಮ ಸಭೆಯನ್ನು ಉದ್ದೇಶಿಸಿ ನಮ್ಮ ಮಂತ್ರಿಗಳು ಒಂದೆರಡು ಮಾತನ್ನ ಆಡ್ಬೇಕಾಗಿ ಕೇಳಿಕೊಳ್ತೇನೆ.
4: ಬೇ ಕನ್ನಡ ಬಾತ್ ಕರ್ನ ನಹೀಜ ಅಂತ ಮುಜೆ ಟ್ರಾನ್ಸ್ಲೇಟರ್ ಕ ಜರೂರತ್ತೆ.
0: ಇವ್ರಿಗೆ ಸಭೆ ಕರೆದಲ್ಲ ಇವ್ರಿಗೆ ಟ್ರಾನ್ಸ್ಲೇಟರ್ ಕೂಡ ನಾವೇ ಹುಡುಕಿ ಕೊಡಕ. ಹಾ ಸರಿ ಸರಿ ಹೋಯ್ ಕೂಕಣಿ ಕೂಕಣಿ. ಇವ್ರಿಗೆ ಓಟ್ ಹಾಕೋದು ತಪ್ಪಿಗೆ ಇದನ್ನು ನಾವೇ. ಪ್ರೇಕ್ಷಕರಲ್ಲಿ ಯಾರಾದ್ರೂ ಹಿಂದಿ ಬರೋರಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತೇನೆ. ಎಂತ
5: ಮೇ ಹಿಂದಿ ಬಾತ್ ಕರ್ತವ್ ಬೈ?
0: ನಿಂಗೆ ಹಿಂದಿ ಬತ್ತಾ?
5: ಅವು ಅಚ್ಚೆ ಬಾತ್ ಕರ್ತವ್ ಮೇ ಬೋಲ್ತವು.
0: ಇಲ್ಲ ಇಲ್ಲ ನೀ ಬೇಡ ಬಿಡ. ದಯವಿಟ್ಟು ಸಭಿಕರಲ್ಲಿ ಯಾರಾದ್ರೂ ಹಿಂದಿ ಬರೋದ್ರೆ ಬೇಗ ಬರಬೇಕಾಗಿ ಕೇಳಿಕೊಳ್ತೇನೆ.
5: ಮೇ ಬೋಲ್ತವು ನಾ ಮೇ ಹಿಂದಿ ಬಾತ್ ಕರ್ತವ್ ಬೈ ಮೇ ಬೋಲ್ತವು ಮೇ ಜಬರ್ದಸ್ತಿ ಹಿಂದಿ ಬಾತ್ ಕರ್ತರು ಮೇ ಬೋಲ್ತವು.
0: ನಿಂಗೆ ನಿಜ ಹಿಂದಿ ಬತ್ ಹೌದಾ? ಸರಿ ಸರಿ ಹಂಗ ಹೋಗಿ ಮೈಕತ್ರ ಹೋಗಿ ನಿಂತ್ಕೋ.
6: ಹಲೋ ಚಿಕ್ ಚಿಕ್ ಹಲೋ ಚಿಕ್. ಇವನಿಗೆ ಕನ್ನಡ ಬರಲ್ಲ, ನಿಮ್ಗೆ ಹಿಂದಿ ಬರಲ್ಲ, ಅವನ್ ಹೇಳಿದ್ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಅರ್ಥ ಆದ್ರೂ ಅವ್ರು ಇವ್ರಿಗೆ ಹೇಳಲ್ಲ, ಇವ್ರು ಅವ್ರಿಗೆ ಹೇಳಲ್ಲ. ಯಾಕಂದ್ರೆ ಅವ್ರನ್ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ ಕಂಡ್ರೆ ಅವ್ರಿಗಾಗಲ್ಲ. ಒಟ್ನಲ್ಲಿ ನೀವ್ ಯಾರು ಉದ್ದಾರ ಆಗಲ್ಲ.
4: ಸಬ್ ಟೀಕೆ
6: ಹಾ ಟೀಕೆ ಟೀಕೆ ಶುರುಕರ್.
4: ಮೇರೆ ಪ್ಯಾರೆ ಭಾರತೀಯ ಮಿತ್ರೋ, ಭಾರತ್ ಸಿರ್ಫ್ ಏಕ್ ದೇಶ್ ನಹೀ ಬಲ್ಕಿ ಏಕ್ ಸೋಚ್ ಹೈ.
6: ಆ ಭಾರತ್ ಏಕ ಸರ್ಪ ಕೆಲತ, ನೀವ್ ಯಾರು ಯೋಚನೆ ಮಾಡಬೇಡಿ.
4: ಏಕ್ ಐಸಾ ಸೋಚ್ ದೋ ಸಮಾನತಾ ವಿಚಾರ ಅವ್ರ ಲೋಕತಾಂತ್ರಿಕ ಮೌಲ್ಯ ಪರ್ ಟೀಕೆ ಹೇ.
6: ನಿಮ್ಮ ಸಾಮಾನಿಗೆ ನೀವೇ ಜವಾಬ್ದಾರರು.
4: ಲೇಕಿನ್ ಹಮ್ ದೇಖ ರಾ ಹೈ ಕಿ ಯೇ ಮೌಲ್ಯ ಪರ್ ಕಮ್ಜೋರ್ ಹೋ ರಹಾ ಹೈ.
6: ಇವತ್ತು ಯುವಕರಲ್ಲಿ ಅದು ಕಮ್ಮಿ ಆಗ್ತಿದೆ.
4: ಪಹಲಿ ಬಾತ್ ಮೇ ಯುವಾಂ ಕಿ ಕರ್ನಾ ಚಾಹತಾ ಹೂಂ.
6: ಅದನ್ನು ಯುವಕರು ಚಾ ಕುಡಿಯೋದನ್ನು ಕಮ್ಮಿ ಮಾಡಿ.
4: ಆಜ್ ಕರ್ಡೋ ನಿಮ್ಮ ಬೇರೋಜ್ಗಾರಿ ಸೆ ಜೋಡ್ ರಹಾ ಹೈ.
6: ಇವತ್ತು ಕರಡಿ ತರ ಇರುವಂತ ಯುವಕರು ಕೆಲಸ ಮಾಡ್ತಾ ಇಲ್ಲ.
7: ಏ ಜಲ್ದಿ ಬೋಲ್ ಜಲ್ದಿ ಬೋಲ್ ಬೇಗಳ.
4: ಹರ್ ಸಾಲ ಲಾಖೋ ನೌಕರಿಯಾ ದೇನೆಕ್ಕೆ ವಾದ ಕಿಯಾ ಜಾತಾ ಹೈ ಲೇಕಿನ್ ಸಚ್ಚಾಯಿ ಯೇ ಕಿ ಸರ್ಕಾರಿ ನೌಕರಿಯಾ ಕಮ್ ಹೋ ಜಾ ರಹಾ ಹೈ.
6: ಮುಚ್ಕೊಂಡು ಕೆಲಸಕ್ಕೆ ಹೋಗಿ.
4: ಹೇ ಮ್ಯಾನ್ ಐ ಟಾಕ್ಡ್ ದಿಸ್ ಮಚ್, ಯು ಟಾಕ್ಡ್ ಓನ್ಲಿ ದಿಸ್.
6: ಅದೆಲ್ಲ ಅಧಿಕ ಪ್ರಸಂಗ, ನಿಂಗೆ ಅಂತ ಶುರು ಮಾಡ.
4: ದೂಸರ ಮುದ್ದಾ ಕಿಸಾನ್ ಅಂಕ ಹೇ
6: ಬ್ರೆಡ್ಡಿನ ಎರಡು ಕಡೆ ಕಿಸಾನ್ ಜಾಮ್ ಹಾಕಿ, 2 ಟೊಮೆಟೋ ಸ್ಲೈಸ್ ಹಾಕಿ, 3 ಪೀಸ್ ಈರುಳ್ಳಿ ಹಾಕಿ, ಉರಿದ ಬಟಾಣಿಯನ್ನು ಪ್ಯಾಕ್ ಮಾಡಿ ರೈಲ್ವೆ ಸ್ಟೇಷನ್ ಅಲ್ಲಿ ಮಾರಿದರೆ ಒಳ್ಳೆ ಲಾಭ ಮಾಡಬಹುದು.
4: ದಿಸ್ ಟೈಮ್ ಐ ಟಾಕ್ಡ್ ಓನ್ಲಿ ದಟ್ ಮಚ್, ಯು ಟಾಕ್ಡ್ ಓನ್ಲಿ ದಿಸ್.
7: ನೀ ಮಾತಾಡ ಮಾತಾಡ.
4: ಸರ್ಕಾರನ MSP ಕ ವಾದ ಕಿಯಾತೆ.
7: ಸರ್ಕಾರ ಬಾರನ್ನು ಮುಚ್ಚುವ ಕೆಲಸ ಮಾಡೋದಿಲ್ಲ.
4: ಲೇಕಿನ್ ಆಜ್ ಬಿ ಕಿಸಾನೋನೆ ನ್ಯಾಯ ಕೆಲಿಯ ಸಡ್ಕೋನ್ ಪರ್ ಸಂಘರ್ಷ ಕರ ರಹಾ ಹೈ.
7: ಈಗ ಕೂಡ ಕಿಸಾನ್ ಜಮೀಗಾಗಿ ಸಂಘರ್ಷ ನಡೀತಾನೆ.
4: ತೀಸರ ಮಹತ್ವಪೂರ್ಣ ವಿಷಯ ಸಾಮಾಜಿಕ ಸಂರಷ್ಟ ಕಾ ಹೈ. ನಫರತ್ ಅವ್ರ ವಿಭಜನ್ ಕಿ ರಂಜಿತ್ ಹಮಾರೆ ದೇಶ್ ಕಿ ಆತ್ಮಕೋ ಚೋಟ್ ಪಹುಂಚ ರಹಿ ಹೈ.
7: ತೀರಿಸಿ ಮುರುಸಿ ಹೇಳಿದರು ನಾವು ಎದುರುದಿಲ್ಲ. ಎಣ್ಣೆ ಎನ್ನುವುದು ಕುಡುಕರ ಆತ್ಮದಲ್ಲಿ ಬೆರೆತೋಗಿದೆ, ಪ್ರಾಣ ಬಿಟ್ಟರು ಎಣ್ಣೆ ಬಿಡುವುದಿಲ್ಲ.
4: ಸಂವಿಧಾನ ಹಮೇ ಸಮಾನತಾ ಸ್ವಾತಂತ್ರ್ಯತಾ ಅವ್ರ ನ್ಯಾಯಕ್ಕೆ ಅಧಿಕಾರ ದೇತಾ ಹೈ.
7: ಸಂವಿಧಾನ ನಮಗೆ ಎಷ್ಟು ಬೇಕಾದರೂ ಮಾತಾಡುವ ಸ್ವಾತಂತ್ರ್ಯ ಕೊಟ್ಟಿದೆ.
4: ಲೇಕಿನ್ ಸರ್ಕಾರಿ ನೀತಿಯ ಲೋಕತಂತ್ರಕ್ಕೂ ಕಮ್ಜೋರ್ ಕರ ಹೈ.
7: ಆದರೆ ಸರ್ಕಾರ ನಡೆಸುವ ಇಂತ ಕಳ್ಳರು ನಮಗೆ ಮಾತಾಡೋದಕ್ಕೆ ಬಿಡುವುದಿಲ್ಲ.
4: ಮೇ ಸರ್ಕಾರ ಸೆ ಅಪೀಲ್ ಕರ್ನ ಚಾಹತಾ ಹೂಂ ಕಿ ವೆ ಜನತಾ ಕಿ ಆವಾಜ್ ಸುನೆ, ಬೇರೋಜ್ಗಾರಿ ದೂರ್ ಕರೆ, ಕಿಸಾನೋ ಕಿ ರಕ್ಷಾ ಕರೆ, ಅವ್ರ ಸಮಾಜ ಮೇ ಸೌಹಾರ್ದ ಬನಾಯಿ.
7: ನಾನು ಕುಡುಕರ ಸಮಸ್ಯೆ ಬಗ್ಗೆ ಗಮನ ಹರಿಸುವುದಕ್ಕೆ ಸರ್ಕಾರದಲ್ಲಿ ಅಪೀಲ್ ಮಾಡುತ್ತಿದ್ದೇನೆ.
4: ಜೈ ಹಿಂದ್
7: ಜೈ ಹಿಂದ್.
0: ಇದೀಗ ನಮ್ಮ ಸಭೆಯನ್ನು ಉದ್ದೇಶಿಸಿ ನಮ್ಮ ರೀಲ್ಸ್ ರಾಗಿಣಿ ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
8: ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಮೊದಲಿಗೆ ರೀಲ್ಸ್ ರಾಗಿಣಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಈ ಸಭೆಗೆ ನನ್ನನ್ನು ಕರೆದಿದ್ದಕ್ಕೆ ಎಲ್ರಿಗೂ ಟಾಂಕು ಹೇಳ್ತೀನಿ. ಮೊದಲಿಗೆ ರೀಲ್ಸ್ ಮಾಡೋದು ಅಷ್ಟು ಸುಲಭಕರವಾದಂಥ ಕೆಲಸ ಆಗಿರ್ಲಿಕ್ಕಿಲ್ಲ. ರೀಲ್ಸ್ ಮಾಡುವಾಗ ನನಗೆ ಎಷ್ಟು ಕಷ್ಟ ಇತ್ತು ಅಂದರೆ, ಒಂದೊತ್ತಿನ ಊಟಕ್ಕೂ ಗತಿ ಇರಲಿಲ್ಲ. ಅದಕ್ಕೆ ನಾನು 20 ರುಪೀಸ್ ಮ್ಯಾಗಿ ಮಾಡ್ಕೊಂಡು ತಿಂತಿದ್ದೆ. ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ಎಷ್ಟು ಬಡತನ ಇತ್ತು, ಎಷ್ಟು ಕಷ್ಟ ಇತ್ತು ಅಂದ್ರೆ ಒಂದು ಹೊತ್ತು ಅನ್ನಕ್ಕೂ ಸಹ ಆಗತ್ತಿರಲಿಲ್ಲ. ಆದ್ರೂ ನಾನು ಛಲ ಬಿಡ್ಲಿಲ್ಲ. ಮ್ಯಾಗಿ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಸುಗ್ಗಿ ಟೊಮೆಟೋದಲ್ಲಿ ಪಿಜ್ಜಾ ಬರ್ಗರ್ನ ಆರ್ಡರ್ ಮಾಡ್ಕೊಂಡು ತಿಂತಿದ್ದೆ. ಸ್ನೇಹಿತರೆ, ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ, ಎಷ್ಟು ಕಷ್ಟ ಇತ್ತು ಅಂದ್ರೆ ನಾನು ರೋಟಿ ಜೊತೆ ಕಿಚನ್ ಗ್ರೇವಿ ಹಾಕೊಂಡು ತಿಂತಿದ್ದೆ. ಹಾಗೆ ಇಲ್ಲಿ ತನಕ ನಾನು ಬಂದಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ. ಹಾಗೆ ಎಲ್ರೂ ನನ್ನ ರೀಲ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ರೈಸ್ ಮಾಡಿ.
0: ಇದೀಗ ನಮ್ಮ ಸಭೆಯನ್ನ ಉದ್ದೇಶಿಸಿ ನಮ್ಮ ಕರುಣಾಮೂರ್ತಿ ಕರುಣಾಕರನ್ ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
3: ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಊರಿನ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಯುವಕರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ನಾನೊಬ್ಬ ದೊಡ್ಡ ದಾನಿ ಅಂತ ನಾನು ಕರೆದಿದ್ದಾರೆ. ಸಭೆಯಲ್ಲಿ ಕೂತಿರುವ ರಾಗಿಣಿ ಮೇಡಮ್ ಅವರೇ, ಮತ್ತೆ ಕೂತಿರುವ ಪಂಚಾಯತಿ ಮೆಂಬರ್ ಆದ ಸುಜಾತ ಮೇಡಮ್ ಅವರೇ, ಪಾರ್ವತಿ ಅವರೇ, ಮತ್ತೆ ನಮ್ಮ ಅವ್ರು ಯಾರು ಸೋಲ್ಜರ್ ಅವರೇ, ಹಾಗೂ ಎದುರು ಕೂತಿರುವ ನಮ್ಮ ಪ್ರೀತಿಯ ಹೆಂಗಸರೇ, ಗಣಸ ಮಕ್ಕಳೇ. ರಾಗಿಣಿ ಮೇಡಮ್ ಅವ್ರ ಮಾತು ಕೇಳಿ ಕಣ್ಣೀರೇ ಬಂತು ನಂಗೆ. ಹಾಗಾಗಿ ಅವರಿಗೆ ನಮ್ಮ ಸಂಘದ ವತಿಯಿಂದ 4 ಪ್ಯಾಕ್ ಮ್ಯಾಗಿ ಹಾಗೂ 1 ವರ್ಷದ ನೆಟ್ ಪ್ಯಾಕ್ ಅನ್ನು ಉಚಿತವಾಗಿ ಹಾಕಿಸಿಕೊಡುವ ಅಂತ ತೀರ್ಮಾನ ಮಾಡಿದ್ದೇನೆ.
9: ರೀಲ್ಸ್ ಮಾಡೋದಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಎಷ್ಟೋ ಪರಿಶ್ರಮ ಬೇಕಾಗ್ಬೋದು, ನಿದ್ರೆ ಬಿಡಬೇಕಾಗತ್ತೆ, ಯಾರ್ಯಾರು ಬೈಗುಳ ಕೇಳಬೇಕಾಗತ್ತೆ. ಅಂತದ್ರಲ್ಲಿ ರಾಗಿಣಿ ಮೇಡಮ್ ಅವರು ಇಂಥ ಅದ್ಭುತ ಸಾಧನೆ ಮಾಡಿದ್ದಾರೆ. ಅವರಿಗೆ ನಾವು ಇಷ್ಟಾದ್ರೂ ಸಹಾಯ ಮಾಡದಿದ್ರೆ ಹೇಗೆ? ಈ ಮಹತ್ವದ ಕ್ಷಣದಲ್ಲಿ ನಾನು ಹೇಳೋದು ಇಚ್ಛಿಸುವುದಂದ್ರೆ, ಜೀವನದಲ್ಲಿ ಅಗತ್ಯವಾದ 3 ವಸ್ತುಗಳಿವೆ, ಪ್ರಾಮಾಣಿಕತೆ, ಶ್ರಮ ಮತ್ತು ಊದಿನ ಕಡ್ಡಿ. ನಮ್ಮ ಸಮಾಜದ ಪ್ರಗತಿಗಾಗಿ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು. ಅದಕ್ಕೆ ಮುಖ್ಯವಾದದ್ದು ಮೆಣಸಿನಕಾಯಿ, ಟೊಮೆಟೊ, ಈರುಳ್ಳಿ 2 ಕೆಜಿ ಹಾಗೂ ಕಡಲೆ ಹಿಟ್ಟು. ನಮ್ಮ ಸಮಾಜವನ್ನು ಬೆಳೆಸುವಲ್ಲಿ ಯುವಕರದ್ದು ಬಹುಮುಖ್ಯ ಪಾತ್ರವಾಗಿದೆ. ಅದಕ್ಕೆ ನಮ್ಮಂತ ಹಿರಿಯರು ಸದಾ ನಮ್ಮ ಧ್ಯೇಯವನ್ನು ಸನ್ಫ್ಲವರ್ ಎಣ್ಣೆಯಂತೆ ಸುರಿತಾ ಇರಬೇಕು. ಸಮಾಜದಲ್ಲಿ ಬದಲಾವಣೆ ತರಬೇಕಾದ್ರೆ ನಾವೆಲ್ಲರೂ ಶ್ರಮ ಪಡಬೇಕು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸು, 2 ಕೆಜಿ ಚಿಕನ್ ಬೇಕೇ ಬೇಕು. ಜೀವನ ನಮಗೆ ಪಾಠ ಕಲಿಸುತ್ತದೆ. 2 ಕೆಜಿ ಕಾರ್ನ್ ಫ್ಲೋರ್ ಇಲ್ಲ ಅಂತ ಆದ್ರೆ ಪ್ರಗತಿನೇ ಸಾಧ್ಯ ಇಲ್ಲ.
0: ಕಣೆ ಎಂತ ಮಾಡ್ತಿದ್ರಿ?
10: ಅಂಗಡಿ ಚೀಟಿ ಭಾಷಣ ಚೀಟಿ ಮಿಕ್ಸ್ ಆಯ್ತು
0: ಮಾರೇ.
10: ತಪ್ಪೈತೇನಲ್ಲ.
0: ಹೌದೌದು. ಇದೀಗ ನಮ್ಮ ನಾಟಕ ರಂಗದಲ್ಲಿ ಹೆಸರು ಮಾಡಿರುವಂತಹ ಪಾರ್ವಜ್ಜಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕಾಗಿ ವೇದಿಕೆ ಮೇಲಿರುವ ಗಳ್ಳಿರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಜ್ಜಿ, ನೀವು ಒಂದು ಕಲಾವಿದೆ ಅಲ್ಲ, ಒಂದು ನಿಮ್ದೊಂದು ನಾಟಕದ ಜಲಕ್ ತೋರಿಸಿಕಂಬ.
11: ಅಲ್ಲ, ನಂಗ ಒಬ್ಬಳೆಯಲ್ಲ ಮಾಡು ಕೇಟಿಯ ಇಲ್ಲ ಊರ್ಗೋಳಿ ಪಾಂಡುಗಂಡಿ ಇತ್ತಲ್ಲ, ಎಲ್ಲಿಗೋಯ್ತದ
6: ಅಜ್ಜಿಯ? ಎಂತ ಮಾಡ್ಕೇಳ ಈಗ?
11: ಅಲ್ಲ, ಎಂತ ಜ್ವಾಗಳ ಮಾಡು ಬೇಡ, ನಾ ಹೇಳಿ ಕೊಟ್ಟಂಗ ಹೇಳ್ರಿ ಸೈನಿ.
6: ಎಂತ ಮಾಡುದು ಹೇಳೀಗ?
11: ಅಲ್ಲ, ನಾನು ನೀನು ಯಕ್ಷಗಾನದ ಮೈಸೂರನ್ ಪಾರ್ಟ್ ಮಾಡುವ.
6: ನನ್ನ ಕರುಳು ಕುಡಿಯನ್ನೇ ಕರೆಯುತ್ತೇನೆ ಮಗನೇ, ಸೂರ್ಗೋಳಿ ಪಾಂಡು ಬಾ ಕಂದ ಬಾ ಬಾ ಬೋ ಬೋ ಬೋ ಬೋ ಬೋ ಬೋ ಬೋ ಬೋ.

0: ಅಮ್ಮ, ಅರ್ಚನ ಬಾರಿನಲ್ಲಿ ಗೆಳೆಯರೊಂದಿಗೆ ಕುಡಿಯುತ್ತಿರುವಂತ ಸಂದರ್ಭ ತಾಯಿ. ಮಗನೇ ಪಾಂಡು ಎನ್ನುವಂತ ದೀರ್ಘ ಕರೆ ತಾಯಿ. ಕರೆದಿರೆ ತಾಯಿ, ನಿಮ್ಮ ಕರೆಗೆ ಹೋಗೊಡ್ಡು ಉಪ್ಪಿನಕಾಯಿ ಪ್ಯಾಕೆಟ್ ಅನ್ನು ಬಿಸಾಡಿ ಓಡೋಡಿ ಬಂದು ನೋಡಿದ್ರೆ ಇದೇನಿದಮ್ಮ ಆಶ್ಚರ್ಯ? ಸದಾ ಬಾಯಲ್ಲಿ ಎಲೆಡ್ಕೆನು ಹಾಕಿಕೊಂಡು ಪಿಚುಕು ಪಿಚುಕು ಎಂದು ಉಗಿಯುವ ನೀವು ಇಂದು ಬರೀ ಬಾಯಲ್ಲಿ ನಿಂತಿದ್ದೀರಿ ತಾಯಿ. ನಿಮ್ಮ ಈ ಪರಿಸ್ಥಿತಿಗೆ ಕಾರಣ ಇದಮ್ಮನೆ.
1: ನಮ್ಮ ಊರಿನ ಸೈನಿಕರೆಲ್ಲರೂ ಸರಿಯಾಗಿ ಕೆಲಸ ಮಾಡುತ್ತಿದ್ದಾರೆ.
0: ನಮ್ಮ ಊರಿನ ಸೈನಿಕರೆಲ್ಲ 90 OT ಹಾಕಿ ಮಲಗಿದ್ದಾರಮ್ಮ.
1: ಏನು? ನಾನು ಜೀವಂತ ಇರುವಾಗಲೇ ನಮ್ಮ ರಾಜ್ಯದಲ್ಲಿ ಇಂಥ ದುಸ್ರು ಕೂತ್ರೇವೆ.
0: ಬಹುಶಃ ನೀನು ಗೊಟ್ಟ ಕೇಳಿದರೆ ಅವರೆಲ್ಲ ಸರಿಯಾಗಬಹುದು ತಾಯಿ.
1: ಹೆತ್ತ ತಾಯಿಯ ಸಾವನ್ನು ಬಯಸುವ ನೀನು ಒಬ್ಬ ಮಗನೇ.
0: ಸಾಕು, ಸುಮ್ಮನೇರಮ್ಮ, ಹರ್ಮೈಕ ಮಾಡಬೇಡ. ಇನ್ನಾದರೂ ಸತ್ಯವನ್ನು ಹೇಳು.
1: ಯಾವ ಸತ್ಯ?
0: ನಾನು ನಿನ್ನ ಮಗನೇ ಅಲ್ಲ ಎಂದು ರಾಜ್ಯದ ಜನರೆಲ್ಲ ಗಾಸಿಪ್ ಮಾಡುತ್ತಿರುವ ರಂಭ.
1: ನಾನು ಹೆಕ್ಕ ಬಂದವನೇ ತಾಯಿ. ಅಲ್ಲ ಮಗನೇ, ನೀನು ಹೆಕ್ಕ ಬಂದವನಲ್ಲ, ನೀನು ಹೆಕ್ಕ ತಿಂಬವನು. ನೀನಿನ್ನು ಸರಿಯಾಗಬೇಕಾದರೆ ನಿನಗೊಂದು ಮದುವೆ ಮಾಡಿಸಬೇಕು. ನೀನೀಗ ಅತ್ತ ಕಡೆ ನಿವಾಳಿಸು, ನಾನು ಹುಡುಗಿಯನ್ನು ಹುಡುಕಲು ಹೋಗುತ್ತೇನೆ.
2: ಸರ್, ನಂಗೊಂದು ಭಜನಾ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಉಂಟು, ಹೋಗ್ಬೋದಾ?
3: ಏನ್ ಸರ್, ನೀವು ಸೋಲ್ಜರ್ ಅಂತ ಮರ್ಯಾದೆ ಕೊಟ್ಟು ಪ್ರೋಗ್ರಾಮಿಗೆ ಕರೆದ್ರೆ ಹೋಗ್ತೀವಿ ಅಂತೀರಲ್ಲ, ಒಂದು ಭಾಷಣ ಮಾಡಿ ಹೋಗಿರಂತೆ ಕೂತ್ಕೊಳ್ಳಿ ಹೋಗಿ. ಅಷ್ಟಕ್ಕೂ ಭಜನೆಗೆ ಹೋಗಿ ನೀವೇನ್ ಮಾಡ್ತೀರಾ? ಮೊದ್ಲೇ ಕಾಲಿಲ್ಲ.
2: ಸಾಕು ಸುಮ್ನಿರ್ರಿ, ನಾನು ಮೋಜು ಮಸ್ತಿ ಮಾಡಿ ಕಾಲ್ ಕಳ್ಕೊಂಡಿದ್ದಲ್ಲ, ಭಾರತ ಮಾತೆಯ ಸೇವೆ ಮಾಡಿ ಕಾಲ್ ಕಳ್ಕೊಂಡಿದ್ದು.
3: ಸುಮ್ನಿರಿ ಸರ್, ಏನ್ ಯುದ್ಧದಲ್ಲಿ ಏನ್ ಕಾಲ್ ಕಳ್ಕೊಂಡಿದ್ದಲ್ಲ, ಯಾವ್ದೋ ಗಾಡಿ ಅಡಿ ಬಿತ್ತಾನೆ ಕಾಲ್ ಹೋಗಿದ್ದು.
4: ಸರ್ ನೀವು ಸ್ವಲ್ಪ ನಿತ್ಕಣಿ. ಎಂತ ಮರ್ರೆ ನೀವು, ನಾನು ಆಗಳಿಂದ ಕಾಣ್ತಾ ಇದ್ದೆ. ಈ ಕೆಲ್ಸಕ್ಕೆ ಬರ್ದೆ ಇಪ್ಪರ್ನೆಲ್ಲ ಗೆಸ್ಟ್ ಆಗಿ ಕರ್ಕೊಂಡ್ ಬಂದದಲ್ದೆ, ಅವ್ರ ಜೊತೆ ಹಾಡುದ್ ಕಾಂತ್ರ್ಯ, ಡ್ಯಾನ್ಸ್ ಮಾಡುದ್ ಕಾಂತ್ರ್ಯ, ಹೊಗ್ಳಿ ಹೊಗ್ಳಿ ಅಟ್ಟಕ್ಕೇರ್ಸುದೇನ. ಆರೆ ಯಾರಿಗೆ ಆಕ್ಚುಲಿ ಮರ್ಯಾದೆ ಕೊಡ್ಕೋ, ಅವ್ರಿಗೆ ಕೊಡಕ್ ಬತ್ತಿಲ್ಲಲ್ಲ ನಿಮ್ಗೆ. ಇವ್ರನ್ ಯಾರನ್ ಮಾಡಿರಿ, ಈ ಇನ್ಸ್ಟಾಗ್ರಾಮ್ ಆಗಲ್ಲ ರೀಲ್ಸ್ ಮಾಡ್ಕೊಂಡು ಊರ್ ತುಂಬಾ ನಾ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು ಬಿಟ್ಟಿ ಶೋಕಿ ಮಾಡ್ವರಲ್ಲ, ನಮ್ ದೇಶಕ್ಕೋಸ್ಕರ ಸೇವೆ ಮಾಡ್ದರ್. ನಿಮ್ ಕೈಯಲ್ಲ ಇಂಥವ್ರಿಗೆ ಮರ್ಯಾದೆ ಕೊಡಕ್ ಆತಿಲ್ಲ ಅಂದ್ಮೇಲೆ ಇಂಥವ್ರನ್ನೆಲ್ಲ ನಿಮ್ ಕಾರ್ಯಕ್ರಮಕ್ಕೆ ಎಂತ ಕರೀತ್ರಿ? ನೀವ್ ಒಂದಿನ ಇತ್ತಲ್ಲ ನಿಮ್ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇವರನ್ನೆಲ್ಲ ಬಿಟ್ಟು ಬಿಸ್ಲು ಚಳಿ ಮಳಿ ಅಂತ ಕಾಣದೆ ಒಂದೇ ಒಂದಿನ ಬಾರ್ಡರ್ ಅಲ್ಲಿ ನಿತ್ಕೊಂಡು ದೇಶ ಸೇವೆ ಮಾಡಿ ಕಾಣಿ. ಆಗಳಿಗ್ ಗುತ್ತ ಇವ್ರ ಕಷ್ಟ ಎಂತ ಅಂದು. ಸೇನೆಗ್ ಸೇರುದಂದ್ರು ಕೂಡ್ಲೆ ಬರೀ ಸಂಬಳಕ್ಕೋಸ್ಕರ ಕೆಲ್ಸಕ್ ಸೇರ್ದಂಗಲ್ಲ, ಇವ್ರವ್ರ ಜೀವನದ ಹಂಗ್ ತೊರ್ದು ಸಂಬಂಧಾನೆ ಇಲ್ದೆ ಇಪ್ಪು ನಮ್ಮಂತವ್ರಿಗೆ, ಹಂಗೆ ಕೆಲ್ಸಕ್ ಬಾರ್ದೆ ಇಪ್ಪು ನಿಮ್ಮಂತವ್ರಿಗೆಲ್ಲ ರಕ್ಷಣೆ ಕೊಡ್ತಲ್ಲ, ಅಂತವ್ರಿಗೆ ನೀವ್ ಇವತ್ತು ತುಂಬಾ ಒಳ್ಳೆ ಮರ್ಯಾದಿನೇ ಕೊಟ್ರಿ. ನಿಮ್ ಜನ್ಮಕ್ಕಿಷ್ಟು. ಒಂದೇ ಒಂದಿನ ಗಡಿಯಲ್ಲಿ ಇಪ್ಪುವಂತ ಸೈನಿಕರು ಕೆಲ್ಸ ಮಾಡದೆ ಇದ್ರೆ ನಾವ್ ನೀವೆಲ್ಲರೂ ಮಣ್ ತಿನ್ಕತ್ ನೆನ್ಪಿಟ್ಕಣಿ. ನಿಮ್ಗೆಲ್ಲರಿಗೂ ಗೊತ್ತಿಪ್ಪು ಹಂಗೆ ಇತ್ತೀಚೆಗಷ್ಟೇ ನಮ್ಮೂರಿನ ಹೆಮ್ಮೆಯ ವೀರ ಯೋಧ ಆದಂತಹ ಅನುಪ್ ಪೂಜಾರಿ ಅವರು ನಮ್ಮನ್ನೆಲ್ಲ ಅಗಲಿ ಸ್ವರ್ಗ ಸೇರಿ ಭಾರತಾಂಬೆಯ ಮಡಿಲನ್ನು ಸೇರಿದ ಆ ವೀರ ಯೋಧನಿಗೆ ನಾವು ಸದಾ ಕಾಲ ಚಿರಋಣಿ. ಇದು ಕೇವಲ ಒಬ್ಬ ಅನುಪ್ ಪೂಜಾರಿಯ ಕಥೆಯಲ್ಲ, ಇಂತಹ ಅದೆಷ್ಟೋ ಸಾವಿರ ಯೋಧರು ನಮಗಾಗಿ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ. ಅಂತಹ ವೀರ ಯೋಧರಿಗೆ ಬರೀ ಬಾಯಿ ಮಾತಲ್ ಕೃತಜ್ಞತೆ ಹೇಳದೆ ದಯಮಾಡಿ ಎದ್ದು ನಿಲ್ಲುವ ಮೂಲಕ ಗೌರವವನ್ನು ಸಲ್ಲಿಸೋಣ. ನಿಸ್ವಾರ್ಥ ಸೇವೆಯನ್ನು ತಾಯ್ನಾಡಿಗೆ ಮಾಡಿ ನಮಗೆಲ್ಲ ಜೀವದಾನವನ್ನು ನೀಡಿ ಕಂಗೊಳಿಸುತ್ತಿರುವಂತಹ ವೀರ ಯೋಧರಿಗೆ ಶರಣು ಶರಣಾರ್ಥಿ. ಸರ್ ನೀವೆಂತಕ್ಕಿನ್ನು ಇಲ್ಲೇ ನಿತ್ಕೊಂಡಿರಿ, ನಾನೊಂದು ಮಾತು ಹೇಳ್ತೆ, ಬೇಜಾರು ಮಾಡ್ಕೊಂಡ್ಬಿಡಿ. ನಮ್ಗೆಲ್ಲಿ ಮರ್ಯಾದೆ ಇಪ್ಪುದಿಲ್ಲ ಕಾಣಿ, ನಾವಲ್ಲಿ ಇಪ್ಪುಕಾಗ ಬನ್ನಿ ಸರ್, ನಾವು ಹಾಪ.
0: ಅಜ್ಜ ಆಯಣ್ಣ ಎಷ್ಟು ಮಾತಾಡಿ ಹೋಯ್ತಲ್ಲ, ನೀವೊಂದೆರಡು ಮಾತಾಡ್ಕೊಂಬ.
5: ಯಾರ್ ನಾನಾ?
0: ನೀನೇ ಮಾತಾಡ್ ಮಾತಾಡ.
6: ಕೇಳುಗರೆ, ನೀವು ಕೇಳಿದ ನಾಟಕ ಸೂರ್ಗೊಳ್ಳಿ ಪಾಂಡು. ರಚನೆ ಮತ್ತು ನಿರ್ದೇಶನ ಮಿಥುನ್ ಸೆಕೆಂಡ್ BA. ನಿರೂಪಕನ ಪಾತ್ರದಲ್ಲಿ ನಿರಂಜನ್ ಥರ್ಡ್ BCOM. ಪಾರು ಅಜ್ಜಿಯ ಪಾತ್ರದಲ್ಲಿ ಧನುಷ್ ಸೆಕೆಂಡ್ BCOM. ಹೆಂಗಸಿನ ಪಾತ್ರದಲ್ಲಿ ಸ್ಫೂರ್ತಿ ಥರ್ಡ್ BCOM. ಸಿಂಚನ ಫಸ್ಟ್ BCA. ಪಂಚಾಯತಿ ಮೆಂಬರ್ ಸಾಕ್ಷಿ ಫಸ್ಟ್ BCOM. ಸೈನಿಕನ ಪಾತ್ರದಲ್ಲಿ ಅನಂತ್ ಫಸ್ಟ್ BCOM. ಛಾಯಾಗ್ರಹ ಮತ್ತು ಕರುಣಾಕರ್ಣ ಪಾತ್ರದಲ್ಲಿ ಸಾತ್ಯಕಿ ಫಸ್ಟ್ ಬಿಎಸ್ಸಿ, ಕಾಲೇಜು ಹುಡುಗಿಯ ಪಾತ್ರದಲ್ಲಿ ಪ್ರಮೀಳಾ ಸೆಕೆಂಡ್ ಬಿಸಿಎ, ರೀಲ್ಸ್ ರಾಗಿಣಿಯ ಪಾತ್ರದಲ್ಲಿ ಸಹನ್ಯ ಥರ್ಡ್ ಬಿಕಾಂ, ಮಿನಿಸ್ಟರ್ ಪಾತ್ರದಲ್ಲಿ ಸಮರ್ಥ್ ಫಸ್ಟ್ ಬಿಕಾಂ, ಕುಡುಕನ ಪಾತ್ರದಲ್ಲಿ ಮಿಥುನ್ ಸೆಕೆಂಡ್ ಬಿಎ, ಸಂಕಲನ ಧನುಷ್ ಸೆಕೆಂಡ್ ಬಿಕಾಂ, ನಿರೂಪಕಿಯಾಗಿ ರಮ್ಯಾ ಸೆಕೆಂಡ್ ಬಿಸಿಎ.
7: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
8: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಯೇ ಹಮಾರಾ ಮಂತ್ರ ಬನ್ ಚುಕಾ.
7: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.